ಇದು ಆಕಾಶವಾಣಿ ರಾಯಚೂರ್ ಎಫ್ಎಂ ಕೇಂದ್ರ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಸಂಧ್ಯಾ ಮಾಡುವ ಶುಭ ಮುಂಜಾವಿನ ನಮಸ್ಕಾರಗಳು. ಇಂದು ಸೋಮವಾರ 2026 ಇಸ್ವಿಯ ಆಗಸ್ಟ್ ತಿಂಗಳಿನ 10 ತಾರೀಕು. ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕವರ್ಷದ ಶ್ರಾವಣ ಮಾಸದ 19 ದಿನ. ತರಂಗಾಂತರ 102.1 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಬೆಳಗಿನ ಪ್ರಸಾರವನ್ನು ಪ್ರಾರಂಭಿಸುತ್ತಿದ್ದೇವೆ. ಸಮಯ 5:58 ಸೆಕೆಂಡ್ಗಳು.

6:10ಕ್ಕೆ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ, 6:30ಕ್ಕೆ ಚಿಂತನ ಉಮೇಶ ಹೊಸಳ್ಳಿ ಅವರಿಂದ. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ 6:35ಕ್ಕೆ ದೇಶಭಕ್ತಿಗೀತೆ, ಕಯ್ಯಾರ ಕೆಯಣ್ಣರೈ ಅವರ ರಚನೆ ವೃಂದಗಾನದಲ್ಲಿ. 6:40ಕ್ಕೆ ಜನಪದ ಗೀತೆಗಳು, 7:15ಕ್ಕೆ ಪ್ರದೇಶ 7:15ಕ್ಕೆ ಭಾವಗೀತೆಗಳಿವೆ.

7:45 ಮತ್ತು 9:30 ಚಿತ್ರಗೀತೆಗಳು, 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ, ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. 8:35 ವಚನ ಗಾಯನ, 9:00 ಪ್ರಕಟಣೆಗಳು, 9:05 ಭಾವಗೀತೆಗಳಿವೆ. ಇನ್ನು 10:02 10:30 11:00 11:02 11:32 11:59 ವಿವಿಧ ಭಾರತೀಯ ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ನಿಲಯದ ಇಂದಿನ ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ, ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಮೈಸೂರಿನ ಯೋಗ ಪರಂಪರೆ, ಮೈಸೂರು ರಾಜವಂಶಸ್ಥರ ಕೊಡುಗೆ ಹಾಗೂ ಸ್ವಾಸ್ಥ್ಯ ಮೈಸೂರು ಕುರಿತು ರಾಜಮಾತೆ ಪ್ರಮೋದಾದೇವಿ ಒಡೆಯರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ, ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ. ವಿಷಯ ಪಿಎಂ ಕೃಷಿ ಸಿಂಚನ್ ಯೋಜನೆ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಈ ಮೂರೂ ಕಾರ್ಯಕ್ರಮಗಳು ರಾಜ್ಯವ್ಯಾಪಿ ಪ್ರಸಾರದಲ್ಲಿ. 1:20 ಚಿತ್ರಗೀತೆಗಳು, 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಸ್ ಶಂಕರ್ ನಾರಾಯಣ. ಹಿಂದಿ 2:40 ಹಿಂದಿ ಪಾಠವಿದೆ. ನಿಲಯದ ಇಂದಿನ ಸಂಜೆ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳು, 5:30 ಯುವವಾಣಿಯಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ರೋವರ್ಸ್ ರೇಂಜರ್ ಕಾರ್ಯಚಟುವಟಿಕೆ ಕುರಿತು ಆಯುಕ್ತರಾದ ಡಾಕ್ಟರ್ ಪ್ರಾಣೇಶ್ ಕುಲಕರ್ಣಿ ಅವರ ಜೊತೆ ಸಂದರ್ಶನ ಇದೆ. ಸಂದರ್ಶಕರು ವೆಂಕಟೇಶ್ ಹೂಗಾರ್. ಇನ್ನು 6:15 ಭಾವಗೀತೆಗಳು, 6:30 ಜಿಲ್ಲಾ ವಾರ್ತಾಪತ್ರ, 6:51 ರೈತರಿಗಾಗಿ ಕಾರ್ಯಕ್ರಮ. ಕೃಷಿ ರಂಗದಲ್ಲಿ ಕೃಷಿ ಕ್ಷೇತ್ರದ ಬೀಜ ವಿಭಾಗದಲ್ಲಿ ಸೇವೆ ಸಲ್ಲಿಸಿದ ಬೀಜ ವಿಜ್ಞಾನಿ ವಯೋನಿವೃತ್ತಿಯಾದ ಡಾಕ್ಟರ್ ಬಸವೇಗೌಡ ಅವರೊಂದಿಗೆ ಸಂದರ್ಶನ. ನಿರ್ವಹಣೆ ವೆಂಕಟೇಶ್ ಬೇವಿನ್ ಬೆಂಚಿ. ನಂತರ ಪೇಟೆ ಧಾರಣಿ. 7:20 ಜನಪದ ಸಂಗೀತ. ಕುಸುಗಿ ತಾಲೂಕಿನ ಗುಮಗೇರಿ ಗ್ರಾಮದ ನಾಗಪ್ಪ ಮತ್ತು ಸಂಗಡಿಗರಿಂದ ಹಂತಿ ಪದಗಳಿವೆ. 7:45 ಚಿತ್ರಗೀತೆಗಳು, 8:00 ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ. ಭಾಗವಹಿಸುವವರು ವೆಂಕಟೇಶ್ ಬೇವಿನ್ ಬೆಂಚಿ ಮತ್ತು ರಮಾ ಕುಲಕರ್ಣಿ. 8:30 ಜನಪದ ಸಂಗೀತ. 9:15 ಭಾವಗೀತೆಗಳು. 9:30 ವೇಷಗಾರರ ಆಟ, ಸುಂದ ಉಪಸುಂದ ಕಥೆಯ ಸನ್ನಿವೇಶ. ಪ್ರಸ್ತುತಿ ಚಿನ್ನಪ್ಪ ಮತ್ತು ತಂಡದವರು. 10:00 ಸಂಸತ್ನಲ್ಲಿ ನಡೆದ ಉಭಯ ಸದನಗಳ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿ ಮುದ್ರಿಕೆ. ನಂತರ ಹಿಂದಿ ಚಿತ್ರಗೀತೆಗಳು. ಇದುವರೆಗೂ ನಮ್ಮ ನಿಲಯದಿಂದ ಇಂದು ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಇನ್ನು ಮುಂದೆ 6:05 ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

ಶ್ರೀ ಕನಕದಾಸರ ರಚನೆಯನ್ನು ಪುತ್ತೂರು ನರಸಿಂಹನಾಯಕವರ ಧ್ವನಿಯಲ್ಲಿ ಕೇಳಿದ್ರಿ. ಕಾರ್ಯಕ್ರಮದ ಕೊನೆಯಲ್ಲಿ ಅಕ್ಕ ಮಹಾದೇವಿಯವರ ವಚನ ಬಿ ಆರ್ ಛಾಯಾ ಅವರು ಹಾಡಿದ್ದಾರೆ.

ಇದುವರೆಗೂ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನಾ ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:30 ಆಗ್ತಾ ಇದೆ. ಇನ್ನು ಮುಂದೆ ಚಿಂತನ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ

0: ಆಕಾಶವಾಣಿ ಚಿಂತನ ಉಮೇಶ್ ಹೊಸಹಳ್ಳಿ ಅವರಿಂದ.
1: ವಿದ್ಯಾಭ್ಯಾಸದ ಗುರಿ ಮನಸ್ಸಿನ ಏಕಾಗ್ರತೆಯನ್ನು ಸಾಧಿಸುವುದು, ಜ್ಞಾನಾರ್ಜನೆ ಹೆಚ್ಚಿಸಿಕೊಳ್ಳುವುದು. ಅದು ಕೇವಲ ವಿಷಯ ಸಂಗ್ರಹಣೆಯಲ್ಲ. ಹಾಗೆ ನಾವು ಮಾಡುತ್ತಾ ಹೋದರೆ ನಾವು ಆಹಾರವನ್ನು ಜೀರ್ಣಿಸಿಕೊಳ್ಳದೆ ಸುಮ್ಮನೆ ತಿಂದಂತಾಗುತ್ತದೆ. ಹಾಗೆ ಗಬಗಬನೆ ತಿನ್ನುವುದರಿಂದ ಏನು ಪ್ರಯೋಜನ? ಇಂದಿನ ಜನಾಂಗದ ಶಿಕ್ಷಣ ಈ ರೀತಿಯದಾಗಿದೆ. ವಿದ್ಯಾರ್ಥಿಗಳು ತಮ್ಮ ಹೆಚ್ಚಿನ ಸಮಯವನ್ನು ಶಾಲೆ, ಟ್ಯೂಷನ್, ಕೋಚಿಂಗ್ ಕ್ಲಾಸ್ ಅಂತ ಕಲಿತಿದ್ದನ್ನು ಜೀರ್ಣಿಸಿಕೊಳ್ಳಲು ಸಮಯವೇ ಸಿಗುವುದಿಲ್ಲ. ಈ ರೀತಿಯ ಅಧ್ಯಯನವು ದಿನದ 24 ಗಂಟೆಯೂ ತಿಂದು ಜೀರ್ಣಿಸಿಕೊಳ್ಳದಿರುವ ಕ್ರಿಯೆಗೆ ಸಮಾನವಾಗಿದೆ. ನಾವು ತಿಂದ ಆಹಾರ ಜೀರ್ಣವಾಗಿ ನಮಗೆ ಶಕ್ತಿಯನ್ನು ನೀಡುತ್ತದೆ. ವಿದ್ಯಾರ್ಥಿಗಳು ದಿನ ಕನಿಷ್ಠ 3 ತಾಸು ಅಧ್ಯಯನ ಚಿಂತನೆ ಮಾಡಬೇಕು. ಅದು ಶಾಲೆ, ಕೋಚಿಂಗ್ ಕ್ಲಾಸಿನಲ್ಲಿ ಕಲಿತದನ್ನು ಜೀರ್ಣಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಜ್ಞಾನ ಪ್ರಾಪ್ತಿಗೆ ನಮಗಿರುವ ಉಪಾಯ ಒಂದೇ, ಅದೇನೆಂದರೆ ಏಕಾಗ್ರತೆಯನ್ನು ಪಾಲಿಸಬೇಕು. ಹೇಗೆ ಸಂಶೋಧನೆಯಲ್ಲಿ ತೊಡಗಿದ ವ್ಯಕ್ತಿ ಮನಃಶಕ್ತಿಯನ್ನು ಏಕಾಗ್ರಗೊಳಿಸಿದಾಗ ಸಂಶೋಧನೆಯು ಫಲ ನೀಡುತ್ತದೆಯೋ ಹಾಗೆ ಖಗೋಲ ವಿಜ್ಞಾನಿ ಗಗನಕ್ಕೆ ಟೆಲಿಸ್ಕೋಪಿನ ಮೂಲಕ ಕೇಂದ್ರೀಕರಿಸಿದಾಗ ಆಕಾಶ ಕಾಯಗಳ ರಹಸ್ಯ ಗೋಚರಿಸುತ್ತದೆಯೋ ಹಾಗೆ ವಿದ್ಯಾರ್ಥಿ ಏಕಾಗ್ರತೆಯನ್ನು ಹೆಚ್ಚಿಸಿದಷ್ಟು ಜ್ಞಾನ ಪ್ರಾಪ್ತಿಯಾಗುತ್ತದೆ.

0: ಹಾಗಂತ ಮನಸ್ಸನ್ನು ನಿಗ್ರಹಿಸಿ ಏಕಾಗ್ರತೆಯನ್ನು ಸಾಧಿಸುವುದು ಅಷ್ಟು ಸುಲಭದ ಕೆಲಸವಲ್ಲ, ತುಂಬಾ ಕಠಿಣ. ಏಕೆಂದರೆ ಮನಸ್ಸೆಂಬುದು ಮರ್ಕಟ, ಮನಸ್ಸು ಕೋತಿಯಂತೆ ಚಂಚಲವಾದುದು. ಎಷ್ಟೇ ತರಬೇತಿ ನೀಡಿದ ಕೋತಿಯಾದರೂ ಕಪಿಚೇಷ್ಟೆ ಮಾಡುತ್ತದೆ. ಒಂದೂರಲ್ಲಿ ಒಂದು ಕೋತಿ ಇತ್ತು. ಅದರ ಸ್ವಭಾವ ತುಂಬಾ ಚಂಚಲ. ಅದು ಸಾಲದೆಂಬಂತೆ ಯಾರೋ ಅದಕ್ಕೆ ಹೆಂಡ ಕುಡಿಸಿದರು. ಅದು ಇನ್ನಷ್ಟು ಚಂಚಲವಾಯಿತು. ಹೆಂಡ ಕುಡಿದ ಕೋತಿ ಕುಣಿದು ಎದ್ದು ಬಿದ್ದು ಉರುಳಾಡುತ್ತಿರುವಾಗ ಅದಕ್ಕೆ ಒಂದು ಚೇಳು ಕಚ್ಚಿತು. ಚೇಳು ಕುಟುಕಿದರೆ ಮನುಷ್ಯನೇ ಸಹಿಸಲಾರ. ಹಾಗಿರುವಾಗ ಹೆಂಡ ಕುಡಿದ ಕೋತಿಯ ಸ್ಥಿತಿ ಕೇಳಬೇಕೆ? ಅದು ಇನ್ನಷ್ಟು ಕುಣಿದು ಪರಚಿ ಕಚ್ಚಿ ಇಡೀ ವಾತಾವರಣವನ್ನು ಹುಚ್ಚೆಬ್ಬಿಸಿತು. ಅದೇ ಸಮಯಕ್ಕೆ ಅದಕ್ಕೊಂದು ಭೂತ ಮೆಟ್ಟಿಕೊಂಡಿತು. ಈಗ ಆ ಕೋತಿಯ ಪರಿಸ್ಥಿತಿಯನ್ನು ಯಾವ ಭಾಷೆಯಿಂದ ವರ್ಣಿಸಬೇಕು? ಮನುಷ್ಯನ ಮನಸ್ಸು ಹಾಗೆ ಸ್ವಭಾವತ ಚಂಚಲ, ಜೊತೆಯಲ್ಲಿ ಆಸೆಗಳೆಂಬ ಮದ್ಯವನ್ನು ಕುಡಿದ ಒದ್ದಾಟ, ಉಳಿದವರ ಯಶಸ್ಸನ್ನು ಕಂಡು ಕರುಬುವ ಮತ್ಸರದ ಚೇಳು ಅದನ್ನು ಕುಟುಕಿದೆ. ತಾನೇ ಹೆಚ್ಚು, ತನ್ನನ್ನು ಬಿಟ್ಟರೆ ಬೇರೆ ಯಾರಿಲ್ಲ ಎಂಬ ಅಹಂಕಾರದ ಭೂತ ಮೆಟ್ಟಿದೆ. ಹಾಗಾಗಿ ಅಂತಹ ಮನಸ್ಸನ್ನು ನಿಗ್ರಹಿಸುವುದು ಕಷ್ಟ. ಇಂದು ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಲ್ಲ ಒಂದು ಸಂದರ್ಭದಲ್ಲಿ ಈ ರೀತಿಯ ಅಹಮಿಕೆಯ ಭೂತ ಮೆಟ್ಟಿಕೊಂಡಿರುತ್ತದೆ. ನಾನು, ನನ್ನವರು, ನನ್ನದು, ನಾನೇ ಹೆಚ್ಚು ಎಂಬ ದುರಹಂಕಾರದಿಂದ ವರ್ತಿಸಿ ಅನರ್ಥ ಕೋಪಕ್ಕೀಡಾಗಿ ಸಮಾಜದ ಅವಕೃಪೆಗೆ ನಿಂದೆಗೆ ಗುರಿಯಾಗಬೇಕಾಗುತ್ತದೆ. ಹಾಗಾಗಿ ಅದನ್ನು ಕಡಿಮೆ ಮಾಡಲು ಏಕಾಗ್ರತೆ ಹೊಂದಬೇಕು. ಮನಸ್ಸು ಶಾಂತವಾಗಿದ್ದಾಗ ಮಾತ್ರ ನಮ್ಮ ಇಡೀ ಶಕ್ತಿಯನ್ನು ಕಾರ್ಯ ಸಾಧನೆಯಲ್ಲಿ ತೊಡಗಿಸಬಹುದು. ಕೆಲವು ವಿದ್ಯಾರ್ಥಿಗಳು ಓದುತ್ತಾ ಓದುತ್ತಾ ಒಂದು ಪುಟದಿಂದ ಇನ್ನೊಂದು ಪುಟಕ್ಕೆ ಹೋದಂತೆ ಹಿಂದಿನ ಪುಟದ್ದನ್ನು ನೆನಪಿಟ್ಟುಕೊಳ್ಳಲಾಗದೆ ಸಮಸ್ಯೆಗೊಳಗಾಗುತ್ತಾರೆ. ಸರಿಯಾಗಿ ಗಮನವಿಟ್ಟು ಓದದಿರುವುದು ಇದಕ್ಕೆ ಕಾರಣ. ಜ್ಞಾನಪ್ರಾಪ್ತಿ ಮತ್ತು ಬೌದ್ಧಿಕ ವಿಕಾಸಕ್ಕಾಗಿ ಎಚ್ಚರದ ಮನಸ್ಸಿನಿಂದ ಓದುವುದು ಅತ್ಯವಶ್ಯಕ. ಹಾಗಿದ್ದರೆ ಓದುವುದಕ್ಕೆ ತೊಡಗುವ ಮೊದಲು ಧ್ಯಾನ ಮಾಡಿ, ಮನಸ್ಸಿನಲ್ಲಿ ಬರುವಂತಹ ಅನಗತ್ಯ ವಿಚಾರಗಳನ್ನು ತೆಗೆದುಹಾಕಿ ಸ್ಪಷ್ಟ ಆಲೋಚನೆ ಗುರಿಯನ್ನು ನಿರ್ಧರಿಸಿ. ಓದುವಾಗ ಮನಸ್ಸು ದಾರಿ ತಪ್ಪಿದರೆ, ಎಚ್ಚರಗೇಡಿಯಾದರೆ ಅದನ್ನು ಮತ್ತೆ ಮತ್ತೆ ಸರಿದಾರಿಗೆ ತನ್ನಿ. ಬೆಳಿಗ್ಗೆ ಬೇಗ ಎದ್ದು ನಿಮ್ಮ ದೈನಂದಿನ ಕಾರ್ಯಚಟುವಟಿಕೆ ಪ್ರಾರಂಭಿಸಿ. ಕಡಿಮೆ ಸದ್ದು ಗದ್ದಲವಿರುವ ಸ್ಥಳದಲ್ಲಿ ಕುಳಿತು ಓದಿ. ಟಿವಿ ಮೊಬೈಲ್ಗಳಿಂದ ದೂರವಿರಿ. ಅವು ನಿಮ್ಮನ್ನು ಚಂಚಲಗೊಳಿಸುತ್ತವೆ. ಹಾಗಾಗಿ ಅಂತಹ ಸಂದರ್ಭಗಳಿಂದ ದೂರವಿರುವುದು ಸೂಕ್ತವಲ್ಲವೇ?
1: ಇದುವರೆಗೆ ಉಮೇಶ್ ಹೊಸಹಳ್ಳಿ ಅವರಿಂದ ಚಿಂತನ ಕೇಳಿದಿರಿ. ಚಿಂತನ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:35 ಆಗ್ತಾ ಇದೆ. ಇನ್ನು ಮುಂದೆ ದೇಶಭಕ್ತಿ ಗೀತೆ, ಕಯ್ಯಾರ ಕೆ ಅಣ್ಣರೈ ಅವರ ರಚನೆ, ವೃಂದಗಾನದಲ್ಲಿ.

ಇದುವರೆಗೂ ವಿವಿಧ ಕಲಾವಿದರ ಧ್ವನಿಗಳಲ್ಲಿ ಜನಪದ ಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:55 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ.

0: ಈಗ ಪ್ರಕಟಣೆ.
1: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ ಧಾರವಾಡ.
2: ಡಿಜಿಟಲ್ ಭಾರತಕ್ಕೆ ಡಿಜಿಟಲ್ ಅಂಚೆ ಸೇವೆಗಳು.
1: ಸುಕನ್ಯಾ ಸಮೃದ್ಧಿ ಖಾತೆ ಸೇರಿದಂತೆ ವಿವಿಧ ಅಂಚೆ ಖಾತೆಗಳಿಗೆ ಈಗ ಎನ್ಇಎಫ್ಟಿ ನೆಫ್ಟ್ ಮೂಲಕ ಸುಲಭವಾಗಿ ಹಣ ಜಮಾ ಮಾಡಬಹುದು. ಭಾರತದ ಯಾವುದೇ ಅಂಚೆ ಕಚೇರಿ ಖಾತೆಗೆ ಒಂದೇ ಐಎಫ್ಎಸ್ಸಿ ಕೋಡ್ IPOS 0000 DOP ಮೂಲಕ ಹಣ ವರ್ಗಾವಣೆ ಸೌಲಭ್ಯ ಲಭ್ಯ.
2: ಅಂಚೆ ಜೀವ ವಿಮೆ ಪ್ರೀಮಿಯಂ ಪಾವತಿಯನ್ನ UPI ಮೂಲಕವೂ ಕ್ಷಣಾರ್ಧದಲ್ಲಿ ಮಾಡಬಹುದು.
1: ಭಾರತೀಯ ಅಂಚೆ ನಿಮ್ಮ ಹಣಕಾಸು ಸೇವೆಗಳಿಗೆ ಈಗ ಇನ್ನಷ್ಟು ಸುಲಭ, ಸುರಕ್ಷಿತ ಹಾಗೂ ಡಿಜಿಟಲ್ ಸೌಲಭ್ಯಗಳು ಲಭ್ಯ.
3: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಇನ್ನು ಮುಂದೆ 7:02 ಪ್ರಕಟಣೆಗಳು, 7:05 ಪ್ರದೇಶ ಸಮಾಚಾರ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
1: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
2: ಪೂರ್ಣಿ, ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
1: ಏನಾಯ್ತೆ ಸವಿ?
3: ಅಯ್ಯೋ, ಬೆಳಿಗ್ಗೆ ನನ್ನ ನಾದಿನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
2: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
3: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
1: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
4: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
5: ನೀರು ಜೀವಜಲ,
6: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
5: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲವಂತ್. ಮುಖ್ಯಾಂಶಗಳು. ಕೊಪ್ಪಳ ಜಿಲ್ಲೆ ಹಟ್ಟಿ ಗ್ರಾಮ ಮದ್ಯಮುಕ್ತ ಮಹಿಳೆಯರ ಮನೋಬಲಕ್ಕೆ ಸಂಯಮ ಪ್ರಶಸ್ತಿಯ ಗೌರವ. ಫಿಟ್ ಇಂಡಿಯಾ ಚಳವಳಿ. ಬ್ರಿಟಿಷ್ ಗೋಲಿಬಾರಿಗೆ ಹುತಾತ್ಮರಾದ ದಾವಣಗೆರೆಯ 6 ದೇಶಭಕ್ತರಿಗೆ ಗೌರವಾರ್ಪಣೆ. 80ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮ. ಆಗಸ್ಟ್ 15ರಂದು ಬೆಂಗಳೂರಿನ ವಿಧಾನಸೌಧದಲ್ಲಿ ಫ್ರೀಡಂ ಹಬ್ಬ. ಧಾರವಾಡದ ಆರ್ಎನ್ ಶೆಟ್ಟಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಇಂದಿನಿಂದ ರಾಜ್ಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಪಂದ್ಯಾವಳಿ. ಈಗ ವಾರ್ತೆಗಳ ವಿವರ. ನಶೆ ಮುಕ್ತ ಕರ್ನಾಟಕ ಹಾಗೂ ಭಾರತ ಅಭಿಯಾನದಡಿ ಆಪರೇಷನ್ ರೈಸ್ ಹಾಗೂ ಬೇಡ ಬ್ರೋ ಆಂದೋಲನ ಜನಸಹಭಾಗಿತ್ವದಲ್ಲಿ ರಾಜ್ಯಾದ್ಯಂತ ಪರಿಣಾಮಕಾರಿಯಾಗಿ ಮುಂದುವರೆದಿದೆ. ಕೊಪ್ಪಳ ಜಿಲ್ಲೆ ಹಾಗೂ ತಾಲೂಕಿನ ಲೇಬ್ಗೇರಿ ಸಮೀಪದ ಹಟ್ಟಿ ಗ್ರಾಮದ ಮಹಿಳೆಯರ ಹೋರಾಟದ ಫಲವಾಗಿ ಹಟ್ಟಿ ಗ್ರಾಮ ಈಗ ಮದ್ಯಮುಕ್ತವಾಗಿದೆ. ರಾಜ್ಯ ಮದ್ಯಪಾನ ಸಂಯಮ ಮಂಡಳಿಯ ರಾಜ್ಯಮಟ್ಟದ ಸಂಯಮ ಪ್ರಶಸ್ತಿಯ ಗೌರವಕ್ಕೆ ಪಾತ್ರವಾಗಿದೆ. ಹಟ್ಟಿ ಗ್ರಾಮದ ಮಹಿಳೆಯರ ಮನೋಬಲಕ್ಕೆ ರಾಜ್ಯಮಟ್ಟದ ಮನ್ನಣೆ ದೊರೆತಿದೆ. ಈ ಕುರಿತು ಒಂದು ವರದಿ.

0: ಈಗಾಗಲೇ ಪ್ರಥಮ ಬಾರಿಗೆ ಗ್ರಾಮವೊಂದನ್ನು ಸಂಯಮ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಪ್ರಶಸ್ತಿ 1,00,000 ರೂಪಾಯಿ ನಗದು ಹಾಗೂ ಸ್ಮರಣಿಕೆ ಒಳಗೊಂಡಿದೆ. ಈ ತಿಂಗಳ 16ನೇ ತಾರೀಕು ಹಟ್ಟಿ ಗ್ರಾಮದಲ್ಲಿ ಸಂಜೆ 4:30 ಆಯೋಜಿತ ಸಮಾರಂಭದಲ್ಲಿ ಈ ಪ್ರಶಸ್ತಿಯನ್ನು ಗಣ್ಯರು ಪ್ರದಾನ ಮಾಡಲಿದ್ದಾರೆ. ಹಟ್ಟಿ ಗ್ರಾಮವನ್ನು ಮದ್ಯಮುಕ್ತಗೊಳಿಸಿದ ಗಟ್ಟಿಗಿತ್ತಿಯರಿಗೆ ಸಿಕ್ಕ ಮನ್ನಣೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಹಟ್ಟಿ ಗ್ರಾಮದ ಮುಖಂಡ ರಾಮಣ್ಣ ಚೌಡಕಿ.
1: ಈಗಾಗಲೇ ನಮ್ಮ ಹಟ್ಟಿ ಗ್ರಾಮದಲ್ಲಿ ಸರಾಯ ಬಂದ್ ಮಾಡಿ ಹಟ್ಟಿ ಗ್ರಾಮ ಮದ್ಯಪಾನ ಮುಕ್ತ ಗ್ರಾಮವನ್ನು ಮಾಡಬೇಕಂತೇಳಿ ಎಲ್ಲ ನಮ್ಮೂರಿನ ಹಿರಿಯರ ಜೊತೆಗೆ ಎಲ್ಲರೂ ಕೂಡಿ ಒಂದಾಗಿ ಮಾರ್ತಕ್ಕಂತ ಎಲ್ಲಾ ಸರಾಯದ ಅಂಗಡಿಗಳನ್ನು ಬಂದ್ ಮಾಡಿಸಿದೆ. ಊರಿನಲ್ಲಿ ಒಂದಿಬ್ರು ಮೂರು ಹೆಣ್ಮಕ್ಳು ಬಂದು ಇಲ್ಲ ನಮ್ಗೆ ಬಹಳ ತೊಂದರೆ ಆಗುತ್ತೆ, ನಮ್ಗೊಂದು ಬಂದ್ ಮಾಡಿಸಲಿಲ್ಲ ನಮ್ದು ಜೀವನ ಬಹಳ ಕಠಿಣ ಐತೆ ಅಂತ ಹೇಳಿ ಕೇಳಿದಾಗ ಬೈದವ್ರು ಎಲ್ಲರೂ ಕೂಡಿ ಸರಾಯ ಮಾರ್ತಕ್ಕಂಥವ್ರನ್ನ ಎಲ್ಲರನ್ನು ಕೂಡ ಕರೆಸಿ ಯಾವುದೇ ಕಾರಣಕ್ಕೂ ಮಾರಬೇಡ್ರಿ ಅಂತ ಕೇಳ್ಕೊಂಡಾಗ ಅವರು ಕೂಡ ನಮ್ಗೆ ಸ್ಪಂದಿಸಿ ಬಂದ್ ಮಾಡಿ ಇವತ್ತಿನವರಿಗೆ ಒಂದು ಬಾಟ್ಲಿ ಕೂಡ ನಮ್ಮೂರಲ್ಲಿ ಮಾರ್ತಾ ಇಲ್ಲ. ಇವತ್ತು ಹಟ್ಟಿ ಗ್ರಾಮದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸರಾಯ ಮಾರ್ತಕ್ಕಂಥ ವ್ಯಕ್ತಿಗಳು ಯಾರು ಇಲ್ಲ. ಬಂದಾಗಿದ್ದು ನಮ್ಮ ಗವಿಮಠದ ಅಜ್ಜರಿಗೆ ಕೂಡ ನಾವು ಹೇಳಿದ್ವಿ, ಈ ಮಂಡಳಿಯವರು ಗವಿಮಠದ ಅಜ್ಜರಿಗೆ ಕೂಡ ಕುಯ್ದ್ರಂತ ಅವ್ರು ಹೇಳಿದ್ರಂತ ನಮ್ಗೆ ಯಾವುದೇ ಕಾರಣಕ್ಕೂ ನನಗ್ ಬೇಡ, ವೈಯಕ್ತಿಕ ಏನಾದ್ರೂ ಕೊಡೋದಾದ್ರೆ ನೀವು ಇಂತ ಒಂದು ಗ್ರಾಮದ ಹೆಸರು ಹೇಳ್ತೀನಿ ಅವ್ರಿಗೆ ಕೊಡ್ರಿ ಅಂತ ಹೇಳಿದ್ರಂತ ಅಂತ ಸಂದರ್ಭದಲ್ಲಿ ಅವರು ಕೂಡ ಒಪ್ಪಿಗೆಂದು ನಮ್ ಗ್ರಾಮಕ್ಕೆ ಅದನ್ನ ಶಿಫಾರಸ್ ಮಾಡಿದಾಗ ನಮ್ ಗವಿಮಠದ ಅಜ್ಜರ ಮುಖಾಂತರ ನಡೆಯದಂತ ಹೇಳಿ ನಾವು ಇವತ್ತೇನು ಹಟ್ಟಿ ಗ್ರಾಮ ಬಹಳ ಚೊಕ್ಕ ಇದೆ. ಇವತ್ತೇನು ಹೆಣ್ಮಕ್ಳು ಇವತ್ತು ಅವ್ರೇನ್ ದಿಟ್ಟತನ ಮಾತುಗಳನ್ನು ಹೇಳಿದ್ರೆ ಅವರು ಆ ಮಾತಿಗೆ ನಾವೆಲ್ಲರೂ ಕೂಡ ತೆಲಿಬಾಗಿ ಬಿಟ್ಟಿದ್ದಾರೆ. ಚೊಕ್ಕ ಗ್ರಾಮ ಆಗ್ಬೇಕು ಅನ್ನೋದ ನಮ್ಮೆಲ್ಲರ ಹಿರಿಯರ ಆಸೆ.
2: August 15, 80th ಸ್ವಾತಂತ್ರ್ಯೋತ್ಸವ ಸಂಭ್ರಮದ ನಿಮಿತ್ತ ಫ್ರೀಡಂ ಫೆಸ್ಟಿವಲ್ ಆಯೋಜಿತವಾಗಿದೆ. ಮಕ್ಕಳು ಹಾಗೂ ಪಾಲಕರಿಗೆ ವಿಶೇಷ ಮಾರ್ಗದರ್ಶಿತ ವಿಧಾನಸೌಧ ಪ್ರವಾಸವನ್ನು ಆಯೋಜಿಸಲಾಗಿದೆ. ಫ್ರೀಡಂ ಹಬ್ಬದಲ್ಲಿ ಮಕ್ಕಳಿಗಾಗಿ ಮಕ್ಕಳ ಮೇಳ, ಸಂವಾದಾತ್ಮಕ ಆಟಗಳು, ಕಥೆ ಹೇಳುವ ಕಾರ್ಯಕ್ರಮ, ಕಲೆ ಕರಕುಶಲ ಚಟುವಟಿಕೆ, ಸೃಜನಾತ್ಮಕ ಕಾರ್ಯಾಗಾರ, ರಸಪ್ರಶ್ನೆ ಸೇರಿದಂತೆ ಸ್ವಾತಂತ್ರ್ಯ ಗ್ರಾಮದಲ್ಲಿ ಕಲಾವಿದರು ಸ್ವಾತಂತ್ರ್ಯ ಹೋರಾಟಗಾರರ ಬದುಕು ಮತ್ತು ಹೋರಾಟವನ್ನು ಮಕ್ಕಳಿಗೆ ಪರಿಚಯಿಸಲಿದ್ದಾರೆ. ವಿಧಾನಸೌಧ ವೀಕ್ಷಣೆಯ ಜೊತೆಗೆ ಸ್ವಾತಂತ್ರ್ಯ ಹೋರಾಟದ ವಸ್ತು ಸಂಗ್ರಹಾಲಯ, ಕರ್ನಾಟಕ ಸ್ವಾತಂತ್ರ್ಯ ಪಥ, ಸಂವಿಧಾನ ಚೌಕ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಕ್ಕಳು ಮತ್ತು ಪಾಲಕರು ವೀಕ್ಷಿಸಬಹುದಾಗಿದೆ. ಬೆಂಗಳೂರು ಅಭಿವೃದ್ಧಿ ಖಾತೆ ಸಚಿವ ಕೃಷ್ಣ ಬೈರೇಗೌಡ ಮಾಹಿತಿ ನೀಡಿ, ನಮ್ಮ ಊರು ನಿಮ್ಮ ಊರು ಎಲ್ಲರ ಬೆಂಗಳೂರು ಎಂಬ ಆಶಯದೊಂದಿಗೆ ಫ್ರೀಡಂ ಹಬ್ಬ ನಡೆಯಲಿದೆ ಎಂದರು. ವಿಧಾನಸೌಧ ಪ್ರವೇಶಕ್ಕಾಗಿ ನೋಂದಣಿ ಕಡ್ಡಾಯವಾಗಿದ್ದು, ಕಾರ್ಯಕ್ರಮದ ಪೋಸ್ಟರ್ನಲ್ಲಿರುವ ಕ್ಯೂಆರ್ ಕೋಡ್ ಮೂಲಕ ಮಕ್ಕಳು ಹಾಗೂ ಕುಟುಂಬಗಳು ನೋಂದಣಿ ಮಾಡಿಕೊಳ್ಳಲು ಅವರು ಕೋರಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮಹಾತ್ಮ ಗಾಂಧೀಜಿ ದಾವಣಗೆರೆಗೆ ಭೇಟಿ ನೀಡಿದ್ದು 1934 ಮಾರ್ಚ್ 2ನೇ ತಾರೀಕು. ಬಳಿಕ 1942 ಆಗಸ್ಟ್ 8ರಂದು ಗಾಂಧೀಜಿ ಮಾಡು ಇಲ್ಲವೇ ಮಡಿ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಆಂದೋಲನಕ್ಕೆ ಕರೆ ನೀಡಿದರು. ದಾವಣಗೆರೆಯ ಬಳ್ಳಾರಿ ಸಿದ್ದಮ್ಮನವರಂಥ ಮಹಿಳಾ ಹೋರಾಟಗಾರರು ಗಾಂಧೀಜಿ ಅವರ ಕರೆಗೆ ಓಗೊಟ್ಟು ಸ್ವಾತಂತ್ರ್ಯ ಚಳವಳಿಗೆ ಧುಮುಕಿದರು. ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಪಾಲ್ಗೊಂಡು ಬ್ರಿಟಿಷರ ವಿರುದ್ಧ ಬಂಡಾಯದ ಬಾವುಟ ಹಾರಿಸಿದ 6 ಜನ ಸ್ವಾತಂತ್ರ್ಯ ಸೇನಾನಿಗಳ ಮೇಲೆ August 9ರಂದು ಗೋಲಿಬಾರ್ ನಡೆಯಿತು. ಬ್ರಿಟಿಷರ ಗುಂಡಿಗೆ ಬಲಿಯಾದ 6 ಜನ ಅಪ್ರತಿಮ ದೇಶಭಕ್ತರ ಸ್ಮಾರಕ ದಾವಣಗೆರೆ ಮಹಾನಗರ ಪಾಲಿಕೆ ಮುಂಭಾಗದಲ್ಲಿ ಅಮರವಾಗಿ ನಿಂತಿದೆ. ಬಲಿದಾನ ದಿವಸ್ ಅಂಗವಾಗಿ ದಾವಣಗೆರೆಯ ಹುತಾತ್ಮರ ಸ್ಮಾರಕದ ಎದುರು ಅನೇಕ ವಿಧಾಯಕ ಕಾರ್ಯಕ್ರಮಗಳು ನಡೆದವು. ದಾವಣಗೆರೆ ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕ ಪ್ರೊಫೆಸರ್ ಬಿ ಬಕ್ಕಪ್ಪ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
6: ಹೋರಾಟ ಮಾಡ್ತಾರೆ, ಆ ದಿನ ಅವರನ್ನ ಚದುರಿಸೋದಕ್ಕೋಸ್ಕರ ಗುಂಡು ಹಾರಿಸ್ತಾರೆ. ಹಳ್ಳೂರು ನಾಗಪ್ಪ, ಅಕ್ಕಸಾಲಿ ವಿರೂಪಾಕ್ಷಪ್ಪ, ಬಿದಿರಕುಂದಿ ನಿಂಗಪ್ಪ, ಅದಡಿ ನಿಂಗಪ್ಪ, ಅಮಾಲಿ ತಿಪ್ಪಣ್ಣ, ಮಗಾರಳ್ಳಿ ಹನುಮಂತಪ್ಪ ಬ್ರಿಟಿಷರ ಗುಂಡಿಗೆ ತಮ್ಮನ್ನ ಅರ್ಪಿಸ್ತಾರೆ. ದಾವಣಗೆರೆ ಗಾಂಧೀಜಿ ಸ್ವತಂತ್ರ ಚಳವಳಿ ಮುಖ್ಯನ ವಿದ್ಯಾಕ್ಷೇತ್ರಕ್ಕೆ ಒಂದು ಬುನಾದಿ ಆಗ್ತು, ದಾವಣಗೆರೆಯಲ್ಲಿ ಸ್ವತಂತ್ರ ಹೋರಾಟಕ್ಕೆ ಒಂದು ರೂಪ ಕೊಡೋದಕ್ಕೆ ಪ್ರಾರಂಭ ಆಯಿತು.

0: ದಾವಣಗೆರೆಯಲ್ಲಿ ಸ್ವತಂತ್ರ ಚಳವಳಿಗೋಸ್ಕರ ಹಲವಾರು ಮನೆತನಗಳು ತಮ್ಮನ್ನ ತಾವೇ ಉಡುಪಾಗಿಟ್ರು ಅಂತಕ್ಕಂತ ಮಾತನ್ನು ಕೇಳಿದ್ದೇನೆ. ನಮ್ಮ ತಂದೆ ಹೇಳ್ತಾ ಇದ್ರು, ಒಂದು ಮನೆತನ ಇತ್ತು, ಅವರ ಬೆಳ್ಳಿ ಬಂಗಾರ ಅಂಗಡಿ ಇತ್ತು, ಸ್ವತಂತ್ರ ಚಳವಳಿಯ ಹೋರಾಟಕ್ಕೆ ತಮ್ಮ ಮನೆಯಲ್ಲಿರ್ತಕ್ಕಂಥ ಬಂಗಾರ ಬೆಳ್ಳಿ ಇದೆಲ್ಲವನ್ನು ಕೂಡ ಕೊಟ್ಬಿಟ್ಟು ಕ್ಲೋಸ್ ಮಾಡಿಕೊಂಡ್ರು ಅಂತೆ. ತಮ್ಮ ಉದ್ಯಮೆಯನ್ನು ಕೂಡ ಈ ಸ್ವತಂತ್ರ ಚಳವಳಿಗಾಗಿ ಮುಡಿಪಿಟ್ಟಂತ ದಾವಣಗೆರೆಯಲ್ಲೇ ವರ್ತಕರಿದ್ರು.
1: ಬೆಂಗಳೂರಿನ ದಿಶಾ ಭಾರತ ಹಾಗೂ ಮಿಥಿಕ್ ಸೊಸೈಟಿ ಸಹಯೋಗದಲ್ಲಿ ಮೈ ಭಾರತ್ ಅಭಿಯಾನದ ಅಂಗವಾಗಿ ಇಂದು ಬೆಳಗ್ಗೆ 6:30 ಮಲ್ಲೇಶ್ವರಂ 18ನೇ ಅಡ್ಡರಸ್ತೆಯ ಸರ್ಕಾರಿ ಮಹಾವಿದ್ಯಾಲಯದ ಮೈದಾನದಿಂದ ಕಾಲ್ನಡಿಗೆ ಜಾಥಾ ಪ್ರಾರಂಭವಾಗಿದೆ. ಮಲ್ಲೇಶ್ವರಂ ಶಾಸಕ ಡಾ ಸಿಎನ್ ಅಶ್ವತ್ಥನಾರಾಯಣ ಹಾಗೂ ಲೇಖಕಿ ಡಾ ಪರಿಮಳಾ ಜಗ್ಗೇಶ್, ಸಾವಿರಾರು ವಿದ್ಯಾರ್ಥಿಗಳು ವಾಕಥಾನ್ನಲ್ಲಿ ಪಾಲ್ಗೊಂಡಿದ್ದಾರೆ. ಕರ್ನಾಟಕ ಬ್ಯಾಡ್ಮಿಂಟನ್ ಸಂಸ್ಥೆ ಕೆಬಿಎ ಧಾರವಾಡದ ಆರ್ಎನ್ ಶೆಟ್ಟಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಇಂದಿನಿಂದ 16ನೇ ತಾರೀಖಿನವರೆಗೆ ರಾಜ್ಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಪಂದ್ಯಾವಳಿ ಆಯೋಜಿಸಿದೆ. ಟೂರ್ನಿಯಲ್ಲಿ 19 ವರ್ಷದೊಳಗಿನವರು ಮತ್ತು ಹಿರಿಯರ ವಿಭಾಗದಲ್ಲಿ ಈ ಪಂದ್ಯಗಳು ನಡೆಯಲಿವೆ. 621 ಆಟಗಾರರು ಕಣದಲ್ಲಿದ್ದಾರೆ. ಗದಗ್ ತಾಲೂಕು ಮುಳಗುಂದದಲ್ಲಿ ಭಾನುವಾರ ಮುಕ್ತಾಯಗೊಂಡ 21ನೇ ರಾಜ್ಯ ಮೌಂಟೇನ್ ಬೈಕ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ನಲ್ಲಿ 66 ಅಂಕಗಳೊಂದಿಗೆ ಬೆಂಗಳೂರು ಜಿಲ್ಲಾ ಸೈಕ್ಲಿಸ್ಟ್ ತಂಡ ಸಮಗ್ರ ಪ್ರಶಸ್ತಿ ಜಯಿಸಿತು. ಆತಿಥೇಯ ಗದಗ್ ಜಿಲ್ಲೆ ಸೈಕ್ಲಿಸ್ಟ್ ತಂಡ 28 ಅಂಕ ಪಡೆದು ರನ್ನರ್ಸ್ಅಪ್ ಪ್ರಶಸ್ತಿಗೆ ಭಾಜನವಾಯಿತು. ಮೈಸೂರು ಜಿಲ್ಲೆಯ ಎಸ್ಟಿ ಧನಂಜಯ ಹಾಗೂ ಕೆವಿ ವೈಶಾಖ ಕ್ರಮವಾಗಿ 23 ವರ್ಷದೊಳಗಿನ ಪುರುಷರ ಮತ್ತು ಎಲೀಟ್ ಪುರುಷರ ವಿಭಾಗದಲ್ಲಿ ಅಗ್ರಸ್ಥಾನ ಪಡೆದರು. ಎಲೀಟ್ ಮಹಿಳೆಯರ ವಿಭಾಗದಲ್ಲಿ ಧಾರವಾಡದ ಭೀಮವ್ವ ಚಾಂಪಿಯನ್ ಆದರೆ 23 ವರ್ಷದ ಮಹಿಳೆಯರ ವಿಭಾಗದಲ್ಲಿ ಗದಗ್ನ ಸೈಕ್ಲಿಂಗ್ ಪ್ರತಿಭೆ ಪವಿತ್ರ ಕುರುತುಕೋಟಿ ಪ್ರಶಸ್ತಿ ಮುಡಿಗೇರಿಸಿಕೊಂಡರು. ಕರ್ನಾಟಕದ ಈಜುಪಟುಗಳ ತಂಡ ಜೈಪುರ್ನಲ್ಲಿ ಭಾನುವಾರ ಮುಕ್ತಾಯಗೊಂಡ 42ನೇ ರಾಷ್ಟೀಯ ಸಬ್ ಜೂನಿಯರ್ ಈಜು ಚಾಂಪಿಯನ್ಶಿಪ್ನಲ್ಲಿ ಸಮಗ್ರ ಪ್ರಶಸ್ತಿ ಗೆದ್ದುಕೊಂಡಿದೆ. ತಮಿಳುನಾಡು ರನ್ನರ್ಸ್ಅಪ್ ಆಯಿತು. ಕರ್ನಾಟಕ ತಂಡ ಒಟ್ಟು 310 ಅಂಕ ಸಂಪಾದಿಸಿದರೆ ತಮಿಳುನಾಡು ತಂಡದ ಈಜುಪಟುಗಳು 216 ಅಂಕ ಗಳಿಸಿದರು. ಈ ಬಾರಿ 10 ಕೂಟ ದಾಖಲೆಗಳು ನಿರ್ಮಾಣಗೊಂಡಿವೆ. ಇಂದು ವಿಶ್ವ ಸಿಂಹಗಳ ದಿನಾಚರಣೆ. ಆಫ್ರಿಕಾ ಮತ್ತು ಏಷ್ಯಾ ಸಿಂಹಗಳು ಅವುಗಳ ನೈಸರ್ಗಿಕ ಆವಾಸ ಸ್ಥಾನ ರಕ್ಷಣೆ ಮತ್ತು ವನ್ಯಜೀವಿ ಭಾಗಗಳ ಅಕ್ರಮ ವ್ಯಾಪಾರ ನಿಲ್ಲಿಸಲು ಜನಜಾಗೃತಿ ಮೂಡಿಸಲು ಈ ದಿನ ಮೀಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೊಪ್ಪಳ ಜಿಲ್ಲೆ ಹಟ್ಟಿ ಗ್ರಾಮ ಮದ್ಯಮುಕ್ತ, ಮಹಿಳೆಯರ ಮನೋಬಲಕ್ಕೆ ಸಂಯಮ ಪ್ರಶಸ್ತಿಯ ಗೌರವ. ಕ್ವಿಟ್ ಇಂಡಿಯಾ ಚಳವಳಿ, ಬ್ರಿಟಿಷ್ ಗೋಲಿಬಾರಿಗೆ ಹುತಾತ್ಮರಾದ ದಾವಣಗೆರೆಯ 6 ದೇಶಭಕ್ತರಿಗೆ ಗೌರವಾರ್ಪಣೆ. 80ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮ ಆಗಸ್ಟ್ 15ರಂದು ಬೆಂಗಳೂರಿನ ವಿಧಾನಸೌಧದಲ್ಲಿ ಫ್ರೀಡಂ ಹಬ್ಬ. ಧಾರವಾಡದ ಆರ್ಎನ್ ಶೆಟ್ಟಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಇಂದಿನಿಂದ ರಾಜ್ಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಪಂದ್ಯಾವಳಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 7:15 ಆಗಿದೆ. ಈಗ ಭಾವಗೀತೆಗಳು.

ಭಾವಗೀತೆಗಳನ್ನು ಕೇಳಿದ್ರಿ ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಕೆಲವು ಪ್ರಕಟಣೆಗಳು.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಪಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆ ಆಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
1: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
0: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
1: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
0: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
1: 8700014242.
2: ಪ್ರಕಟಣೆಗಳನ್ನು ಕೇಳಿದ್ರೆ ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. 7:34 ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆ. 7:35 ರಾಷ್ಟ್ರೀಯ ವಾರ್ತೆ.

ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ವಾರ್ತೆಗಳು. ಓದುತ್ತಿರುವವರು ಬಿಎ ಅಶೋಕ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಕಾಮನ್ವೆಲ್ತ್ ಪದಕ ವಿಜೇತ ಕ್ರೀಡಾಪಟುಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂವಾದ. ಭಾರತ ಅಮೆರಿಕ ನೌಕಾಪಡೆಗಳ ನಡುವಿನ ಸ್ಫೋಟಕ ಶಸ್ತ್ರಾಸ್ತ್ರ ವಿಲೇವಾರಿ ಇಒಡಿ ಸಮರಾಭ್ಯಾಸ ಕೊಚ್ಚಿಯಲ್ಲಿ ಇಂದಿನಿಂದ ಆರಂಭ. ಬೊಲಿವಿಯಾಗೆ 8 ಮೆಟ್ರಿಕ್ ಟನ್ ಜೀವರಕ್ಷಕ ಮತ್ತು ಅತ್ಯಗತ್ಯ ಔಷಧಗಳನ್ನು ಕಳಿಸಿಕೊಟ್ಟ ಭಾರತ. FISU ವರ್ಲ್ಡ್ ಯೂನಿವರ್ಸಿಟಿ ಸ್ಕ್ವಾಶ್ ಚಾಂಪಿಯನ್ಶಿಪ್, ಭಾರತ ತಂಡಕ್ಕೆ ಬೆಳ್ಳಿ ಪದಕ. ಹಾಗೂ ಏಷ್ಯನ್ ಜೂನಿಯರ್ ವೆಯ್ಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್, ಮಹಾರಾಜನ್ ಆರ್ಮುಗ ಪಾಂಡ್ಯನ್ಗೆ ರಜತ ಪದಕ. ವಾರ್ತೆಗಳ ವಿವರ. ಹರ್ಘರ್ ತಿರಂಗ ಅಭಿಯಾನದಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ವಿಕಸಿತ ಭಾರತ ನಿರ್ಮಾಣಕ್ಕೆ ಕೊಡುಗೆ ನೀಡುವ ಸಾಮೂಹಿಕ ಸಂಕಲ್ಪವನ್ನು ಪುನರುಜ್ಜೀವನಗೊಳಿಸಬೇಕೆಂದು ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನತೆಗೆ ಕರೆ ನೀಡಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ತ್ರಿವರ್ಣ ಧ್ವಜ ರಾಷ್ಟ್ರದ ಹೆಮ್ಮೆಯ ಸಂಕೇತವಾಗಿದ್ದು ದೇಶಕ್ಕಾಗಿ ಸದಾ ಅತ್ಯುತ್ತಮ ಸೇವೆಯನ್ನು ನೀಡಲು ಪ್ರೇರಣೆಯ ಮೂಲವಾಗಿದೆ ಎಂದಿದ್ದಾರೆ. ರಾಷ್ಟೀಯ ಗೀತೆ ವಂದೇ ಮಾತರಂ ತನ್ನ 150ನೇ ವರ್ಷಾಚರಣೆ ಪೂರೈಸುತ್ತಿರುವ ಈ ಸಂದರ್ಭದಲ್ಲಿ ಪ್ರಸಕ್ತ ಸಾಲಿನ ಅಭಿಯಾನವನ್ನು ವಂದೇ ಮಾತರಂಗೆ ಸಮರ್ಪಿಸಲಾಗುತ್ತಿರುವುದಕ್ಕೆ ಪ್ರಧಾನಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಸಂಸ್ಕೃತಿ ಸಚಿವಾಲಯ ಈ ವರ್ಷದ ಹರ್ ಘರ್ ತಿರಂಗ ಅಭಿಯಾನದ ಮೂಲಕ ದೇಶಾದ್ಯಂತ ತಿರಂಗ ಯಾತ್ರೆಗಳು, ತಿರಂಗ ರ್ಯಾಲಿಗಳು, ತಿರಂಗ ಸಂಗೀತ ಕಚೇರಿಗಳು ಹಾಗೂ ವಂದೇ ಮಾತರಂ ಸಾಮೂಹಿಕ ಗಾಯನದ ಮೂಲಕ ರಾಷ್ಟ್ರಭಕ್ತಿಯ ಭಾವನೆಯನ್ನು ಮೂಡಿಸಲು ಯೋಜಿಸಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಬಾರಿಯ ಆಚರಣೆಯ ಪ್ರಮುಖ ಆಕರ್ಷಣೆಯಾಗಿ ಸೂರ್ಯಪಥ್ ತಿರಂಗ ಎಂಬ ನೂತನ ಉಪಕ್ರಮವನ್ನು ಪರಿಚಯಿಸಲಾಗಿದ್ದು, ಇದು ಪ್ರಪಂಚದಾದ್ಯಂತ ಇರುವ ಭಾರತೀಯರನ್ನು ತ್ರಿವರ್ಣ ಧ್ವಜದ ಜಾಗತಿಕ ಸಂಭ್ರಮಾಚರಣೆಯಲ್ಲಿ ಒಂದಾಗಿಸುವ ವಿಶಿಷ್ಟ ಪ್ರಯತ್ನವಾಗಿದೆ. ನಾಗರಿಕರು ತಮ್ಮ ಮನೆಗಳಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿ ತಮ್ಮ ಸೆಲ್ಫಿಗಳನ್ನು ಹರ್ ಘರ್ ತಿರಂಗ ಜಾಲತಾಣದಲ್ಲಿ ಅಪ್ಲೋಡ್ ಮಾಡುವಂತೆ ಸಚಿವಾಲಯ ಮನವಿ ಮಾಡಿದೆ. ಭಾರತೀಯ ನೌಕಾಪಡೆ ಹಾಗೂ ಅಮೆರಿಕ ನೌಕಾಪಡೆಯ ಸ್ಫೋಟಕ ಶಸ್ತ್ರಾಸ್ತ್ರ ವಿಲೇವಾರಿ ಇಒಡಿ ಸಮರಾಭ್ಯಾಸ 2026 ಇಂದಿನಿಂದ ಈ ತಿಂಗಳ 14ರವರೆಗೆ ಕೊಚ್ಚಿಯ ದಕ್ಷಿಣ ನೌಕಾ ಕಮಾಂಡ್ನಲ್ಲಿ ನಡೆಯಲಿದೆ. ಈ ದ್ವಿಪಕ್ಷೀಯ ಸಮರಾಭ್ಯಾಸ ಪರಸ್ಪರ ಕಾರ್ಯಸಾಧ್ಯತೆಯನ್ನು ಹೆಚ್ಚಿಸುವ ಮತ್ತು ಎರಡೂ ನೌಕಾಪಡೆಗಳ ಡೈವಿಂಗ್ ಮತ್ತು ಇಒಡಿ ತಂಡಗಳ ನಡುವೆ ವೃತ್ತಿಪರ ಸಹಕಾರವನ್ನು ಬಲಪಡಿಸುವ ಗುರಿ ಹೊಂದಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. 5 ದಿನಗಳ ಈ ಸಮರಾಭ್ಯಾಸ ವಿಶೇಷ ತಜ್ಞರ ವಿನಿಮಯ, ತರಬೇತಿ, ಸಲಕರಣೆಗಳ ಪ್ರಾತ್ಯಕ್ಷಿಕೆಗಳು ಮತ್ತು ಸನ್ನಿವೇಶ ಆಧಾರಿತ ಪ್ರಾಯೋಗಿಕ ವ್ಯಾಯಾಮಗಳನ್ನು ಒಳಗೊಂಡಿರುತ್ತದೆ. ಭಾರತೀಯ ನೌಕಾಪಡೆ ಮತ್ತು ಅಮೆರಿಕ ನೌಕಾಪಡೆಯು 2005ರಿಂದ ಜಂಟಿ ರಕ್ಷಣೆ ಮತ್ತು ಇಒಡಿ ಸಮರಾಭ್ಯಾಸಗಳನ್ನು ನಡೆಸುತ್ತಿವೆ. ಭಾರತ ಪಳೆಯುಳಿಕೆಯೇತರ ಮೂಲಗಳಿಂದ ವಿದ್ಯುತ್ ಉತ್ಪಾದಿಸುವ ಸಾಮರ್ಥ್ಯದಲ್ಲಿ 300 ಗಿಗಾವ್ಯಾಟ್ ಮೈಲಿಗಲ್ಲನ್ನು ದಾಟಿದೆ. ಕಳೆದ ತಿಂಗಳ 31ರಂದು ಈ ಸಾಧನೆ ಮಾಡಲಾಗಿದ್ದು, ಇದು 2030ರ ವೇಳೆಗೆ ದೇಶ ನಿಗದಿಪಡಿಸಿಕೊಂಡಿರುವ 500 ಗಿಗಾವ್ಯಾಟ್ ಗುರಿಯ ಶೇಕಡ 60ಕ್ಕಿಂತಲೂ ಹೆಚ್ಚಿನ ಪ್ರಮಾಣವಾಗಿದೆ. ದೇಶದ ಒಟ್ಟು ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯದಲ್ಲಿ ಪಳೆಯುಳಿಕೆಯೇತರ ಇಂಧನದ ಪಾಲು ಈಗ ಶೇಕಡ 54ಕ್ಕಿಂತ ಹೆಚ್ಚಾಗಿದೆ ಎಂದು ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ತಿಳಿಸಿದೆ. ಸೌರ ಇಂಧನ ಕ್ಷೇತ್ರ ಈ ಬೆಳವಣಿಗೆಯ ಮುಖ್ಯ ಚಾಲಕ ಶಕ್ತಿಯಾಗಿದ್ದು, 2014ರಲ್ಲಿ ಕೇವಲ 2.8 ಗಿಗಾವ್ಯಾಟ್ ಇದ್ದ ಸೌರಶಕ್ತಿ ಸಾಮರ್ಥ್ಯ ಪ್ರಸ್ತುತ ಸುಮಾರು 165 ಗಿಗಾವ್ಯಾಟ್ಗೆ ತಲುಪಿದೆ. 2025-26ರ ಸಾಲಿನಲ್ಲಿ ದೇಶದಲ್ಲಿ ದಾಖಲೆಯ 55.29 ಗಿಗಾವ್ಯಾಟ್ ಪಳೆಯುಳಿಕೆಯೇತರ ವಿದ್ಯುತ್ ಸಾಮರ್ಥ್ಯವನ್ನು ಸೇರ್ಪಡೆಗೊಳಿಸಲಾಗಿದ್ದು, ಇದರಲ್ಲಿ ಸೌರಶಕ್ತಿಯಿಂದ 44.6 ಗಿಗಾವ್ಯಾಟ್ ಹಾಗೂ ಪವನಶಕ್ತಿಯಿಂದ 6 ಗಿಗಾವ್ಯಾಟ್ ಕೊಡುಗೆ ಸೇರಿವೆ. ನವೀಕರಿಸಬಹುದಾದ ಇಂಧನ ಉತ್ಪಾದನೆಯು 2014-15ರಲ್ಲಿ ಸುಮಾರು 191 ಬಿಲಿಯನ್ ಯೂನಿಟ್ಗಳಷ್ಟಿದ್ದು, 2025-26ರಲ್ಲಿ 477 ಬಿಲಿಯನ್ ಯೂನಿಟ್ಗಳಿಗೂ ಅಧಿಕ ಪ್ರಮಾಣಕ್ಕೆ ಏರಿಕೆಯಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬ ಬೊಲಿವಿಯಾದ ಸಾರ್ವಜನಿಕ ಆರೋಗ್ಯ ರಕ್ಷಣಾ ಸಾಮರ್ಥ್ಯಕ್ಕೆ ಬೆಂಬಲವಾಗಿ ಭಾರತ 8 ಮೆಟ್ರಿಕ್ ಟನ್ ಜೀವರಕ್ಷಕ ಮತ್ತು ಅತ್ಯಗತ್ಯ ಔಷಧಗಳ ನೆರವನ್ನು ಕಳುಹಿಸಿಕೊಟ್ಟಿದೆ. ಒಗ್ಗಟ್ಟು ಮತ್ತು ಜಂಟಿ ಪ್ರಗತಿಯ ಮೂಲಕ ಸಹಕಾರವನ್ನು ಮುನ್ನಡೆಸಲು ಭಾರತ ಸದಾ ಸಿದ್ಧವಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಸಾಮಾಜಿಕ ಜಾಲತಾಣದ ಸಂದೇಶದಲ್ಲಿ ತಿಳಿಸಿದೆ. ಜಾರ್ಖಂಡ್ನ ಉದ್ಯೋಗ ನೇಮಕಾತಿ ಪರೀಕ್ಷೆಗಳಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳನ್ನು ವಿರೋಧಿಸಿ ವಿದ್ಯಾರ್ಥಿಗಳು ಇಂದು ಹಮ್ಮಿಕೊಂಡಿರುವ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಜಾರ್ಖಂಡ್ ಪೊಲೀಸರು ರಾಂಚಿ ವಿಧಾನಸೌಧದ ಸುತ್ತಮುತ್ತ ನಿಷೇಧಾಜ್ಞೆ ಜಾರಿಗೊಳಿಸಿದ್ದಾರೆ ಹಾಗೂ ನಗರದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಇದೇ 6-12 ವಿಧಾನಸೌಧ ಕಟ್ಟಡದ 750 ಮೀಟರ್ ವ್ಯಾಪ್ತಿಯಲ್ಲಿ ಈ ನಿಷೇಧಾಜ್ಞೆ ಜಾರಿಯಲ್ಲಿರಲಿದೆ. ಕಳೆದ 17 ದಿನಗಳಿಂದ ವಿದ್ಯಾರ್ಥಿಗಳು ನಡೆಸುತ್ತಿರುವ ಪ್ರತಿಭಟನೆಯಲ್ಲಿ 6 ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದಾರೆ. ರಾಜ್ಯದ ವಿವಿಧ ಭಾಗಗಳಿಂದ ರಾಜಧಾನಿಗೆ ಆಗಮಿಸುತ್ತಿರುವ ವಿದ್ಯಾರ್ಥಿಗಳನ್ನು ಪೊಲೀಸರು ಒತ್ತಾಯಪೂರ್ವಕವಾಗಿ ತಡೆಯುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. ಮತ್ತೊಂದೆಡೆ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಆದಿತ್ಯ ಸಾಹು ಅವರನ್ನು ಗೃಹ ಬಂಧನದಲ್ಲಿಡಲಾಗಿದೆ ಎಂದು ಪಕ್ಷದ ಮುಖಂಡ ಅಮರ್ ಚೌಧರಿ ಆರೋಪಿಸಿದ್ದಾರೆ. ಈ ನಡುವೆ ವಿದ್ಯಾರ್ಥಿಗಳ ಪ್ರತಿಭಟನೆ ತೀವ್ರಗೊಂಡ ಬೆನ್ನಲ್ಲೇ ಜಾರ್ಖಂಡ್ ಲೋಕಸೇವಾ ಆಯೋಗದ 3 ಹಾಲಿ ಸದಸ್ಯರು ತಮ್ಮ ಹುದ್ದೆಗಳಿಗೆ ರಾಜೀನಾಮೆ ನೀಡಿದ್ದಾರೆ. ಸದಸ್ಯರಾದ ಅಜಿತ್ ಭಟ್ಟಾಚಾರ್ಯ, ಜಮೀಲ್ ಅಹಮದ್ ಮತ್ತು ಅನಿಮಾ ಹನ್ಸದ ನಿನ್ನೆ ರಾಜ್ಯಪಾಲ ಸಂತೋಷ್ ಕುಮಾರ್ ಗಂಗ್ವಾರ್ ಅವರಿಗೆ ತಮ್ಮ ರಾಜೀನಾಮೆ ಪತ್ರಗಳನ್ನು ಸಲ್ಲಿಸಿದ್ದಾರೆ. ರಾಜ್ಯಪಾಲರು ಈ ರಾಜೀನಾಮೆಗಳನ್ನು ಅಂಗೀಕರಿಸಿದ್ದಾರೆ. ಆಯಕಟ್ಟಿನ ಸಮುದ್ರ ಮಾರ್ಗಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಹಿಂದೂ ಮಹಾಸಾಗರ ಹಾಗೂ ಭಾರತವನ್ನು ಸಂಪರ್ಕಿಸುವ ಪರ್ಯಾಯ ರೈಲು ಮಾರ್ಗದ ಸಾಧ್ಯತೆಗಳನ್ನು ಪರಿಶೀಲಿಸಲು ರಷ್ಯಾ ಪ್ರಸ್ತಾಪಿಸಿದೆ. ಹಾರ್ಮೋಜ್ ಮತ್ತು ಜಲಸಂಧಿ, ಬೋಫೋರಸ್ ಜಲಸಂಧಿಗಳಂತಹ ಪ್ರಮುಖ ಜಲಮಾರ್ಗಗಳಲ್ಲಿ ಎದುರಾಗುತ್ತಿರುವ ಅಪಾಯಗಳನ್ನು ಎದುರಿಸಲು ಪರ್ಯಾಯ ಮಾರ್ಗಗಳು ನೆರವಾಗಲಿವೆ ಎಂದು ರಷ್ಯಾ ಉಪಪ್ರಧಾನಿ ಮರಾತ್ ಕುಸ್ನುಲಿನ್ ತಿಳಿಸಿದ್ದಾರೆ. ರಷ್ಯಾ ಸರ್ಕಾರಿ ಸುದ್ದಿಸಂಸ್ಥೆ ವರದಿಯಂತೆ ತುರ್ಕ್ಮೆನಿಸ್ತಾನ್, ಇರಾನ್ ಮತ್ತು ಅಫ್ಘಾನಿಸ್ತಾನ್ ಮೂಲಕ ಹಾದುಹೋಗುವ ರೈಲು ಮಾರ್ಗಗಳನ್ನು ಪರಿಶೀಲಿಸುವ ಮೂಲಕ ಭಾರತ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಬಹುದು ಎಂದು ರಷ್ಯಾ ಉಪಪ್ರಧಾನಿ ತಿಳಿಸಿದ್ದಾರೆ. ಮುಂಬೈನ ಸೋಮಯ್ಯ ವಿದ್ಯಾವಿಹಾರ್ ವಿಶ್ವವಿದ್ಯಾಲಯದಲ್ಲಿ ನಿನ್ನೆ ನಡೆದ 2026 FISU ವರ್ಲ್ಡ್ ಯೂನಿವರ್ಸಿಟಿ ಸ್ಕ್ವಾಶ್ ಚಾಂಪಿಯನ್ಶಿಪ್ನ ಫೈನಲ್ ಪಂದ್ಯದಲ್ಲಿ ಹಾಂಕಾಂಗ್ ಚೀನಾ ವಿರುದ್ಧ ಸೋತ ನಂತರ ಭಾರತ ತಂಡ ಬೆಳ್ಳಿ ಪದಕಕ್ಕೆ ತೃಪ್ತಿಪಟ್ಟಿತು. ಭಾರತೀಯ ತಂಡ 2-2 ಅಂತರದಲ್ಲಿ ಟೈ ಮುಗಿದ ನಂತರ ಹಾಂಕಾಂಗ್ ಚೀನಾ ವಿರುದ್ಧ ಗೇಮ್ ವ್ಯತ್ಯಾಸದ ಆಧಾರದ ಮೇಲೆ ಫೈನಲ್ನಲ್ಲಿ ಸೋತಿತು. 2026 ಏಷ್ಯನ್ ಗೇಮ್ಸ್ ತಂಡದ ಭಾಗವಾಗಿರುವ ಸೂರಜ್ ಕುಮಾರ್ ಚಂದ್ ಕಳೆದ ಗುರುವಾರ FISU ವರ್ಲ್ಡ್ ಯೂನಿವರ್ಸಿಟಿ ಸ್ಕ್ವಾಶ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಮೊದಲ ಚಿನ್ನದ ಪದಕ ವಿಜೇತರಾಗುವ ಮೂಲಕ ಇತಿಹಾಸ ಬರೆದಿದ್ದರು. ಉಜ್ಬೇಕಿಸ್ತಾನ್ನ ತಾಷ್ಕೆಂಟ್ನಲ್ಲಿ ನಡೆದ ಏಷ್ಯನ್ ಜೂನಿಯರ್ ವೇಟ್ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಪುರುಷರ 65 kg ವಿಭಾಗದಲ್ಲಿ ಭಾರತೀಯ ವೇಟ್ಲಿಫ್ಟರ್ ಮಹಾರಾಜನ್ ಆರ್ಮುಗ ಪಾಂಡ್ಯನ್ ರಜತ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ಮಹಾರಾಜನ್ ವೈಯಕ್ತಿಕ ಅತ್ಯುತ್ತಮ ಸಾಧನೆಯಾಗಿ ಒಟ್ಟು 285 kg ಭಾರ ಎತ್ತಿದರು. ಸ್ನಾಚ್ನಲ್ಲಿ 128 kg ಹಾಗೂ ಕ್ಲೀನ್ ಮತ್ತು ಜರ್ಕ್ನಲ್ಲಿ 157 kg ಭಾರ ಎತ್ತುವ ಮೂಲಕ ಬೆಳ್ಳಿ ಪದಕಕ್ಕೆ ಕೊರಳೊಡ್ಡಿದರು. ವಿಯೆಟ್ನಾಂನ ಹೋಂಗ್ ತಾಚ್ ಒಟ್ಟು 291 kg ಭಾರ ಎತ್ತುವ ಮೂಲಕ ಚಿನ್ನದ ಪದಕ ಗೆದ್ದರು. ಅಹಮದಾಬಾದ್ನಲ್ಲಿ ಇದೇ 13-23 18 ಫೀಬಾ ಏಷ್ಯಾ ಬ್ಯಾಸ್ಕೆಟ್ಬಾಲ್ ಕಪ್ ಅನ್ನು ಆಯೋಜಿಸಲಿದೆ. ಆಗಸ್ಟ್ 14 ಭಾರತ ಜಪಾನ್ ಮುಖಾಮುಖಿಯಾಗಲಿರುವ ಮೊದಲ ಪಂದ್ಯದೊಂದಿಗೆ ಕ್ರೀಡಾಕೂಟ ಆರಂಭವಾಗಲಿದ್ದು ಗುಂಪು ಹಂತದಲ್ಲಿ ಭಾರತ ತಂಡ ಕೊರಿಯಾ, ಜಪಾನ್ ಮತ್ತು ಕಜಕಿಸ್ತಾನ್ ತಂಡಗಳನ್ನು ಎದುರಿಸಲಿದೆ. ಫೈನಲ್ ಪಂದ್ಯ ಇದೇ 23 ಜರುಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಕಾಮನ್ವೆಲ್ತ್ ಪದಕ ವಿಜೇತ ಕ್ರೀಡಾಪಟುಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂವಾದ. ಭಾರತ ಅಮೆರಿಕ ನೌಕಾಪಡೆಗಳ ನಡುವಿನ ಸ್ಫೋಟಕ ಶಸ್ತ್ರಾಸ್ತ್ರ ವಿಲೇವಾರಿ ಇಒಡಿ ಸಮರಾಭ್ಯಾಸ ಕೊಚ್ಚಿಯಲ್ಲಿ ಇಂದಿನಿಂದ ಆರಂಭ. ಬೊಲಿವಿಯಾಗೆ 8 ಜೀವರಕ್ಷಕ ಮತ್ತು ಅತ್ಯಗತ್ಯ ಔಷಧಗಳನ್ನು ಕಳಿಸಿಕೊಟ್ಟ ಭಾರತ. FISU ವರ್ಲ್ಡ್ ಯೂನಿವರ್ಸಿಟಿ ಸ್ಕ್ವಾಶ್ ಚಾಂಪಿಯನ್ಶಿಪ್, ಭಾರತ ತಂಡಕ್ಕೆ ಬೆಳ್ಳಿ ಪದಕ. ಹಾಗೂ ಏಷ್ಯನ್ ಜೂನಿಯರ್ ವೇಟ್ಲಿಫ್ಟಿಂಗ್ ಚಾಂಪಿಯನ್ಶಿಪ್, ಮಹಾರಾಜನ್ ಆರ್ಮುಗ ಪಾಂಡ್ಯನ್ಗೆ ರಜತ ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12
1: ಸಮಯ 7:45. ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು. ಶ್ರೀ ಮಂಜುನಾಥ ಚಿತ್ರಕ್ಕಾಗಿ ಶಂಕರ್ ಮಹಾದೇವನ್ ಹಾಡಿರುವ ಗೀತೆ. ವೇದವ್ಯಾಸ ಅವರ ಸಾಹಿತ್ಯ. ಸಂಗೀತ ನಿರ್ದೇಶನ ಹಂಸಲೇಖ.

ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 7:46. ಈಗ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಓಹಲೇಶ್ವರ ಚಿತ್ರದ ಗೀತೆ ಘಂಟಸಾಲ ಅವರ ಧ್ವನಿಯಲ್ಲಿ. ಕೂರ ಸೀತಾರಾಮ್ ಶಾಸ್ತ್ರಿ ಅವರ ಗೀತ ರಚನೆ ಇದೆ. GK ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ.

0: ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯದಲ್ಲಿ ಚೈತ್ರ ಅವರ ಧ್ವನಿಯಲ್ಲಿ ಹಾಲುಂಡ ತವರು ಚಿತ್ರದ ಗೀತೆಯನ್ನು ಕೇಳಿದ್ರಿ.
1: ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನುನ ಫೀಸ್ನದ್ದು
2: ತೋರ್ಸು. 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
3: ಆರ್ಬಿಐ ಹೇಳುತ್ತೆ,
4: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
0: ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಪಂಚಾಕ್ಷರ ಗವಾಯಿ ಚಿತ್ರದ ಗೀತೆಯನ್ನು ಕೇಳಿ. ಗೀತೆಯನ್ನು ಹಾಡಿದ್ದಾರೆ ಚಿತ್ರ ಅವರು, ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ ಅವರದ್ದು.

ಇದುವರೆಗೂ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಇನ್ನು ಮುಂದೆ 8 ಗಂಟೆಗೆ ಸಮಾಚಾರ ಪ್ರಭಾತ್, 8 ಗಂಟೆ 15 ನಿಮಿಷಕ್ಕೆ ಮಾರ್ನಿಂಗ್ ನ್ಯೂಸ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: Anuja, Prime Minister Modi meets India's Commonwealth Games medalists on their historic performances in Glasgow, urging them to continue inspiring the nation, is a front page headline in the Statesman and all the other dailies. Another headline in the same paper says, something major in the works as monsoon session enters last week. The Economic Times reports AI job market booming in India, engineering roles growing 51% every year. All the dailies have mentioned Ashmita Chaliha clinching maiden BWA World Tour title with Korea Masters crown. The Times of India with an inbox picture of the winner writes, first Indian to join the Super 300 Winners Club. The Hindu reports Ladakh to lead independent India's first caste census. Chief Minister vows justice as protesters plan to march ahead to assembly today. Jharkhand government agrees to cancel three exams. Job panel members quit, writes the Indian Express. Parliamentary panel pitches integrated security grid for J&K's tourist spots is a headline in the Tribune. And finally, a report says with 99.95% punctuality, Delhi Metro beats New York, Hong Kong, Paris, line setting a new benchmark amongst the most reliable in the world, states Hindustan Times. And with that, it's back to you, Anuja.
1: Thank you, Shagun. And now, before we end the bulletin, the headlines once again. Prime Minister Narendra Modi urges people to join Har Ghar Tiranga movement and hoist the tricolour at homes. India crosses 300 gigawatts of non-fossil fuel-based installed electricity generation capacity. Indian and US Navy's explosive ordnance disposal exercise to begin today at Southern Naval Command in Kochi. Russia proposes railway route to India to reduce dependence on strategically important maritime routes like Strait of Hormuz, and Maharajan Arumuga Pandian clinches silver medal in men's 65 kg category at Asian Junior Weightlifting Championships in Tashkent. And with that, we end the morning news. Have a nice day.
2: Samaya Sariyagi 8 gante 30 nimisha. Namma mundina karyakrama idiga prarambha. Akashavani.
3: Ayushvani. ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ವೇದ ಯೋಗ ಪ್ರಕೃತಿ ಚಿಕಿತ್ಸೆ ಯುನಾನಿ ಸಿದ್ಧ ಹಾಗೂ ಸೌರಿಪ ಹೋಮಿಯೋಪತಿ ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ ವಾಣಿ ವಾಣಿಜ್ಯ ಬೆಳೆಗಳಾಗಿ ಔಷಧೀಯ ಸಸ್ಯಗಳನ್ನು ಬೆಳೆಸುವ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಟಿ ಶಿವಕುಮಾರ್ ಸಹ ಪ್ರಾಧ್ಯಾಪಕರು ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು
4: ಕೇಳುವರೆ ನಮಸ್ಕಾರ ಪ್ರಪಂಚದಾದ್ಯಂತ ಔಷಧಿಯಾಗಿ ಸಸ್ಯಗಳನ್ನು ಬಳಸುವಂತ ಪ್ರವೃತ್ತಿ ಹೆಚ್ಚಾಗ್ತಾ ಇದೆ ಕೇವಲ ಜಾನಪದ ನಾಟಿ ವೈದ್ಯ ಅಷ್ಟೇ ಅಲ್ಲ ಅಲೋಪತಿ ಆಯುರ್ವೇದ ಯುನಾನಿ ಹೋಮಿಯೋಪತಿ ಸಿದ್ಧ ಹೀಗೆ ಹಲವಾರು ವೈದ್ಯಕೀಯ ಪದ್ಧತಿಗಳಲ್ಲಿ ಔಷಧಿ ತಯಾರಿಕೆಗೆ ಔಷಧಿ ಸಸ್ಯಗಳ ಅವಶ್ಯಕತೆ ಇದೆ ಸಸ್ಯಗಳಲ್ಲಿ ಔಷಧೀಯ ಅಂಶಗಳನ್ನು ಇಂಜೆಕ್ಷನ್ ಗುಳಿಗೆ ಟಾನಿಕ್ ಅಥವಾ ಇನ್ನಿತರ ಬೇರೆ ಬೇರೆ ಔಷಧಿ ರೂಪದಲ್ಲಿ ಬಳಸಲಾಗ್ತಾ ಇದೆ ಹಾಗೂ ದೇಹಕ್ಕೆ ಬೇಕಾದಂತಹ ಪೋಷಕಾಂಶಗಳನ್ನು ನೀಡುವ ಉತ್ಪನ್ನಗಳಾಗಿ ಆಹಾರಕ್ಕೆ ರುಚಿ ಹೆಚ್ಚಿಸುವ ಅಂಶಗಳಾಗಿ ಸೌಂದರ್ಯವರ್ಧಕಗಳಾಗಿ ಸುಗಂಧ ದ್ರವ್ಯಗಳಲ್ಲಿ ಹೀಗೆ ಅನೇಕ ವಿಧದಲ್ಲಿ ಔಷಧಿ ಸಸ್ಯಗಳನ್ನು ಬಳಸಲಾಗ್ತಿದೆ ಆದ್ದರಿಂದ ಔಷಧಿ ಸಸ್ಯಗಳ ಬೇಡಿಕೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಜಗತ್ತಿನಾದ್ಯಂತ ಸುಮಾರು 400 ವಿಧದ ಸಸ್ಯ ಪ್ರಭೇದಗಳನ್ನು ಔಷಧಿ ತಯಾರಿಕೆಯಲ್ಲಿ ಬಳಸ್ತಾರೆ ಆದರೆ ಇದರಲ್ಲಿ ಕೇವಲ 20 ತರದ ಪ್ರಭೇದಗಳನ್ನು ಮಾತ್ರ ನಾವು ಕೃಷಿ ಮುಖಾಂತರ ಉತ್ಪಾದಿಸ್ತಾ ಇದ್ದೇವೆ ಉಳಿದ ಸಸ್ಯಗಳಿಗೆ ನಮಗೆ ಅರಣ್ಯವೇ ಆಶ್ರಯ ಆದರೆ ಕಾಡಿನ ಪ್ರಮಾಣ ದಿನೇ ದಿನೇ ಕುಸಿಯುತ್ತಿರುವ ಕಾರಣ ಅವಶ್ಯಕತೆ ಹೆಚ್ಚಾಗ್ತಿರುವ ಕಾರಣ ಔಷಧೀಯ ಸಸ್ಯಗಳು ಸಿಗ್ತಾ ಇಲ್ಲ ನಮಗೆ ಕೆಲವು ಔಷಧೀಯ ಸಸ್ಯಗಳು ಸೂಕ್ತ ರೀತಿಯಲ್ಲಿ ಸಂಗ್ರಹಿಸದೆ ಅವು ಅಳಿವಿನಂಚಿಗೆ ಬಂದಿವೆ ಹಾಗೂ ಕೆಲವು ಈಗಾಗಲೇ ಕಣ್ಮರೆಯಾಗಿವೆ ಈ ಎಲ್ಲಾ ಕಾರಣಗಳಿಂದ ಔಷಧೀಯ ಸಸ್ಯಗಳನ್ನು ಕೃಷಿ ಮಾಡಿ ಬೆಳೆಸುವುದು ಈಗ ಅತ್ಯಂತ ಅನಿವಾರ್ಯ ಕರ್ನಾಟಕದಲ್ಲಿ ಉತ್ತಮ ಹವಾಗುಣ ಇದೆ ಔಷಧಿ ಸಸ್ಯಗಳ ಬೆಳವಣಿಗೆಗೆ ಪೂರಕವಾದ ವಾತಾವರಣ ಇದೆ ಆದರೂ ಸಹ ದೇಶದ ಒಟ್ಟು ಉತ್ಪಾದನೆಯ ಕೇವಲ 2% ಔಷಧಿ ಸಸ್ಯಗಳನ್ನು ಮಾತ್ರ ಕರ್ನಾಟಕದಲ್ಲಿ ಬೆಳೆಯಲಾಗ್ತದೆ ಆದ ಕಾರಣ ಔಷಧಿ ಸಸ್ಯಗಳಿಗೆ ಸಾಕಷ್ಟು ಬೇಡಿಕೆ ಹಾಗೂ ಉತ್ತಮ ಭವಿಷ್ಯ ಇದೆ ಔಷಧಿ ಸಸ್ಯಗಳನ್ನು ಕೃಷಿಯಲ್ಲಿ ಮುಖ್ಯ ಬೆಳೆಗಳಾಗಿ ಬೆಳೆಯಬಹುದು ಅಂತರ ಬೆಳೆಗಳಾಗಿ ಬೆಳೆಯಬಹುದು ಮಿಶ್ರ ಬೆಳೆಗಳಾಗಿ ಬದುವಿನಲ್ಲಿ ಹಾಗೂ ಸಾವಯವ ಬೇಲಿಯಾಗಿ ಈ ರೀತಿಯಾಗಿ ವಿವಿಧ ರೀತಿಯಲ್ಲಿ ನಾವು ಔಷಧಿ ಸಸ್ಯಗಳನ್ನು ಬೆಳೆಯಬಹುದು ಔಷಧಿ ಸಸ್ಯಗಳನ್ನು ಸ್ಥಳೀಯ ಹವಾಗುಣಕ್ಕೆ ತಕ್ಕಂತೆ ಆಯ್ಕೆ ಮಾಡಿ ಬೆಳೆಸಿದಲ್ಲಿ ಉತ್ತಮವಾದ ಇಳುವರಿಯೂ ಸಹ ಬರುತ್ತೆ ಕೆಲವು ಔಷಧಿ ಸಸ್ಯಗಳನ್ನು ಮಿಶ್ರ ಬೆಳೆಯಾಗಿ ಬೆಳೆದರೆ ಮುಖ್ಯ ಬೆಳೆಗೆ ಬರುವಂತಹ ಕೀಟಗಳನ್ನು ಸಹ ನಾವು ನಿಗ್ರಹಿಸಬಹುದು ಕೆಲವು ಔಷಧಿ ಸಸ್ಯಗಳು ನೆಲದ ಫಲವತ್ತತೆಯನ್ನು ಸಹ ಹೆಚ್ಚಿಸುತ್ತೆ ಆದ ಕಾರಣ ಕೃಷಿಕರು ಇತರೆ ಬೆಳೆಗಳೊಂದಿಗೆ ಔಷಧಿ ಸಸ್ಯಗಳನ್ನು ಬೆಳೆಯುವ ಬಗ್ಗೆ ಯೋಚಿಸಬಹುದಾಗಿದೆ ಕೆಲವು ಇಲಾಖೆಗಳಿಂದ ಔಷಧಿ ಸಸ್ಯಗಳ ಕೃಷಿಗೆ ಸಹಾಯಧನ ಸಹ ಸಿಗ್ತಾ ಇದೆ ಈಗಾಗಲೇ ಔಷಧಿ ಸಸ್ಯ ಬೆಳೆಗಾರರ ಸಂಘಗಳಿದೆ ಇವು ಸಹ ಔಷಧಿ ಸಸ್ಯಗಳ ಕೃಷಿ ಹಾಗೂ ಮಾರುಕಟ್ಟೆ ಬಗ್ಗೆ ತಮಗೆ ಸಹಾಯ ಮಾಡುತ್ತೆ ಇತ್ತೀಚಿನ

0: ದಿನಗಳಲ್ಲಿ ಔಷಧಿ ಬೆಳೆಗಳ ಬಗ್ಗೆ ಮಾಹಿತಿ ನೀಡುವಂತಹ ಹಾಗೂ ಮಾರುಕಟ್ಟೆಯ ಮಾಹಿತಿ ನೀಡುವಂತಹ ವಿವಿಧ ಮೊಬೈಲ್ ಆ್ಯಪ್ಗಳು ಸಹ ಲಭ್ಯ ಇದೆ. ಇವೆಲ್ಲವನ್ನು ತಿಳ್ಕೊಂಡು ರೂಢಿಸಿಕೊಂಡು ಕೃಷಿಕರು ಔಷಧಿ ಸಸ್ಯಗಳ ಕೃಷಿಯಲ್ಲಿ ತೊಡಗಿಸಿಕೊಂಡ್ರೆ ಉತ್ತಮ ಲಾಭವನ್ನು ಸಹ ಗಳಿಸಬಹುದು. ಕರ್ನಾಟಕದ ಹವಾಗುಣದಲ್ಲಿ ಬೆಳೆಯುವಂಥ ಕೆಲವು ಔಷಧಿಗಳನ್ನು ಹೇಳೋದಾದರೆ ಅಮೃತ ಬಳ್ಳಿ, ಶತಾವರಿ, ಆಡುಸೋಗೆ, ಹಿಪ್ಪಲಿ, ಚಿತ್ರೇಮೂಲ, ಬಿಲ್ಪತ್ರೆ, ಅಶೋಕ, ಏಕನಾಯಕನ ಬೇರು, ಅಗಳುಶುಂಠಿ, ರಕ್ತಚಂದನ, ಶ್ರೀಗಂಧ, ಮತ್ತಿ, ಮಧುನಾಶಿನಿ, ನೆಲಾವರ್ಕೆ, ನೆಲನೆಲ್ಲಿ, ನೆಲ್ಲಿಕಾಯಿ, ಶತಾವರಿ, ಹೀಗೆ ಇತ್ಯಾದಿ ಸಸ್ಯಗಳು ಕರ್ನಾಟಕದ ಹವಾಗುಣದಲ್ಲಿ ಬಹಳ ಚೆನ್ನಾಗಿ ಬರುತ್ತೆ. ಈ ಸಸ್ಯಗಳ ಕೃಷಿ ಹಾಗೂ ಕಟಾವಿನ ಬಗ್ಗೆ ಸೂಕ್ತ ಮಾಹಿತಿಯನ್ನು ಪಡ್ಕೊಂಡು ಔಷಧಿ ಸಸ್ಯಗಳನ್ನು ಬೆಳೆದು ಅವುಗಳ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಿದಲ್ಲಿ ಲಾಭವನ್ನು ಸಹ ನಾವು ಗಳಿಸಬಹುದು. ಆದ ಕಾರಣ ಕೃಷಿಕರು ಇತ್ತ ಗಮನ ಹರಿಸಿ ಔಷಧಿ ಸಸ್ಯಗಳ ಕೃಷಿಯಲ್ಲಿ ತೊಡಗಿಸಿಕೊಳ್ಳಬಹುದಾಗಿದೆ.
1: ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ವಾಣಿಜ್ಯ ಬೆಳೆಗಳಾಗಿ ಔಷಧೀಯ ಸಸ್ಯಗಳನ್ನು ಬೆಳೆಸುವ ಕುರಿತು ಮಾಹಿತಿ ನೀಡಿದವರು ಡಾಕ್ಟರ್ ಟಿ ಶಿವಕುಮಾರ್, ಸಹ ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 8:35 ಆಗಿದೆ. ಈಗ ಕೇಳಿ ವಿವಿಧ ಕಲಾವಿದರ ಧ್ವನಿಗಳಲ್ಲಿ ವಚನ ಗಾಯನ.
1: ಆರು ದೇವರ ನಿಮ್ಮ ಎದೆಯಲ್ಲಿ. ವಚನಕಾರರು ಮೂಳಿಗೆ ಮಹಾದೇವಿ, ರಾಗ ಜೋನ್ಪುರಿ, ತಾಳ ದೀಪ್ ಚಂದಿ, ಗಾಯಕರು ಎನ್ ಶ್ರೀನಾಥ್, ಸಂಗೀತ ನಿರ್ದೇಶನ ಕೆ ಪಿ ಉಪಾಧ್ಯಾಯ.

ಅನಲಕೊಂಡ ಭೋಗಕ್ಕೆ ಪರಿಪ್ರಕಾರ ಉಂಟೆ? ವಚನಕಾರರು ಗೊಗ್ಗವ್ವೆ, ರಾಗ ವಾಸಂತಿ, ಗಾಯಕರು ಚಿಂತಲಪಲ್ಲಿ ಆರ್ ಚಂದ್ರಶೇಖರ್, ಸಂಗೀತ ನಿರ್ದೇಶನ ಚಿಂತಲಪಲ್ಲಿ ಆರ್ ಚಂದ್ರಶೇಖರ್.

ಅರ್ಚನೆ ಪೂಜನೆ ಊಗಾಭೋಗ ಮತ್ತು ಆದಿಯಲ್ಲಿ ದೇವ ನಿಮ್ಮನಾರು ಬಲ್ಲರು. ವಚನಕಾರರು ಸತ್ಯಕ. ರಾಗ ಖಮಾಜ್. ತಾಳ ಊಗಾಭೋಗ ಅನಿಬದ್ಧ ಕ್ರಮದಲ್ಲಿದೆ. ವಚನ ಕೆಹರ್ವ. ಗಾಯಕರು ವೀರಭದ್ರಯ್ಯ ಹಿರೇಮಠ್. ಸಂಗೀತ ನಿರ್ದೇಶನ.

ಅಯ್ಯ ನಿಮ್ಮ ಹಾಡಿ ಹಂಬಲಿಸಿದೆನಯ್ಯ. ವಚನಕಾರರು ಸಿದ್ಧರಾಮೇಶ್ವರ, ರಾಗ ದ್ವಿಜಾವಂತಿ, ತಾಳ ಏಕ, ಗಾಯಕರು ಚಿಂತಲಪಲ್ಲಿ ರಾಜಶೇಖರ್, ಸಂಗೀತ ನಿರ್ದೇಶನ ಚಿಂತಲಪಲ್ಲಿ ಆರ್ ಚಂದ್ರಶೇಖರ್.

ಬಂಗಾರವನೊರೆದು ಬಣ್ಣವ ಕಾಣಬೇಕಲ್ಲದೆ. ವಚನಕಾರರು ಸಗರದ ಬೊಮ್ಮಣ್ಣ, ರಾಗ ಧರ್ಮವತಿ, ತಾಳ ಆದಿ, ಗಾಯಕರು ಮೀನಾ ಮೋಹನ್, ಸಂಗೀತ ನಿರ್ದೇಶನ ಚಿಂತಲಪಲ್ಲಿ ಆರ್ ಚಂದ್ರಶೇಖರ್.

ದೇಹದೊಳಗೆ ದೇಹವಿದ್ದು ದೇಹ ಕರಣೇಂದ್ರಿಯಂಗಳ ಪ್ರೇರಿಸುವನು. ವಚನಕಾರರು: ಹಾವಿನ ಹಾಳ ಕಲ್ಲಯ್ಯ, ರಾಗ ವಲಚಿ, ತಾಳ ಖಂಡಚಾಪು. ಗಾಯಕರು: ಚಿಂತಲಪಲ್ಲಿ ಆರ್ ಚಂದ್ರಶೇಖರ್. ಸಂಗೀತ ನಿರ್ದೇಶನ: ಚಿಂತಲಪಲ್ಲಿ ಆರ್ ಚಂದ್ರಶೇಖರ್.

ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 9:00. ಈಗ ಕೆಲವು ಪ್ರಕಟಣೆಗಳು.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಪಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆ ಆಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
6: ಮಾಡಿ ಸಂಕಲ್ಪವ, ಸಂರಕ್ಷಣೆಗೆ ಮಾನವ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
1: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
0: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
1: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
0: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
1: 8700014242.

0: ಹೇ, ಎಲ್ಲಿಗೆ ಹೋಗ್ತಾ ಇದೆಯಪ್ಪ ನೀನು?
1: ನಡಿ ನಡಿ, ಜಲ್ದಿ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು ನಡಿ.
0: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದಕ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು. ಬಾಕಿದವ್ರ ಸಲುವಾಗಿ ಅಲ್ಲ, ನಿನ್ನ ಜೀವದ ಸಲುವಾಗಿ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು.
2: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
3: ಯಾವಾಗಲೂ ಹೆಲ್ಮೆಟ್ ಹಾಕಿ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ,

ಕೆಲವು ಹೇಳಿಕೆಗಳನ್ನು ಕೇಳಿ. ಮಳೆ ಬಂದಾಗ ಶೇಖರಿಸಿದ ನೀರು ಸ್ವಚ್ಛವಾಗಿರುತ್ತದೆ, ಇದು ಬೆಳೆಗಳಿಗೆ ಅತ್ಯುತ್ತಮ.

ಮರ ಕೇವಲ ಪರಿಸರದ ಸಂಕೇತವಲ್ಲ, ಅದು ತೇವಾಂಶವನ್ನು ಹಿಡಿದಿಡುವ, ಮಣ್ಣನ್ನು ಸಂರಕ್ಷಿಸುವ, ಗಾಳಿಯನ್ನು ಶುದ್ಧ ಮಾಡುವ, ಮಳೆಯನ್ನು ತರಿಸಿ ಜೀವ ಕೋಟಿ ಉಳಿಸುವ ಸಾಧನ.

ನಾವು ಹಾಳುಗೆಡುವುದನ್ನು ನಾವೇ ಸರಿಪಡಿಸಬೇಕು. ಸರಿಪಡಿಸಲು ಬೇಕಾಗಿರುವ ಪ್ರೌಢಿಮೆ, ಸಾಮರ್ಥ್ಯ, ಸಲಹೆ ಸಲಕರಣೆಗಳು ಎಲ್ಲವೂ ನಮ್ಮಲ್ಲಿವೆ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 9:05 ಆಗಿದೆ. ಈಗ ಕನ್ನಡ ಚಿತ್ರಗೀತೆಗಳು. ಕೇಳುಗ ಸ್ನೇಹಿತರಿಗೆಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಮತ್ತು ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ನಿಮ್ಮ ರೇಡಿಯೋ ಸಖಿ ಸಂಧ್ಯಾ. ಸ್ನೇಹಿತರೆ, ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಒಂದೊಳ್ಳೆ ಮಾತಿನೊಂದಿಗೆ ಕಾರ್ಯಕ್ರಮದ ಶುಭಾರಂಭ ಮಾಡೋಣ ಅಂತ. ಒಳ್ಳೆ ಮಾತು ಹೇಗಿದೆ? ಸಾಗರದಷ್ಟು ಸಂಕಷ್ಟಗಳ ನಡುವೆಯೂ ಸುಖವಾಗಿ ಬದುಕುವಂತೆ ಮಾಡುವುದು ನಂಬಿಕೆ ಮತ್ತು ನೆಮ್ಮದಿ. ಮತ್ತೊಮ್ಮೆ, ಸಾಗರದಷ್ಟು ಸಂಕಷ್ಟಗಳ ನಡುವೆಯೂ ಸುಖವಾಗಿ ಬದುಕುವಂತೆ ಮಾಡುವುದು ನಂಬಿಕೆ ಮತ್ತು ನೆಮ್ಮದಿ. ಹೀಗಾಗಿ ನಂಬಿಕೆ ಅನ್ನುವಂಥದ್ದು ನಮ್ಮ ಮನಸ್ಸಿನಲ್ಲಿ ಬೇರೂರಿದ್ರೆ ನಾವು ಎಂತಹ ಕಷ್ಟಗಳು ಬಂದರೂ ಕೂಡ ಅದನ್ನು ನಿಭಾಯಿಸಬಲ್ಲೆವು ಅನ್ನುವಂತಹ ಒಳ್ಳೆಯ ಒಂದು ಉಕ್ತಿಯೊಂದಿಗೆ, ಹೇಳಿಕೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಎಂದಿನಂತೆ ಒಂದು ವಿಶೇಷತೆ ಇದೆ. ಆ ವಿಶೇಷತೆ ಏನಿರಬಹುದು ಅನ್ನೋದನ್ನು ಗೀತೆಗಳನ್ನು ಕೇಳ್ತಾ ಗೆಸ್ ಮಾಡ್ತಾ ಹೋಗಿ. ಕಾರ್ಯಕ್ರಮದಲ್ಲಿ ಮೊದಲನೇ ಗೀತೆ ಬರ್ತಾ ಇದೆ, ಅಖಂಡ ಬ್ರಹ್ಮಚಾರಿಗಳು ಚಿತ್ರದಿಂದ. ಕೆ ಜೆ ಯೇಸುದಾಸ್ ಮತ್ತು ಸಂಗಡಿಗರು ಹಾಡಿದ್ದಾರೆ. ದೊಡ್ಡ ರಂಗೇಗೌಡ ಅವರ ಗೀತರಚನೆಗೆ ವಿಜಯ್ ಭಾಸ್ಕರ್ ಅವರ ರಾಗ ಸಂಯೋಜನೆ ಇದೆ.

ಮತ್ತು ಹಣಬಲವೋ ಜನಬಲವೋ ಚಿತ್ರದ್ದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದಾರೆ. ಜಿ ಉದಯಶಂಕರ್ ಅವರ ಗೀತ ರಚನೆಗೆ ಜಿ ಕೆ ವೆಂಕಟೇಶ್ ಅವರ ಗೀತ ರಾಗ ಸಂಯೋಜನೆ ಇದೆ. ಈಗಾಗಲೇ ಹೇಳಿದಂತೆ ಒಂದು ವಿಶೇಷತೆ ಇರುವಂತಹ ಗೀತೆಗಳು ಅಂತ ಹೇಳಿದ್ದೆ. ವಸ್ತುನ, ವ್ಯಕ್ತಿನ, ವಿಷಯನ ಮತ್ತು ಯಾವುದಕ್ಕೆ ಸಂಬಂಧಪಟ್ಟಿದೆ ಅನ್ನೋದನ್ನು ಈ ಗೀತೆಯ ನಂತರ ನಾನು ತಿಳಿಸ್ಕೊಡ್ತೀನಿ. ನೀವು ಕೂಡ ಊಹೆ ಮಾಡ್ತಾ ಗೀತೆಗಳನ್ನು ಕೇಳಿ.

ಕೆ ಕಲ್ಯಾಣ್ ಅವರ ಗೀತ ಸಾಹಿತ್ಯ, ಇಳಿಯರಾಜ್ ಅವರ ಸಂಗೀತ ಮತ್ತು ಧ್ವನಿಯಲ್ಲಿ ಆ ದಿನಗಳು ಚಿತ್ರದ ಗೀತೆಯನ್ನು ಕೇಳಿದ್ರಿ. ಕಾರ್ಯಕ್ರಮದ ಮುಂದಿನ

ಜಿ ಉದಯ್ ಶಂಕರ್ ಅವರ ಗೀತ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ರಾಗ ಸಂಯೋಜನೆ ಇತ್ತು. ಪಿ ಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಅವರ ಧ್ವನಿಯಲ್ಲಿ ನಾನಿನ್ನ ಮರೆಯಲಾರೆ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಈಗಾಗಲೇ ಹೇಳಿದಂತೆ ಒಂದು ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಗೀತೆಗಳನ್ನು ನಾನು ಪ್ರಸಾರ ಮಾಡ್ತಾ ಇದ್ದೀನಿ. ಅದು ವಸ್ತುವಲ್ಲ, ವ್ಯಕ್ತಿಯಲ್ಲ, ಅದೊಂದು ವಿಷಯ. ಯಾವ ವಿಷಯ ಕುರಿತ ಗೀತೆಗಳು ಅನ್ನೋದನ್ನು ಕಾರ್ಯಕ್ರಮದ ಕೊನೆಯವರೆಗೂ ನನ್ನ ಜೊತೆಯಾಗಿದ್ದರೆ ನಿಮಗೆ, ನೀವು ಊಹೆ ಮಾಡ್ತಾ ಇರೋದು, ನೀವು ಅಂದ್ಕೊಂಡಿರೋದು, ನಾನು ಪ್ರಸಾರ ಮಾಡ್ತಾ ಇರೋ ಗೀತೆಗಳು ಎರಡು ಒಂದೇನಾ ಅನ್ನೋದು ಗೊತ್ತಾಗುತ್ತೆ. ಇನ್ನು ಕಾರ್ಯಕ್ರಮದ ಮುಂದಿನ ಗೀತೆ ಕಾರ್ತಿಕ್ ಅವರು ಹಾಡಿದ್ದಾರೆ, ಯೋಗರಾಜ್ ಚಲನಚಿತ್ರ. ಹರ್ಷಪ್ರಿಯ ಅವರ ಗೀತ ರಚನೆ, ಮಿಲಿಂದ್ ಧರ್ಮೇಶನ್ ಅವರ ಸಂಗೀತವಿದೆ.

ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ ಬಂಗಾರದ ಕಲಶ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಕಾರ್ಯಕ್ರಮದ ಮುಂದಿನ ಗೀತೆ ಆರ್ ಎನ್ ಜಯಗೋಪಾಲ್ ಅವರ ಗೀತ ರಚನೆಯಲ್ಲಿದೆ. ಜಿ ಕೆ ವೆಂಕಟೇಶ್ ಅವರ ಸಂಗೀತದಲ್ಲಿ, ಎಸ್ ಜಾನಕಿ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಮಳೆ ಬಂತು ಮಳೆ ಚಿತ್ರದ್ದು.

ಸ್ನೇಹಿತರೆ, ಇದುವರೆಗೂ ನೀವು ಒಂದು ವಿಷಯದ ಕುರಿತ ಗೀತೆಗಳನ್ನು ಕೇಳಿದ್ರಿ ಅಂತ ಹೇಳಿದ್ದೆ. ಆ ವಿಷಯ ಏನಿರಬಹುದು ಅನ್ನೋದನ್ನು ಈಗ ಹೇಳ್ತೀನಿ. ಸಿಹಿ ಕುರಿತ ವಿಷಯಗಳನ್ನು, ಸಿಹಿ ಅನ್ನುವಂತಹ ಒಂದು ಶೀರ್ಷಿಕೆಯಡಿ ರಚಿತವಾಗಿರುವಂತಹ ಗೀತೆಗಳನ್ನು ನೀವು ಕೇಳಿದ್ರಿ. ಆ ಗೀತೆಯಲ್ಲಿ ಸಿಹಿ ಅನ್ನುವಂಥದ್ದು ಪ್ರಧಾನವಾಗಿರುವಂತಹ ಪಾತ್ರವನ್ನು ವಹಿಸಿತ್ತು. ಕಾರ್ಯಕ್ರಮದ ಮುಂದಿನ ಗೀತೆ ಬಶೀರ್ ಅವರ ಸಂಗೀತ ಮತ್ತು ಸಾಹಿತ್ಯದಲ್ಲಿದೆ. ಸುಪ್ರೀತ್ ಗಂಧರ್ವ ಮತ್ತು ರೋಹನ್ ರಾಜ್ ಅವರ ಧ್ವನಿಗಳಲ್ಲಿ ಈ ಚಿತ್ರ ಮೂಡಿಬಂದಿದೆ.

ಬಾಳುವೆ ನಿನಗಾಗಿ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಕಾರ್ಯಕ್ರಮದ ಮುಂದಿನ ಗೀತೆ ಬಂಗಾರದ ಕಲಶ ಚಿತ್ರದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯ, ಮಂಜುಳಾ ಗುರುರಾಜ್ ಹಾಗೂ ಸಂಗೀತಾ ಕಟ್ಟಿಯವರ ಧ್ವನಿಗಳಲ್ಲಿ.

ಆರ್ ಎನ್ ಜಯಗೋಪಾಲ್ ಅವರ ಗೀತ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತದಲ್ಲಿ, ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಹೆತ್ತ ಕರುಳು ಚಿತ್ರದ ಗೀತೆಯನ್ನು ಕೇಳಿದ್ರಿ. ಕಾರ್ಯಕ್ರಮದ ಕೊನೆಯಲ್ಲಿ ಗೀತಾ ಪ್ರಿಯ ಅವರ ಗೀತ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತದಲ್ಲಿ, ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಮಂಜುಳಾ ಗುರುರಾಜ್ ಅವರ ಧ್ವನಿಗಳಲ್ಲಿ ಜಗದೇ ಕವಿರಾ ಚಿತ್ರದ ಗೀತೆಯನ್ನು ಕೇಳಿ.

0: ಇದುವರೆಗೂ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 10:02 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಿವಿಧ ಭಾರತೀಯ ಕಾರ್ಯಕ್ರಮಗಳು ಮೂಡಿಬರಲಿವೆ.
1: ಗುಡುಗು ಮಿಂಚು ಸಹಿತ ಮಳೆಯಾಗುವ ನಿರೀಕ್ಷೆ ಇದೆ. ಭಾರತೀಯ ನೌಕಾಪಡೆ ಹಾಗೂ ಅಮೆರಿಕ ನೌಕಾಪಡೆಯ ಸ್ಫೋಟಕ ಶಸ್ತ್ರಾಸ್ತ್ರ ವಿಲೇವಾರಿ ಇಒಡಿ ಸಮರಾಭ್ಯಾಸ 2026 ಇಂದಿನಿಂದ ಈ ತಿಂಗಳ 14 ಕೊಚ್ಚಿಯ ದಕ್ಷಿಣ ನೌಕಾ ಕಮಾಂಡ್ನಲ್ಲಿ ಜರುಗಲಿದೆ. ಕರ್ನಾಟಕ ಬ್ಯಾಡ್ಮಿಂಟನ್ ಸಂಸ್ಥೆ ಕೆಬಿಎ ಧಾರವಾಡದ ಆರ್ಎನ್ ಶೆಟ್ಟಿ ಕ್ರೀಡಾಂಗಣದ ಒಳಾಂಗಣ ಕ್ರೀಡಾಂಗಣದಲ್ಲಿ ಇಂದಿನಿಂದ 16 ರಾಜ್ಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಪಂದ್ಯಾವಳಿ ನಡೆಸಲಿದೆ. ಟೂರ್ನಿಯಲ್ಲಿ 19 ಮತ್ತು ಹಿರಿಯರ ವಿಭಾಗದಲ್ಲಿ ಪಂದ್ಯಗಳು ನಡೆಯಲಿವೆ. 621 ಆಟಗಾರರು ಕಣದಲ್ಲಿದ್ದಾರೆ. ಅಹಮದಾಬಾದ್ನಲ್ಲಿ ಇದೇ 13-23 18 ಫೀಬಾ ಏಷ್ಯಾ ಬ್ಯಾಸ್ಕೆಟ್ಬಾಲ್ ಕಪ್ ಟೂರ್ನಿಯನ್ನು ಆಯೋಜಿಸಲಾಗಿದೆ. ಆಗಸ್ಟ್ 14 ಭಾರತ ಜಪಾನ್ ಮುಖಾಮುಖಿಯಾಗಲಿರುವ ಮೊದಲ ಪಂದ್ಯದೊಂದಿಗೆ ಕ್ರೀಡಾಕೂಟ ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಮತ್ತೊಮ್ಮೆ ಸೋಮವಾರದ ಬೆಳಕಿನ ಪ್ರಸಾರದಲ್ಲಿ ಪ್ರೀತಿಯ ಸ್ವಾಗತ. ಸ್ವಾಗತ ಕೋರ್ತಾ ಇರೋದು ನಿಮ್ಮ ರೇಡಿಯೋ ಸಖಿ ಅಖಿಲ. ಸಮಯ 10:05 ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್, ಹಳೆಯ ಸುಮಧುರ ಚಿತ್ರಗೀತೆಗಳನ್ನು ಆಲಿಸುವಂತಹ ಕಾರ್ಯಕ್ರಮ ಇದು. ನಿನ್ನೆ ಭಾನುವಾರ ಇತ್ತು, ಇವತ್ತು ತಮ್ಮ ತಮ್ಮ ಕೆಲಸಕ್ಕೆ ಹೋಗುವವರು ಈಗಾಗಲೇ ತೆರಳಿರ್ತಾರೆ. ಹಾಗೆ ಗೃಹಿಣಿಯರು ತಮ್ಮ ತಮ್ಮ ಮನೆ ಕೆಲಸಗಳಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಳ್ತಿರ್ತಾರೆ. ತಿಂಡಿ ಎಲ್ಲರದ್ದು ಆಗಿದೆ ಅಂತ ಭಾವಿಸ್ತೀನಿ. ಅಡುಗೆ ತಯಾರಿಯಲ್ಲಿರ್ತೀರಾ? ಟ್ಯೂನ್ ಮಾಡಿ ಕೇಳ್ತಾ ಇರಿ ವಿದ್ಯಾಭಾರತಿ ಆಕಾಶವಾಣಿ ಕನ್ನಡ. ಇಂದಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಮೊದಲ ಗೀತೆಯಾಗಿ ಮೂಡಿಬರ್ತಾ ಇದೆ ಸಿಂಹ ಜೋಡಿ ಚಿತ್ರದಿಂದ ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತವಿರುವಂತಹ ಈ ಗೀತೆ. ಈ ಚಿತ್ರ ತೆರೆಕಂಡದ್ದು 1980.

ಓಲ್ಡೀಸ್ ಗೋಲ್ಡ್ನಲ್ಲಿ 1980ರ ದಶಕದಲ್ಲಿ ತೆರೆಕಂಡಂತಹ ಹಳೆಯ ಸಮುದ್ರ ಚಿತ್ರಗೀತೆಗಳನ್ನು ಆಲಿಸ್ತಾ ಇದ್ದೀರಿ. ಕೇಳಿದರೆ ಮುಂದಿನ ಗೀತೆ ಜಿ ಉದಯಶಂಕರ್ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತ ಇರುವಂತಹ ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಚಿತ್ರ ಮೂಗನಸೇಡು.

1984ರಲ್ಲಿರಕಂಡಂತಹ ಖೈದಿ ಚಿತ್ರದ ಗೀತೆಯನ್ನ ಎಸ್ ಜಾನಕಿ ಹಾಗೂ ವಿಷ್ಣುವರ್ಧನ್ ಅವರ ಧ್ವನಿಯಲ್ಲಿ ಆಲಿಸಿದಿರಿ. ಜೀವದೇಶಂಕರ್ ಅವರ ಸಾಹಿತ್ಯ ಸಂಗೀತ ಚಕ್ರವರ್ತಿ. ವಿಷ್ಣುದಾದ ಅವರು ಬರೀ ಆಕ್ಷನ್ಗೆ ಮಾತ್ರ ಅಲ್ಲ, ಸಂಗೀತದಲ್ಲೂ ಕೂಡ ತನಿಯಾಗಿ ಸಯ್ಯನಿಸಿಕೊಂಡಿದ್ರು ಅಲ್ವಾ? 80ರ ದಶಕದ ಪ್ರೀತಿ ಪ್ರೇಮಕ್ಕೆ ಒಂದು ಬೇರೆನೇ ತೂಕ ಇತ್ತು ಅಂತಲೇ ಹೇಳ್ಬೋದು. ಕಣ್ಣು ಕಣ್ಣುಗಳ ಮಾತು, ರೇಡಿಯೋದಲ್ಲಿ ಬರೋ ಹಾಡುಗಳ ಮುಖಾಂತರ ಪ್ರೀತಿ ವ್ಯಕ್ತಪಡಿಸ್ತಿದ್ದಂತಹ ಆ ದಿನಗಳೇ ಚಂದ. ಈಗ ಪ್ಲೇ ಆಗ್ತಿರೋ ಈ ಮಧುರ ಗೀತೆ ಕೇಳ್ತಾ ನಿಮ್ಮ ಆ ದಿನಗಳನ್ನು ನೆನಪಿಸ್ಕೊಳ್ಳಿ. ಶ್ರೀಮಾನ್ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿ, ದೊಡ್ಡರಂಗೇಗೌಡ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತವಿರುವಂತಹ ಈ ಗೀತೆ.

ರಾಮ ಪರಶುರಾಮ ಚಿತ್ರದ ಗೀತೆಯನ್ನ ಆಲಿಸಿದಿರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯ ಹಾಗೂ ರಾಜನ್ ನಾಗೇಂದ್ರ ಅವರ ಸಂಗೀತವಿದ್ದಂತಹ ಈ ಗೀತೆ.

0: ಮಹಾಭಾರತ ಹೀಗೆಂದಿದೆ. ಊರಲ್ಲೊಂದು ಕೆರೆ ಇದ್ದರೆ ಅದು 10 ಬಾವಿಗಳಿಗೆ ಸಮಾನ. ಒಂದು ಸರೋವರವಿದ್ದರೆ ಅದು 10 ಕೆರೆಗಳಿಗೆ ಸಮಾನ. ಓರ್ವ ಮಗ ಅಥವಾ ಮಗಳು 10 ಸರೋವರಗಳಿಗೆ ಸಮಾನ. ಊರಲ್ಲೊಂದು ಮರವಿದ್ದರೆ ಅದು 10 ಮಕ್ಕಳಿಗೆ ಸಮಾನ.
1: ಗಿಡಮರಗಳ ರಕ್ಷಣೆ ಪ್ರತಿಯೊಬ್ಬನ ಹೊಣೆ. ಗಿಡ ಮರ ಬೆಳೆಸಿ ಜೀವ ಸಂಕುಲ ಉಳಿಸಿ.

ಅಳಿಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

0: ಮನೆ ಎಲ್ಲ ಕೆಲಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು, 1 ಕಿಲೋ ಶುದ್ಧ.
1: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ.

0: ಈಗೊಂದು ಪ್ರಕಟಣೆ.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
2: 8700014242.

ಪ್ರಕಟಣೆ ಕೇಳಿದ್ರಿ. ತರಂಗಾಂತರ 102.1 ಮೆಗಾ ಹರ್ಟ್ಸ್ಗಳು, ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 10:32 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ವಿವಿಧ ಭಾರತೀಯ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ.

ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಶ್ರಾವಣ ಬಂತು ಚಿತ್ರದ ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಆಲಿಸಿದಿರಿ. ಜಿ ಉದಯಶಂಕರ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತವಿದ್ದಂತಹ ಗೀತೆ ಇದಾಗಿತ್ತು. ಪ್ರಸಾರವಾದಂತಹ ಗೀತೆಗಳನ್ನ ಮೆಚ್ಚಿ ಸಾಕಷ್ಟು ಸಂದೇಶಗಳನ್ನ ನೀವು ಕಳುಹಿಸಿಕೊಟ್ಟಿದ್ದೀರಿ. ನಿಮ್ಮೆಲ್ಲರ ಪ್ರೀತಿಗೆ ಧನ್ಯವಾದಗಳು. ಮುಂದಿನ ಗೀತೆ ಶ್ರೀಮಂತನ ಮಗಳು ಚಿತ್ರದಿಂದ ಎಸ್ ಜಾನಕಿ ಹಾಗೂ ಎಸ್ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿರುವಂತಹ ಈ ಗೀತೆಗೆ ಸಾಹಿತ್ಯ ಆರ್ ಎನ್ ಜೆ ಗೋಪಾಲ್, ಸಂಗೀತ ಜಿ ಕೆ ವೆಂಕಟೇಶ್.

ಮುಂದಿನ ಗೀತೆ ಊರಿಗೆ ಉಪಕಾರಿ. ಚಿತ್ರದಿಂದ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಗಡಿಗರು ಧ್ವನಿಯಾಗಿದ್ದಾರೆ. ಆರ್ ಎನ್ ಜೆ ಗೋಪಾಲ್ ಅವರ ಸಾಹಿತ್ಯ ಸಂಗೀತ ಸತ್ಯಮ್ ಅವರದ್ದು.

ಗೀತೆ ಜೀವದೇಶಂಕರವರ ಸಾಹಿತ್ಯ ಸಂಗೀತ ಎಂ ರಂಗಾರಾವ್ ಧ್ವನಿಯಾಗಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಚಿತ್ರ ಸಮಯದ ಗೊಂಬೆ

0: Mari.
1: ಒಂದು ಗಂಟೆಗಳ ಕಾಲ ಓಲ್ಡಿ ಸ್ಕೂಲ್ನಲ್ಲಿ 1980ರ ದಶಕದ ಸುಮಧುರ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಸಂದೇಶಗಳಂತೂ ಪ್ರವಾಹೋಪಾದಿಯಲ್ಲಿ ಬರ್ತಾ ಇದೆ. ಹಾಗಾಗಿ ಎಲ್ಲ ಸಂದೇಶಗಳನ್ನು ಓದೋದು ಸಾಧ್ಯ ಇಲ್ಲ. ಎಲ್ಲರ ಸಂದೇಶಗಳು ಇದನ್ನೇ ಹೇಳುತ್ತೆ, ಓಲ್ಡ್ ಈಸ್ ಗೋಲ್ಡ್ನಲ್ಲಿ ಮೂಡಿಬಂದಂತಹ ಹಳೆಯ ಚಿತ್ರಗೀತೆಗಳು ಮನಸ್ಸಿಗೆ ಮುದವನ್ನು ನೀಡ್ತು ಅಂತ. ಇಂದು ನಟಿ ಮಾಲಾಶ್ರೀ ಅವರ ಜನ್ಮದಿನ ಕೂಡ, ಹಾಗಾಗಿ ಅವರ ಚಿತ್ರದ ಒಂದು ಗೀತೆಯನ್ನು

ಕೊನೆಯ ಗೀತೆಯಾಗಿ ಆಲಿಸೋಣ. ನಂಜುಂಡಿ ಕಲ್ಯಾಣ ಚಿತ್ರದ ಗೀತೆಗೆ ದನಿಯಾಗಿದ್ದಾರೆ ರಾಘವೇಂದ್ರ ರಾಜ್ಕುಮಾರ್, ಮಂಜುಳಾ ಗುರುರಾಜ್ ಮತ್ತು ಸಂಗಡಿಗರು. ಚಿ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ಉಪೇಂದ್ರ ಕುಮಾರ್.

ಸಮಯ 10:57. ಸೋಮವಾರದ ಬೆಳಕಿನ ಪ್ರಸಾರದಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ ರೇಡಿಯೋ ಸಖಿ ಅಖಿಲ. ಖುಷಿಯಾಗಿರಿ, ನಗ್ತಾ ಇರಿ. ಮತ್ತೊಂದು ಪ್ರಸಾರದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಬಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆಯಾಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
6: ಮಾಡಿ ಸಂಕಲ್ಪವ, ಸಂರಕ್ಷಣೆಗೆ ಮಾನವ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 11:02 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ.
1: ಭದ್ರತೆ ಮತ್ತು ಸುಸ್ಥಿರ ಪ್ರಗತಿಯನ್ನು ಖಚಿತಪಡಿಸಿಕೊಳ್ಳುವ ಉದ್ದೇಶ ಹೊಂದಿರುವ ಕಾರ್ಯತಂತ್ರ ಕ್ರಿಯಾ ಯೋಜನೆಯ ಮೂಲ ವಿವರಗಳಿಗೆ ಇರಾನ್ ಸಂಸತ್ತು ಅನುಮೋದನೆ ನೀಡಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಸಂವೇದಿ ಸೂಚ್ಯಾಂಕ ಸೆನ್ಸೆಕ್ಸ್ 19 ಅಂಕಗಳ ಇಳಿಕೆಯೊಂದಿಗೆ 78,479 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟ್ರೀಯ ಸಂವೇದಿ ಸೂಚ್ಯಾಂಕ ನಿಫ್ಟಿ ಕೂಡ 5 ಅಂಕಗಳ ಇಳಿಕೆಯ ನಂತರ 24,567 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 8 ಪೈಸೆ ಇಳಿಕೆಯೊಂದಿಗೆ 95.25 ರೂಪಾಯಿಯಷ್ಟಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:00.

0: ಅಪ್ಪ, ಇವತ್ತು ನಿನ್ ಬಿಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗೋ. ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
1: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
2: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರ?
1: ಹ್ಮ್, ನಮ್ಮಂತವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
3: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 AM ಸಂಜೆ 4:30 AM ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯ ಆತ್ಮೀಯ ಕೇಳುಗರೆ ಎಲ್ಲರಿಗೂ ಸೋಮವಾರದ ಮಧ್ಯಾಹ್ನದ ಕಾರ್ಯಕ್ರಮಗಳಿಗೆ ಆತ್ಮೀಯ ಸ್ವಾಗತ. ಹೇಳ್ತಾ ಇರೋದು ನಿಮ್ಮ ಗೆಳತಿ ನಂದಿನಿ.

ಆತ್ಮೀಯ ಕೇಳುಗರೆ, ಈ ಮಧ್ಯಾಹ್ನದ ಕಾರ್ಯಕ್ರಮಗಳಲ್ಲಿ ಸೂಪರ್ ಹಿಟ್ ಹೊಸ ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಮೂಡಿ ಬರಲಿದೆ ನಿಮಗಾಗಿ. ಆನಂತರ ಕಲಾಭಾರತಿ ಚದುರಂಗ ಚತುರನೋರ್ವನ ಕುರಿತಾಗಿ ಮಾತನಾಡೋಣ. ಇಂದು ಕರೆಗುಂದು ಹಾಡು 12:05. ಆನಂತರ ಇಮೇಲ್ ಹಾಗೂ ಪತ್ರಾಧಾರಿತ ಕಾರ್ಯಕ್ರಮ 1:20. 2:15 ಸ್ಪಂದನ. ಇಮೇಲ್ ಮೂಲಕ ನೀವು ನಮ್ಮ ಕಾರ್ಯಕ್ರಮಗಳನ್ನು ಕೇಳಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಳಿಸಿರ್ತೀರಲ್ಲ, ಆ ಕುರಿತಾದ ಕಾರ್ಯಕ್ರಮ ಸ್ಪಂದನ. 2:40 ಚಿತ್ರತಾನ. 4:00-5:00 ಸಮಯದಲ್ಲಿ ಪರಿಮಳ ಮುಕ್ತ ಮಾತುಕತೆಯ ವೇದಿಕೆ. ಕಂಠದಾನ ಕಲಾವಿದರ ಕುರಿತಾಗಿ ನಾವು ಮಾತಾಡ್ತಾ ಸಾಗೋಣ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ಇನ್ನೀಗ ಕೇಳಿ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹೊಸ ಹಾಡುಗಳು.

ದ್ವಿಜ ಚಿತ್ರಕ್ಕಾಗಿ ಮನೋಜವಂ ಆತ್ರೇಯ ಅವರು ಹಾಡಿದ ವಿವಿ ಗೋಪಾಲ್ ಅವರ ಸಾಹಿತ್ಯ, ಪ್ರಬೋದ್ ಶ್ಯಾಮ್ ಹಾಗೂ ಹೇಮಾದ್ರಿ ಶ್ರೀನಿವಾಸ್ ಅವರ ಸಂಗೀತ ಸಂಯೋಜನೆಯಿದ್ದ ಗೀತೆಯನ್ನ ಕೇಳಿದ್ರಿ. 11:10:25 ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಣಿ ಟ್ಯೂನ್ ಮಾಡಿದ್ದೀರಾ.

ಶಶಿರಾಜ್ ಕವೂರ್ ಅವರ ಸಾಹಿತ್ಯ, ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತ, ಬಿ ಅಬ್ಬಿ ಅವರು ಹಾಡಿದ್ದಾರೆ. ಕಲಾವಿದರ ಜೊತೆಗೆ ಕಾಂತಾರ ಲೆಜೆಂಡ್ ಚಾಪ್ಟರ್ 1 ಚಿತ್ರದ ಗೀತೆ ಇದು.

0: ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

ನೋಡಿದವರು ಏನಂತಾರೆ ಈ ಚಿತ್ರದ ಗೀತೆ ಇದು. ಕೀರ್ತನ್ ಹೊಳ್ಳ, ಮಯೂರೇಶ್ ಮತ್ತು ಸಂಗಡಿಗರು ಜಯಂತ್ ಕಾಯ್ಕಿಣಿ ಅವರ ಗೀತೆಯನ್ನು ಹಾಡಿದ್ರು. ಮಯೂರೇಶ್ ಅಧಿಕಾರಿ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿತ್ತು. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ, ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಸಾಂಗ್ಸ್.

ನಮಸ್ತೆ, ನಾನು ಯೋಗರಾಜ್ ಭಟ್ ಮಾತಾಡ್ತಿದ್ದೀನಿ. ವಿವಿಧ ಭಾರತಿ ಎಫ್ ಎಂ ನಾನು ಸದಾ ಕೇಳ್ತೀನಿ. ತುಂಬಾ ಇಷ್ಟದ ಸ್ಟೇಷನ್ ನಂಗಿದು. ನೀವು ಕೇಳಿ ಆನಂದಿಸಿ, ಕಿವಿಗೊಳ್ಳೆದು. ಜೈ ವಿವಿಧ ಭಾರತಿ.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಅದ್ಧೂರಿ ಚಿತ್ರದ ಅದ್ಧೂರಿಯಾದ ಗೀತೆ ಈಗ ಮೂಡಿ ಬರ್ತಾ ಇದೆ. ವಿ ಹರಿಕೃಷ್ಣ ಅವರ ಸಂಗೀತ, ಎ ಪಿ ಅರ್ಜುನ್ ಅವರ ಸಾಹಿತ್ಯ, ಗೀತೆಯನ್ನ ಹಾಡಿದ್ದಾರೆ ವಾಣಿ ಹರಿಕೃಷ್ಣ.

ಆತ್ಮೀಯ ಕೇಳುಗರೆ, ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ ಟ್ಯೂನ್ ಮಾಡಿದ್ದೀರಾ. ಈ ಸಮಯ 11:01. ಇನ್ನೀಗ ಕಲಾಭಾರತಿ ಕಾರ್ಯಕ್ರಮ ನೀವು ಆಲಿಸುವ ಸಮಯ. ಚದುರಂಗ ಚತುರ ರಮೇಶ್ ಬಾಬು ಪ್ರಜ್ಞಾನಂದ, ಆರ್ ಪ್ರಜ್ಞಾನಂದ ಅವರ ಹುಟ್ಟಿದ ದಿನ ಇಂದು. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಅವರ ಸಾಧನೆಗಳತ್ತ ಸ್ವಲ್ಪ ನಾವು ಗಮನ ಹರಿಸೋಣ. ಅವರ ಪ್ರತಿಭೆಯನ್ನು ಗಮನಿಸುತ್ತಾ ಏನೆಲ್ಲ ಸಾಧನೆಗಳನ್ನು ಚದುರಂಗದಾಟದಲ್ಲಿ ಆ ಚಿಕ್ಕ ಪ್ರಾಯದವರು ಮಾಡಿದ್ದಾರೆ. ಪ್ರಜ್ಞಾನಂದ ಅಥವಾ ಪ್ರಗ್ ಅಂತಲೇ ತಮ್ಮ ಅಭಿಮಾನಿಗಳ ಪೈಕಿ ತುಂಬ ಹೆಸರುವಾಸಿಯಾದಂಥವರು ಪ್ರಜ್ಞಾನಂದ ಚದುರಂಗ ಚತುರ. ಇವರ ಕುರಿತಾಗಿ ಮಾತುಕತೆಯನ್ನು ಆಡ್ತಾ ಸಾಗೋಣ ಕಲಾಭಾರತಿ ಕಾರ್ಯಕ್ರಮದಲ್ಲಿ.

0: ಬೆಳದಿಂಗಳ ಬಾಲೆ ಚಿತ್ರಕ್ಕಾಗಿ ವಾಣಿ ಜಯರಾಮ್, ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರು ಹಾಡಿದ ಗುಣಸಿಂಗ್ ಅವರ ಸಂಗೀತ, ಎಸ್ಎಂ ಪಾಟೀಲ್ ಅವರ ಸಾಹಿತ್ಯವಿದ್ದ ಗೀತೆಯನ್ನ ಕೇಳಿದಿರಿ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಭಾರತದ ಸ್ವಂತ ಆಟ, ಭಾರತದಲ್ಲಿ ಉದಯಿಸಿದ ಸ್ವಂತ ದೇಸೀಯ ಆಟ ಚದುರಂಗ, ಇದರಲ್ಲಿ ಚತುರ ನೆನೆಸಿಕೊಂಡಿದ್ದಾರೆ ಇಂದಿನ ದಿನಗಳಲ್ಲಿ ಆರ್ ಪ್ರಜ್ಞಾನಂದ ಅವರು. ಇದು ನಮ್ಮೆಲ್ಲರಿಗೂ ಭಾರತೀಯರಿಗೆ ಹೆಮ್ಮೆಯ ವಿಷಯ. ಅವರ ಜನ್ಮದಿನ ಇಂದು ಆಗಸ್ಟ್ 10. ಇವರು ಹುಟ್ಟಿದ್ದು ಆಗಸ್ಟ್ 10 2005. ಚೆನ್ನೈನಲ್ಲಿ ಜನಿಸಿದ ಪ್ರಜ್ಞಾನಂದ ಅವರು 2018 ಗ್ರ್ಯಾಂಡ್ ಮಾಸ್ಟರ್ ಬಿರುದು ಪಡೆದುಕೊಂಡರು. ಅಂಥ ಚತುರ ಆಟಗಾರ ತಮ್ಮ 13ನೇ ವಯಸ್ಸಿಗೆ ಗ್ರ್ಯಾಂಡ್ ಮಾಸ್ಟರ್ ಟೈಟಲ್ ಅನ್ನು ಮುಡಿಗೇರಿಸಿಕೊಂಡಿದ್ದರು.

0: ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಮಾತಾಡು.
1: 2,500 ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
2: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

ಚದುರಂಗ ಚತುರ ಆರ್ ಪ್ರಜ್ಞಾನಂದ ಅವರ ಜನ್ಮದಿನದ ಅಂಗವಾಗಿ ಅವರ ಸಾಧನೆಗಳತ್ತ ನಾವು ಸ್ವಲ್ಪ ಗಮನ ಹರಿಸ್ತಾ ಇದ್ದೇವೆ. ಚಿಕ್ಕ ವಯಸ್ಸಿಗೆ ಬಹಳಷ್ಟು ಸಾಧನೆಯನ್ನು ಮಾಡಿದ್ದಾರೆ ಪ್ರಜ್ಞಾನಂದ ಅವರು. ಫಿಡೆ ರೇಟಿಂಗ್ ಪ್ರಕಾರ ಇವರದು 2750 ರ್ಯಾಂಕ್ ಇವರದಾಗಿದೆ. ಹಾಗೆ ಇವರು ವಿಶ್ವ ರ್ಯಾಂಕಿಂಗ್ನಲ್ಲಿ ನಂಬರ್ 12 ಇದ್ದಾರೆ ಅನ್ನೋದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಗ್ರ್ಯಾಂಡ್ ಮಾಸ್ಟರ್ ಪ್ರಶಸ್ತಿಯನ್ನು 2018 ಪಡ್ಕೊಂಡ್ರು ಇವರು. ಇವರ ಇನ್ನಷ್ಟು ಸಾಧನೆಗಳನ್ನು ನೋಡೋದಕ್ಕೂ ಮುಂಚೆ ಇವರ ಒಡಹುಟ್ಟಿದ ಅಕ್ಕ ವೈಶಾಲಿ ಕೂಡ ಚದುರಂಗ ಆಟದಲ್ಲಿ ಚತುರೆ ಅಂತ ಅನ್ನಿಸ್ಕೊಂಡಿದ್ದಾರೆ. ಹಾಗೆ ಈ ಅಕ್ಕ ತಮ್ಮ ಜೋಡಿ ಗ್ರ್ಯಾಂಡ್ ಮಾಸ್ಟರ್ ಟೈಟಲ್ ಅನ್ನು ಪಡೆದ ಮೊದಲ ಅಕ್ಕ ತಮ್ಮ ಜೋಡಿ ಅಂತ ಕೂಡ ಅನ್ನಿಸ್ಕೊಂಡಿದ್ದಾರೆ. ಈ ವಿಷಯಕ್ಕೂ ಕೂಡ ಭಾರತೀಯರೆಲ್ಲರೂ ಹೆಮ್ಮೆ ಪಡಬೇಕಾದ ಸಂದರ್ಭ ಇದಾಗಿದೆ. ನಾವೆಲ್ಲರೂ ಮನಸಾರೆ ಪ್ರಜ್ಞಾನಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಈ ಮೂಲಕ ಕೋರ್ತಾ ಮುಂದಿನ ಗೀತೆಯನ್ನು ಕೇಳಿ ಬರೋಣ.

ಎಟಿ ರವೀಶ್ ಅವರ ಸಂಗೀತ, ಅಜಯ್ ವೇದಾಂತಿ ಅವರ ಸಾಹಿತ್ಯವಿರುವ ಈ ಗೀತೆ ಕಿಲಾಡಿಗಳು ಚಿತ್ರದ್ದು. ಅಭಿಜಿತ್ ಭಟ್, ರಿಷಿಕೇತು ಮತ್ತು ಸಂಗಡಿಗರು ಹಾಡಿದ್ದಾರೆ.

ಕೇಳ್ತಾ ಇದ್ದೀರಾ ಕಲಾಭಾರತಿ ಕಾರ್ಯಕ್ರಮ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ. ಚದುರಂಗ ಚತುರ ಆರ್ ಪ್ರಜ್ಞಾನಂದ ಅವರ ಜನ್ಮದಿನದ ಅಂಗವಾಗಿ ಇವತ್ತಿನ ವಿಶೇಷ ಈ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿಯಲ್ಲಿ ನಾನಾಗಲೇ ಹೇಳಿದೆ, ಇವರ ಒಡ ಹುಟ್ಟಿದವರಾದ ಅಕ್ಕ ವೈಶಾಲಿ ಕೂಡ ಇವರಷ್ಟೇ ಚತುರೆ ಈ ಒಂದು ಆಟದಲ್ಲಿ ಅಂತ. ಚದುರಂಗ ಆಟದಲ್ಲಿ ನಾರ್ವೆ ಚೆಸ್ 2026 ಚಾಂಪಿಯನ್ಶಿಪ್ನಲ್ಲಿ ಈ ಟೂರ್ನಮೆಂಟ್ ಗೆದ್ದ ಮೊದಲ ಭಾರತೀಯ ಅಂತ ಅನ್ನಿಸ್ಕೊಂಡಿದ್ದಾರೆ ಪ್ರಜ್ಞಾನಂದ ಅವರು. ಅಲ್ಲಿ ವಿಶ್ವದ ನಂಬರ್ ಒನ್ ಗ್ರ್ಯಾಂಡ್ ಮಾಸ್ಟರ್ ಮ್ಯಾಗ್ನಸ್ ಕಾರ್ಲ್ಸನ್ ಅವರನ್ನು ಎರಡು ಬಾರಿ ಕ್ಲಾಸಿಕಲ್ ಆಟದಲ್ಲಿ ಸೋಲಿಸಿದ ಹೆಮ್ಮೆ ಇವರದು. ಹಾಗೆ 2025 ಫಿಡೆ ಸರ್ಕ್ಯೂಟ್, ಈ ಫಿಡೆ ಸರ್ಕ್ಯೂಟ್ ಅನ್ನೋದು, ಫಿಡೆ ಅನ್ನೋದು ಇಂಟರ್ನ್ಯಾಷನಲ್ ಚೆಸ್ ಫೆಡರೇಷನ್ ಅಂತ ಅರ್ಥ ಬರುತ್ತೆ. ಇದರಿಂದ ಕ್ಯಾಂಡಿಡೇಟ್ಸ್ ಟೂರ್ನಿಗೆ ಅರ್ಹತೆ ಪಡೆದಂತಹ ಒಂದು ಹಿರಿಮೆ ಪ್ರಜ್ಞಾನಂದ ಅವರದು. ಇದೇ ರೀತಿ 2024 ಚೆಸ್ ಒಲಂಪಿಯಾಡ್ನಲ್ಲಿ ಭಾರತವನ್ನು ಏನು ರೆಪ್ರೆಸೆಂಟ್ ಮಾಡ್ತಾ ಚಿನ್ನದ ಪದಕವನ್ನು ಇವರು ಗೆದ್ದುಕೊಂಡಿದ್ದಾರೆ. 2023 ಚೆಸ್ ವಿಶ್ವಕಪ್ನಲ್ಲಿ ಫೈನಲ್ಗೆ ಹೋಗಿ ಎರಡನೇ ಸ್ಥಾನವನ್ನು ಇವರು ಅಲಂಕರಿಸಿದರು. ಎಲ್ಲ ಸಾಧನೆಗಳನ್ನು ನೋಡ್ತಾ ಇದ್ದರೆ ನಿಜವಾಗಲೂ ಅತಿ ಚಿಕ್ಕ ವಯಸ್ಸಿಗೆ ಎಂಥ ಚತುರ ಈತ ಅಂತ ಅನ್ನಿಸುತ್ತೆ. ಚದುರಂಗದಾಟ ಆಡೋದು ಸುಲಭ ಅಲ್ಲ, ಆ ಚತುರತೆಯನ್ನು ಬೆಳೆಸಿಕೊಂಡಂತಹ ಪ್ರಜ್ಞಾನಂದ ಅವರು ಭಾರತದ ಹೆಮ್ಮೆ ಅಂತ ಹೇಳಬಹುದು.

0: ತಣಿಸು ತಣಿಸು ಅತ್ತ ಇತ್ತ ಸುತ್ತಾಡು ಬೇಗ ಬೇಗ ಬೇಗ ಆಡು ಆಟ ಆಡು ನೀ ಆಡು ಆಡು ಆಡಿ ನೋಡು ಮಹಾರಾಜ ಹೇ ರಾಣಿ ಏ ಜಾಕಿ ಓ ಜೋಕರ್ ಎದುರಲ್ಲಿ ನಿಗಾ ಇಡು
1: ಇದಂತೂ ಒಂದು ರೀತಿ ಹಳೆಯ ಜನಪ್ರಿಯ ಗೀತೆ ಅಂತಲೇ ಹೇಳ್ಬೋದು. ದ್ವಾರಕೀಶ್ ಅವರ ಅಭಿನಯದ ಚಿತ್ರ ಕುಳ್ಳ ಏಜೆಂಟ್ 0000 ಈ ಚಿತ್ರಕ್ಕಾಗಿ ಕಿಶೋರ್ ಕುಮಾರ್ ಅವರು ಹಾಡಿದ ಕ್ಲಾಸಿಕ್ ಸಾಂಗ್. ಚಿವದಿಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಹಳೆಯ ಹಾಡಾದರೂ ಇಂದಿಗೂ ಕೂಡ ಇದು ಒಂದು ರೀತಿ ಕೇಳುಗರನ್ನು ಹಿಡಿದುಕೊಳ್ಳುವಂತಹ ಒಂದು ಸಾಂಗ್ ಅಂತಲೇ ಹೇಳ್ಬೋದು. ಇನ್ನು ಪ್ರಜ್ಞಾನಂದ ಅವರ ಮುಂದಿನ ಏನು ಅತಿದೊಡ್ಡ ಇವೆಂಟ್ಗಳು ಏನೇನಿದೆ ಅಂತ ನೋಡೋದಾದರೆ, ಆಗಸ್ಟ್ನಲ್ಲಿ ಅಂದರೆ ಈ ದಿನದಿಂದಲೇ ಆಗಸ್ಟ್ 10-20 2026 ಇದೇ ಇಸ್ವಿಯಲ್ಲಿ ಸೇಂಟ್ ಲೂಯಿಸ್ USAನಲ್ಲಿ ಕ್ಲಾಸಿಕಲ್ ಫಾರ್ಮ್ಯಾಟ್ನಲ್ಲಿ ಇವರು ಆಟವನ್ನು ಆಡಲಿದ್ದಾರೆ. ಅದೇ ರೀತಿ ಆಗಸ್ಟ್ ಇದೇ ತಿಂಗಳಲ್ಲಿ 22-27 ಮತ್ತೊಂದು ಫಾರ್ಮ್ಯಾಟ್ನಲ್ಲಿ GCT ಫೈನಲ್ಸ್ ಅನ್ನೋದನ್ನು ಇವರು ಆಡಲಿದ್ದಾರೆ. GCT ಅಂದರೆ ಗ್ರ್ಯಾಂಡ್ ಚೆಸ್ ಟೂರ್ನಮೆಂಟ್ ರ್ಯಾಂಕಿಂಗ್ನಲ್ಲಿ 2ನೇ ಸ್ಥಾನದಲ್ಲಿದ್ದು 24.5 ಪಾಯಿಂಟ್ಗಳನ್ನು ಇವರು ಗಳಿಸ್ಕೊಂಡಿದ್ದಾರೆ. ಇದೇ ರೀತಿ ಸೆಪ್ಟೆಂಬರ್ನಲ್ಲಿ ನವೆಂಬರ್ನಲ್ಲಿ ಇವರ ಅನೇಕ ಪ್ರಮುಖ ಟೂರ್ನಮೆಂಟ್ಗಳು ನಡೆಯಲಿದೆ. ಈ ಎಲ್ಲ ಟೂರ್ನಮೆಂಟ್ಗಳಲ್ಲೂ ಈ ಯುವ ಪ್ರತಿಭೆ ಭಾರತವನ್ನು ಪ್ರತಿನಿಧಿಸುವುದಲ್ಲದೆ ಬಹಳಷ್ಟು ಯಶಸ್ಸನ್ನು ಕಾಣಲಿ, ಅತ್ಯುತ್ತಮ ರ್ಯಾಂಕಿಂಗ್ ಪಡೆದು ಅದನ್ನು ಉಳಿಸಿಕೊಂಡು ಇನ್ನಷ್ಟು ಹೆಸರುವಾಸಿಯಾಗಲಿ ಅಂತ ಅವರ ಈ ಬರ್ತ್ಡೇ ದಿನ ಅವರಿಗೆ ಶುಭ ಹಾರೈಕೆಗಳೊಂದಿಗೆ, ಹುಟ್ಟುಹಬ್ಬದ ಶುಭಾಶಯಗಳ ಜೊತೆ ಜೊತೆಗೆ ಯಶಸ್ಸಿನ ಹಾರೈಕೆಗಳು ಎಲ್ಲ ಭಾರತೀಯರ ಪರವಾಗಿ, ಎಲ್ಲ ಕೇಳುಗರ ಪರವಾಗಿ, ನಮ್ಮ ವಿವಿಧ ಭಾರತೀಯ ಕೇಳುಗರ ಪರವಾಗಿ ಅವರಿಗೆ ತುಂಬ ಹೃದಯದಿಂದ ಹಾರೈಸೋಣ. ಎಲ್ಲ ಯಶಸ್ಸು ಪ್ರಜ್ಞಾನಂದ ಅವರಿಗೆ ದೊರಕಲಿ ಅಂತ ಹಾರೈಸ್ತಾ ಮುಂದಿನ ಗೀತೆಯನ್ನ ಕೇಳಿ ಆನಂದಿಸಿ. ಕಲಾಭಾರತಿ ಕಾರ್ಯಕ್ರಮ ಆರ್ ಪ್ರಜ್ಞಾನಂದ ಚತುರಂಗ ಚತುರನ ಕುರಿತಾಗಿ ಮಾತನಾಡ್ತಾ ಇದ್ದೇವೆ. ಭಾರತೀಯ ಹೆಮ್ಮೆ ಈತ, ಭಾರತಕ್ಕೆ ತುಂಬ ಗರ್ವದ ವಿಷಯ ಇವರು ಇಷ್ಟೆಲ್ಲ ಸಾಧನೆಯನ್ನು ಮಾಡಿರೋದು ಚದುರಂಗದ ಆಟದಲ್ಲಿ. ಅದು ಭಾರತದ ಆಟದಲ್ಲಿ, ಭಾರತದ ಮೂಲ ಈ ಆಟಕ್ಕೆ ಮೂಲ ನಮ್ಮ ದೇಶವೇ ಆಗಿದೆ. ಹಾಗಾಗಿ ಇನ್ನೂ ಹೆಚ್ಚು ಹೆಚ್ಚು ಪ್ರತಿಭೆಗಳು, ಇಂಥ ಯುವ ಪ್ರತಿಭೆಗಳು ಮೂಡಲಿ ನಮ್ಮ ದೇಶದಲ್ಲಿ ಅಂತ ಹಾರೈಸ್ತಾ ಪ್ರಜ್ಞಾನಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೂಡ ಕೋರ್ತಾ ಮುಂದಿನ ಗೀತೆಯನ್ನು ಕೇಳಿ ಆನಂದಿಸಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
2: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
3: ನೀನ್ ಮಾಡಿದ್ದು ನೀನೇ ತಿನ್ನು.
4: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ ಆಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡ.
5: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 11:59 ಆಗಿದೆ. ಇನ್ನು ಸರಿಯಾಗಿ 12 ಗಂಟೆಗೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ರಾಜ್ಯ ಆದಿವಾಸಿ ರಕ್ಷಣಾ ಪರಿಷತ್ ರಾಜ್ಯದ ಆದಿವಾಸಿ ಸಮುದಾಯಗಳ ಹಕ್ಕು, ಸಮಸ್ಯೆ ಹಾಗೂ ಅಭಿವೃದ್ಧಿಯ ಅಗತ್ಯತೆಗಳ ಕುರಿತು ಹೋರಾಟ ಮತ್ತು ಜಾಗೃತಿ ಮೂಡಿಸುತ್ತಿರುವುದು ಶ್ಲಾಘನೀಯ ಎಂದು ಲೋಕೋಪಯೋಗಿ ಖಾತೆ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ನೆಹರೂರ್ ಕ್ರೀಡಾಂಗಣದಲ್ಲಿ 32ನೇ ವಿಶ್ವ ಆದಿವಾಸಿ ದಿನಾಚರಣೆ ಹಾಗೂ ಆದಿವಾಸಿಗಳ ಕಲಾಮೇಳ ಉದ್ಘಾಟಿಸಿ ಅವರು ಮಾತನಾಡಿದರು. ಇಂದು ವಿಜಯನಗರ ಜಿಲ್ಲೆಯಾದ್ಯಂತ ರಾಷ್ಟೀಯ ಜಂತುಹುಳು ನಿವಾರಣಾ ಕಾರ್ಯಕ್ರಮ ಆಯೋಜಿಸಲಾಗಿದೆ. 1 ರಿಂದ 19 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ಅಲ್ಬೆಂಡಜೋಲ್ ಮಾತ್ರೆಗಳನ್ನು ನೀಡಿ ಜಂತುಹುಳು ನಿವಾರಣೆಗೆ ಕ್ರಮ ಕೈಗೊಳ್ಳಲಾಗುತ್ತಿದ್ದು, ಈ ಕುರಿತು ಜಿಲ್ಲಾ ಸಂತಾನೋತ್ಪತ್ತಿ ಹಾಗೂ ಮಕ್ಕಳ ಆರೋಗ್ಯ ಅಧಿಕಾರಿ ಡಾ ಜಂಬಯ್ಯ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಜಂತುಹುಳಿನ ಮನುಷ್ಯನ ದೇಹದಲ್ಲಿ ಏನಾದ್ರೂ ಪ್ರವೇಶ ಮಾಡಿದಾಗ ಮಕ್ಕಳಲ್ಲಿ ಅಪೌಷ್ಟಿಕತೆ ಉಂಟಾಗುತ್ತೆ ಮತ್ತೆ ರಕ್ತಹೀನತೆ ಆಗುತ್ತೆ. ಇದರಿಂದ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆನು ಕುಂಠಿತವಾಗುತ್ತೆ. ಸಾಮಾನ್ಯವಾಗಿ ಜಂತುಹುಳಿನಿಂದ ನಾವು ನಿವಾರಣೆ ಆಗ್ಬೇಕಂದ್ರೆ ನಮ್ಮ ಮನೆ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು, ಬಯಲಿನಲ್ಲಿ ಬಹಿರ್ದೆಸೆ ಮಾಡಬಾರದು, ಶೌಚಾಲಯನ ಬಳಸಬೇಕು, ಕೈಯನ್ನು ಶುಭ್ರವಾಗಿ ತೊಳೆದು ಊಟ ಮಾಡಬೇಕಾಗುತ್ತೆ, ಜೊತೆಗೆ ಎಲ್ಲ ತರಕಾರಿ ಹಣ್ಣುಗಳನ್ನು ಶುಭ್ರವಾಗಿ ನೀರಿನಿಂದ ತೊಳೆಯಬೇಕು, ಜೊತೆಗೆ ಕೈ ಬೆರಳಿನ ಉಗುರುಗಳನ್ನು ಚಿಕ್ಕದಾಗಿ ಚೊಕ್ಕದಾಗಿ ಇಟ್ಕೋಬೇಕಾಗುತ್ತೆ, ಸ್ವಚ್ಛವಾಗಿ ಇಟ್ಕೋಬೇಕಾಗುತ್ತೆ, ಬರಿಗಾಲಿನಲ್ಲಿ ನಡೆದಾಡಬಾರದು. ಇವನ್ನೆಲ್ಲ ಮುಂಜಾಗ್ರತಾ ಕ್ರಮಗಳ ಜೊತೆಗೆ ರಾಜ್ಯಾದ್ಯಂತ 1 ರಿಂದ 19 ವರ್ಷದ ಎಲ್ಲಾ ಮಕ್ಕಳಿಗೂ ಜಂತುಹುಳಿನ ನಿವಾರಣಾ ಅಲ್ಬೆಂಡಸೋಲ್ ಮಾತ್ರೆಯನ್ನು ಎಲ್ಲಾ ಶಾಲಾ ಅಂಗನವಾಡಿ ಮತ್ತು ಕಾಲೇಜುಗಳಲ್ಲಿ ಉಚಿತವಾಗಿ ನೀಡಲಾಗುತ್ತದೆ. ಸಾರ್ವಜನಿಕರು ಇದರ ಸದುಪಯೋಗ ಪಡ್ಕೋಬೇಕಂತ ಕೇಳ್ಕೊಳ್ತೀನಿ.
0: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿಗೆ ಆಗಮಿಸುತ್ತಿದ್ದು, ಸುಮಾರು 3,200 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಸೇರಿದಂತೆ ಹಲವು ಸಚಿವರು ಪಾಲ್ಗೊಳ್ಳಲಿದ್ದಾರೆ. ಮಾಲೂರು ಪಟ್ಟಣದಲ್ಲಿ ರಸ್ತೆ ಅಭಿವೃದ್ಧಿ ಕಾರ್ಯ ಹಿನ್ನೆಲೆಯಲ್ಲಿ ಮಾಲೂರು ನಗರ ಸಂಚಾರ ಮಾರ್ಗ ವ್ಯವಸ್ಥೆಯಲ್ಲಿ ಬದಲಾವಣೆ ಮಾಡಿ ವಾಹನಗಳ ಸಂಚಾರಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಮಳೆಯ ಪ್ರಮಾಣ ಕಡಿಮೆಯಾಗಿದ್ದು ಕೃಷಿ ಚಟುವಟಿಕೆಗಳು ಕುಂಠಿತಗೊಂಡಿರುವ ಹಿನ್ನೆಲೆ ಜನರು ಉದ್ಯೋಗ ಅರಸಿ ನಗರಗಳಿಗೆ ವಲಸೆ ಹೋಗುವ ಸಾಧ್ಯತೆ ಇದೆ. ವಿಕಸಿತ ಭಾರತ್, ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ವಿವಿ ಜಿರಾಮ್ಜಿ ಯೋಜನೆಯಡಿ ಕೆಲಸ ನೀಡುವ ಮೂಲಕ ವಲಸೆಯನ್ನು ತಡೆಯಬೇಕು ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವ ಈಶ್ವರ್ ಬಿ ಖಂಡ್ರೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬಳ್ಳಾರಿಯಲ್ಲಿ ತಮ್ಮ ಇಲಾಖೆಯ ಯೋಜನೆಗಳ ಪ್ರಗತಿ ಪರಿಶೀಲನೆ ನಡೆಸಿ ನಂತರ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಜೂನ್ ತಿಂಗಳಲ್ಲಿ 46% ಮಾತ್ರ ಸಾಧನೆಯಾಗಿದೆ ಎಂದರು. ನಿರೀಕ್ಷಿತ ಮಟ್ಟ ತಲುಪದಿರುವ ಬಗ್ಗೆ ಸಚಿವರು ಅಸಮಾಧಾನ ವ್ಯಕ್ತಪಡಿಸಿದರು. ಹಾವೇರಿ ಜಿಲ್ಲೆಯಲ್ಲಿ ವಿಕಸಿತ ಭಾರತ, ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ವಿಬಿ ಜಿರಾಮ್ಜಿ ಯೋಜನೆಯಡಿ 13,24,762 ಮಾನವ ದಿನಗಳ ಗುರಿ ಇದ್ದು, ಈವರೆಗೆ 5,56,860 ಗುರಿ ಸಾಧಿಸಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ದಲ್ಜೀತ್ ಕುಮಾರ್ ತಿಳಿಸಿದ್ದಾರೆ. ಈ ಯೋಜನೆಯಡಿ ಜಿಲ್ಲೆಗೆ ಬಿಡುಗಡೆಯಾದ 8,659.57 ಲಕ್ಷ ರೂಪಾಯಿಗಳಲ್ಲಿ 4,522.27 ಲಕ್ಷ ರೂಪಾಯಿ ಬಳಕೆ ಮಾಡಲಾಗಿದೆ. ವಿಬಿ ಜಿರಾಮ್ಜಿ ಯೋಜನೆಯಡಿ ಕೂಲಿ ಮೊತ್ತವನ್ನು ಹೆಚ್ಚಳ ಮಾಡುವುದರ ಜೊತೆಗೆ ಮಾನವ ದಿನಗಳನ್ನು 125 ದಿನಗಳಿಗೆ ಹೆಚ್ಚಿಸಲಾಗಿದ್ದು, ಜನರು ಕೆಲಸ ಅರಸಿ ಬೇರೆಡೆಗೆ ವಲಸೆ ಹೋಗದೆ ಈ ಯೋಜನೆಯ ಲಾಭ ಪಡೆದುಕೊಳ್ಳಬೇಕು ಎಂದರು. ನಮ್ಮ ಭಾರತೀಯ ಪರಂಪರೆಯಲ್ಲಿ ಗುರುವಿಗೆ ಅಗ್ರಸ್ಥಾನ ನೀಡಲಾಗಿದೆ. ಗುರು ಕೇವಲ ವ್ಯಕ್ತಿಯಲ್ಲ, ವ್ಯಕ್ತಿಯಲ್ಲಿ ಸುಪ್ತವಾಗಿ ಅಡಗಿರುವ ಪ್ರತಿಭೆಯನ್ನು ಗುರುತಿಸಿ ಸೂಕ್ತ ಮಾರ್ಗದರ್ಶನ ನೀಡಿ ಅವರ ವ್ಯಕ್ತಿತ್ವವನ್ನು ರೂಪಿಸುವ ಶಕ್ತಿಯಾಗಿದ್ದಾರೆ ಎಂದು ಧಾರವಾಡ ಆಕಾಶವಾಣಿ ಕಾರ್ಯಕ್ರಮ ಅಧಿಕಾರಿ ಹಾಗೂ ಮುಖ್ಯಸ್ಥರಾದ ಕುಮಾರ್ ಅಗಡಿ ಹೇಳಿದ್ದಾರೆ. ಧಾರವಾಡದ ವರಕವಿ ಡಾ ದರಾಬೇಂದ್ರೆ ಭವನದಲ್ಲಿ ನಾವಿಕ ರಂಗಭೂಮಿ ಸಂಸ್ಥೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಆಯೋಜಿಸಲಾದ ಗುರು ನಮನ ಸಂಗೀತೋತ್ಸವ ಉದ್ಘಾಟಿಸಿ ಮಾತನಾಡಿದ ಅವರು, ಸಾಧಕರು ಶ್ರದ್ದಾಭಕ್ತಿ ಹಾಗೂ ಸತತ ಪ್ರಯತ್ನದಿಂದ ಮಾತ್ರ ತಮ್ಮ ಕ್ಷೇತ್ರದಲ್ಲಿ ಯಶಸ್ಸು ಪಡೆಯಲು ಸಾಧ್ಯ ಎಂದರು. ಮುಖ್ಯ ಅತಿಥಿಯಾಗಿ ಆಗಮಿಸಿ ಮಾತನಾಡಿದ ಹುಬ್ಬಳ್ಳಿ ಶಹರ ಉತ್ತರ ವಲಯದ ಸಹಾಯಕ ಪೊಲೀಸ್ ಆಯುಕ್ತರಾದ ಡಾ ಶಿವಾನಂದ ಚಲವಾದಿ ಮಾತನಾಡಿ, ಕಲಿಕೆಯಲ್ಲಿ ಗುರುವಿನ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಶಿಷ್ಯರಲ್ಲಿರುವ ಲೋಪದೋಷಗಳನ್ನು ತಿದ್ದುವ ಮೂಲಕ ಅವರು ಆಯ್ಕೆ ಮಾಡಿಕೊಂಡ ಕ್ಷೇತ್ರದಲ್ಲಿ ಮುನ್ನಡೆಯಲು ಗುರುಗಳು ಕಾರಣೀಕರ್ತರಾಗಿರುತ್ತಾರೆ ಎಂದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1 ಗಂಟೆ 10 ನಿಮಿಷಕ್ಕೆ.

0: ನಮ್ಮೆಲ್ಲ ಗೆಳತಿಯರಿಗೆ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲಾ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮೊದಲಿಗೆ ಡಾಕ್ಟರ್ ಸಹಜಾ ಕಿತ್ತೂರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿರಿ. ನಂತರ ಭಾವಗೀತೆಯೊಂದನ್ನ ಕೇಳಲಿದ್ದೀರಿ. ಮೊದಲಿಗೆ ಋತುಬಂಧ ಈ ವಿಷಯ ಕುರಿತಂತೆ ಸಂದರ್ಶನವೊಂದನ್ನ ಕೇಳೋಣ. ಭಾಗವಹಿಸಿದ ತಜ್ಞರು ಕೆಎಂಸಿಆರ್ಐನಲ್ಲಿ ಸ್ತ್ರೀ ರೋಗ ಹಾಗೂ ಪ್ರಸೂತಿ ತಜ್ಞೆಯಾಗಿರುವ ಡಾಕ್ಟರ್ ಸಹಜಾ ಕಿತ್ತೂರ್ ಅವರು. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್.
1: ಗೆಳತಿಯರಿಗೆಲ್ಲ ನಮಸ್ಕಾರ. ಸಾಮಾನ್ಯವಾಗಿ ಮಹಿಳೆಯ ಜೀವ ಅಂದ್ರೆ ಒಂದು ತೆರನಾದ ಹೆಕ್ಟಿಕ್ ಲೈಫ್ ಅಂತ ನಾವು ಹೇಳ್ತೀವಿ. ಬಾಲ್ಯದಿಂದ ಒಂದು ತರ, ಯೌವನದಲ್ಲಿ, ಮತ್ತೆ ವಿವಾಹದ ಮೊದಲು, ವಿವಾಹದ ನಂತರ, ಮಕ್ಕಳಾದ ಮೇಲೆ, ಮಕ್ಕಳು ದೊಡ್ಡವರಾದ ಮೇಲೆ, ಒಟ್ಟು ಒಂದು ತರ ಮಹಿಳೆ ಸದಾಕಾಲ ಬ್ಯುಸಿಯಾಗಿ ಕ್ರಿಯಾಶೀಲಳಾಗಿನೇ ಇರ್ತಾಳೆ. ಆದರೆ ಈ ಮಹಿಳೆಯನ್ನ ಕಾಡುವಂತ ಸಮಸ್ಯೆಗಳು ಹಲವಾರು ಇರ್ತಾವ. ಚಿಕ್ಕವರಿದ್ದಾಗ ಒಂದು ತರ ಸಮಸ್ಯೆಗಳಿರ್ತಾವ, ಮತ್ತೆ ವಿವಾಹದ ನಂತರ ಕೆಲವು ಇರ್ತವೆ, ಮಧ್ಯ ವಯಸ್ಸಿನಲ್ಲಿ ಮಹಿಳೆ ಬಂದಾಗ ಅವಳನ್ನ ಕಾಡುವಂತಹ ಸಮಸ್ಯೆಗಳು ನೂರಾರು. ಆಗ ಅವಳ ಮಕ್ಕಳು ಒಂದು ಹಂತಕ್ಕೆ ದೊಡ್ಡವರಾಗಿರ್ತಾರೆ. ಇನ್ನೇನು ಮಕ್ಕಳೆಲ್ಲ ದೊಡ್ಡವರಾಗ್ಯಾರ, ನಾನು ಆರಾಮಾಗಿರ್ಬೇಕು ಅಂತಂದಾಗ ಅವಳು ದೈಹಿಕವಾಗಿ, ಮಾನಸಿಕವಾಗಿ ಒಂದು ತರ ಕೂಗುತ್ತಿರ್ತಾಳೆ. ಇದಕ್ಕೆ ಕಾರಣ ಏನು ಅಂತ ನಾವು ವಿಚಾರಿಸಿದಾಗ ಋತುಬಂಧ ಅನ್ನೋದು ಉತ್ತರ ಬರ್ತದೆ. ಏನಿದು ಋತುಬಂಧ? ಋತುಬಂಧ ಸಾಮಾನ್ಯವಾಗಿ ಮಹಿಳೆಗೆ ಯಾವ ವಯಸ್ಸಿನಲ್ಲಿ ಆಗ್ತದೆ, ಈ ಋತುಬಂಧ ಆಗುವಾಗ ಅವಳಲ್ಲಿ ಆಗುವ ದೈಹಿಕ ಮಾನಸಿಕ ಬದಲಾವಣೆಗಳು ಏನು, ಈ ಎಲ್ಲ ವಿಷಯಗಳನ್ನ ತಿಳಿಸಿಕೊಡುವುದಕ್ಕೆ ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಸಹಜಾ ಕಿತ್ತೂರ್ ಅವರಿದ್ದಾರೆ. ಡಾಕ್ಟರ್ ಸಹಜಾ ಕಿತ್ತೂರ್ ಅವರು ಹುಬ್ಬಳ್ಳಿಯ ಕೆಎಂಸಿಆರ್ಐನಲ್ಲಿ ಸ್ತ್ರೀ ರೋಗ ಹಾಗೂ ಪ್ರಸೂತಿ ತಜ್ಞೆಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಸಾಕಷ್ಟು ಮಹಿಳೆಯರ ಸಮಸ್ಯೆಗಳಿಗೆ ಅವರು ಪರಿಹಾರವನ್ನ ಕಂಡುಕೊಟ್ಟಿದ್ದಾರೆ. ನಮಸ್ಕಾರ ಡಾಕ್ಟರ್ ಸಹಜಾ ಕಿತ್ತೂರ್ ಅವರು.
2: ನಮಸ್ಕಾರ ಮೇಡಮ್.
1: ಡಾಕ್ಟರ್, ಮಹಿಳೆ ಅಂದ ತಕ್ಷಣನೇ ನಮ್ಮ ಕಣ್ಣು ಮುಂದೆ ಚಿಕ್ಕ ಒಂದು ಹೆಣ್ಣು ಮಗುವಿನಿಂದ ಹಿಡಿದು ವಯೋವೃದ್ಧ ಮಹಿಳೆಯ ಚಿತ್ರ ಕಣ್ಮುಂದೆ ಬರ್ತದೆ. ಮಹಿಳೆ ಅವಳು ಹಲವಾರು ರೀತಿಯ ಸಮಸ್ಯೆಗಳನ್ನ ಎದುರಿಸ್ತಿರ್ತಾಳೆ. ಕೆಲವು ಮಹಿಳೆಯರು ಬೇಗ ಬಂದು ವೈದ್ಯನ ಭೇಟಿಯಾಗ್ತಾರೆ, ಕೆಲವರು ವಿಳಂಬ ಮಾಡಿಕೊಂಡು ತಾವೇ ಅನುಭವಿಸ್ತಿರ್ತಾರೆ. ಸಾಮಾನ್ಯವಾಗಿ ಮಹಿಳೆಗೆ ಈ ಋತುಚಕ್ರ ಆರಂಭವಾದಾಗಿನಿಂದ ಋತುಬಂಧ ಆಗುವವರೇ ಅವಳು ಒಂದು ಕ್ರಿಯಾಶೀಲ ಮಹಿಳೆ ಆಗಿರ್ತಾಳೆ. ಋತುಬಂಧದ ಹಂತ ಬಂತು ಅಂತಂದಾಗ ಅವಳು ಸ್ವಲ್ಪ ಮಂಕಾಗ್ತಾಳೆ. ಈ ಋತುಬಂಧ ಅನ್ನೋದು ಯಾವಾಗ ಆರಂಭ ಆಗದೆ, ಯಾವ ವಯಸ್ಸಿನಲ್ಲಿ ಮಹಿಳೆಗೆ ಇದು ಶುರು ಆಗ್ತದೆ, ಇದರ ಲಕ್ಷಣಗಳು ಏನು ಅಂತ ಹೇಳ್ತೀರಿ?
2: ಈ ಋತುಬಂಧ ಅಂತ ನಾವು ಅದಕ್ಕೆ ಮೆನೋಪಾಸ್ ಅಂತೀವಿ. ಮೆನೋಪಾಸ್ ಐಡಿ ನಾವು 45 to 55 ಇಯರ್ಸ್ ಅಂತ ಮುಂಚೆ ಅಂತಿದ್ವಿ. ಐ 40 to 45 ಆಗೋದು ಪೆರಿ ಮೆನೋಪಾಸ್. ಸೊ ಈ ಋತುಬಂಧದ ಏನೇನು ಪ್ರಾಬ್ಲಮ್ಸ್ ಇರುತ್ತೆ ಅದು 40 ಇಯರ್ಸ್ ಇಂದನೇ ಸ್ಟಾರ್ಟ್ ಆಗುತ್ತೆ. ಸೊ 40 to 45 ಇಯರ್ಸ್ ನಾವು ಅದಕ್ಕೆ ಪೆರಿ ಮೆನೋಪಾಸ್ ಅಂತಿದ್ವಿ. 45 to 55 ವರೆಗೂ ಯಾವಾಗಾದ್ರೂ ಋತುಬಂಧ ಆಗ್ಬೋದು. ಇದಕ್ಕೆ ತುಂಬಾ ಫ್ಯಾಕ್ಟರ್ಸ್ ಇರುತ್ತೆ. ಯಾವಾಗ ಬಂದಾಗತ್ತೆ, ಇದೇ ಟೈಮ್ನಲ್ಲಿ ಎಲ್ಲರಿಗೂ ಬಂದಾಗತ್ತೆ ಅಂತ ಹೇಳಕ್ಕಾಗಲ್ಲ. ಈಗ ಹೇಗೆ ಮುಂಚೆ ಮಕ್ಕಳೆಲ್ಲ 13 to 14 ಋತು ಚಕ್ರ ಸ್ಟಾರ್ಟ್ ಆಗ್ತಾ ಇತ್ತು, ಬಟ್ ಈಗ ನಾವು ನೋಡ್ತೀವಿ 8-9 ವರ್ಷಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಅದೇ ತರ ಋತು ಬಂದು ಕೂಡ 45-46 ಇಯರ್ಸ್ ಆದ್ಮೇಲೆ ಬಂದಾಗ್ತಾ ಇತ್ತು, ಬಟ್ ಈಗ ನಾವು ನೋಡ್ತೀವಿ ತುಂಬಾ ಜನ ಹೆಣ್ಮಕ್ಳಿಗೆ 40 to 41 ಇಯರ್ಸ್ ಗೆನೆ ಇದು ಸ್ಟಾಪ್ ಆಗುತ್ತೆ. ಯಾಕಂತಂದ್ರೆ ಇದು ತುಂಬಾ ಕಾರಣ ಇರುತ್ತೆ. ಒಂದು ಎನ್ವೈರನ್ಮೆಂಟ್ ಪೊಲ್ಯೂಷನ್, ಟಾಕ್ಸಿನ್ಸ್, ಆಮೇಲೆ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಒಬೆಸಿಟಿ, ಇವೆಲ್ಲ ಸೇರ್ಬಿಟ್ಟು ಅರ್ಲಿ ಮೆನೋಪಾಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಯಾವಾಗ ಈ ತರ ಪ್ರಾಬ್ಲಮ್ಸ್, ಈಗ ಋತುಬಂಧ ಪ್ರಾಬ್ಲಮ್ಸ್ ಏನಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಡಿಪ್ರೆಷನ್ ಆಗೋದು, ಹಾಟ್ ಫ್ಲಷಸ್ ಆಗೋದು. ಆಮೇಲೆ ಹಾಟ್ ಫ್ಲಷಸ್ ಅಂದ್ರೆ ನೀವು ಎಲ್ಲರೂ ಕೂತ್ಕೊಂಡಿರ್ತೀರಿ, ಸಡನ್ ಆಗಿ ನಿಮಗೆ ಬೆವರ ಆಗುತ್ತೆ, ತುಂಬಾ ಶೆಕೆ ಆಗುತ್ತೆ, ಸಡನ್ ಆಗುತ್ತೆ, ಆಮೇಲೆ ಇನ್ನೊಂದು ತಾಸಿನಲ್ಲಿ ಕಡಿಮೆ ಆಗ್ಬಿಡುತ್ತೆ. ಸೊ ಈ ತರ ನಿಮ್ಗೆ ಹಾಟ್ ಫ್ಲಷಸ್ ಬರ್ತಾ ಹೋಗುತ್ತೆ, ಪ್ಲಸ್ ಮೂಡ್ ಸ್ವಿಂಗ್ಸ್ ತುಂಬಾನೇ ಇರುತ್ತೆ, ಇರಿಟೇಷನ್ ಆಗುತ್ತೆ. ಇದೆಲ್ಲ ಯಾಕೆ ಆಗುತ್ತೆ ಅಂದ್ರೆ ಈಸ್ಟ್ರೋಜನ್ ಅಂತ ಹಾರ್ಮೋನ್ ಏನ್ ಇರುತ್ತೆ ಅದು ಹೇಗೆ ಹೇಗೆ ನಮ್ಗೆ ಏಜ್ ಆಗುತ್ತೆ ಆತರ ಈಸ್ಟ್ರೋಜನ್ ಹಾರ್ಮೋನ್ ಕಡಿಮೆ ಆಗತ್ತಾ ಹೋಗುತ್ತೆ. ಮತ್ತೆ ಈಸ್ಟ್ರೋಜನ್ ಹಾರ್ಮೋನ್ ಇಷ್ಟು ಎಲ್ಲಾ ಮಹಿಳೆಗೆ ಇಷ್ಟು ಇಂಪಾರ್ಟೆಂಟ್ ಅಂದ್ರೆ ನಾವು ಬರೀ ಯೂಟ್ರಸ್ ಅಥವಾ ಪ್ರೆಗ್ನೆನ್ಸಿ ರಿಲೇಟೆಡ್ ಹಾರ್ಮೋನ್

0: ಎಕ್ಸಾಗ್ರೇಟೆಡ್ ಆಗುತ್ತೆ, ತುಂಬಾನೇ ಡಿಪ್ರೆಷನ್ ಅಲ್ಲಿ ಹೋಗ್ತಾರೆ, ತುಂಬಾ ಮೂಡ್ ಸ್ವಿಂಗ್ಸ್ ಇರುತ್ತೆ, ಹಾಟ್ ಫ್ಲಷಸ್ ಇರುತ್ತೆ, ಮೆನ್ಸ್ಟ್ರಲ್ ಡಿಸ್ಟರ್ಬೆನ್ಸ್ ಇರುತ್ತೆ. ಇನ್ ಕೆಲವರಿಗೆ ಸ್ಮೂತ್ ಆಗಿ ಹೋಗುತ್ತೆ. ನಾವು ಎಲ್ಲಾ ಹೆಣ್ಮಕ್ಳಿಗೆ ಹೇಳೋದು ಏನ್ ಇಷ್ಟಪಡ್ತೀವಿ ಅಂತಂತಂದ್ರೆ, ನಿಮಗೂ ಯಾವಾಗ ಈ ತರ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗುತ್ತೆ, ಸೊ ಇಲ್ಲ ಇದು ಎಲ್ಲರಂದ್ರೆ ಇದೆ ಪೀರಿಯಡ್ಸ್ ಹೋಗೋ ಟೈಮ್ ನಾರ್ಮ್, ತುಂಬಾ ಹೆವಿ ಬ್ಲೀಡಿಂಗ್ ಮೆನ್ಸ್ಟ್ರಲ್ ಅಬ್ನಾರ್ಮಲಿಟೀಸ್ ಬರುತ್ತೆ, ಅದನ್ನ ನೀವು ಇಗ್ನೋರ್ ಮಾಡಕ್ ಹೋಗ್ಬಾರ್ದು. ಬೇಗ ಹೋಗ್ಬಿಟ್ಟು ಯಾವ ಲೆವೆಲ್ ನಿಮ್ಗೆ ಏನ್ ಪ್ರಾಬ್ಲಮ್, ಪ್ರತಿ ಸತಿ ಋತು ಬಂದನೆ ಇದಿರೋದಿಲ್ಲ, ರೀಸನ್ ಇರೋದಿಲ್ಲ ಮೆನ್ಸ್ಟ್ರಲ್ ಪ್ರಾಬ್ಲಮ್ಸ್ಗೆ, ಬೇರೆ ಪ್ರಾಬ್ಲಮ್ ಕೂಡ ಇರ್ಬೋದು. ಸೊ ಅದನ್ನ ಕಂಡು ಹಿಡ್ಕೊಂಡು ಅದ್ರ ತಕ್ಕಂಗೆ ಟ್ರೀಟ್ಮೆಂಟ್ ತಗೋದೇ ತುಂಬಾ ಇಂಪಾರ್ಟೆಂಟ್.
1: ಈಗ ಡಾಕ್ಟರ್ ತಾವ್ ಹೇಳಿದ್ರಿ ಮಾತಾಡ್ತಾನೆ, ಒಬ್ಬ ಮಹಿಳೆಗೆ 45 ಒಂದು 55 ವಯಸ್ಸಿನಲ್ಲಿ ಯಾವಾಗ ಬೇಕಾವಾಗೂ ಆಗಬಹುದು ಅಂತ. ಕೆಲವು ಮಹಿಳೆಯರಲ್ಲಿ ಬೇಗ ಆಗ್ತದೆ, ಬೇಗ ಆಗುದು ಒಳ್ಳೆಯ ಸೂಚನೆನೋ ಹೇಗೆ?
0: ಇಲ್ಲ, ಈಗ ಬೇಗ ಆಗುದು ಸೂಚನೆ ಇಲ್ಲ, ಯಾಕಂತ ನಮ್ಗೆ ಗೊತ್ತು, ಒಂದ್ ಸತಿ ಮೆನೋಪಾಸ್ ಆಯ್ತು ಅಂತಂದ್ರೆ, ಈಸ್ಟ್ರೋಜನ್ ಲೆವೆಲ್ ಕಡಿಮೆ ಆಯ್ತು ಅಂದ್ರೆ ನಮ್ದು ಬೋನ್ಸ್ ಮಸಲ್ಸ್ ಎಲ್ಲ ವೀಕ್ ಆಗತ್ತೆ. ಯಾಕಂದ್ರೆ ಇಷ್ಟ ದಿನ ಏನಿತ್ತು, ಈಸ್ಟ್ರೋಜನ್ ಒಂಥರ ಸಪೋರ್ಟ್ ಸಿಸ್ಟಮ್ ಇದ್ದಂಗಿತ್ತು, ಸೊ ಬೋನ್ಸ್ ನ ಸ್ಟ್ರಾಂಗ್ ಇರ್ತಿತ್ತು, ಮಸಲ್ಸ್ ನ ಸ್ಟ್ರಾಂಗ್ ಇರ್ತಿತ್ತು, ಸ್ಕಿನ್ ಅನ್ನ ತುಂಬಾ ಗ್ಲೋ ಆಗಿರ್ತಿತ್ತು. ಸೊ ಒಂದ್ ಈ ತರ ಈಸ್ಟ್ರೋಜನ್ ಲೆವೆಲ್ ಕಡಿಮೆ ಆದ ತಕ್ಷಣ ಈಸಿಲಿ ಕಂಡುಬರುತ್ತೆ, ಸ್ಕಿನ್ ಸ್ಯಾಗ್ ಆಗುತ್ತೆ, ವ್ರಿಂಕಲ್ಸ್ ಬರುತ್ತೆ, ಆಮೇಲೆ ಡ್ರೈನೆಸ್ ಆಗುತ್ತೆ, ಆಮೇಲೆ ಯೂರಿನ್ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ತುಂಬಾ ಕಾಮನ್ ಆಗುತ್ತೆ. ಎಲ್ಲ ಸಿಸ್ಟಮ್ ನ ಎಫೆಕ್ಟ್ ಮಾಡಿಬಿಟ್ಟು ಯಾವ ಪ್ರಾಬ್ಲಮ್ಸ್ ಕೂಡ ಅದು ಸ್ವಲ್ಪ ಎಕ್ಸಾಗ್ರೇಟ್ ಆಗಿಬಿಡುತ್ತೆ. ಸೊ ನಾವು ಆದಷ್ಟು ನಾವು ಏನಂತೀವಿ, ಋತುಚಕ್ರ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಲೇಟ್ ಆದ್ರೆ ತುಂಬಾ ಒಳ್ಳೇದು. ಮುಂಚೆ ಏನಾದ್ರೂ ಗರ್ಭಕೋಶನಲ್ ಪ್ರಾಬ್ಲಮ್ ಇದ್ರೆ ಓವರೀಸ್ ಕೂಡ ತೆಗಿತಾ ಇದ್ರು, ಬಟ್ ಈಗ ನಾವು ಎಷ್ಟು ಇದಕ್ ಬಂದಿದೆ ನಮ್ಗೆ ಕಿ ಏನಿದ್ರು ಯೂಟ್ರಸ್ ನಷ್ಟ ತೆಗಿಬೇಕು, ಓವರೀಸ್ ನ ರಿಟೈನ್ ಮಾಡ್ಬೇಕು. ಯಾಕಂದ್ರೆ ನಾವು ಓವರೀಸ್ ರಿಟೈನ್ ಮಾಡಿದ್ರೆ ಈಸ್ಟ್ರೋಜನ್ ಹಾರ್ಮೋನ್ ಆಕ್ಷನ್ ಇರುತ್ತೆ, ಅದ್ರ ಎಫೆಕ್ಟ್ ಇರುತ್ತೆ, ಮತ್ ಬೇಗ ಋತು ಬಂದ್ ಆಗೋ ಪ್ರಾಬ್ಲಮ್ಸ್ ಇರೋದಿಲ್ಲ.
1: ಅಂದ್ರೆ ಬೇಗ ಋತು ಬಂದ್ ಆಗುದು ಏನು ಅಷ್ಟೊಂದು ಆರೋಗ್ಯಕರ ಸೂಚನೆ
0: ಅಲ್ಲ.
1: ಈಗ ತಾವು ಮಾತಾಡ್ತಾ ಇದರ ಲಕ್ಷಣಗಳನ್ನ ಹೇಳಿದ್ರಿ, ಇದರ ಜೊತೆಗೆ ಮಹಿಳೆ ಮಾನಸಿಕವಾಗಿಯೂ ಕೂಡ ಕುಗ್ಗುತ್ತಾಳೆ. ಅಂದ್ರೆ ಒಂದು ತರ ಮಾತ್ ಬೇಡ ಕತೆ ಬೇಡ ಅಂತ ಮೌನ ವಹಿಸ್ಕೊಳ್ಳೋದು, ಕಿರಿಕಿರಿ ಮಾಡ್ಕೊಳ್ಳೋದು, ಆಮೇಲೆ ಸಿಟ್ಟು ಬೇಗ ಬರೋದು, ಖಿನ್ನತೆಗೆ ಒಳಗಾಗೋದು, ಇದೆಲ್ಲ ಇರ್ತದೆ. ಇದಕ್ಕೂ ಈಸ್ಟ್ರೋಜನ್ ಹಾರ್ಮೋನೇ ಕಾರಣ ಅಂತೀರಾ?
0: ಹೌದು, ಇದೇನಿರುತ್ತೆ ಈಸ್ಟ್ರೋಜನ್ ಜೊತೆ ಅವಳು ಇರೋ ಫ್ಯಾಮಿಲಿ ಮೆಂಬರ್ಸ್, ಅವಳು ಸಪೋರ್ಟ್ ಸಿಸ್ಟಮ್ ಹೇಗಿರುತ್ತೆ ಅದು ತುಂಬಾ ಇಂಪಾರ್ಟೆಂಟ್. ನಮ್ಗೆಲ್ಲ ಗೊತ್ತು ಡಿಪ್ರೆಷನ್ ಕಾಮನ್ ಇರುತ್ತೆ, ಮೂಡ್ ಸ್ವಿಂಗ್ಸ್. ಮೂಡ್ ಸ್ವಿಂಗ್ಸ್ ಅಂದ್ರೆ ಒಂದ್ ಮಿನಿಟ್ ನಲ್ಲಿ ತುಂಬಾ ಖುಷಿಯಿಂದ ಇರುತ್ತೆ, ಎಲ್ಲ ಎಕ್ಸೆಪ್ಟ್ ಮಾಡಿ ಇನ್ನೊಂದ್ ಮಿನಿಟ್ ನಲ್ಲಿ ಸಿಟ್ಟಿರುತ್ತೆ. ಅದೇ ಆತರ ಮಾಡಿದಾಗ ಮನೆಯಲ್ಲಿ ಏನಾಗುತ್ತೆ, ಎಲ್ಲ ಮಕ್ಕಳಾಗ್ಲಿ ಹಸ್ಬೆಂಡ್ ಆಗ್ಲಿ ಅವ್ರು ಸಪೋರ್ಟ್ ಮಾಡದೇ ಇದ್ರೆ ಅದು ಇನ್ನೂ ಜಾಸ್ತಿ ಎಗ್ರವೇಟ್ ಆಗುತ್ತೆ. ಸೊ ಅದು ಸ್ವಲ್ಪದಿಂದ ಸ್ಟಾರ್ಟ್ ಆಗಿರೋದು ಮುಗಿಯೋವರೆಗೂ ತುಂಬಾನೇ ಓವರ್ ಬ್ಲೋ ಔಟ್ ಆಗಿರುತ್ತೆ. ಸೊ ಅದಕ್ಕಿಂತ ಅದಕ್ಕೆ ನಾವೆಲ್ಲ ಹೇಳುವುದೇನು, ವಿ ಹ್ಯಾವ್ ಟು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ನಾವು ಕೌನ್ಸಿಲ್ ಮಾಡಬೇಕು, ಈ ತರ ಮೆನೋಪಾಸ್ ಇದ್ರೆ ಸ್ವಲ್ಪ ನೀವು ತಾಳ್ಮೆಯಿಂದ ಬಿಹೇವ್ ಮಾಡಬೇಕು, ಅವ್ರಿಗೆ ಹೆಲ್ಪ್ ಮಾಡಬೇಕು, ಅವ್ರಿಗೆ ಯಾವತ್ತೂ ಫೀಲ್ ಮಾಡ್ಕೋಬೇಕು ಕಿ ಇಲ್ಲ ಸಪೋರ್ಟ್ ಸಿಸ್ಟಮ್ ಚೆನ್ನಾಗಿದೆ. ಸೊ ಅಲ್ಲಿ ಏನಾಗುತ್ತೆ, ಅದು ಫಿಜಲ್ ಔಟ್ ಆಗ್ಬಿಡುತ್ತೆ. ಇಲ್ಲಾದ್ರೆ ಇಲ್ಲ ನೀವು ಹೀಗೆ ಮಾಡ್ತೀರಾ, ನಿಮ್ ತಲೆ ಕೆಟ್ಟಿದ್ಯಾ ಅಂತ ಅಂದ್ರೆ ಅದು ಯಾರಿಗಾದ್ರೂ ಇನ್ನೂ ಜಾಸ್ತಿ ಇದಾಗ್ಬಿಟ್ಟು ಜಾಸ್ತಿ ಇದಾಗುತ್ತೆ. ಸೊ ಅದಕ್ಕೆ ಕೌನ್ಸಿಲಿಂಗ್ ತುಂಬಾ ಇಂಪಾರ್ಟೆಂಟ್, ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಫ್ಯಾಮಿಲಿ ಮೆಂಬರ್ಸ್, ಮಕ್ಕಳು, ಡಾಟರ್ ಇನ್ ಲಾಸ್, ಹಸ್ಬೆಂಡ್, ಅವರಿಂದನ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಸೊ ದಟ್ ಈಸ್ ಮೋರ್ ಇಂಪಾರ್ಟೆಂಟ್.
1: ಮತ್ತೆ ಈಗ ಋತುಬದ್ಧವಾದ ನಂತರ ಮಹಿಳೆಯ ಜೀವನ ಶೈಲಿ ಹೇಗಿರ್ಬೇಕು?
0: ಇದು ತುಂಬಾ ಇಂಪಾರ್ಟೆಂಟ್, ಯಾಕಂತಂತಂದ್ರೆ ಈಗ ನಮ್ ನಿಧಾನವಾಗಿ ಎಲ್ಲಾ ನೋವು ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ, ಮಣ್ಕಾಲ್ ನೋವು ಬರುತ್ತೆ. ಯಾಕಂದ್ರೆ ಇದಕ್ಕೆ ನಾವು ಏನಂತೀವಿ, ಓಸ್ಟೋಪೊರೋಸಿಸ್ ಅಂತೀವಿ. ಸೊ ಇದು ಓಸ್ಟೋಪೊರೋಸಿಸ್ ತುಂಬಾ ಕಾಮನ್ ಮೆನೋಪಾಸಲ್ ಲೇಡೀಸ್ ನಲ್ಲಿ. ಸೊ ನೀವು ಅಯ್ಯೋ ನಮ್ಗೆ ವಯಸ್ಸಾಯ್ತು ನೋವು ಆಯ್ತು ಅಂತಂದ್ರೆ ನಿಮ್ಗೆ ಇನ್ನೂ ಜಾಸ್ತಿ ಬೇಗ ಪ್ರಾಬ್ಲಮ್ ಆಗುತ್ತೆ. ಬಟ್ ನೀವು ಎಷ್ಟು ಫಿಸಿಕಲಿ ಫಿಟ್ ಇರ್ತೀರಾ, ಎಷ್ಟು ನೀವು ಎಕ್ಸಸೈಸ್ ಮಾಡ್ತೀರಾ, ಈ ಸ್ಮಾಲ್ ಜಾಯಿಂಟ್ಸ್ ಆಯ್ತು, ಬಿಗ್ ಲಾರ್ಜ್ ಜಾಯಿಂಟ್ಸ್, ನೀವು ಎಷ್ಟು ಅದಕ್ಕೆ ಆಕ್ಟಿವ್ ಇರ್ತೀರಾ, ಅಷ್ಟು ನಿಮಗೆ ಬೋನ್ ಲಾಸ್ ಕಡಿಮೆ ಇರುತ್ತೆ. ಅದಕ್ಕೆ ನಾವು ಮುಂಚೆ ಎಲ್ಲ ನಾವು ನೋಡ್ತಿದ್ವಿ ನಮ್ಮ ಅಜ್ಜೆ ಕಾಲದೆಲ್ಲ, ಅವ್ರು ಯಾರು ಹಾಗೆ ಕೊಡ್ತಿದ್ದ ಸೌತೆ ಬೀಜ ಏನಾದ್ರೂ ಮಾಡ್ತಾ ಇದ್ರು, ಅವ್ರ ಕೈ ಸ್ಮಾಲ್ ಜಾಯಿಂಟ್ಸ್, ಕೈ ಜಾಯಿಂಟ್ಸ್ ಅವ್ರಿ ಏನಾದ್ರೂ ಕೆಲಸ ಮಾಡ್ತಾ ಇರ್ತಿದ್ರು. ಅದಕ್ಕೋಸ್ಕರ ಎಂದೂ ಅವ್ರಿಗೆ ಸ್ಟಿಫ್ನೆಸ್ ಆಗ್ಲಿ ಆತರ ಏನು ಪ್ರಾಬ್ಲಮ್ ಬರ್ತಿರ್ಲಿಲ್ಲ. ಯಾಕಂತಂದ್ರೆ ಅವ್ರ ಕೆಲಸ ಆಯ್ತು ಅಂತಂದ್ರೆ ಮಾತಾಡ್ತಾ ಮಾತಾಡ್ತಾ ಬತ್ತಿ ಮಾಡೋದಾಗ್ಲಿ ಅಥವಾ ಸೌತಿ ಬೀಜ ಮಾಡೋದಾಗ್ಲಿ ಶಾವ್ಗೆ ಮಾಡೋದಾಗ್ಲಿ. ಬಟ್ ಈಗ ನೋಡಿ ನಾವು ಆತರ ಎಲ್ಲ ಈಗ ಬಟನ್ ಇದೆ, ಬಿಕಾಸ್ ಇನ್ಕ್ಲೂಡಿಂಗ್ ನಾವು ಕೂಡ ನಮ್ಗೆ ಯಾವ್ದು ಈಸಿ ಆಗುತ್ತೆ ಅದ್ ನೋಡ್ತೀವಿ. ಸತ್ರಿಂದ ಏನಾಗುತ್ತೆ, ಜಾಯಿಂಟ್ ಸ್ಟಿಫ್ನೆಸ್ ಬರುತ್ತೆ. ನಾನು ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಮಾಡಿದ್ವಿ ಅಂದ್ರೆ ನೀ ಪೇನ್ಸ್ ಬರುತ್ತೆ. ಸೊ ಇದೆಲ್ಲ ನಮ್ ಫಿಸಿಕಲ್ ಇನ್ ಆಕ್ಟಿವಿಟಿಗೆ ಅದು ಬೇಗ ಎಗ್ರವೇಟ್ ಆಗುತ್ತೆ, ಬೇಗ ಬೋನ್ ಲಾಸ್ ಆಗುತ್ತೆ, ಮಸಲ್ ವೀಕ್ ಆಗುತ್ತೆ. ಅದ್ ಆಗೋದ್ರಿಂದ ತುಂಬಾ ನಿಮ್ದು ಮಾರ್ಬಿಡಿಟಿನೇ ಜಾಸ್ತಿ ಆಗಿಬಿಡುತ್ತೆ, ಡೇ ಟು ಡೇ ಲೈಫ್ನೇ ಬೇಜಾರಾಗತ್ತೆ, ಅಲ್ಲಿಂದ ಅಲ್ಲಿ ಹೋಗೋದು ಬೇಡ ಅನ್ಸುತ್ತೆ. ಬಟ್ ಇದೇ ನೀವು ಆಯ್ತು ಮೆನೋಪಾಸ್ ಆಯ್ತು ಇನ್ನ ಇನ್ನೂ ಜಾಸ್ತಿ ಸ್ಟ್ರಾಂಗ್ ಇರಬೇಕು, ಯಾಕಂದ್ರೆ ಅಟ್ ದ ಎಂಡ್ ದ ಡೇ ಏಜ್ ಇಸ್ ಜಸ್ಟ್ ಅ ನಂಬರ್. ಸೊ ನಮ್ ಮೆಂಟಲ್ ಏನ್ ಹೆಂಗ್ ಮಾಡ್ಕೋಬೇಕು, ಒಂದ್ ಸ್ಟೇಟ್ ಹೇಗ್ ಮಾಡ್ಕೋಬೇಕು ಅಂದ್ರೆ ಅದ್ರ ಪಾಡಿಗೆ ಅದು ಆಗ್ತಾ ಇರುತ್ತೆ. ಬಟ್ ಅದಕ್ಕೋಸ್ಕರ ಎಕ್ಸಸೈಸ್ ಆಗ್ಲಿ, ಒಳ್ಳೆ ಆಹಾರ ಆಗ್ಲಿ, ಅದನ್ನ ಸ್ಟಾಪ್ ಮಾಡಿ.

0: ಬಾರ್ದು. ನಾವು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲ ಪೇಷಂಟ್ಸ್ ಹೇಳುವುದೇನೆಂದ್ರೆ, ಇನ್ನು ನಾವು ಹಾರ್ಮೋನ್ ರೀಪ್ಲೇಸ್ಮೆಂಟ್ ಥೆರಪಿ ನಾವು ಎಲ್ಲರಿಗೂ ಕೊಡೋದಿಲ್ಲ, ಯಾಕಂದ್ರೆ ಅದ್ರ ಜೊತೆ ಬೇರೆ ಹಾರ್ಟ್ ಪ್ರಾಬ್ಲಮ್ಸ್ ಕಾಂಪ್ಲಿಕೇಶನ್ಸ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ. ಸೊ ನಾವು ಈಗ ಫೈಟೋ ಈಸ್ಟ್ರೋಜನ್ಸ್ ಅಂತೀವಿ, ಅಂದ್ರೆ ಈಸ್ಟ್ರೋಜನ್ ತರ ಇರೋ ಪದಾರ್ಥ, ಅದು ಯಾವ ಡಯಟ್ ನಲ್ಲಿರುತ್ತೆ, ಈಗ ಮೊಳಕೆ ಕಾಳು, ರಾಗಿ, ಸೊ ಈ ತರ ಎಲ್ಲ ಫೈಟೋ ಈಸ್ಟ್ರೋಜನ್ಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ನಾವೆಲ್ಲ ಹೆಣ್ಮಕ್ಳು ಹೇಳೋದೇನಂದ್ರೆ, ಅಟ್ ಲೀಸ್ಟ್ ಡೈಲಿ ಒನ್ ಸರ್ವಿಂಗ್ ಆಫ್ ರಾಗಿ ತಗೋರಿ, ಸೋಯಾಬೀನ್ ತಗೋರಿ, ಸ್ಪ್ರೌಟ್ಸ್ ತಗೋರಿ, ಇವೆಲ್ಲ ಈಸ್ಟ್ರೋಜನ್ ರಿಚ್, ಫೈಟೋ ಈಸ್ಟ್ರೋಜನ್ ರಿಚ್ ಫುಡ್. ಸೊ ಇವನು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಎಷ್ಟು ಪ್ಲಸ್ ನಿಮ್ ಫಿಸಿಕಲ್ ಆಕ್ಟಿವಿಟಿ, ಆಮೇಲೆ ನಿಮ್ ಮೈಂಡ್ನ ನೀವು ಆಕ್ಟಿವ್ ಇರೋದ್ರಿಂದ ಇದೆಲ್ಲ ನಿಮ್ ಮೈಂಡ್ ಡೈವರ್ಟ್ ಆಗುತ್ತೆ. ಸೊ ನಿಮ್ ಹಾಟ್ ಫ್ಲಷಸ್ ಆಗ್ಲಿ, ಮೂಡ್ ಸ್ವಿಂಗ್ಸ್ ಆಗ್ಲಿ, ಅಷ್ಟೊಂದು ನಿಮಗೆ ಎಫೆಕ್ಟಿವ್ ಅನ್ಸೋದಿಲ್ಲ.
1: ಅಂದ್ರೆ ಅವಾಗ ಅವಳು ಸೇವಿಸುವ ಆಹಾರ ಕೂಡ ಬಹಳ ಮುಖ್ಯ ಆಗ್ತದೆ ಅಂತ.
0: ಹೌದು,
1: ಅದ್ರ ಜೊತೆಗೆ ದೈಹಿಕ ಚಟುವಟಿಕೆಯಲ್ಲಿ ಕೂಡ ಅವಳು ಒಂದ್ ಸ್ವಲ್ಪ ಏನಾದ್ರೂ ವಾಕಿಂಗ್ ಆ ತರದ್ದು ಮಾಡ್ಕೊಂಡಿರ್ಬೇಕು.
0: ಇನ್ನೊಂದು ತುಂಬಾ ಕಾಮನ್ ಕಂಪ್ಲೇಂಟ್ ಪರ್ಸನಲ್ ಬರೋದಂದ್ರೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್, ಯಾಕಂದ್ರೆ ನಮ್ಗೆ ಗೊತ್ತು ಈಸ್ಟ್ರೋಜನ್ ಹಾರ್ಮೋನ್ ಕಡಿಮೆ ಆಗೋದ್ರಿಂದ ಅಲ್ಲಿ ಕೂಡ ಇದಾಗ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ತುಂಬಾ ಕಾಮನ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಎಲ್ಲರಿಗೂ ಏನ್ ಹೇಳ್ತೀವಿ, ಅದಕ್ಕೋಸ್ಕರ ಲೋಕಲ್ ಈಸ್ಟ್ರೋಜನ್ ಕ್ರೀಮ್ ಇರುತ್ತೆ. ಸೊ ಅದರಿಂದ ಸ್ವಲ್ಪ ಡ್ರೈನೆಸ್ ಕಡಿಮೆ ಆಗುತ್ತೆ, ಈಚಿಂಗ್ ಕಡಿಮೆ ಆಗುತ್ತೆ, ಆಮೇಲೆ ಇನ್ಡೈರೆಕ್ಟ್ಲಿ ನಮ್ದು ಫ್ಲೋರಾ ಸ್ವಲ್ಪ ಅದು ಕೂಡ ಚೇಂಜ್ ಆಗಿಬಿಟ್ಟು ಸ್ವಲ್ಪ ಪ್ರಮಾಣದಲ್ಲಿ ಯೂರಿನ್ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಕಡಿಮೆ ಆಗುತ್ತೆ. ಇಲ್ಲಾದ್ರೆ ಮೋಸ್ಟ್ ಕಾಮನ್ ಪ್ರಾಬ್ಲಮ್ ಮೆಜಾರಿಟಿ ವುಮನ್ ಅಂದ್ರೆ ಫುಲ್ ಅವ್ರಕ್ಕೊಂಥರ ಡ್ರೈನೆಸ್ ಅನ್ಸೋದು, ಈಚಿಂಗ್ ಅನ್ಸೋದು, ಆಮೇಲೆ ಯೂರಿನ್ ಟ್ರ್ಯಾಕ್ಟ್ ಫ್ರೀಕ್ವೆಂಟ್ ಯೂರಿನ್ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಬರೋದು, ಇವೆಲ್ಲ ಏನಾಗುತ್ತೆ ಆಚೆ ಕಂಡು ಬರೋದಿಲ್ಲ, ಬಟ್ ಒಳಗಡೆ ಅವಳ ಲೇಡಿಗೆ ಗೊತ್ತು ಅವಳು ಎಷ್ಟು ಅದಕ್ಕೋಸ್ಕರ ಸಫರ್ ಆಗ್ತಾ ಇದ್ದಾಳೆ ಅಂತ.
1: ಹಂಗಾಗಿ ಅವಳು ಅನುಭವಿಸ್ತಾಳೇ ಇರ್ತಾಳೆ ಬಿಟ್ರೆ ವೈದ್ಯರ ಹತ್ರ ತೋರಿಸ್ಕೊಳ್ಳೋದಿಲ್ಲ. ಒಂದು ಸಂಕೋಚ ಸ್ವಭಾವ ಕೂಡ ಅವಳಿಗೆ ಇರ್ತದೆ. ಈ ಸಂಕೋಚ ಸ್ವಭಾವವನ್ನ ಅವಳು ಇಟ್ಕೊಳ್ಬಾರ್ದು, ವೈದ್ಯರ ಹತ್ರ ಹೋಗಿ ತೋರಿಸ್ಕೊಂಡಾಗ ಒಂದ್ ಪರಿಹಾರ ಸಿಗ್ತದೆ ಅಂತ ಹೇಳ್ತೀರಿ.
0: ಹೌದು.
1: ಈಗ ಡಾಕ್ಟರ್ ಇನ್ನೊಂದು ಹೇಳಿದ್ರಿ ನೀವು, ಈ ಜಾಯಿಂಟ್ಸ್ ಪೇನ್ ಇವೆಲ್ಲ ಶುರು ಆಗ್ಬಿಡ್ತಾವೆ ಮಹಿಳೆಗೆ ಅಂತ. ಇದರ ಜೊತೆಗೆ ಅವಳಿಗೆ ವಯಸ್ಸು ಆಗ್ತಾ ಆಗ್ತಾನೆ ಒಂದು ಇಮ್ಯುನಿಟಿನೂ ಕಡಿಮೆ ಆಗ್ತದೆ. ಈ ಸಮಯದಲ್ಲಿ ಅವಳಿಗೆ ನೀವು ಕ್ಯಾಲ್ಸಿಯಂ ತಗೊಳ್ಬೇಕು, ಆಮೇಲೆ ಫುಡ್ ಸಪ್ಲಿಮೆಂಟರಿ ಇರುವಂತ ಟ್ಯಾಬ್ಲೆಟ್ಸ್ ತಗೊಳ್ಬೇಕು ಅಂತ ಹೇಳ್ತಾರೆ, ಇದರ ಅಗತ್ಯತೆ ಇದೆ ಅಂತ ಹೇಳ್ತೀರಾ?
0: ಹೌದು, ಯಾಕಂದ್ರೆ ಎಲ್ಲರೂ ಏನಾಗುತ್ತೆ, ಎಲ್ಲಾರ್ದು ಡಯಟ್ ಒಂದೇ ತರ ಇರೋದಿಲ್ಲ. ಆಮೇಲೆ ನಾವು ಬ್ಯಾಲೆನ್ಸ್ಡ್ ಡಯಟ್ ತುಂಬಾ ಕಡಿಮೆ ಜನ ತಗೋತಾ ಇರ್ತೀರಿ, ಮತ್ ನಮ್ದು ಇದ್ರಲ್ಲಿ ಏನಾಗುತ್ತೆ, ನಾವು ಹೇಗೆ ಏಜ್ ಆಗುತ್ತೆ ಪ್ರೋಟೀನ್ ಇಂಟೇಕ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಯಾಕಂದ್ರೆ ನಾವು ಪ್ರೋಟೀನ್ ಇಂಟೇಕ್ ಇನ್ಕ್ರೀಸ್ ಮಾಡ್ಲಿಲ್ಲ ಅಂತಂದ್ರೆ ಮಸಲ್ ಲಾಸ್ ಆಗುತ್ತೆ. ಸೊ ಒಮ್ಮೆ ಮಸಲ್ ಲಾಸ್ ಆಯ್ತು ಅಂತಂದ್ರೆ ನಿಮ್ ಜಾಯಿಂಟ್ಸ್ ಗೆ ಫಂಕ್ಷನ್ ಮಾಡಕ್ಕೆ ಕಷ್ಟ ಆಗುತ್ತೆ. ಸೊ ಪ್ರೋಟೀನ್ ಇಂಟೇಕ್ ಯಾವತ್ತೂ ಜಾಸ್ತಿ ಇರಬೇಕು. ಈಗ ಪ್ರೋಟೀನ್ ಇಂಟೇಕ್ ನಾವು ಹೇಗೆ ಜಾಸ್ತಿ ಮಾಡಬಹುದು, ಈಗ ನಾನ್ ವೆಜಿಟೇರಿಯನ್ಸ್ ಇದ್ರೆ ಅಂದ್ರೆ ಎಗ್ ಚಿಕನ್ ಮಟನ್ ತಿನ್ಬಹುದು, ಬಟ್ ವೆಜಿಟೇರಿಯನ್ಸ್ ಗೆ ಎಲ್ಲರೂ ಅಂತಾರೆ ಪ್ರೋಟೀನ್ ನಮ್ಗೆ ಆಪ್ಷನ್ ಕಡಿಮೆ ಇದಿಲ್ಲ, ಬಟ್ ಅದು ತಪ್ಪು. ವೆಜಿಟೇರಿಯನ್ಸ್ ಗೆ ನಮ್ಗೆ ಜಾಸ್ತಿ ಪ್ರೋಟೀನ್ಸ್ ಇದಿರುತ್ತೆ. ಯಾಕಂತಂದ್ರೆ ನಾವು ಎಲ್ಲಾ ಕಾಳು ಇದರಲ್ಲಿ ಪ್ರೋಟೀನ್ಸ್ ಜಾಸ್ತಿ ಇರುತ್ತೆ, ಪ್ಲಸ್ ನಾವು ಏನಂತೀವಿ ಅದಕ್ಕೆ ಕಡಲೆ ಕಾಳಲ್ಲಿ ನೀವು ಪೌಡರ್ ತಗೊಳ್ಳಿ, ಆಮೇಲೆ ಎಳ್ಳು ಎಳ್ಳು ಕಾಳಲ್ಲಿ, ಆಮೇಲೆ ಈಗ ಎಷ್ಟು ತೊಗೊಂಡ್ ಬರ್ದಿದ್ದು ಎಲ್ಲ ಹೈ ಪ್ರೋಟೀನ್. ಕಡೆಗೆ ನಾವು ಏನಾದ್ರೂ ಚಂಕ್ ಈಗೆಲ್ಲ ನಾವು ಈಗ ಅಡಿಗೆನಲ್ಲ ಅಥವಾ ಹಿಟ್ನಲ್ಲ ಅಥವಾ ಸೋಯಾ ತುಂಬಾ ಯೂಸ್ ಮಾಡ್ತೀವಿ, ಸೋಯಾ ಆಯ್ತು, ಪನ್ನೀರ್ ಆಯ್ತು, ಮನೆಯಲ್ಲೇ ನೀವು ಪನ್ನೀರ್ ಮಾಡಬಹುದು. ಯಾಕಂದ್ರೆ ಎಲ್ಲರೂ ಈಗ ಇತ್ತೀಚೆಗೆ ತುಂಬಾ ಅಡಲ್ಟ್ರೇಟೆಡ್ ಹಾಲು ಎಲ್ಲ ಇದೆ ಅಂತಂದ್ರೆ ನೀವು ಮನೆಯಲ್ಲೇನೆ ಮಸತ್ ಪನ್ನೀರ್ ಮಾಡಬಹುದು. ಸೊ ಪ್ರೋಟೀನ್ ಇಂಟೇಕ್ ನ ನಾವು ಜಾಸ್ತಿ ಮಾಡಬೇಕು. ಸೊ ನಾವು ಏನಂತೀವಿ, ಒಂದ್ ಮೂರ್ ಮೀಲ್ ನಾವು ತಗೊಂಡ್ರೆ ಒಂದ್ ಮೀಲ್ ಮಾತ್ರ ಯಾವತ್ತು ಪ್ರೋಟೀನ್ ಹೈ ಪ್ರೋಟೀನ್ ಡಯಟ್ ಇರಬೇಕು, ಅದ್ರ ಜೊತೆ ಕ್ಯಾಲ್ಸಿಯಂ ತಗೋಬೇಕು. ಈಗ ಎಲ್ಲರಿಗೂ ಸರ್ಟನ್ ಏಜ್ ಆದ್ಮೇಲೆ ಮಿಲ್ಕ್ ಡೈಜೆಸ್ಟ್ ಮಾಡೋ ಕೆಪಾಸಿಟಿ ಇರೋದಿಲ್ಲ, ಕೆಲವರಿಗೆ ಇನ್ ಡೈಜೆಷನ್ ಪ್ರಾಬ್ಲಮ್ ಎಲ್ಲ ಆಗುತ್ತೆ. ಸೊ ಅದ್ರ ಬದಲಿ ಕರ್ಡ್ಸ್ ಆಲ್ಸೋ ಇಸ್ ಅ ವೆರಿ ಗುಡ್ ಆಪ್ಷನ್ ಇನ್ಸ್ಟೆಡ್ ಆಫ್ ಮಿಲ್ಕ್. ಆಮೇಲೆ ಕ್ಯಾಲ್ಸಿಯಂ ರಿಚ್ ಫುಡ್ಸ್, ಆಮೇಲೆ ಕಂಪಲ್ಸರಿ ಎಳೆ ಬಿಸಿಲಿನಲ್ಲಿ ಒಂದು ಹಾಫ್ ಎನ್ ಅವರ್ ಆದ್ರೂ ಹೋಗಿ ಬರಬೇಕು. ಅದ್ರ ಜೊತೆ ಆದ್ರೂ ನಿಮ್ ಕ್ಯಾಲ್ಸಿಯಂ ಲೆವೆಲ್ ಕಡಿಮೆ ಇತ್ತು ಅಂದ್ರೆ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ತಗೊಳ್ಳೇತು.
1: ಅಂದ್ರೆ ಈಗ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ತಗೊಳ್ಳೋದ್ರಿಂದ ಕಿಡ್ನಿ ಸ್ಟೋನ್ಸ್ ಆಗ್ತದೆ ಅನ್ನೋ ಒಂದು ಭ್ರಮೆ ಕೂಡ ಜನರಲ್ಲಿ ಇದೆ. ಹಾಗಾಗಿ ಅವರು ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಅನ್ನು ತಗೊಳ್ಳಿಕ್ಕೂ ಕೂಡ ಸ್ವಲ್ಪ ಹಿಂದೇಟ್ ಹಾಕ್ತಾ ಇರ್ತಾರೆ.
0: ಇಲ್ಲ, ಇದು ಹೇಗಿರುತ್ತೆ ಅಂದ್ರೆ ಎಲ್ಲರಿಗೂ 100 ಜನ ತಗೊಂಡ್ ಕ್ಯಾಲ್ಸಿಯಂ ತಗೊಂಡು ಎಲ್ಲರಿಗೂ ಕ್ಯಾಲ್ಸಿಯಂ ಸ್ಟೋನ್ಸ್ ಆಗುತ್ತೆ ಅಂತ ಇರೋದಿಲ್ಲ. ಕೆಲವರಿಗೆ ಪ್ರೊಪೆನ್ಸಿಟಿ ಇರುತ್ತೆ, ಕೆಲವರು ಕ್ಯಾಲ್ಸಿಯಂ ಸ್ಟೋನ್ಸ್ ಆಗ್ಬೋದು, ಕೆಲವರು ಫಾಸ್ಟ್ ಸ್ಟೋನ್ಸ್ ಆಗುತ್ತೆ. ನೀವು ಒಂದ್ಸತಿ ಕ್ಯಾಲ್ಸಿಯಂ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಆಬ್ವಿಯಸ್ಲಿ ಗೊತ್ತೆ ಆಗೇ ಆಗುತ್ತೆ ಆತರ. ಮೇಕ್ ಸ್ಟೋನ್ಸ್ ಏನಿರುತ್ತೆ, ಪೇನ್ ಸಡನ್ ಆಗಿ ಪೇನ್ ಅಬ್ಡಾಮನ್ ಬರುತ್ತೆ, ಒಂದು ಅಲ್ಟ್ರಾಸೌಂಡ್ ಬಂತು ಅಂತಂದ್ರೆ ಗೊತ್ತಾರೆ. ಬಟ್ ಪರ್ಸೆಂಟೇಜ್ ತುಂಬಾ ಕಡಿಮೆ, ಎಲ್ಲರೂ ಹಾಗೆ ಹೆದರ್ತಾರೆ, ಅಯ್ಯೋ ಕ್ಯಾಲ್ಸಿಯಂ ಸ್ಟೋನ್ ಆಗ್ಬೋದು, ಕ್ಯಾಲ್ಸಿಯಂ ಸ್ಟೋನ್ ಆಗ್ಬೋದು, ಬಟ್ ಆತರ ಏನಿಲ್ಲ. ನಮ್ ರುಟೀನ್ ವಾಟ್ ಎವರ್ ನಮ್ಗೆ ಏನ್ ಸಪ್ಲಿಮೆಂಟ್ ಬೇಕು, ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಡಿತ್ರಿ ರೆಗ್ಯುಲರ್ ಆಗಿ ಕರೆಕ್ಟ್ ಆಗಿ ತಗೋಬೇಕು.
1: ಅಂದ್ರೆ ಈ ಋತುಬಂಧ ಆಗೋದು ಪ್ರತಿಯೊಬ್ಬ ಮಹಿಳೆಯ ಜೀವನದಲ್ಲಿ ಇದು ಅನಿವಾರ್ಯವಾದದ್ದು. ಇದನ್ನ ನಾವು ಮೊದಲೇ ಎಕ್ಸೆಪ್ಟ್ ಮಾಡ್ಕೊಂಡ್ ಬಿಡ್ಬೇಕು. ಅಂದ್ರೆ ನನಗೆ ಇಷ್ಟ ವಯಸ್ಸು ಆಗ್ತಾ ಬಂತು ಅಂದ್ರೆ ನಾನೀಗ ಋತುಬಂಧದ ಹಂತದಲ್ಲಿದ್ದೀನಿ ಅಂತ ಅವಳು ಮಾನಸಿಕವಾಗಿ ಸಿದ್ಧಳಾದಾಗ ಅವಳಿಗೆ ಕಾಡುವಂತ ಸಮಸ್ಯೆಗಳು ಸ್ವಲ್ಪ ಕಡಿಮೆ ಆಗಬಹುದೇನೋ ಅನಿಸ್ತದೆ.
0: ಆಮೇಲೆ ಇನ್ನೊಂದು ಏನು ಅಂತಂದ್ರೆ, ಮುಂಚೆ ಋತುಬಂಧ ಆದ್ಮೇಲೆ ಬಹಳ ಅಂದ್ರೆ 5 ವರ್ಷ ಅಥವಾ 10 ವರ್ಷ ಜೀವನ ಇದಿರ್ತಿತ್ತು. ಬಟ್ ಈಗ ನಮ್ಗೆ ಎಲ್ಲರಿಗೂ ಗೊತ್ತು, ಈಗ ನಮ್ದು ಎಲ್ಲರದು ಏಜ್ ಆವರೇಜ್ ಲೈಫ್ ಸ್ಪ್ಯಾನ್ ಜಾಸ್ತಿ ಆಗಿರುತ್ತೆ. ಸೊ 35-40-45 ಇಯರ್ಸ್ ನಲ್ಲಿ ಋತು ಬಂದ ಆಯ್ತು ಅಂದ್ರೆ ಅವ್ರು ಇನ್ನೂ ಅರ್ಧ ವಯಸ್ಸಿರುತ್ತೆ. ಸೊ ಅದಕ್ಕೋಸ್ಕರ ಆ ಟೈಮ್ ನಲ್ಲಿ ಅವ್ರು ಆಕ್ಟ್ ಆಗುದು ತುಂಬಾ ಇಂಪಾರ್ಟೆಂಟ್. ಯಾಕಂತಂದ್ರೆ ವಯಸ್ಸಾದಾಗ ಎಲ್ಲಾನು ಟೈಮ್ ಹೋಗಿದೆ ಗೊತ್ತಲ್ಲ, ಬಟ್ ಒಮ್ಮೆ ವಯಸ್ಸಾದ್ಮೇಲೆ ನೀವು ಎಷ್ಟು ಆಕ್ಟಿವ್ ಇರ್ತೀರಿ, ನೀವು ಎಷ್ಟು ನಿಮ್ ಕೆಲಸ ನೀವು ಮಾಡ್ಕೋ ತರ ಇಂಡಿಪೆಂಡೆಂಟ್ ಇರ್ತೀರಿ, ಅದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಅಟ್ ಲೀಸ್ಟ್ ನಿಮ್ ಒಮ್ಮೆ ಮೆನೋಪಾಸ್ ಆದ್ಮೇಲೆ ನಿಮ್ 20-30 ಇಯರ್ಸ್ ಇರುತ್ತೆ ಸ್ಪೆಂಡ್ ಮಾಡಕ್ಕೆ. ಸೊ ಅದನ್ನ ವಿಚಾರ ಮಾಡ್ಕೊಂಡ್ಬಿಟ್ಟೇನೆ ಆಮೇಲೆ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗದಾಗೆ ಫಿಸಿಕಲಿ ಆಕ್ಟಿವ್ ಇರೋದು ತುಂಬಾ ಇಂಪಾರ್ಟೆಂಟ್.
1: ಜೊತೆಗೆ ಮನೆ ಜನರ ಒಂದು ಸಪೋರ್ಟ್, ಅವರ ಒಂದು ಸಹಾಯ ಸಹಕಾರ ಕೂಡ ಈ ಒಂದು ಹಂತದಲ್ಲಿ ಬಹಳ ಮುಖ್ಯ,
0: ತುಂಬಾ ಮುಖ್ಯ. ಅದು ಅದು ಒಂದ್ ಸಪೋರ್ಟ್ ಇತ್ತು ಅಂತಂದ್ರೆ ಸೈಕಾಲಜಿಕಲಿ ಯಾವ ವುಮನ್ಗೂ ಈ ತರ ಸಪೋರ್ಟ್ ಸಿಕ್ರು ಅಂತಂದ್ರೆ ಅವಳು ಅರ್ಧಕ್ಕಿಂತ ಜಾಸ್ತಿ ಪ್ರಾಬ್ಲಮ್ಸ್ ಮರ್ತ್ ಹೋಗ್ಬಿಡ್ತಾಳೆ ಅವಳು. ಅದು ಆ ಮೆನೋಪಾಸ್ ಫೇಸ್ ಅರೌಂಡ್ 2-5 ಇಯರ್ಸ್ ಇರುತ್ತೆ, ಈಸಿ ಆಗಿ ಹ್ಯಾಂಡಲ್ ಮಾಡಬಹುದು.
1: ಈಗ ಈ ಹಾಟ್ ಫ್ಲಷಸ್ ಇದೆಲ್ಲ ಆಗ್ತದೆ ಅಂತ ಹೇಳಿದ್ರಿ ಅಲ್ಲ, ಇದಕ್ಕೇನಾದ್ರೂ ಚಿಕಿತ್ಸೆ ಇದೆಯಾ, ಔಷಧಿ ಟ್ಯಾಬ್ಲೆಟ್?
0: ಹೌದು, ನಮ್ಗೆ ಫೈಟೋಇಸ್ಟ್ರೋಜನ್ ಸಪ್ಲಿಮೆಂಟ್ಸ್ ಇರುತ್ತೆ, ನಮ್ಗೆ ನಾವು ಪೇಷಂಟ್ಸ್ ಕೊಡ್ತೀವಿ. ತುಂಬಾ ಜನಕ್ಕೆ ಎಫೆಕ್ಟ್ ಹೆಲ್ಪ್ ಆಗುತ್ತೆ, ಇನ್ ಕೆಲವರು ಜನಗೆ ಡಿಪೆಂಡ್ಸ್ ಅವ್ರು ಎಷ್ಟು ಲೆವೆಲ್ ಇರುತ್ತೆ ಅಂತ. ಕೆಲವರಿಗೆ ಕಂಟಿನ್ಯೂಸ್ ಇರುತ್ತೆ 2-3-4 ಇಯರ್ಸ್ ಕಡಿಮೆ, ಇನ್ ಕೆಲವ್ರಿಗೆ ಏನಾಗುತ್ತೆ 1 ಇಯರ್ ತುಂಬಾ ಆಗ್ಬಿಟ್ಟು ಆಮೇಲೆ ಡ್ರಾಸ್ಟಿಕ್ ಫಾಲ್ ಆಗುತ್ತೆ. ಸೊ ಅವ್ರಿಗೆ ಹೇಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಆ ಎಕ್ಸ್ಪೀರಿಯನ್ಸ್ ಮೇಲೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ.
1: ಅಂದ್ರೆ ಇದಕ್ಕೂ ಕೂಡ
0: ಟ್ರೀಟ್ಮೆಂಟ್ ಇದೆ,
1: ಯಾಕೆಂದ್ರೆ ಕೆಲವೊಂದು ಮಹಿಳೆಯರು ತುಂಬಾ ಈ ಸಮಸ್ಯೆಯಿಂದ ಒದ್ದಾಡ್ತಿರ್ತಾರೆ.
0: ಹೌದು,
1: ಇದಕ್ಕಿದ್ದಾಗೆ 4 ಜನರ ಮಧ್ಯೆ ಕುತ್ಕೊಂಡಾಗ ಅವ್ರಿಗೆ ತುಂಬಾ ಸ್ವೆಟಿಂಗ್ ಆಗಕ್ಕೆ ಶುರು ಆಗ್ತದಲ್ಲ,
0: ಅದಕ್ಕೂ ಹಾಟ್ ಫ್ಲಷಸ್ಗೂ ಟ್ರೀಟ್ಮೆಂಟ್ ಇದೆ. ಈ ಡ್ರೈನೆಸ್ ದಿಂದ, ಈಚಿಂಗ್ ಇಂದ, ಯುರಿನ್ ಟ್ರಾಕ್ಟ್ ಇನ್ಫೆಕ್ಷನ್ಸ್ ಇಂದ. ಸೊ ಇದೆಲ್ಲ ಈ ತರ ರಿಪೀಟೆಡ್ ಆಗದಂಗೆ ನೋಡಕ್ಕೆ ಎಲ್ಲದಕ್ಕೂ ಟ್ರೀಟ್ಮೆಂಟ್ ಇರುತ್ತೆ.
1: ಅಂದ್ರೆ ಏನು ಸಮಸ್ಯೆ ಆದ್ರೂ ಮಹಿಳೆ ಸಂಕೋಚ ಪಡೆದೇನೆ ವೈದ್ಯರ ಹತ್ರ ಹೋಗಿ ತೋರಿಸಿಕೊಂಡಾಗ ಪರಿಹಾರವನ್ನ ಕಂಡುಕೊಳ್ಬಹುದು ಅಂತ ತಾವು ಹೇಳ್ತೀರಿ. ಧನ್ಯವಾದಗಳು ಡಾಕ್ಟರ್ ಸಹಜಾಕಿ ಅವರೇ. ಸಾಕಷ್ಟು ಈ ಮೆನೋಪಾಸ್ ಅಥವಾ ಋತುಬಂಧ ಇದರ ಬಗ್ಗೆ ನಮ್ಮ ಮಹಿಳೆಗೆ ತಾವು ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಿ. ನಮಸ್ಕಾರ.
0: ನಮಸ್ಕಾರ ಅಂಡ್ ಥ್ಯಾಂಕ್ ಯು.
2: ಋತುಬಂಧ ಈ ವಿಷಯ ಕುರಿತಂತೆ ಇದುವರೆಗೂ ಸ್ತ್ರೀರೋಗ ಹಾಗೂ ಪ್ರಸಿತಜ್ಞೆಯಾಗಿರುವ ಡಾಕ್ಟರ್ ಸಹಜಾ ಕಿತ್ತೂರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಯಿತು. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣಿಕ್. ಈಗ ಎಂಆರ್ ಕಮಲ ಅವರು ಬರೆದಂತಹ ಭಾವಗೀತೆಯೊಂದನ್ನ ಕೇಳೋಣ. ಹಾಡಿದ್ದಾರೆ ಎಂಡಿ ಪಲ್ಲವಿ.

ಎಂ ಆರ್ ಕಮಲಾ ಅವರು ಬರೆದಂತ ಭಾವಗೀತೆಯನ್ನ ಎಂಡಿ ಪಲ್ಲವಿ ಅವರ ಧ್ವನಿಯಲ್ಲಿ ಇದುವರೆಗೂ ಕೇಳಿದಿರಿ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

12:35ಕ್ಕೆ ಆರೋಗ್ಯ ಸಂಚಿಕೆಯಲ್ಲಿ ಮೈಸೂರಿನ ಯೋಗ ಪರಂಪರೆ, ಮೈಸೂರು ರಾಜವಂಶಸ್ಥರ ಕೊಡುಗೆ ಹಾಗೂ ಸ್ವಾಸ್ಥ್ಯ ಮೈಸೂರು ಕುರಿತು ರಾಜಮಾತೆ ಪ್ರಮೋದಾದೇವಿ ಒಡೆಯರವರೊಂದಿಗೆ ಸಂದರ್ಶನ ಇದೆ. ಇವರನ್ನ ಸಂದರ್ಶಿಸುವವರು ಎಸ್ ಕೇಶವಮೂರ್ತಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ. ಇನ್ನು 1 ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ, ವಿಷಯ PM ಕೃಷಿ ಸಿಂಚಾಯಿ ಯೋಜನೆ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಈ ಎರಡು ಕಾರ್ಯಕ್ರಮಗಳು ರಾಜ್ಯವ್ಯಾಪಿ ಪ್ರಸಾರದಲ್ಲಿ. ಇನ್ನು 1:20ಕ್ಕೆ ಚಿತ್ರಗೀತೆಗಳಿವೆ. 1:30ಕ್ಕೆ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ AS ಶಂಕರ್ ನಾರಾಯಣ. 2:40ಕ್ಕೆ ಹಿಂದಿ ಪಾಠವಿದೆ. 3:00-5:00 ವಿವಿಧ ಭಾರತೀಯ ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದಿಂದ. ನಿಲಯದ ಸಂಜೆ ಪ್ರಸಾರದಲ್ಲಿ 5:00ಗೆ ಚಿತ್ರಗೀತೆಗಳಿವೆ.

ಇನ್ನು 5:30 ಯುವವಾಣಿಯಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ರೋವರ್ಸ್ ರೇಂಜರ್ ಕಾರ್ಯಚಟುವಟಿಕೆ ಕುರಿತು ಆಯುಕ್ತರಾದ ಡಾಕ್ಟರ್ ಪ್ರಾಣೇಶ್ ಕುಲಕರ್ಣಿ ಅವರ ಜೊತೆ ಸಂದರ್ಶನ ಇದೆ. ಸಂದರ್ಶಿಸುವವರು ವೆಂಕಟೇಶ್ ಹೂಗಾರ್.

6:15ಕ್ಕೆ ಭಾವಗೀತೆಗಳನ್ನು ಕೇಳುವಿರಿ. 6:30ಕ್ಕೆ ಜಿಲ್ಲಾ ವಾರ್ತಾಪತ್ರವಿದೆ. ಇನ್ನು ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ 6:51ಕ್ಕೆ. ಕೃಷಿ ಕ್ಷೇತ್ರದ ಬೀಜ ವಿಭಾಗದಲ್ಲಿ ಸೇವೆ ಸಲ್ಲಿಸಿದ ಬೀಜ ವಿಜ್ಞಾನಿ ವಯೋನಿವೃತ್ತಿಯಾದ ಡಾಕ್ಟರ್ ಬಸವೇಗೌಡ ಅವರೊಂದಿಗೆ ಸಂದರ್ಶನ ಇದೆ. ನಂತರ ಪೇಟೆ ಧಾರಣಿ 7:20ಕ್ಕೆ ಹಾಗೂ 8:30ಕ್ಕೆ ಜನಪದ ಸಂಗೀತ. 7:45ಕ್ಕೆ ಚಿತ್ರಗೀತೆಗಳು. 8:00ಗೆ ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ. ಭಾಗವಹಿಸುವವರು ವೆಂಕಟೇಶ್ ಬೇವಿನ್ ಬೆಂಚಿ, ಸಂಧ್ಯಾ ಕುಪನೇಶಿ ಮತ್ತು ರಮಾ ಕುಲಕರ್ಣಿ.

ಇನ್ನು 9:15ಕ್ಕೆ ಭಾವಗೀತೆಗಳಿವೆ. 9:30ಕ್ಕೆ ವೇಷಗಾರರ ಆಟ, ಸುಂದ ಉಪಸುಂದ ಕಥೆಯ ಸನ್ನಿವೇಶ, ಪ್ರಸ್ತುತಿ ಚಿನ್ನಪ್ಪ ಮತ್ತು ತಂಡದವರು. 10:00ಗೆ ಸಂಸತ್ನಲ್ಲಿ ನಡೆದ ಉಭಯ ಸದನಗಳ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿ ಮುದ್ರಿಕೆ, ನಂತರ ಹಿಂದಿ ಚಿತ್ರಗೀತೆಗಳಿವೆ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 12:35 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ.

0: ಧ್ವನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಳುಗರೇ, ಇಂದಿನ ಸಂಚಿಕೆಯಲ್ಲಿ ಮೈಸೂರಿನ ಯೋಗ ಪರಂಪರೆಗೆ ಮೈಸೂರು ರಾಜವಂಶಸ್ಥರ ಕೊಡುಗೆ ಮತ್ತು ಸ್ವಸ್ಥ ಮೈಸೂರು, ಈ ಕುರಿತು ರಾಜಮಾತೆ ಪ್ರಮೋದಾದೇವಿ ಒಡೆಯರ್ ಅವರೊಂದಿಗೆ ಸಂದರ್ಶನ.
2: ಪ್ರಮೋದಾದೇವಿ ಒಡೆಯರ್ ಅವರಿಗೆ ನಮಸ್ಕಾರ.
3: ನಮಸ್ಕಾರ.
2: ಇವತ್ತು ಯೋಗ ದಿನಾಚರಣೆ ನಾವೀಗಾಗಲೇ ಆಚರಣೆ ಮಾಡಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಮೈಸೂರಿನಲ್ಲಿ ಸ್ವಸ್ಥ ಮೈಸೂರು ಸಂಸ್ಥೆಯನ್ನು ಕಟ್ಟಿ ತಾವು ಬೆಳೆಸಿದ್ದೀರಿ, ಅದಕ್ಕಾಗಿ ತಮಗೆ ಅಭಿನಂದನೆಗಳು. ಮತ್ತು ವಿಶೇಷವಾಗಿ ಯೋಗಕ್ಕೆ ಮೈಸೂರು ಮಹಾರಾಜರ ಕೊಡುಗೆ ಸಾಕಷ್ಟಿದೆ. ಈ ಹಿನ್ನೆಲೆಯಲ್ಲಿ ಯೋಗ ಮತ್ತು ಅದನ್ನು ಪ್ರಚುರಪಡಿಸುವಲ್ಲಿ ಮಹಾರಾಜರ ಕೊಡುಗೆಗಳು ಮತ್ತು ಈಗ ತಾವು ನಡೆಸ್ತಾ ಇರುವಂತಹ ಚಟುವಟಿಕೆಗಳು, ಈ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಮೊದಲಿಗೆ ನಮ್ಮ ಆಕಾಶವಾಣಿ ಸ್ಟುಡಿಯೋಗೆ ಪ್ರಮೋದಾದೇವಿ ಒಡೆಯರ್ ಅವರಿಗೆ ಆತ್ಮೀಯವಾದ ಸ್ವಾಗತ.
3: ಧನ್ಯವಾದಗಳು. ಆಕಾಶವಾಣಿ ಶ್ರೋತೃಗಳಿಗೆ ನಮ್ಮ ಕಡೆಯಿಂದ ನಮಸ್ಕಾರ ಮತ್ತು ಅಭಿನಂದನೆಗಳು.
2: ಈ ಸ್ವಸ್ಥ ಮೈಸೂರು ಅಂತ ಒಂದು ಸಂಸ್ಥೆಯನ್ನು ಕಟ್ಟಿದಿರಲ್ಲ, ಇದರ ಒಂದು ಉದ್ದೇಶ ಏನು?
3: ಸ್ವಸ್ಥ ಮೈಸೂರು ಅನ್ನೋದು ನಮ್ಮ ಜೈನ ಶ್ರೀಕಂಠ ದತ್ತ ನರಸಿಂಹರಾಜ ಒಡೆಯರ್ ಫೌಂಡೇಶನ್ ಅಡಿಯಲ್ಲಿ ಅದು ಒಂದು ಕಾರ್ಯಕ್ರಮ ಅಷ್ಟೇ, ಬೇರೆ ಸಂಸ್ಥೆ ಅಲ್ಲ. ಸ್ವಸ್ಥ ಮೈಸೂರು ಅನ್ನೋ ಹೆಸರಲ್ಲಿ ನಾವು ಈ ಹೆಲ್ತ್ ಇನಿಷಿಯೇಟಿವ್ಸು, ಕಮ್ಯುನಿಟಿ ಔಟ್ರೀಚ್ ಪ್ರೋಗ್ರಾಮ್ ಅದೆಲ್ಲ ಮಾಡೋದಕ್ಕೆ ಸ್ವಸ್ಥ ಮೈಸೂರು ಅಂತ ಆ ಹೆಸರಡಿಯಲ್ಲಿ ಮಾಡ್ತಾ ಇದ್ದೀವಿ. ಅದು ಆ ಇನಿಷಿಯೇಟಿವ್ ನಮ್ಮ ಫೌಂಡೇಶನ್ ಅಡಿಯಲ್ಲಿ ಪ್ರಾರಂಭ ಮಾಡಿರೋದು.
2: ಈಗ ಮೈಸೂರು ಮಹಾರಾಜರಾದಂತಹ ಶ್ರೀಕಂಠ ನರಸಿಂಹರಾಜ ಒಡೆಯರ್ ಅವರ ಹೆಸರಿನಲ್ಲಿ ಸ್ಥಾಪಿಸಿರುವಂತಹ ಈ ಟ್ರಸ್ಟ್ ಇದೆಯಲ್ಲ ಮೇಡಮ್, ಅದರ ಒಂದು ಉದ್ದೇಶ ಏನು ಅಂತೀರಿ?
3: ಅದರ ಉದ್ದೇಶ ಹೇಗೆ ಅಂದ್ರೆ, ಅವರು ಬದುಕಿದ್ದಾಗ ಅವ್ರಿಗೆ ಮೈಸೂರು ಹೇಗಿರಬೇಕು ಅಂತ ಅವರು ಒಂದು ಕನಸು ಕಂಡಿದ್ರು, ಯಾವ ರೀತಿ ಮೈಸೂರು ಇರಬೇಕು ಅಂತ. ಅದು ಹೇಗಿತ್ತು ಅಂದರೆ, ಹಿಂದೆ ಚಾಮರಾಜ ಒಡೆಯರ್ ಕಾಲದಿಂದ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಅವರ ತಾತವರಾದ ಕಂಠೀರವ ನರಸಿಂಹರಾಜ ಒಡೆಯರ್, ಅವ್ರ ಮೂರು ಜನನು, ಒಬ್ಬರು ಇಂಡಸ್ಟ್ರೀಸು, ಒಬ್ಬರು ಅಡ್ಮಿನಿಸ್ಟ್ರೇಷನ್ನು, ಇನ್ನೊಬ್ರು ಅವ್ರಿಗೆ ಅಡ್ಮಿನಿಸ್ಟ್ರೇಷನಲ್ಲಿ ತುಂಬ ಸಹಾಯ ಕೊಟ್ಟ ಅವ್ರ ತಮ್ಮ. ಇದು ಅವಾಗ ಹೇಗಿತ್ತು ಮೈಸೂರು, ಒಂದಲ್ಲ ಒಂದಿನ ಆ ರೀತಿ ವಾಪಸ್ ತಗೊಂಡು ಹೋಗಬೇಕು, ಸರ್ಕಾರದ ಕಡೆಯಿಂದ ಆದರೂ ಆಗಲಿ ಅಥವಾ ಅವ್ರ ವೈಯಕ್ತಿಕವಾಗಲಿ ಮಾಡಬೇಕು ಅನ್ನೋದು ಅವ್ರಿಗೆ ಉದ್ದೇಶ ಇತ್ತು. ಅವರು ಸಂಸದರ ಪದವಿಯನ್ನು ಅವ್ರ ವೈಯಕ್ತಿಕ ಕೆಲಸಕ್ಕಾಗಲಿ ಅದಕ್ಕೂ ಬಳಸ್ಕೊಳ್ಳಿಲ್ಲ. ಏನಿದ್ರು ನಾನು ಎಲೆಕ್ಟ್ ಆಗಿರೋದು ಜನರ ಇದಕ್ಕೋಸ್ಕರ, ಅದನ್ನ ಬಿಟ್ಟು ನನ್ನ ವೈಯಕ್ತಿಕ ಇದನ್ನು ನನ್ನ ಸಂಸದ ಪದವಿ ಬಳಸ್ಕೊಳ್ಳಲ್ಲ ಅನ್ನೋದು ತಗೊಂಡು, ನಮಗೆ ಮುಂದೆ ಯಾವತ್ತಾದರೂ ನಮ್ಮದು ಕೇಸಸ್ ಎಲ್ಲ ಡಿಸೈಡ್ ಆಗಿ ನಮ್ಮ ಪರವಾಗೆಲ್ಲ ಆದರೆ ಆ ಥರ ಮೈಸೂರು ತೊಗೊಂಡು ಹೋಗ್ತೀನಿ ನಾನು ಅನ್ನೋದು ಆಸೆ ಇಟ್ಕೊಂಡಿದ್ರು. ಅವ್ರದ್ದೇನು ಆಸೆ ಇತ್ತು ಅದನ್ನ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಈ ಸಂಸ್ಥೆ ಶುರು ಮಾಡಿದ್ದು. ಅದರೊಳಗಡೆ ನಾವು ಹೆಲ್ತ್ ಇನಿಷಿಯೇಟಿವ್, ಎಜುಕೇಷನ್, ಆರ್ಟ್, ಹೆರಿಟೇಜ್, ಕಲ್ಚರ್, ಬೇರೆ ಇದ್ರ ಜೊತೆಗೆ ಇದಿಷ್ಟಕ್ಕೆ ಸ್ವಲ್ಪ ಪ್ರಾಮುಖ್ಯತೆ ಜಾಸ್ತಿ ಇದೆ. ಈ ರೆಸ್ಟೋರೇಷನ್, ಹಳೆ ಬಿಲ್ಡಿಂಗ್ಸ್, ನಮ್ಮದೇ ಬೇಕಾದಷ್ಟು ಬಿಲ್ಡಿಂಗ್ಸ್ ಇದೆ, ಅದನ್ನೆಲ್ಲ ರೆಸ್ಟೋರ್ ಮಾಡೋದಾಗಲಿ, ಈ ಕಾರ್ಯಕ್ರಮಗಳು ಎಲ್ಲ ಇದರೊಳಗೆ ಹಮ್ಮಿಕೊಂಡು ಹೆಲ್ತ್ ಇನಿಷಿಯೇಟಿವ್ ಅಲ್ಲಿ ಈ ಸ್ವಸ್ಥ ಮೈಸೂರು ಅಂತ ಮೇನ್ ಸಂಸ್ಥೆ ಅಡಿಯಲ್ಲಿ ಅದನ್ನ ಮಾಡ್ತಾ ಇದೀವಿ. ಅದಲ್ಲದೆ ನಮ್ದಿನ್ನು ಒಂದು ಎಜುಕೇಷನ್ ಟ್ರಸ್ಟ್ ಇದೆ, ಅದ್ರ ಜೊತೆಗೆ ನಮ್ದಿನ್ನೊಂದು ಗುಣಾಂಬ ಮೆಟರ್ನಿಟಿ ಅಂಡ್ ಚೈಲ್ಡ್ ವೆಲ್ಫೇರ್ ಅಂತಿದೆ. ಅದರೊಳಗಡೆ ಕೂಡ ನಾವು ಹಿಂದೆ ಚಲ್ವಾಂಬ ಹಾಸ್ಪಿಟಲ್ಗೆ ಮಕ್ಕಳಿಗೆ ಬೇಕಾದದ್ದು ಉಪಕರಣಗಳನ್ನ ಡೊನೇಟ್ ಮಾಡಿದ್ವಿ. ಈ ಸ್ವಸ್ಥ ಮೈಸೂರು ಅಡಿಯಲ್ಲಿ ಆ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಇದೆ. ಇದೆಲ್ಲ ಹಿಂದೆನೆ ಮಾಡಿದ್ದು ಟ್ರಸ್ಟ್ಗಳು, ಇದು ಒಂದು ಮಾತ್ರ ನಾ ಮಾಡಿರೋದು, ಅದು ಅವ್ರ ಹೆಸರಲ್ಲಿ ಅವ್ರಿಗೆ ಇಷ್ಟಪಟ್ಟದ ಕೆಲಸ ನಾವು ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ.
2: ಈಗ ಎರಡು ಟ್ರಸ್ಟ್ಗಳಿದ್ದಾವೆ. ಅಂತಾರಾಷ್ಟ್ರೀಯ ಯೋಗ ದಿನದ ಪ್ರಯುಕ್ತ ಯೋಗದ ಒಂದು ಪ್ರಸಾರ ಮತ್ತು ಯೋಗದ ಬೆಳವಣಿಗೆಗೆ ಏನು ಕ್ರಮಗಳನ್ನು ತೆಗೆದುಕೊಂಡಿದ್ದೀರಿ?
3: ಯೋಗದ ಇದ್ರೊಳಗೆ ನಮ್ಮ ಸ್ವಸ್ಥ ಮೈಸೂರು ಅಡಿಯಲ್ಲಿ ನಾವು ಹಮ್ಮಿಕೊಂಡಿರೋ ಪ್ರೋಗ್ರಾಮ್ಸ್ ಎಲ್ಲ ಶಾಲೆ ಮಕ್ಕಳಿಂದ ಶುರು ಆಗುತ್ತೆ. ಶಾಲೆ ಮಕ್ಕಳಿಗೆ ಅವ್ರಿಗೆ ಕಾನ್ಸಂಟ್ರೇಷನ್ ಪವರ್ ಮಾಡಬೇಕಾದ್ರೆ ಯಾವ ಥರ ಎಕ್ಸಸೈಸ್ ಬೇಕು, ಮತ್ತೆ ಅವ್ರಿಗೆ ರೆಗ್ಯುಲರ್ ಈಗಲಿಂದ ಚಿಕ್ಕ ವಯಸ್ಸಿಂದ ಸ್ವಲ್ಪ ಡಿಸಿಪ್ಲಿನ್ ಅವ್ರಿಗೆ ಅಳವಡಿಸ್ಕೊಂಡ್ರೆ ಮುಂದೆ ಅನುಕೂಲ ಆಗತ್ತೆ ಅನ್ನೋ ಉದ್ದೇಶದಿಂದ, ಜೊತೆಗೆ ಅವ್ರು ಒಂದು ಡಿಸಿಪ್ಲಿನ್ ಅಂತ ಇದ್ರೆ ಇವತ್ತಿಲ್ಲ ಅಂದ್ರೆ ಇನ್ನು 30 ವರ್ಷಕ್ಕೆ ಅವರು ನಮ್ಮ ದೇಶ ಆಳೋ ವಯಸ್ಸಿಗೆ ಬಂದಿರ್ತಾರೆ. ಮುಂದೆ ಎಲ್ಲ ಅಡ್ಮಿನಿಸ್ಟ್ರೇಷನ್ ಎಲ್ಲ ಎಜುಕೇಷನ್ ಇಟ್ಕೊಂಡು ಅವ್ರೆಲ್ಲ ಚೆನ್ನಾಗಿ ಮಾಡಲಿ, ಅದಕ್ಕೆ ಜೊತೆಗೆ ಹೆಲ್ತ್ ಇದ್ರೆ ನೀವು ಬೇರೆ ಏನ್ ಬೇಕಾದ್ರೂ ಅಧ್ಯಯನ ಮಾಡಿ ಕಳ್ಸ್ಕೋಬಹುದು. ಈ ಆರೋಗ್ಯ ಅಥವಾ ಸ್ವಾಸ್ಥ್ಯ ಅನ್ನೋದು ನಿಮ್ಗೆಲ್ಲೂ ಸಿಗಲ್ಲ. ನೀವು ಇನಿಷಿಯೇಟಿವ್ ತಗೊಂಡು ನಮ್ಮ ಹೆಲ್ತ್ ನಾವು ನೋಡ್ಕೋಬೇಕೇ ವಿನ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದು ಬೇಡ ಅನ್ನೋ ಉದ್ದೇಶದಿಂದ ಈ ಚಿಕ್ಕ ವಯಸ್ಸಿಂದಾನೆ ಸ್ವಲ್ಪ ಅದನ್ನ ಹಾಕಿಕೊಟ್ರೆ, ಜವಾಬ್ದಾರಿ ಕಲ್ಸಿದ್ರೆ ಮುಂದೆ ಅವ್ರವ್ರ ಜೀವನ ಅವ್ರವ್ರ ಸರಿಗೆ ನೋಡ್ಕೊಂಡು ಹೋಗ್ತಾರೆ, ಡಿಪೆಂಡೆನ್ಸ್ ಇಟ್ಕೊಳ್ಳಲ್ಲ ಅನ್ನೋದು ಒಂದು ಮೇನ್ ಉದ್ದೇಶ. ಅದ್ರ ಜೊತೆಗೆ ಒಂದ್ ಸ್ವಲ್ಪ ಶಾಲೆಯಿಂದ ಬಿಟ್ಟು ಮೇಲಕ್ಕೆ ಹೋದ್ರೆ ಅದರಲ್ಲೂ ಲೇಡೀಸ್ ಹೆಲ್ತ್ ಬಗ್ಗೆ ತುಂಬಾ ಕಾಳಜಿ ವಹಿಸ್ಕೊಳ್ಳಲ್ಲ, ನೆಗ್ಲೆಕ್ಟ್ ಮಾಡ್ತಾರೆ. ಇವತ್ತು ಮಾಡಿದ್ರಾಯ್ತು, ಇನ್ನೊಂದು ತಿಂಗಳು ಬಿಟ್ಟು ಮಾಡಿದ್ರಾಯ್ತು ಅಂತ. ಫಸ್ಟ್ ಆಗಿ ಅವರು ಗೃಹಿಣಿಯಾಗಿ ಮನೆಯಲ್ಲಿ ಬೇರೆಯವ್ರನ್ನೆಲ್ಲ ನೋಡ್ಕೊಳ್ಳೋ ತರ ಅವ್ರ ಹೆಲ್ತ್ ಅವರು ನೋಡ್ಕೊಳ್ಳಲ್ಲ, ಅದ್ರ ಬಗ್ಗೆನು ಸ್ವಲ್ಪ ಅವೇರ್ನೆಸ್ ಕೊಡಬೇಕು ಅಂತ. ಜೊತೆಗೆ ಇದೆಲ್ಲ ಹೆಚ್ಚು ಕಡಿಮೆ ನಮ್ದೆಲ್ಲ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ನಾವು ಅಡ್ರೆಸ್ ಮಾಡ್ತಾ ಇರೋದು. ಸದ್ಯದಲ್ಲಿ ಈಗ 2-3 ವರ್ಷದಿಂದ ನಾವು ನೋಡ್ತಾ ಇರೋದು ಏನು ಅಂದ್ರೆ, ತುಂಬಾ ಚಿಕ್ಕ ವಯಸ್ಸಲ್ಲಿ ಹಿಂದಿನ ಕಾಲದಲ್ಲಿ ಬರ್ದಿರೋಂಥದ್ದು ಕಾಯಿಲೆಗಳೆಲ್ಲ ಈಗ ಬರ್ತಾ ಇದೆ. ಅದರಲ್ಲೂ ಬ್ಲಡ್ ಪ್ರೆಷರ್ ಆಗಲಿ ಬ್ಲಡ್ ಶುಗರ್ ಆಗಲಿ ತುಂಬಾ ಕೇಳ್ತೀವಿ ನಾವು. ಈಗ ಎಷ್ಟು ಚಿಕ್ಕ ವಯಸ್ಸಿನವ್ರಿಗೆಲ್ಲ 30-35 ವರ್ಷದವ್ರಿಗೆಲ್ಲ ಬ್ಲಡ್ ಪ್ರೆಷರ್ ಅಂತ ಹೇಳ್ತಾರೆ, ಶುಗರ್ ಇದೆ ಅಂತ ಹೇಳ್ತಾರೆ. ಅದನ್ನ ಅಡ್ರೆಸ್ ಮಾಡಬೇಕು ಅಂತ ಅದೊಂದು ಮೇನ್ ಉದ್ದೇಶ. ಹೇಗೆ ಅಂತಂದ್ರೆ, ಅದು ಬರೀ ಔಷಧಿ ತಗೊಳ್ಳೋದು ಒಂದೇ ಅಲ್ಲ, ಅದನ್ನ ಪ್ರಿವೆಂಟಿವ್, ನಮ್ದು ಸ್ವಸ್ಥ ಮೈಸೂರು ಉದ್ದೇಶ ಪ್ರಿವೆಂಟಿವ್ ಮೆಷರ್ಸ್, ಅದ್ರ ಬಗ್ಗೆ ಅವೇರ್ನೆಸ್ ಒಂದು. ಆಮೇಲೆ ಅದಕ್ಕೆ ತಕ್ಕಂತೆ ಯಾವ್ಯಾವ ಟೈಮ್ಗೆ ಸ್ವಲ್ಪ ಎಕ್ಸಾಮಿನೇಷನ್ ಮಾಡಿಸ್ಕೊಳ್ಳೋದಾಗ್ಲಿ, ಸ್ಕ್ರೀನಿಂಗ್ ಮಾಡಿಸ್ಕೊಳ್ಳೋದಾಗ್ಲಿ, ಈ ಚೆಕ್ ಮಾಡಿಸೋದಕ್ಕೂ ತುಂಬಾ ಜನ ಮುಂದೆ ಬರಲ್ಲ. ಮುಂದೆ ಬಂದು ಅವ್ರ ಹೆಲ್ತ್ ಅವ್ರು ನೋಡ್ಕೊಳ್ಳಿ ಅನ್ನೋದನ್ನ ನಾವು ಎನ್ಕರೇಜ್ ಮಾಡಬೇಕು ಅಂತ. ಜೊತೆಗೆ ಒಂದು ಕಮ್ಯುನಿಟಿ ಪ್ರೋಗ್ರಾಮ್ ಹಾಕೊಂಡಾಗ ಅಲ್ಲಿ ಎಲ್ಲಾನು ಅಡ್ರೆಸ್ ಮಾಡಕ್ ನಾವು ಪ್ರಯತ್ನ ಪಡ್ತೀವಿ. ಬ್ಲಡ್ ಟೆಸ್ಟ್ ಮಾಡೋದ್ರಿಂದ ಹಿಡಿದು ಕಣ್ಣಿನ ದೃಷ್ಟಿ ದೋಷ ಇದ್ರೆ ಅದು, ಓವರಲ್ ಹೆಲ್ತ್, ಆಮೇಲೆ ಲೇಡೀಸ್ ಸಂಬಂಧಪಟ್ಟದ ಹೆಲ್ತ್, ಆಮೇಲೆ ಅಡೋಲೆಸೆಂಟ್ ಹೆಣ್ಮಕ್ಳಿಗೆ ಇರೋ ಪ್ರಾಬ್ಲಮ್ಸ್, ಅದಕ್ಕೆ ಬೇಕಾದದ್ದು ಇಷ್ಟರ ಜೊತೆಗೆ ವಿಶೇಷವಾಗಿ ಮನೋವೈದ್ಯ ಅವ್ರನ್ನು ಕೂಡ ಒಂದು ಇಟ್ಕೊಂಡು ಅದನ್ನು ಅಡ್ರೆಸ್ ಮಾಡ್ತಾ ಇದ್ದೀವಿ. ಈಗಾಗಲೇ ಸುಮಾರು ಒಂದು 6-7 ಸ್ಕೂಲ್ ಆಗಿದೆ, ಅದ್ರ ಜೊತೆಗೆ ಒಂದು ಕಮ್ಯುನಿಟಿ ಪ್ರೋಗ್ರಾಮ್ ಕೂಡ ಆಗಿದೆ. ಇದಿಷ್ಟು ಲಾಸ್ಟ್ ಒಂದು 8 ತಿಂಗಳಿಂದ ಹಮ್ಮಿಕೊಂಡು ಮಾಡ್ತಾ ಇದ್ದೀವಿ.
2: ಯೋಗದ ಬಗ್ಗೆ ಗಮನ ಹರಿಸಿ,
3: ಯೋಗದ ಬಗ್ಗೆ ಇದಿಷ್ಟು ಬಿಟ್ಟು ಯೋಗಕ್ಕೆ ಸ್ವಲ್ಪ ತುಂಬಾ ಜಾಸ್ತಿನೂ ಕೊಟ್ಟಿದ್ದೀವಿ. ಅದರೊಳಗಡೆ ನಮ್ಮ ಇಲ್ಲಿ ಆಚಾರ್ಯ ಭರತ್ ಶೆಟ್ಟಿ ಅಂತ ಇಂಟರ್ನ್ಯಾಷನಲಿ ನೋನ್ ಯೋಗ ಗುರು ಅಂತಾನೆ ಹೇಳ್ತಾರೆ ಅವ್ರಿಗೆ, ಅವರು ನಮ್ಮ ಸ್ವಸ್ಥ ಮೈಸೂರಿಗೆ ಅಂಬಾಸಿಡರ್. ನಮ್ಮ ಪ್ರೋಗ್ರಾಮ್ ಎಲ್ಲ ಪ್ರೋಗ್ರಾಮ್ಗೂ ಅವ್ರ ಊರಲ್ಲಿ ಇದ್ದಾಗ ಶಾಲೆ ಮಕ್ಕಳಿಗೆ ಮತ್ತೆ ದೊಡ್ಡವರ್ಗೂ ಏನ್ ಮಾಡ್ಬೇಕು, ಯಾವ ಇದು ಮಾಡೋದ್ರಿಂದ ನಿಮ್ಗೆ ಸ್ವಾಸ್ಥ್ಯ ಚೆನ್ನಾಗಿಟ್ಕೋಬಹುದು, ಈ ಶುಗರ್ ಎಲ್ಲ ಬರೋದಾಗ್ಲಿ ಇದಕ್ಕೆ ತೊಂದರೆ ಇರುತ್ತೋ ಅದನ್ನೆಲ್ಲ ಪ್ರಿವೆಂಟ್ ಮಾಡೋದಕ್ಕೆ ಯಾವ್ಯಾವ ಎಕ್ಸಸೈಸ್ ಮಾಡ್ಬೇಕು ಆ ಇದನ್ನೆಲ್ಲ ಅವರು ತೋರಿಸ್ಕೊಡ್ತಾರೆ. ಅವ್ರ ಊರಲ್ಲಿ ಇದ್ದಾಗೆಲ್ಲ ಅವರು ಬಂದು ಅದಕ್ಕೆ ಸಲಹೆ ಕೊಡ್ತಾ ಇದ್ದಾರೆ.
2: ಮೈಸೂರು ಯೋಗದ ರಾಜಧಾನಿ ಅಂತ ಕರೆಸ್ಕೊಳ್ಳೋದಕ್ಕೆ ಮತ್ತೆ ಮೈಸೂರಿನಲ್ಲಿ ಒಂದು ಯೋಗ ಪರಂಪರೆಯನ್ನ ಹುಟ್ಟು ಹಾಕೋದಕ್ಕೆ ಮೈಸೂರು ಮಹಾರಾಜರು ನೀಡಿದಂತಹ ಕೊಡುಗೆ ತುಂಬಾ ಅಪಾರ ಅಂತ ಹೇಳ್ಬೋದು. ಅದನ್ನ ತಾವು ಈಗಲೂ ಮುಂದುವರಿಸ್ಕೊಂಡು ಬರ್ತಾ ಇದ್ದೀರಿ, ಅದರ ಬಗ್ಗೆ ನಿಮ್ಮ ವಿಚಾರಗಳನ್ನು ಹಂಚಿಕೊಳ್ಳಿ.
3: 19th century 19th ಶತಮಾನದಲ್ಲೇ ನಮ್ಮ ಮುಮ್ಮಡಿ ಕೃಷ್ಣಾಚಾರ್ಯರ್ ಅವ್ರ ಅಲ್ಲಿಂದ ಯೋಗ ಪರಂಪರೆ ಶುರುವಾಯ್ತು ಅಂತ ನಮಗ್ ತಿಳಿದಿರೋ ಇದರಲ್ಲಿ ಖುದ್ದಾಗಿ ಅವರು ತುಂಬಾ ಎಲ್ಲಾ ರೀತಿ ಅವ್ರ ಪೀರಿಯಡ್ ಅಲ್ಲಿ ಆರ್ಟ್, ಮ್ಯೂಸಿಕ್, ಯೋಗ ಜೊತೆಗೆ ಕುಸ್ತಿ ಆತರ ಯಾವ್ಯಾವ ಕ್ಷೇತ್ರದಲ್ಲಿ ಅವ್ರಿಗೆ ಇದನ್ನ ತೋರಿಸ್ಬೋದಾಗುತ್ತೆ ಎಲ್ಲದಕ್ಕೂ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅವರು. ಅದರಲ್ಲೂ ಸಂಗೀತಕ್ಕಿರ್ಬೋದು, ನಾಟಕಕ್ಕಿರ್ಬೋದು, ಎಲ್ಲಾ ಕಲೆಗಳಿಗೂ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಯೋಗದಲ್ಲಿ ಅವರೇ ಖುದ್ದು ಎಲ್ಲ ಕಂಪೈಲ್ ಮಾಡಿ ಆ ಯೋಗ ವಿನ್ಯಾಸಗಳು, ಆಸನಗಳು, ಅದು ಹೇಗೆ ಮಾಡಬೇಕು ಅಂತ ಸೀಕ್ವೆನ್ಷಿಯಲ್ ಒಂದಾದ್ಮೇಲೆ ಒಂದಾದ್ಮೇಲೆ ಒಂದು ಹೇಗೆ ಮಾಡಬೇಕು ಅನ್ನೋದು ಕೂಡ ಅದು ಒಂದು ಪುಸ್ತಕ ಕಂಪೈಲ್ ಮಾಡಿರೋದಿದೆ. ಅದನ್ನು ನಾವು ಶೀಘ್ರ ಅದನ್ನು ಹೊರತರಬೇಕು ಅಂತಿದ್ದೀವಿ. ಅವ್ರ ಕಾಲದಿಂದ ಆಮೇಲೆ ನಮ್ಮ ಚಾಮರಾಜ ಒಡೆಯರ್ ಅವರು ಕುಸ್ತಿಗೆಲ್ಲ ತುಂಬ ಪ್ರಾಮುಖ್ಯತೆ ಕೊಟ್ಟಿದ್ರು. ಮುಮ್ಮಡಿಯವ್ರ ಕಾಲದಲ್ಲೇ ಗರಡಿಗಳೆಲ್ಲ ಇದಾಗಿ ಆಮೇಲೆ ಬಂದು ನಾಲ್ವಡಿ ಅವ್ರ ಟೈಮಲ್ಲಿ ಅವರು ಕೃಷ್ಣಮಾಚಾರ್ಯ ಅವ್ರನ್ನ ವಾರಣಾಸಿಯಿಂದ ಮೈಸೂರಿಗೆ ಕರ್ಕೊಂಡ್ಬಂದು ಇಲ್ಲಿ ಯೋಗಶಾಲೆ ಮಾಡಬೇಕು ಅಂತ ಹೇಳಿ ಸಂಸ್ಕೃತ ಪಾಠಶಾಲೆಯಲ್ಲಿ ಶುರು ಮಾಡಿಸಿ, ಮತ್ತೆ ಅರಮನೆಯಲ್ಲಿ ಈಗಲೂ ಅಲ್ಲಿ ನಮ್ಮ ಲಕ್ಷ್ಮೀರಾಮನ ದೇವಸ್ಥಾನದ ಮುಂದೆ ಮೈದಾನ, ಅಲ್ಲಿ ಯೋಗ ಅರಸು ಮಕ್ಕಳಿಗೆ ಅಂತ ಶುರು ಮಾಡಿದ್ರು. ಆಮೇಲೆ ಎಲ್ಲರಿಗೂ ಶುರು ಮಾಡಲಿ ಅಂತ ಜಗನ್ಮೋಹನ್ ಪ್ಯಾಲೇಸ್ಗೆ ಶಿಫ್ಟ್ ಮಾಡಿದ್ರು ಅದನ್ನು. ಅದರಿಂದ ಅದಾದ್ಮೇಲೆ ಈಗ ಅವರು ಬಿ ಕೆ ಎಸ್ ಅಯ್ಯಂಗಾರ್ ಆಗಲಿ, ಬಿ ಎನ್ ಎಸ್ ಅಯ್ಯಂಗಾರ್ ಆಗಲಿ, ನಮ್ಮ ಪಟ್ಟಭಿ ಜೋಯಿಸ್ ಆಗಲಿ, ಅವರೆಲ್ಲ ಕೃಷ್ಣಮಾಚಾರ್ಯ ಅವರ ಶಿಷ್ಯರು. ಅವರೆಲ್ಲ ಆಮೇಲೆ ಮೈಸೂರಲ್ಲಿ ಬಂದು, ಬಿ ಎನ್ ಎಸ್ ಅಯ್ಯಂಗಾರ್ ಅವರು ಇನ್ನೂ ಇದ್ದಾರೆ ಮೈಸೂರಲ್ಲಿ. ಪಟ್ಟಭಿ ಜೋಯಿಸ್ನ ಹೇಳಲೇಬೇಕಿಲ್ಲ, ಅವ್ರದ್ದು ಯೋಗ ಶಾಲೆಗಳೇ ಮೈಸೂರಲ್ಲಿ ಇದೆ ಎರಡು ಮೂರು. ಆಗ ಅವ್ರು ಹಾಕಿದ್ದ ಇದರಲ್ಲಿ ಅದು ಹಂಗೆ ಬೆಳ್ಕೊಂಬಂದು ಇವತ್ತು ನಾವು ಮೈಸೂರು ಯೋಗ ರಾಜಧಾನಿ ಅಂತ ಹೇಳಲೇಬೇಕಾದಂಥದ್ದು. ಆದರೆ ನಮ್ಗೆ ಒಂದು ಹೆಮ್ಮೆ ಏನು ಅಂದರೆ, ನಮ್ಮ ಮನೆತನದವರು ನಮ್ಮ ಪೂರ್ವಜರು ಅದು ಶುರು ಮಾಡಿ ಇಷ್ಟು ಮುಂದಕ್ಕೆ ಬಂದಿದೆ, ನಾವು ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅದು ನಮ್ಮ ಮನೆಯವರು ಇಚ್ಛೆನೂ ಇತ್ತು. ಅದು ಅವ್ರು ಮಾಡೋಕ್ಕಾಗದೆ ಇದ್ದ ನಮ್ಮ ಕೈಲಿ ಎಷ್ಟಾಗುತ್ತೋ ನಾವು ಮುಂದುವರ್ಸ್ಕೊಂಡು ಹೋಗ್ಬೋದು ಅಂತ ನಾವು ಅದನ್ನು ಹಂಚ್ಕೊಂಡಿದ್ದೀವಿ.
2: ಈಗಾಗಲೇ ತಾವು ಪ್ರಸ್ತಾಪ ಮಾಡಿದಿರಿ, ಜೀವನ ಶೈಲಿ ನಿರ್ವಹಣೆ ಕೊರತೆಯಿಂದ ಆಗುವಂತಹ ಅಂದ್ರೆ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ನಾವೇನ್ ಕರಿತೀವಲ್ಲ,

0: ಇದಕ್ಕೆ ಮುಂದಿನ ದಿನದಲ್ಲಿ ಸ್ವಸ್ಥ ಮೈಸೂರು ಏನಾದರೂ ವಿಶೇಷವಾದ ಕಾರ್ಯಕ್ರಮಗಳನ್ನು ಹಾಕೊಂಡಿದ್ಯಾ?
1: ಕಾರ್ಯಕ್ರಮಗಳು ಪ್ರತಿ ಎರಡೆರಡು ತಿಂಗಳು ಮೂರು ತಿಂಗಳಿಗೂ ಮಾಡ್ತಾ ಇದ್ದೀವಿ. ಅದರೊಳಗಡೆ ನಮ್ಮ ಜೊತೆ ನಮ್ಮ ಸ್ವಸ್ಥ ಮೈಸೂರು ಫೌಂಡೇಶನ್ ಜೊತೆಗೆ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಮೈಸೂರು ಡಿಸ್ಟ್ರಿಕ್ಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ಜೊತೆಗೆ ನಮ್ಮ ಮೆಡಿಕಲ್ ಕಾಲೇಜ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಇದು ಪ್ರೋಗ್ರಾಮ್ ಹೇಗೆ ಮಾಡ್ಕೋಬೇಕು ಅಂತಿದ್ದೀವಿ ಅಂದ್ರೆ ನಮ್ಮ ಲೆವೆಲ್ ಅಲ್ಲಿ ನಮ್ಮ ಫೌಂಡೇಶನ್ ಲೆವೆಲ್ ಅಲ್ಲಾಗ್ಲಿ ವೈದ್ಯರು ಯಾರ್ಯಾರು ನಮ್ಮ ಜೊತೆಗೆ ಇದ್ದಾರೆ ಅವ್ರ ಲೆವೆಲ್ ಅಲ್ಲಿ ಆಗೋದನ್ನೆಲ್ಲ ನಾವೇ ಮಾಡ್ತೀವಿ. ಅದ್ರ ಮುಂದಕ್ಕೆ ಏನಾದ್ರು ಸ್ವಲ್ಪ ಸಹಾಯ ಬೇಕು ಅಂದ್ರೆ ಅವರು ಮುಂದೆ ಬಂದು ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಅಲ್ಲಿ ತನಕ ಹೋಗಿಲ್ಲ, ಮುಂದೆ ಅವರು ನಮ್ಮ ಜೊತೆ ಸೇರಿ ಮೈಸೂರು ಜನರಿಗೆ ಅನುಕೂಲ ಆಗೋ ತರ ಮಾಡ್ತೀವಿ ಅಂತ ನಮ್ಗೆ ಪ್ರಯತ್ನ ಅಂತೂ ಖಂಡಿತ ಪಡ್ತಾ ಇದೀವಿ. ಅದೆಲ್ಲೋ ಒಂದ್ ಕಡೆ ನಿಧಾನ ಆಗ್ಬೋದು, ಬೇಗ ಆಗ್ಬೋದು ಗೊತ್ತಿಲ್ಲ. ಇಂಥ ದಿನ ಅಂತ ನಾವೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ. ಅದನ್ನ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡ್ತಿರೋದ್ರಿಂದ ಅದು ಆಗತ್ತೆ ಅಂತ ನಮ್ಗೆ ನಂಬಿಕೆ ಇದೆ.
0: ತುಂಬಾ ಕಾರ್ಯಕ್ರಮಗಳಲ್ಲಿ ನೇರವಾಗಿ ತಾವೇ ಭಾಗವಹಿಸ್ತೀರಿ, ಮತ್ತೆ ಜನರೊಂದಿಗೆ ಬೆರೆಯುವಂತಹ ಗುಣ ತಮಗೆ ಸಾಕಷ್ಟು ಬಂದಿದೆ. ಹಾಗಾಗಿ ವೈಯಕ್ತಿಕವಾಗಿ ನಿಮ್ಮ ಅನುಭವದ ಮಟ್ಟದಲ್ಲೇ ಬಹಳಷ್ಟು ವಿಚಾರಗಳು ಅರಿವಾಗಿರುತ್ತೆ ತಮ್ಗೆ. ನಿಮ್ಮ ಅನುಭವವನ್ನ ಒಂದ್ ಸ್ವಲ್ಪ ಹಂಚ್ಕೋಬಹುದ?
1: ಜನಗಳು ಬೆರೆಯೋದು ಇನ್ನು ಹೊಸ್ತೇನಿಲ್ಲ, ಯಾಕೆ ನಮ್ಗೆ ಅದು ಹೊಸ್ತಾಗಿ ಬಂದಿಲ್ಲ. ನಂದು ನಾರ್ಮಲ್ ಅಪ್ಬ್ರಿಂಗಿಂಗ್. ಆಮೇಲೆ ಮದುವೆ ಆದ್ಮೇಲೂ ನಮ್ಮ ಮಾವನವ್ರು ಇರಲಿಲ್ಲ ಆವಾಗ, ನಮ್ಮ ಅತ್ತೆಯವರಾಗ್ಲಿ ನಮ್ಮ ಹಸ್ಬೆಂಡ್ ಆಗ್ಲಿ ಯಾವ ತರ ರೆಸ್ಟ್ರಿಕ್ಷನ್ ಇಟ್ಟಿರ್ಲಿಲ್ಲ. ಅವರು ಅಷ್ಟೇ ಸಲೀಸಾಗಿ ಎಲ್ಲರ ಜೊತೆ ಬೆರೆಯವರು. ಈಗ ನಾನು ಕಾಣಿಸ್ತಾ ಇದ್ದೀನಿ, ಅವಾಗ ಕಾಣಿಸ್ತಾ ಇರ್ಲಿಲ್ಲ, ಅದರಿಂದ ಹಾಗ ಅನ್ಕೊಂಡಿರ್ಬೋದು ಅಷ್ಟೇ.
0: ಅಲ್ಲ, ನಿಮ್ಮ ವೈಯಕ್ತಿಕ ಮಟ್ಟದಲ್ಲಿ ಏನಾದರೂ ವಿಶೇಷವಾದ ಅನುಭವಗಳಾಗಿದ್ರೆ ಈ ಸ್ವಸ್ಥ ಮೈಸೂರು ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡುವಂತ ಸಂದರ್ಭದಲ್ಲಿ ಏನಾದರೂ ಆ ತರಹದ ಅನುಭವಗಳನ್ನ ತಾವು ಹಂಚ್ಕೋಬಹುದಾ ಅಂತ?
1: ತುಂಬಾ ಅನುಭವ ಆಗಿದೆ, ಯಾಕೆಂದ್ರೆ ನಮ್ಮ ಹೆಣ್ಮಕ್ಳ ಶಾಲೆನಲ್ಲಿ ಎಷ್ಟೋ ನಾವು ಶಾಲೆ ಪ್ರೋಗ್ರಾಮ್ಸ್ ಹಾಕಿದಾಗ ನಾವು ಅನ್ಕೊಂಡಂಗೆ ಈಗಿನ ಹೆಣ್ಮಕ್ಳು ತುಂಬಾ ಮುಂದಿದ್ದಾರೆ. ಆಮೇಲೆ ಯಾವುದಕ್ಕೂ ಹಿಂಜರಿಕೆ ಇಲ್ಲ, ನಂಗೆ ಅದು ತುಂಬಾ ಸಂತೋಷ ಆಯ್ತು. ಯಾಕೆ ಅಂದ್ರೆ ಹಿಂದೆ ಎಲ್ಲ ಹೆಣ್ಮಕ್ಳು ಅಂದ್ರೆ ಒಂದ್ ಸ್ವಲ್ಪ ಮಾತಾಡಕ್ಕೆ ಹಿಂಜರಿಯವರು. ಈಗ ನಾವು ವೈದ್ಯರನ್ನ ಅವ್ರ ಜೊತೆ ಇಂಟರಾಕ್ಷನ್ ಬಿಟ್ಟಾಗ ಓಪನ್ ಆಗಿ ಅವ್ರಿಗೆ ಏನ್ ತೊಂದರೆ ಇದ್ರು ಮಾತಾಡ್ತಾರೆ, ಸಲಹೆ ಕೇಳ್ತಾರೆ. ನಮ್ಗೆ ಅದು ನಾವು ಇಟ್ಸ್ ಅನ್ ಅಚೀವ್ಮೆಂಟ್ ಅಂತ ಪರವಾಗಿಲ್ಲ. ನಮ್ಮ ಜೊತೆ ಇರೋ ವೈದ್ಯರು ಅವ್ರಿಗೆ ನಾವು ಹೇಳ್ಬೇಕು, ಯಾಕೆಂದ್ರೆ ಅವ್ರ ಅಷ್ಟು ಅವ್ರನ್ನ ಯಾವ ರೀತಿ ಇನ್ವಾಲ್ವ್ ಮಾಡ್ಬೇಕು ಅನ್ನೋ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿ ಸ್ಪಂದಿಸ್ತಾರೆ ಅವರು. ಅದು ನಮ್ಗೆ ತುಂಬಾ ಇದಾಯ್ತು. ಮತ್ತೆ ಇನ್ನೊಂದ್ ಏನು ಅಂದ್ರೆ ಇವರು ವೃದ್ಧಾಪ್ಯ ಅಂತ ಏನ ಹೇಳ್ತಾರೆ,
0: ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಅಂತ.
1: ಅದು ಆರೋಗ್ಯಕರ ವೃದ್ಧಾಪ್ಯ ಅಂದ್ರೆ ವೃದ್ಧಾಪ್ಯ ಅನ್ನೋದು ಒಂದು ದೈಹಿಕವಾದ ಸಂಕೇತ, ಅಂದ್ರೆ ಮನಸ್ಸಿಗೆ ಯಾವ ವೃದ್ಧಾಪ್ಯನೂ ಇಲ್ಲ. ನನ್ನ ಅಭಿಪ್ರಾಯ ಅದು, ಮನಸ್ಸು ಎಷ್ಟು ಉಲ್ಲಾಸವಾಗಿ ಇಟ್ಕೊಂಡಿರ್ತಿರೋ ಅಷ್ಟು ನಿಮ್ಗೆ ವೃದ್ಧಾಪ್ಯ ಬರಲ್ಲ ಅಂತ ನನ್ನ ವೈಯಕ್ತಿಕ ಭಾವನೆ ಅದು. ಅದರಿಂದ ನಿಮ್ಗೇನ್ ಯಾವ್ದೋ ಒಂದ್ ಹವ್ಯಾಸ ಏನೋ ಒಂದ್ ಹವ್ಯಾಸ ಇಟ್ಕೊಂಡಿದ್ರೆ ಎಷ್ಟು ಚಿಕ್ಕ ಮಕ್ಳು ಕೇಳಿದ್ರು, ಎಲ್ಲ ಸ್ಕೂಲ್ ಹೋಗೋ ಮಕ್ಳು ಕೇಳಿದ್ರು ನಮ್ಗೆ ಸ್ಟ್ರೆಸ್ ಅಂತಾರೆ, ಬೋರ್ಡಮ್ ಅಂತ ಹೇಳ್ತಾರೆ. ನಾವೆಲ್ಲ ಬೆಳೆಯುವಾಗ ಬೋರ್ಡಮ್ ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ, ಸ್ಟ್ರೆಸ್ ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ, ತಲೆನೋವು ತುಂಬಾ ಅಪರೂಪಕ್ಕೆ ಬರ್ತಿತ್ತು. ಈಗ ತುಂಬಾ ಕಾಮನ್ ಅವೆಲ್ಲ. ಯಾಕೆ ಅಂದ್ರೆ ನಮ್ದು ಆಕ್ಟಿವಿಟೀಸ್ ಜಾಸ್ತಿ ಇರ್ತಾ ಇತ್ತು, ಈಗ ಮಕ್ಕಳಿಗೆ ಔಟ್ಡೋರ್ ಆಕ್ಟಿವಿಟೀಸ್ ತುಂಬಾ ಕಡಿಮೆ. ಅದೆಲ್ಲ ನೋಡಿದಾಗ ನನ್ಗೆ ವೈಯಕ್ತಿಕವಾಗಿ ಸ್ವಲ್ಪ ಬೇಸರ ಆಗುತ್ತೆ. ನಾವು ಅಷ್ಟೊಂದು ಔಟ್ಡೋರ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗ್ತಿದ್ವಿ, ಈಗ ಮಕ್ಕಳಿಗೆ ಒಂದ್ ಮೊಬೈಲ್ ಇಟ್ಕೊಂಡು. ಆದ್ರೆ ಒಂದ್ ಹೇಳ್ಬೇಕು, ಅವ್ರಗಳಿಗೆ ಈಗ ಹುಟ್ಟತಾನೆ ಎಲ್ಲಾ ತರ ಟೆಕ್ನಾಲಜಿನ ತಲೆಯಲ್ಲಿ ಇಟ್ಕೊಂಡೇ ಬಂದಿರ್ತಾರೆ ಅನ್ಸುತ್ತೆ. ಆ ಇದು ನಮ್ಮ ಜನರೇಷನ್ ಅಲ್ಲಿ ಇರ್ಲಿಲ್ಲ. ಇದೆರಡು ನಾನು ಯಾವಾಗ್ಲೂ ಸ್ವಲ್ಪ ನಾನು ಅನಲೈಸ್ ಮಾಡೋ ಜಾಸ್ತಿ, ಇದು ನೋಡಿದಾಗ ನನ್ಗೆ ಹಾಗನ್ನಿಸ್ತು.
0: ಪ್ರಮೋದ ದೇವಿ ಒಡೆಯರ್ ಅವರೇ, ನೀವು ವೈಯಕ್ತಿಕವಾಗಿ ಯೋಗವನ್ನ ಅಭ್ಯಾಸ ಮಾಡ್ತೀರಾ, ಮತ್ತೆ ವಿಶೇಷವಾಗಿ ಯೋಗ ಮತ್ತೆ ಆರೋಗ್ಯ ಈ ಎರಡನ್ನೇ ತಾವು ಪ್ರಧಾನವಾಗಿ ಇಟ್ಕೊಂಡು ಕೆಲಸ ಮಾಡೋದಕ್ಕೆ ಕಾರಣ ಏನು?
1: ನಾನು ಸ್ವಲ್ಪ ಮೊದಲಿಂದಾನು ಸ್ವಲ್ಪ ಇಂಡಿಪೆಂಡೆಂಟ್, ನನ್ಗೆ ಡಿಪೆಂಡೆನ್ಸಿ ಯಾರ ಮೇಲೂ ಇರಬಾರ್ದು ಅನ್ನೋದು ಅದೊಂಥರ ವೈಯಕ್ತಿಕವಾಗಿ ನನ್ಗೆ ಮನಸ್ಥಿತಿ ಆಗಿದೆ. ಯಾರ ಮೇಲೂ ಡಿಪೆಂಡ್ ಆಗಬಾರ್ದು, ಇಂಡಿಪೆಂಡೆಂಟ್ ಆಗಿರಬೇಕು ಅಂತ. ಅದರಲ್ಲೂ ಆರೋಗ್ಯದ ಬಗ್ಗೆ ತುಂಬಾನೇ, ಹೇಗೆ ಅಂದ್ರೆ ನಮ್ದು ವಿಲ್ ಪವರ್ ಬೆಳೆಸ್ಕೊಂಡ್ರೆ ನೀವು ಏನ್ ಬೇಕಾದ್ರೂ ಡ್ರೆಸ್ ಮಾಡ್ಬೋದು ಅನ್ನೋದೊಂದು ಇದಿದೆ ನನ್ಗೆ. ಆದ್ರಿಂದ ಮತ್ತೆ ಯೋಗ ಅಂತ ಇಲ್ಲ, ಆದ್ರೆ ನಮ್ಮ ಮೂವ್ಮೆಂಟ್ಗೆ ಫ್ಲೆಕ್ಸಿಬಿಲಿಟಿ, ಜಾಯಿಂಟ್ ಫ್ಲೆಕ್ಸಿಬಿಲಿಟಿ ಆಗ್ಲಿ, ನಮ್ಮ ಮನಸ್ಸು ಸ್ಥಿರವಾಗಿ ಇಟ್ಕೊಳಕ್ಕಾಗ್ಲಿ, ಅದಕ್ಕೆ ಏನ್ ಬೇಕೋ ಅದನ್ನ ಮಾಡ್ಕೋತೀನಿ.
0: ನಿಮ್ಮೊಂದಿಗೆ ಬೇರೆ ಸಂಸ್ಥೆಗಳು ಯಾವ್ದಾದ್ರು ಕೈ ಜೋಡಿಸಿದ್ದವ?
1: 20 ಸಂಸ್ಥೆಗಳ ಕೈ ಜೋಡಿಸ್ದಕ್ ಮುಂದೆ ಬಂದಿದ್ದಾರೆ. ಆದ್ರೆ

0: ನಮ್ದು 6 ತಿಂಗಳಿಂದ ನಾವು ಆಕ್ಟಿವ್ ಆಗಿ ಶುರು ಮಾಡಿರೋದು. ಅವ್ರುಗಳು ಇಂಡಿಪೆಂಡೆಂಟ್ ಆಗಿ ಅವ್ರವ್ರ ಸಂಸ್ಥೆ ಅಡಿಯಲ್ಲಿ ಅವ್ರವ್ರು ಮಾಡ್ತಾ ಇದ್ದಾರೆ. ಅದೆಲ್ಲ ಒಂದ್ ಕಡೆ ತಂದು, ಅದು 1 ವರ್ಷ ಆದ್ಮೇಲೆ ಒಂದ್ ಕಡೆ ತಂದು ಯಾರ ಎಲ್ಲೆಲ್ಲಿ ಎಷ್ಟೆಷ್ಟು ಡ್ರೆಸ್ ಆಗಿದೆ ಅಂತ ಅದಿನ್ನ ತಗೊಂಡಿಲ್ಲ. ನಾವು ತಗೋಬೇಕು, ಇನ್ನು 1-4 ತಿಂಗಳಾದ್ಮೇಲೆ ತಗೋತೀವಿ.
1: ಈ ಯೋಜನೆ ಏನಿದೆ, ಇದು ಬರೀ ಮೈಸೂರಿಗೆ ಮಾತ್ರ ಸೀಮಿತವೇ ಅಥವಾ ಇದನ್ನ ರಾಜ್ಯದಾದ್ಯಂತ ವಿಸ್ತರಿಸುವಂತಹ ಒಂದು ಆಶಯ ಏನಾದರೂ ಇದೆಯಾ ತಮಗೆ?
0: ಸದ್ಯದಲ್ಲಿ ಮೈಸೂರು ನಗರಕ್ಕೆ ಸೀಮಿತ ಮಾಡ್ಕೊಂಡಿದ್ದೀವಿ. ಮುಂದೆ ಅವಕಾಶ ಬಂದು ಇದು ಜನ ಎಲ್ಲ ಇನ್ನೂ ಸ್ವಲ್ಪ ಹೆಚ್ಚಿನ ಸಂಸ್ಥೆಗಳು, ಹೆಚ್ಚಿನ ಸಂಖ್ಯೆಯಲ್ಲಿ ಸಂಸ್ಥೆಗಳು ಸೇರಿದ್ರೆ ಖಂಡಿತ ಆಗತ್ತೆ. ನಾವೇ ಮಾಡಬೇಕು ಅಂತಿಲ್ಲ, ಅವ್ರವ್ರು ಯಾವ ಸಂಸ್ಥೆ ಮುಂದೆ ಬಂದರೂ ಅವ್ರವ್ರ ನಿಟ್ಟಿನಲ್ಲಿ ಎಷ್ಟೆಷ್ಟಾಗತ್ತೋ ಅಷ್ಟೆಷ್ಟು ಮಾಡಿದ್ರೆ ನಮ್ದು ಮೈಸೂರು ನಗರ ಆಗಲಿ, ಮೈಸೂರು ಊರು ಎಲ್ಲ, ನಮ್ಮ ಮೈಸೂರು ಪೂರ್ತಿ ರಾಜ್ಯದಾದ್ಯಂತ ಅಂತ ನೀವೇನು ಹೇಳ್ತಿರೋ ಎಲ್ಲರದು ಜೊತೆಗೆ ನಮ್ಮ ಜನನು ಅದಕ್ಕೆ ಸ್ಪಂದಿಸ್ಬೇಕು. ನಾವ್ ಎಷ್ಟೇ ಪ್ರಯತ್ನ ಮಾಡಿದ್ರು ಅವರು ಮಾಡಿಸ್ಕೊಳ್ಳೋರು ಸ್ವಲ್ಪ ಮುಂದೆ ಬರದೆ ಹೋದ್ರೆ ನಾವು ಎಲ್ರು ಬಲವಂತವಾಗಿ ಯಾರನ್ನು ಏನು ಮಾಡೋಕ್ಕಾಗಲ್ಲ. ನಾವು ಹೇಳ್ಬೋದು ಅಷ್ಟೇ, ಈ ತರ ಇದೆ ಒಂದು ಫೆಸಿಲಿಟಿ ಇದೆ, ಉಪಯೋಗಿಸ್ಕೊಳ್ಳಿ ಅದನ್ನ ಅಂತ ಹೇಳ್ಬೋದು. ಉಪಯೋಗಿಸ್ಕೊಂಡ್ರೆ ತುಂಬಾ ಸಂತೋಷ, ಉಪಯೋಗಿಸ್ಕೊಳ್ದೇ ಇದ್ರೆ ನಾವು ಹಿಂಸೆ ಮಾಡಿ ಮಾಡಕ್ ಇಷ್ಟಪಡಲ್ಲ. ಅವ್ರವ್ರಿಗೆ ಬರ್ಬೇಕಾದ ಮನಸ್ಸಲ್ಲಿ ನನ್ನ ಹೆಲ್ತ್ ಚೆನ್ನಾಗಿಟ್ಕೋಬೇಕು, ಯಾರ ಮೇಲೂ ಡಿಪೆಂಡೆನ್ಸಿ ಇರಬಾರ್ದು. ಅದು ಈಗಿನ ಕಾಲದಲ್ಲಂತೂ ನಾನು ಹೇಳೋ ಅವಶ್ಯಕತೆ ಇಲ್ಲ. ತುಂಬಾ ಮಕ್ಕಳೆಲ್ಲ ಬೇರೆ ಕಡೆ ಅಲ್ಲಿ ಹೊರ ದೇಶಗಳಿಗಾಗ್ಲಿ ಬೇರೆ ಕಡೆ ಕೆಲ್ಸಕ್ಕೆ ಹೋದಾಗ ಪಾಪ ತಂದೆ ತಾಯಿಗಳು ಅವ್ರವ್ರ ಮಾತ್ರ ಇರ್ತಾರೆ. ಆ ತರ ಎಲ್ಲ ತೊಂದರೆಗಳು ಬರುತ್ತೆ, ಆ ತೊಂದರೆಗಳೆಲ್ಲ ನಾವು ಇನ್ನೊಬ್ರಿಗೆ ಹೇಳಿ ಮಾಡಕ್ಕಿಂತ ಅವ್ರವ್ರ ಜವಾಬ್ದಾರಿ ಅವ್ರವ್ರೇ ಅರ್ತ್ಕೊಂಡು ಮಾಡಿದ್ರೆ ನಾವು ಹೇಳಕ್ಕೆ ಏನು ಉಳಿದಿರಲ್ಲ ಅಂತ ನಮ್ಮ ಎಕ್ಸ್ಪೆಕ್ಟೇಷನ್. ಬಟ್ ಅದು ಎಲ್ರ ಎಲ್ಲ ಸತಿನೂ ಆಗಲ್ಲ, ಅದರಿಂದ ಇದು ಹೇಳಿ ಮಾಡಿಸ್ಬೇಕು ಅಂತ ಅದರೊಳಗಡೆ ಎಷ್ಟು ನಾವು ತುಂಬಾ ಆಪ್ಟಿಮಿಸ್ಟಿಕ್ ಆಗಿದ್ದೀವಿ, ಮಾಡ್ತೀವಿ ಅಂತ ನೋಡ್ಬೇಕು.
1: ಮುಂದಿನ ಕಾರ್ಯಸೂಚಿ ಈಗಾಗಲೇ ತಾವು ತಯಾರು ಮಾಡಿರ್ಬೋದು, ಯಾಕೆಂದ್ರೆ ನಿಮ್ಮ ಏನು ಪೀಳಿಗೆಯಲ್ಲಿ ಬಂದಂಥವರೆಲ್ಲ ವಿಷನರೀಸೇನೆ. ಹಾಗಾಗಿ ಮುಂದಿನ ಕಾರ್ಯಸೂಚಿಗಳು ಏನೇನು?
0: ನಾವು ಈ ಕಾರ್ಯಕ್ರಮಕ್ಕೆ 2 ವರ್ಷ ಇಟ್ಕೊಂಡಿದ್ದೀವಿ. ಆ 2 ವರ್ಷದಲ್ಲಿ ಈಗಾಗಲೇ ಇವರು ನಮ್ಮ ಡಾಕ್ಟರ್ ಶನಾಯ್ ಅವರು ಅವರು ನಮ್ಮ ಸಂಸ್ಥೆ ಜೊತೆಗಿದ್ದಾರೆ. ಆಗಲೇ ಅವರು ಕಡೆಯಿಂದ 100 ಯೋಗ ಕಾಂಪಿಟಿಷನ್ ಎಲ್ಲ ಮಾಡಿ ಅದೆಲ್ಲ ಮುಗ್ದಿದೆ. ಅದೇ ತರ ಮೈಸೂರು ಆದ್ದರಿಂದ ಸ್ವಲ್ಪ ಯೋಗಕ್ಕೆ ಜೊತೆಗೆ ಸ್ವಲ್ಪ ಪರಿಸರ ಪ್ರಜ್ಞೆಯನ್ನು ತರಬೇಕು. ಪರಿಸರ ಚೆನ್ನಾಗಿದ್ರೆ ಆಟೋಮ್ಯಾಟಿಕ್ ಆಗಿ ಹೆಲ್ತ್ ಚೆನ್ನಾಗಿರುತ್ತೆ. ಒಂದಕ್ಕೊಂದು ಕುಡಿಯೋ ನೀರು ಚೆನ್ನಾಗಿದ್ರೆ ಅದರಿಂದ ಬರೋ ಸಾಂಕ್ರಾಮಿಕ ರೋಗಗಳು ಬರಲ್ಲ. ಅದೆಲ್ಲ ಒಂದಕ್ಕೊಂದು ಕನೆಕ್ಟೆಡ್, ಆ ಎಲ್ಲ ಲಿಂಕ್ನು ಸೇರಿಸಿ ಒಂದು ಮಾಡಬೇಕು ಅನ್ನೋ ಉದ್ದೇಶ. ಅದು 2 ವರ್ಷ ಟೈಮ್ ಇಟ್ಕೊಂಡಿದ್ದೀವಿ. ಅದಕ್ಕೆ
1: ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ನಿಮ್ಮ ಕಡೆಯಿಂದ ಏನಾದರೂ ಸಂದೇಶ ಇದೆಯಾ?
0: ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು ಎಲ್ರಿಗೂ. ಅದು ಒಂದಿನ ಅಂತ ಸೆಲೆಬ್ರೇಟ್ ಮಾಡೋ ಬದಲು ದಿನ ಸೆಲೆಬ್ರೇಟ್ ಮಾಡಿಕೊಂಡ್ರೆ ನಿಮ್ಮೆಲ್ಲರ ಹೆಲ್ತ್ ಚೆನ್ನಾಗಿರುತ್ತೆ. ಅದರ ಜೊತೆಗೆ ನಮ್ಮ ಮನಸ್ಸಿನ ಸ್ವಾಸ್ಥ್ಯ, ನಮ್ಮ ಚಲನೆ ಸ್ವಾಸ್ಥ್ಯ ಎರಡೂ ಇಟ್ಕೊಂಡ್ರೆ ನಮ್ಮ ಅಚೇತನ ಶಕ್ತಿ ಉಳಿಸ್ಕೊಂಡು ಎಲ್ರಿಗೂ ನಮ್ಮ ಮೈಸೂರು ಒಂದೇ ಅಂತೆಲ್ಲ ನಮ್ಮ ದೇಶದ ಎಲ್ಲ ಜನರಿಗೂ ಯೋಗ ದಿನಾಚರಣೆ ಶುಭಾಶಯ ಹೇಳಿ ಆ ಯೋಗದ ಒಂದು ಗುರಿ ಇಟ್ಕೊಳ್ಳೋದಲ್ಲದೆ ನಿಮ್ಮ ನಿಮ್ಮ ಸ್ವಾಸ್ಥ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಾವು ಹಾರೈಸ್ತೀವಿ. ನಮ್ಮ ಸಂಸ್ಥೆಯಿಂದ, ನಮ್ಮ ಫೌಂಡೇಶನಿಂದ, ನಮ್ಮ ಡಾಕ್ಟರ್ ಪ್ರತಿಭಾ ರಿಜಿನಲ್ ವೆಸ್ಲಿ, ಡಾಕ್ಟರ್ ಶೆಣೈ ಇವರೆಲ್ಲರ ಪರವಾಗಿ, ನಮ್ಮ ಸಂಸ್ಥೆ ಪರವಾಗಿ ನಿಮ್ಮೆಲ್ಲರಿಗೂ ನಮ್ಮ ಶುಭಕಾಮನೆಗಳು.
1: ಡಾಕ್ಟರ್ MV ಗೋಪಾಲ್ ಸ್ವಾಮಿ ಅವರಿಂದ ಆರಂಭ ಆಗಿ ಮೈಸೂರು ಮಹಾರಾಜರ ನಿರಂತರ ಪರಿಶ್ರಮದಿಂದ 90 ವರ್ಷಗಳನ್ನು ಪೂರೈಸಿರುವಂತಹ ಮೈಸೂರು ಆಕಾಶವಾಣಿ ಈಗ 92ನೇ ವರ್ಷ ನಡೀತಾ ಇದೆ. ಆಕಾಶವಾಣಿ ಸ್ಟುಡಿಯೋದಲ್ಲಿ ತಾವು ಕೂತಿದ್ದೀರಿ. ಮಹಾರಾಜರು ಒಂದು ಕಾಲದಲ್ಲಿ ಇಲ್ಲಿ ಬಂದು ಆಕಾಶವಾಣಿಯಲ್ಲಿ ನಡೀತಾ ಇದ್ದಂತಹ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡ್ತಾ ಇದ್ದಂತಹ ಕಾಲ ಇತ್ತು. ಅಂಥದೇ ಸ್ಟುಡಿಯೋದಲ್ಲಿ ತಾವು ಕೂಡ ಇದ್ದೀರಿ. ತಮಗೇನು ಅನ್ನಿಸ್ತಾ ಇದೆ ಆಕಾಶವಾಣಿ ಬಗ್ಗೆ, ತಮ್ಮ ಒಂದು ಅಭಿಪ್ರಾಯ ಚಿಂತನೆಗಳು ಏನು ಮೇಡಮ್?
0: ನಮ್ಮ ಮಾವನವ್ರ ಕಾಲದಲ್ಲಿ ಶುರು ಮಾಡಿದ್ದು ಆಕಾಶವಾಣಿ, ಆ ಮನೆತನ ರೆಪ್ರೆಸೆಂಟ್ ಮಾಡಕ್ಕೆ ನನಗೂ ತುಂಬ ಹೆಮ್ಮೆ. ಮತ್ತೆ ಅವ್ರಿಗೂ ನಾವು ಎಷ್ಟು ಹೇಳಿದ್ರು ನಾವು ಯಾವ ರೀತಿ ಅವ್ರಗಳಿಗೆ ಇದನ್ನ ಸಲ್ಸಕ್ಕೂ ನಮ್ ಕೇಳಿದ್ ನಾವು ಎಷ್ಟೇ ಹೇಳಿದ್ರು ತುಂಬ ಕಡಿಮೆ. ಅದು ನಾವು ಕೇಳಿದಂಗೆ ಇಲ್ಲ ಜರ್ಮನ್ ಆರ್ಕಿಟೆಕ್ಟ್ನ ಕರ್ಕೊಂಬಂದು ಅಕೌಸ್ಟಿಕ್ಸ್ ಎಲ್ಲ ಸ್ವತಃ ಇಂಟ್ರೆಸ್ಟ್ ತಗೊಂಡೆಲ್ಲ ಮಾಡಿಸಿದ್ರು, ಅದೆಲ್ಲ ಕೇಳಿದ್ದೀವಿ, ಅದ್ರ ಬಗ್ಗೆ ತಿಳಿದಿದೆ. ಆದರೆ ಅದಿನ್ನು ಸಂಸ್ಥೆ ಮುಂದುವರಿಸಿ ಅದೇ ಮಟ್ಟದಲ್ಲಿ ಇಟ್ಕೊಂಡು ಮುಂದುವರಿತಿರೋ ಅವ್ರಿಗೆ ಅದೊಂದು ಗಿಡ ಹುಟ್ಟು ಹಾಕೋದು ಸುಲಭ, ಅದನ್ನ ಬೆಳೆಸಿ ಉಳಿಸೋದು ಎಲ್ರಿಗೂ ಸಲ್ಲತ್ತೆ, ಅದರದ್ದು ಶ್ರೇಯ ಎಲ್ರಿಗೂ ಸಲ್ಲತ್ತೆ. ಅದೇ ನೀವು ಸಂಸ್ಥೆನ ಉಳಿಸ್ಕೊಂಡು ಮುಂದುವರಿಸ್ಕೊಂಡು ಬಂದಿದ್ದೀರಿ, ನಿಮ್ಮೆಲ್ರಿಗೂ ನನ್ನ ಶುಭಾಶಯಗಳು ಮತ್ತು ಶುಭಕಾಮನೆಗಳು. ಹೀಗೆ ಮುಂದುವರಿಲಿ, ಇನ್ನು ಬೇಕಾದಷ್ಟು ಕಾರ್ಯಕ್ರಮಗಳು ನಿಮ್ಮ ಕಡೆಯಿಂದನೂ ಆಗಬೇಕಾಗಿದೆ. ಆಕಾಶವಾಣಿ ಅಂತ ಅವ್ರು ಹೆಸರು ಕೊಟ್ಟಿದ್ದೇ ನಮಗೆ ತುಂಬ ಸಂತೋಷ. ಮೈಸೂರಿಂದ ಆಕಾಶವಾಣಿ ಅಂತ ಇತ್ತು ಅಂತ ನಾವು ಅನ್ಕೊಂಡಿರೋದಾಗ್ಲಿ. ಆಕಾಶವಾಣಿ ಇಟ್ಕೊಂಡ ಮೇಲೆ ಇವರು ಟೆಲಿವಿಷನ್ ಎಲ್ಲ ಬಂದಾಗ ದೂರದರ್ಶನ್ ಅಂತ ಇಟ್ಕೊಂಡದ್ದು ಇದ್ರ ಮೇಲೇನೆ ಅಂತ ನಾವು ಅನ್ಕೊಂಡಿರೋದು. ಆತರ ಬರ್ಬೇಕು, ಅದು ನಮ್ಮ ಕಲ್ಚರ್ ನಮ್ಮ ಇದಕ್ಕೆ ಪ್ರಾಮುಖ್ಯತೆ ಕೊಟ್ರೆ ಈ ತರ ಅನೇಕ ಆಕಾಶವಾಣಿ ಪ್ರೋಗ್ರಾಮ್ಗಳು. ಹಾಗೆ ತರ 2 ಸತಿ ಸಂಗೀತಕ್ಕೂ ಕೂಡ ಬಂದಿದ್ದೀನಿ ನಾನು ಪ್ರೋಗ್ರಾಮ್ಗೆ. ಆತರ ನೀವು ನಮ್ಮ ಮಾವನೂರು ಸೆಂಟಿನರಿನಲ್ಲಿ ಆಕಾಶವಾಣಿಯಿಂದ ಅವ್ರದ್ದು ಕಾಂಪೋಸಿಷನ್ ಕೂಡ ಪ್ರಸಾರ ಮಾಡಿತ್ತು. ಸೊ ಅದೆಲ್ಲಕ್ಕೂ ನಿಮ್ಗೆ ಎಲ್ಲಾನು ಸೇರಿ ಇವತ್ತು ನಿಮ್ಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ.
1: ಮೈಸೂರನ್ನ ಯೋಗ ನಗರಿಯನ್ನಾಗಿಸೋದಕ್ಕೆ ಮತ್ತೆ ಸ್ವಚ್ಛ ಮೈಸೂರನ್ನಾಗಿಸೋದಕ್ಕೆ ಮುಂದಿನ ದಿನದಲ್ಲಿ ಏನನ್ನ ನಿರೀಕ್ಷೆ ಮಾಡಬಹುದು ನಾವು?
0: ಸ್ವಚ್ಛತೆ ಬಗ್ಗೆ ಎಲ್ಲ ಒಬ್ಬೊಬ್ರಿಗೂ ನಮ್ಮ ಒಂದೊಂದು ಪ್ರಜೆಗಳಿಗೂ ಅದ್ರ ಬಗ್ಗೆ ಪ್ರಜ್ಞೆ ಇರಬೇಕು, ಅದ್ರ ಬಗ್ಗೆ ಕಾಳಜಿ ಇರಬೇಕು. ನಾವು ನಮ್ಮ ಮನೆ ಹೈಜೀನ್, ನಮ್ಮ ಸ್ವತಃ ಹೈಜೀನ್ ನೋಡ್ಕೊಂಡ್ರೆ ನಾವು ಸ್ವಸ್ಥವಾಗಿರ್ತೀವಿ, ಸ್ವಚ್ಛವಾಗಿರ್ತೀವಿ, ಜೊತೆಗೆ ಪರಿಸರನು ಸ್ವಚ್ಛ. ನಾವು ಎಷ್ಟು ಜವಾಬ್ದಾರಿ ತಗೋತೀವೋ ಪರಿಸರಕ್ಕೂ ಅಷ್ಟೇ ಜವಾಬ್ದಾರಿ ಇಟ್ಕೊಂಡು ಮಾಡ್ಬೇಕು ಅಂತದ್ದು ನಮ್ಮ ಅನಿಸಿಕೆ.
1: ಅಂತಿಮವಾಗಿ ಏನಾದ್ರು ಸಂದೇಶ ಇದೆಯಾ ತಮ್ದು?
0: ಆಕಾಶವಾಣಿ ನಮ್ಗೆ ಇಲ್ಲಿ ನೀವು ಇವತ್ತಿನ ದಿನ ನಮ್ಮ ಸ್ವಸ್ಥ ಮೈಸೂರು ಬಗ್ಗೆ ಮಾತಾಡಿಸಿದ ತುಂಬಾ ಸಂತೋಷ. ಮತ್ತೆ ನಿಮ್ಮ ಇಲ್ಲಿ ಆಕಾಶವಾಣಿಲೂ ನೀವೆಲ್ಲರೂ ಯಾವಾಗ ಬೇಕಾದ್ರೂ ನಮ್ಮ ಸ್ವಸ್ಥ ಮೈಸೂರು ಇದನ್ನ ಪಡ್ಕೋಬಹುದು. ಡಾಕ್ಟರ್ ಶನ್ಯಾಗಲಿ, ನಮ್ಮ ವೇಸ್ಲಿ ಅವ್ರಿಗಾಗ್ಲಿ, ಡಾಕ್ಟರ್ ಪ್ರತಿಭಾಗ ಹೇಳಿದ್ರೆ ನಿಮ್ಮ ಇಲ್ಲಿ ಆಕಾಶವಾಣಿ ಅವ್ರಿಗೂ ಆ ಪ್ರೋಗ್ರಾಮ್ ಎಕ್ಸ್ಟೆಂಡ್ ಮಾಡ್ತೀವಿ. ಅದಲ್ಲದೆ ನಿಮ್ದು ಇನ್ನೇನಾದ್ರು ಇದ್ರು ನಾವು ಪ್ರಯತ್ನ ಪಡ್ತೀವಿ ಅದನ್ನ ಈಡೇರ್ಸಕ್ಕೆ.
1: ಒಳ್ಳೇದು ಪ್ರಮೋದಾದೇವಿ ಒಡೆಯರವರೇ, ಇದುವರೆಗೂ ತಾವು ಸ್ವಸ್ಥ ಮೈಸೂರು ಸಂಸ್ಥೆ ಹಾಗೆ ಮೈಸೂರು ಮಹಾರಾಜರಾದ ಶ್ರೀಕಂಠ ದತ್ತ ನರಸಿಂಹರಾಜ ಒಡೆಯರವರ ಹೆಸರಿನಲ್ಲಿ ಸ್ಥಾಪಿಸಿರುವಂತಹ ಟ್ರಸ್ಟಿನ ಬಗ್ಗೆ, ಅಂತಾರಾಷ್ಟ್ರೀಯ ಯೋಗ ದಿನದ ಬಗ್ಗೆ ನಿಮ್ಮ ವೈಯಕ್ತಿಕ ಚಿಂತನೆಗಳನ್ನು ಬಹಳ ಸೊಗಸಾಗಿ ನಮ್ಮೊಂದಿಗೆ ಹಂಚಿಕೊಂಡ್ರಿ. ನಿಮ್ಮೆಲ್ಲ ಕಾರ್ಯಗಳು ಯಶಸ್ವಿಯಾಗಲಿ. ಮೈಸೂರು ಆಕಾಶವಾಣಿ ಸದಾ ನಿಮ್ಮ ಬೆಂಬಲಕ್ಕಿರುತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ತಾವು ಇಲ್ಲಿವರೆಗೂ ಬಂದು ನಮ್ಮ ಜೊತೆ ಮಾತಾಡಿ ನಮ್ಮ ಕೇಳುಗರೊಂದಿಗೆ ಮುಕ್ತವಾಗಿ ಸಂವಾದ ನಡೆಸಿದ್ದಕ್ಕೆ ಕೇಳುಗರ ಪರವಾಗಿ ಆಕಾಶವಾಣಿ ಪರವಾಗಿ ತಮಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ.
0: ಧನ್ಯವಾದ,
1: ಪದೇ ಪದೇ ಬರ್ತಾ ಇರಿ. ವಂದನೆಗಳು, ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಮೈಸೂರಿನ ಯೋಗ ಪರಂಪರೆಗೆ ಮೈಸೂರು ರಾಜವಂಶಸ್ಥರ ಕೊಡುಗೆ ಮತ್ತು ಸ್ವಸ್ಥ ಮೈಸೂರು ಈ ಕುರಿತು ರಾಜಮಾತೆ ಪ್ರಮೋದಾದೇವಿ ಒಡೆಯರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ, ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಮಾಹಿತಿ ಮನರಂಜನೆ ಆಯ್ಕೆಯಲ್ಲಿ ಫಸ್ಟ್ ಅಂಡ್ ಬೆಸ್ಟ್.
1: ಮುಂಜಾನೆಯಿಂದ ಮುಸ್ಸಂಜೆಯವರೆಗೂ, ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ.

0: ವಿಶ್ವಾಸಿ.
1: ಶ್ರೋತೃಗಳೊಂದಿಗೆ ಆಕಾಶವಾಣಿಯ ಬೆಸುಗೆ
2: ಮಾಸದ ಬಾನುಲಿ ಮತ್ತಷ್ಟು ಸ್ಥಿರವಾಗಿ ಎಂದೆಂದಿಗೂ ನಿಮ್ಮೊಂದಿಗೆ ಆಕಾಶವಾಣಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ. ಪಿಎಂ ಕೃಷಿ ಸಿಂಚಾಯಿ ಯೋಜನೆ, ಈ ಬಗ್ಗೆ ಮಾತನಾಡುತ್ತಾರೆ ಡಾಕ್ಟರ್ ಎಸ್ಎ ಗದ್ದನಕೇರಿ.
2: ತಾವೆಲ್ಲರೂ ಗಮನಿಸಿದಂತೆ ಉಷ್ಣ ತಾಪಮಾನ ಭೂಮಿಯಲ್ಲಿ ಹೆಚ್ಚಾಗ್ತಾ ಇದೆ, ಅದಕ್ಕೆ ಅನೇಕ ಕಾರಣಗಳು.

0: ಹಿಂಗಾಗಿ ನೀರಿನ ಬೇಡಿಕೆ ಬೆಳೆಗಳಿಗೆ ಹೆಚ್ಚಾದಾಗ ಏನ್ ಮಾಡಬೇಕು? ನೀರಾವರಿ ನಿರ್ವಹಣೆ ಅಥವಾ ನೀರಿನ ನಿರ್ವಹಣೆ, ಯಾಕಂದ್ರೆ ನಮ್ಮ ಸುತ್ತಲೂ ಅನೇಕ ನೀರಾವರಿ ಮೂಲಗಳಿದ್ರೂ ಕೂಡ ಆ ನೀರು ನಮ್ಗೆ ಉಪಯೋಗ ಆಗಲಾರದಂತ ಉಪ್ಪಿನಂಶ ಹೊಂದಿದಂತ ಸಮುದ್ರಗಳಲ್ಲಿ ಸಂಗ್ರಹವಾಗಿದೆ. ಆದ್ರೆ ಆ ನೀರು ಎಷ್ಟು ಇಂಪಾರ್ಟೆಂಟು, ಯಾಕಂದ್ರೆ ಕೃಷಿಯಲ್ಲಿ ಅನ್ನೋದು ಎಲ್ಲರಿಗೂ ಗೊತ್ತೈತಿ. ಆ ಒಂದು ನೀರಿನ ಒಂದು ಸದ್ಬಳಕೆಯನ್ನ ಮತ್ತು ಪ್ರತಿ ಹನಿಗೆ ಹೆಚ್ಚು ಬೆಳೆ ಬೆಳಿಬೇಕು ಅನ್ನುವಂತ ನಿಟ್ಟಿನೊಳಗೆ ಹರ್ ಖೇತ್ ಕೋ ಪಾನಿ ಎಂಬ ಧ್ಯೇಯ ವಾಕ್ಯದೊಂದಿಗೆ July 1 2015 ಪ್ರಾರಂಭವಾದ ಪ್ರಧಾನಮಂತ್ರಿ ಕೃಷಿ ಸಂಚಯ ಯೋಜನೆ ಇದು. ಈಗ ಪಕ್ಕಾ ಇಲ್ಲಿ ನೀರಾವರಿ ಸೌರ ಸಹಿತಪ ಅಂತ ಗೊತ್ತಾದಾಗ ಅದು ನದಿಯಾಗಿರ್ಬೋದು, ಕೆರೆಯೇ ಆಗಿರ್ಬೋದು, ಅಥವಾ ಅಂತರ್ಜಲನೇ ಆಗಿರ್ಬೋದು, ಬೋರ್ ಮೂಲಕ ಅಥವಾ ಕೊಳವೆ ಬಾವಿ ಮೂಲಕ ಅಂತಿರಲ್ಲ, ಆ ಒಂದು ಸಾಗುವಳಿ ಪ್ರದೇಶ ಏನಿರ್ತಲ್ಲ, ಆ ನೀರಾವರಿ ಮೂಲಗಳನ್ನು ಹೊಂದಿದಂತಲ್ಲಿ ಅಲ್ಲಿ ಆ ಏರಿಯಾ ವಿಸ್ತರಣೆ ಮಾಡೋದು. ವಿಸ್ತಾರ ಹೆಂಗ್ ಮಾಡೋದು? ನೀರು ವೇಸ್ಟೇಜ್ ಆಗಿರ್ತದಲ್ಲ ಅದನ್ನ ಕಡಿಮೆ ಮಾಡೋದು. ನೀರ್ ಹೆಂಗ್ ವೇಸ್ಟೇಜ್ ಆಕತಿ? ಒಂದು ನಮ್ ಕೆನಾಲ್ ಅದನ್ನ ಸರಿಯಾಗಿ ಪಿಚಿಂಗ್ ಮಾಡಿರ್ಲಿಲ್ಲ ಅಂದ್ರೆ ಅಲ್ಲಿ ಬಿರುಕು ಬಿಟ್ಟು ಅಲ್ಲೇ ನೀರ್ ಹೆಂಗ್ ತಿರ್ತತಿ? ಆಪರೇಷನ್ ಲಾಸ್ ಏನು ಮಾಡಕ್ ಆಗಂಗಿಲ್ಲ. ಆದ್ರೆ ಕನ್ವಿಯನ್ಸ್ ಲಾಸ್, ಫೀಲ್ಡ್ ಚನಲ್, ಮೈಕ್ರೋ ಚನಲ್ ನಾಗ ನೀರ್ ಬರುವಾಗ ಸಾಕಷ್ಟು ವೇಸ್ಟೇಜ್ ಇರುತ್ತೆ. ನಾವು ಕೆನಲ್ ಸರಿಯಾಗಿ ಮೇಂಟೈನ್ ಮಾಡಬೇಕು, ನೀರು ಸರಿಯಾಗಿ ಹರಿದು ಬರಬೇಕು, ಅದಕ್ಕೆ ಕರೆಕ್ಟ್ ಸ್ಲೋಪ್ ಇರಬೇಕು, ಎಲ್ಲಿಯೂ ಅನ್ನ ಸರಿ ವೇಸ್ಟ್ ಆಗಬಾರ್ದು, ಎಲ್ಲರಾದ್ರೂ ಒಡೆದು ಬೇರೆ ಕಡೆ ಹೋಗಿ ನಮಗೆ ಬೇಡದ ಜಾಗದಲ್ಲಿ ಹೋಗಿ ಅಲ್ಲಿ ಕೂಡ ಮಣ್ಣಿನ ಗುಣಮಟ್ಟವನ್ನು ಹಾಳು ಮಾಡೋದ ನಿಟ್ಟಿನಲ್ಲಿ ಕೂಡ ಎಲ್ಲ ಒಂದು ಪ್ರಮುಖವಾಗಿ ಒಟ್ಟಾರೆ ನೀರಾವರಿ ಬಳಕೆಯ ಒಂದು ದಕ್ಷತೆಯನ್ನು ಹೆಚ್ಚುವಂತ ಕಾರ್ಯ ಈ ಯೋಜನೆಯೊಳಗೆ ಐತಿ. ಇಲ್ಲಿ ಭರವಸೆ ನೀರಾವರಿಗಾಗಿ ಮೂಲಗಳನ್ನು ಮೊದಲು ರಚಿಸೋದ್ರ ಮೇಲೂ ಕೇಂದ್ರೀಕರಣ ಐತಿ. ಜಲಸಂಚಯ ಮತ್ತು ಜಲಸಿಂಚನ ಮೂಲಕ ಸೂಕ್ಷ್ಮ ಮಟ್ಟದಲ್ಲಿ ಮಳೆ ನೀರನ್ನು ಬಳಸಿಕೊಳ್ಳುವ ಮೂಲಕ ರಕ್ಷಣಾತ್ಮಕ ನೀರಾವರಿಯನ್ನು ಸೃಷ್ಟಿಸುತ್ತದೆ. ಅಂದ್ರೆ ಪ್ರೊಟೆಕ್ಟಿವ್ ಇರಿಗೇಷನ್, ಸಂರಕ್ಷಣಾತ್ಮಕ ನೀರಾವರಿ. ನಾವು ನೀರಾವರಿಯನ್ನು ಬಹಳ ಮಂದಿ ನಾವು ಏನ್ ತಿಳ್ಕೊಂತೀವಿ, ಬೆಳೆಗೆ ನೀರು ಬೇಕಾಗಿಲ್ಲ. ಆಕ್ಚುಲಿ ಬೆಳೆಗೆ ಬೇಕಾಗಿರೋದು ತೇವಾಂಶ. ನಾವು ಅನೇಕ ಸಾರಿ ಕೇಳ್ತೀವಿ ಬ್ಲ್ಯಾಕ್ ಸೋಯಿಲ್ ಒಳಗೆ ಅಚ್ಚುಕಟ್ಟು ಪ್ರದೇಶದೊಳಗೆ, ಎಸ್ಪೆಷಲಿ ನದಿ ಅಚ್ಚುಕಟ್ಟು ಪ್ರದೇಶದೊಳಗೆ ನೀರಾವರಿ ಏನ್ ಬಿಡ್ರಿ ಒಂದು ಶಾಪನ ಬಿಡ್ರಿ, ಅದು ವರ ಅಲ್ಲ ಅಂತಾರೆ. ಯಾಕಂತಾರ? ಮಣ್ಣಿನೊಳಗೂ ಅಂದ್ರೆ ಕ್ಯಾಲ್ಸಿಯಮ್, ಮ್ಯಾಗ್ನೀಷಿಯಮ್, ಸೋಡಿಯಮ್ ಇವೆಲ್ಲ ಹೆಚ್ಚದವು, ಇನ್ ನೀರಿನೊಳಗೂ ಅವೇ ಹೆಚ್ಚದವು. ಹಿಂಗಾಗಿ ಅದು ಏನು ಉಪಯೋಗ ಅನ್ನುವಂತ ವಿಚಾರಗಳು ಅನೇಕ ಸಾರಿ ಬರ್ತಾವ. ಯಾಕಂದ್ರೆ ಕಮಾಂಡ್ ಏರಿಯಾದೊಳಗೆ ಅನೇಕ ಕಡೆ ಅಚ್ಚುಕಟ್ಟು ಪ್ರದೇಶದೊಳಗೆ ಸಾಕಷ್ಟು ಭೂಮಿ ಸೌಳು ಜೌಳ ಯಾಕಾಗೈತೆ ಅನ್ನೋದು ವಿಚಾರ ಮಾಡಿದಾಗ ಈ ಒಂದು ಯೋಜನೆ ಮಹತ್ವ ನಮಗೆಲ್ಲರಿಗೂ ಅರಿವಾಗುತ್ತೆ. ಅದಕ್ಕೆ ಈ ಒಂದು ನಿಟ್ಟಿನಲ್ಲಿ ಸರ್ಕಾರ ಇದನ್ನು ಮಾಡಿ ಒಂದು ಮೇಲ್ವಿಚಾರಣೆ, ಈ ಒಂದು ಯೋಜನೆ PMKSY ಪ್ರಧಾನ ಮಂತ್ರಿ ಕೃಷಿ ಸಂಚಯ ಯೋಜನೆ, ಇದರ ಮೇಲ್ವಿಚಾರಣೆ ಅಂತರ್ ಸಚಿವಾಲಯದ ರಾಷ್ಟ್ರೀಯ ಚಾಲನಾ ಸಮಿತಿ ಅಂತ ಮಾಡಿ ಪ್ರಧಾನ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಂಬಂಧಿತ ಸಚಿವಾಲಯಗಳ ಕೇಂದ್ರ ಮಂತ್ರಿಗಳೊಂದಿಗೆ ರಚಿಸಲಾಗುತ್ತದೆ. ಇಲ್ಲಿ ಅಗ್ರಿಕಲ್ಚರ್ ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ರೆವಿನ್ಯೂದವರದ್ದು ಇರ್ಬೋದು, ಎಲ್ಲ ಇಲಾಖೆಗಳ ಸಚಿವಾಲಯಗಳು ಇಲ್ಲಿ ಇನ್ವಾಲ್ವ್ ಆಗಿರ್ತವೆ. ಆ ಕಾರ್ಯಕ್ರಮದ ಪ್ರಕಾರ ಈ ಕಾರ್ಯಕ್ರಮ ಅನುಷ್ಠಾನ, ಸಂಪನ್ಮೂಲಗಳ ಹಂಚಿಕೆ, ಅಂತರ್ ಸಚಿವರ ಸಮನ್ವಯ, ಮೇಲ್ವಿಚಾರಣೆ ಮತ್ತು ಕಾರ್ಯಕ್ಷಮತೆ ಇವೆಲ್ಲ ಒಂದು ಪರಿಣಾಮಕಾರಿಯಾಗಿ ಮೇಲ್ವಿಚಾರಣೆ ಮಾಡಕ್ಕೆ ಮತ್ತೆ ಆಯೋಗದ ಉಪಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿನೂ ಇರುತ್ತೆ. ಇನ್ನು ಪ್ರಧಾನಮಂತ್ರಿ ಕೃಷಿ ಸಂಚಯ ಯೋಜನೆ ಏನಪ್ಪಾ, ನಮ್ಮ ರೈತರ ಮಟ್ಟದಾಗ ನಾವು ಅದನ್ನು ಏನ್ ತಿಳ್ಕೋಬೇಕು? 90% ಸಹಾಯಧನ ಇದಕ್ಕೆ. ತೋಟಕ್ಕೆ ನೀವು ಸ್ಪ್ರಿಂಕ್ಲರ್ ಅಳವಡಿಸಾಕ ಎಲ್ಲರಿಗೂ ಗುರ್ತೈತಿ, ತುಂತುರು ನೀರಾವರಿ ಅಂದ್ರೆ ಸ್ಪ್ರಿಂಕ್ಲರ್, ಹನಿ ನೀರಾವರಿ ಅಂದ್ರೆ ಡ್ರಿಪ್. ಇವೆರಡು ನೀರಾವರಿ ಬರೋದ್ರಿಂದ ಏನಾಗುತ್ತೆ, ಮಣ್ಣಿನ ಗುಡ್ಡದ ನಮಗೆ ಕೆಡೋದಲ್ಲ. ಕೆಲವೊಂದಿಷ್ಟು ಸಮಸ್ಯೆ ಅದಾವು, ಗಾಳಿ ಹೆಚ್ಚಿದ್ದಾಗ ಸ್ಪ್ರಿಂಕ್ಲರ್ ಸರಿಯಾಗಿ ಉಪಯೋಗ ಆಗಿಲ್ಲ ಅನ್ನೋದಾಗ್ಲಿ, ಕೆಲವೊಮ್ಮೆ ರೆಡ್ ಸಾಯಿಲ್ನಾಗ ಸ್ಪ್ರಿಂಕ್ಲರ್ ಚಲೋ ಅಲ್ಲ ಅನ್ನೋದು, ಯಾಕಂದ್ರೆ ನೀರು ಹಿಂಗಂಗಿಲ್ಲ ಅನ್ನೋದು ಕೆಲವೊಂದು ಅದಾವು. ಇದ್ದಾಗ ಕೂಡ ಕೃಷಿ ಭೂಮಿಗೆ ಒಟ್ಟು ನೀರಿನ ಕೊರತೆ ಆಗದಂತೆ ರೈತರು ಮೈಕ್ರೋ ಇರಿಗೇಷನ್ ಸಿಸ್ಟಮ್ಸ್, ಸ್ಪ್ರಿಂಕ್ಲರ್ ಅಥವಾ ಉತ್ತಮ ತಂತ್ರಜ್ಞಾನ ಇವನ್ನೆಲ್ಲ ಈ ಯೋಜನೆಯೊಳಗೆ ಬರ್ತವೆ. ಹೊಲದಲ್ಲಿ ಬೆಳೆ ಬೆಳೆದರೆ ಅದರ ಹಿಂದಿನ ರೈತರ ಬೆವರಿನ ಶ್ರಮ ಎಷ್ಟು ಅಡಗಿರ್ತೈತಿ? ಹೊಲ ಉಳುಮೆ ಮಾಡಿ, ಬಿತ್ತನೆ ಮಾಡಿ, ಅಗತ್ಯಕ್ಕೆ ತಕ್ಕಂತೆ ನೀರು ಉಣಿಸಿದ್ರಷ್ಟೇ ಹೊಲ ಹಸಿರಿನಿಂದ ಕಂಗಡಿಸಲು ಸಾಧ್ಯ. ಯಾಕಂದ್ರೆ ನೀರು ಹೆಚ್ಚು ಬಿಟ್ರು ತ್ರಾಸು, ಎಲ್ಲ ಪೋಷಕಾಂಶಗಳು ಡ್ರೈನ್ ಆಗಿ ಹೋಗ್ತಾವ, ಮತ್ತೆ ಹೆಚ್ಚು ತೇವಾಂಶ ಇರೋದ್ರಿಂದ ಅವು ಬೆಳೆ ಕೆಡ್ತಾವ, ಒಂಥರ ಶೀತ ಬಾಧೆಗೆ ಈಡಾಗಿ ಅನೇಕ ರೋಗ ರುಜಿನಗಳು ಕೀಟಗಳು ಬರ್ತಾವ. ಅದಕ್ಕೆ ಇದು ಎಲ್ಲದಕ್ಕೂ ಪರಿಹಾರವಾಗಿ ಏನಂದ್ರೆ ಒಳ್ಳೆ ಒಂದು ಇರಿಗೇಷನ್ ಸಿಸ್ಟಮ್ ಡೆವಲಪ್ ಮಾಡಬೇಕು. ಹೆಚ್ಚು ನೀರು ಬೇಡ, ತೇವಾಂಶ ಬೇಕು. ಈಗ ಇವತ್ತಿಗೂ ಭಾರತದಲ್ಲಿ ಉತ್ತಮ ನೀರಾವರಿ ವ್ಯವಸ್ಥೆ ಮರೀಚಿಕೆಯಾಗಿದೆ. ಬೇರೆ ಬೇರೆ ಡೆವಲಪ್ಡ್ ಕಂಟ್ರಿ ಒಳಗೆ ಬಹಳ ಎಫಿಷಿಯಂಟ್ ಯೂಸ್ ಆಫ್ ವಾಟರ್ ಅದು. ನಮಕಿನ ನೀರಿನ ಮೂಲಗಳು ಕಡಿಮೆ ಇದ್ರು, ನಮ್ಮಷ್ಟು ಮಳೆ ಆಗ್ಲಿಕ್ಕಂದ್ರು ಅವರು ನೀರಾವರಿ ಒಳಗೆ ನಮಗಿನ ಹೆಚ್ಚಿನ ಯಶಸ್ಸು ಸಾಧಿಸ್ತಾರ. ಇಲ್ಲಿ ಏನಾಗ್ಬಿಟ್ಟದ, ಕಾರಣಾಂತರಗಳಿಂದ ನಮ್ಮಲ್ಲಿ ಉತ್ತಮ ನೀರಾವರಿ ವ್ಯವಸ್ಥೆ ಇಲ್ಲ ಅಂತ ಹೇಳ್ಬೇಕು. ಯಾಕಂದ್ರೆ ಹಿಂದಕ್ಕೆ ನಾವು ಐತಿಹಾಸಿಕವಾಗಿ ಪುರಾತನ ಒಂದು ಇವು ನೋಡಿದ್ರೆ, ಪುಷ್ಕರಣಿಗಳನ್ನ ರಾಜಸ್ಥಾನದಾಗ ಹಂಪಿ ಒಳಗೆ ನೋಡಿದ್ರೆ, ಅಥವಾ ಮಾಕುಟದೊಳಗೆ ನೋಡಿದ್ರೆ, ಆಗಿನ ಕಾಲದ ರಾಜ ಮಹಾರಾಜರು, ಆಗಿನ ಕಾಲದ ಆಡಳಿತಗಾರರು ಎಷ್ಟೊಂದು ನೀರಿನ ನಿರ್ವಹಣೆಗೆ ಮಹತ್ವ ಕೊಟ್ಟಿದ್ರು ಅನಿಸುತ್ತೆ. ಆದ್ರೆ ಈಗ ನಾವು ಆಧುನಿಕ ತಂತ್ರಜ್ಞಾನದಿಂದ ಬಹಳ ಸುಲಭವಾಗಿ ನಾವು ನೀರನ್ನು ದಕ್ಕಿಸ್ಕೊಂತಿದ್ರು, ಅದನ್ನು ಉಪಯೋಗ ಮಾಡೋದ್ರೊಳಗೆ ನಮ್ಮದು ಪರ್ಫಾರ್ಮೆನ್ಸ್ ಸರಿ ಇಲ್ಲ. ಕೆಲವೊಂದು ಕಡೆ ನೀರು ಹೆಚ್ಚಿರುತ್ತೆ, ಸಮುದ್ರಕ್ಕೆ ಸೇರುತ್ತೆ, ಕೆಲವಡೆ ಕುಡಿಯುವ ನೀರಿಗೂ ಕೊರತೆ ಇದೆ. ಇದಕ್ಕೆಲ್ಲ ಏನ್ ಮಾಡ್ಬೇಕಂದ್ರೆ ರೈತರು ನೀರಾವರಿಯಲ್ಲಿರೋ ತಂತ್ರಜ್ಞಾನ ಬಳಸ್ಕೋಬೇಕು. ಸ್ವಲ್ಪ ಕಷ್ಟ ಅದ್ರ ಕ್ಯಾಲ್ಕುಲೇಷನ್ ಅದು ಇದು, ಬಟ್ ಈಗ ಪಾರ್ಷಲ್ ಪ್ಲೂಮ್ ಹಂಗೆ ಹಿಂಗೆ ನೀರು ಒಂದು ಅಳತೆ ಮಾಡಿ ಬಿಡುವಂತ ಟೂಲ್ಸ್ ಡೆವಲಪ್ ಆಗಿರೋದ್ರಿಂದ ಮತ್ತೆ ಅದು ಒಂದು ರೈತರ ಮಟ್ಟಕ್ಕೆ ಆ ವಿಜ್ಞಾನವನ್ನ ಸರಳೀಕರಣಗೊಳಿಸಿ ವಿಜ್ಞಾನಿಗಳು ಅದನ್ನು ಎಕ್ಸ್ಪ್ಲೇನ್ ಮಾಡೋದ್ರಿಂದ ಮತ್ತು ರೈತರು ಕೂಡ ಸ್ವಲ್ಪ ಸುಶಿಕ್ತರ ಆಗಿರೋದ್ರಿಂದ ಈ ವಾಟರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಳವಡಿಸ್ಕೊಂಡು ನೀರಿನ ಉಳಿತಾಯ ಆಗಬೇಕು ಮತ್ತು ಇಳುವರಿನೂ ಹೆಚ್ಚಾಗಬೇಕು. ನೀರು ಯಾವಾಗ ಬೇಕಾವಾಗ ಅವಾಗ ಕೊಡಬೇಕು. ಈ ಫಾರ್ ಎಕ್ಸಾಂಪಲ್ ಏಕದಳ ಧಾನ್ಯದೊಳಗೆ ಏರೆಡ್ ಎಮರ್ಜೆನ್ಸ್ ಅಂತೀವಿ ನಾವು, ಪೆನಿಕಲ್ ಇನಿಷಿಯೇಷನ್ ಸ್ಟೇಜ್ ಅವಾಗ. ಈಗ ದ್ವಿದಳ ಧಾನ್ಯದೊಳಗೆ ಏನಪ್ಪಾ ಹೂ ಆಡುವಂಥದ್ರೊಳಗೆ ಕಾಳು ಕಟ್ಟುವಂಥದ್ರೊಳಗೆ ಅಂತೀವಿ, ಅಲ್ಲೇ ತೆನಿ ಹಿರಿವು ಆಯುವಂಥ ಏಕದಳ ನಾ ಇಂಗ್ಲೀಷ್ನಾಗ ಹೇಳಿದೆ. ಈ ಥರ ಕೆಲವೊಮ್ಮೆ ನಿರ್ದಿಷ್ಟವಾದ ಒಂದು ಟೈಮ್ನೊಳಗೆ ನೀರು ಕೊಟ್ಟರಂದ್ರೆ ನೀರಿನ ಬೇಡಿಕೆನೂ ಕಡಿಮೆ ಇರುತ್ತೆ ಮತ್ತು ಆ ನೀರಿನ ಸದ್ಬಳಕೆನೂ ಆಗುತ್ತೆ ಮತ್ತು ಉಳಿದ ನೀರೊಳಗೆ ನಮ್ಮದು ನೀರಾವರಿ ಪ್ರದೇಶ ಹೆಚ್ಚಾಗುತ್ತೆ. ಈ ಎಲ್ಲ ಉದ್ದೇಶಗಳನ್ನು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಹೊಂದಿದೆ. ಒಟ್ಟಾರೆ ಸ್ಪ್ರಿಂಕ್ಲರ್ ಹೆಚ್ಚಿಗೆ ನಾವು ಇಲ್ಲಿ ಸ್ಟ್ರೆಸ್ ಕೊಡ್ತಾ ಇದೆ ಸರ್ಕಾರ. ಇನ್ನು ಈ ಯೋಜನೆಯೊಳಗೆ 80-90% ಸಹಾಯಧನ ನೀಡುತ್ತೆ. ಆದರೆ ಹೊಲ ಬೇಕಾದ್ರೆ ಸಮತಟ್ಟು ಮಾಡದೇ ನೀರಾವರಿ ಮಾಡ್ಬೋದು. ಇಲ್ಲಿ ಗುಡ್ಡಗಾಡು ಪ್ರದೇಶ ಇರಲಿ, ಸ್ಲೋಪ್ ಇರಲಿ, ಲೋ ಪರ್ಟೈಲ್ ಇರಲಿ, ಸೌಡಿರಲಿ, ಜಮೀನು ಇರಲಿ, ಮತ್ತು ಇವು ಎಲ್ಲ ಇದ್ರೂ ಈಗಿಂತ ಒಂದು ಸ್ಪ್ರಿಂಕ್ಲರ್ ವಿಧಾನ ಏನು ಬರುತ್ತೆ ನಿಮ್ಮ ನೆರವಿಗೆ ಬರುತ್ತೆ, ಯಾವುದೇ ಈ ಪ್ರದೇಶ ಇದ್ರೂ ಬರುತ್ತೆ. ಇನ್ನು ಎಲ್ಲ ರೈತರು ಈ ಯೋಜನೆಗೆ ಅರ್ಹರಾದಾರೆ. ಎಲ್ಲ ಮಾನ್ಯತೆ ಪಡೆದ ಸಂಸ್ಥೆಗಳು ಸಹ ಈ ಯೋಜನೆಯ ಪ್ರಯೋಜನ ಪಡಿತಾವೆ. ಸ್ವಸಹಾಯ ಗುಂಪು ಇರ್ಬೋದು, ಟ್ರಸ್ಟ್ ಇರ್ಬೋದು, ಸಹಕಾರಿ ಸಂಘಗಳು, ಅವರು ಕೂಡ ಈ ಯೋಜನೆಗೆ ಅರ್ಹರಾದಾರೆ. ಗುತ್ತಿಗೆ ಆಧಾರದಲ್ಲಿ ಬೇಸಾಯ ಮಾಡುವ ರೈತರು ಕೂಡ ಈ ಯೋಜನೆ ಲಾಭ ಪಡೆಯಬಹುದು. ಕನಿಷ್ಠ 7 ವರ್ಷಗಳ ಕಾಲ ಗುತ್ತಿಗೆ ಪಡಿಬೇಕಾಗುತ್ತೆ ಈ ಯೋಜನೆಯ ಲಾಭ ಪಡಿಬೇಕಾದ್ರೆ ಅವ್ರು ಬೇಸಾಯ ಮಾಡಬೇಕಾಗುತ್ತೆ. ಮತ್ತು ಈ ಯೋಜನೆ ಪಡೆಯಲು ಬೇಕಾದಂತಹ ಪ್ರಮುಖ ದಾಖಲೆಗಳು ಆಧಾರ್ ಕಾರ್ಡ್, ಗುರುತಿನ ಚೀಟಿಗಾಗಿ ಐಡೆಂಟಿಫಿಕೇಶನ್ ಯಾವುದೇ ಪ್ರಮಾಣ ಪತ್ರ, ಭೂಮಿ ಸಂಬಂಧಿಸಿದ ದಾಖಲೆಗಳು ಉತ್ತಾರ, ಜಮೀನಿನ ಜಮಾಬಂದಿ, ಬ್ಯಾಂಕ್ ಖಾತೆ ವಿವರ, ಪಾಸ್ಪೋರ್ಟ್ ಗಾತ್ರದ ಫೋಟೋ, ಮೊಬೈಲ್ ನಂಬರ್. ಮತ್ತಿನ್ನು PMKSY ಯೋಜನೆಯಡಿ ಪ್ರಯೋಜನ ಪಡೆಯಲು ಬಯಸುವ ರೈತರು ಏನ್ ಮಾಡಬೇಕು, ನೀರಿನ ಸಂಪನ್ನಗಳನ್ನು ವ್ಯರ್ಥ ಮಾಡದೆ ಇವ್ರು ಹೆಂಗೆ ಅಪ್ಲೈ ಮಾಡ್ಬೇಕಪ್ಪ, ಮೊದಲ PMKSY.government.gov.in ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕು. ನೀವು PMKSY ಅಂದ್ರೆ ಗೊತ್ತಾಗುತ್ತೆ, ಪ್ರಧಾನಮಂತ್ರಿ ಕೃಷಿ ಸಂಚಯ ಯೋಜನೆ. ಮುಖಪುಟದಲ್ಲಿ ಕಾಣುವ ಲಾಗಿನ್ ಬಟನ್ ಕ್ಲಿಕ್ ಮಾಡಬೇಕು. ನಿಮ್ಮ ಹೆಸರು ಮತ್ತು ಇಮೇಲ್ ಐಡಿ ಮೂಲಕ ನೀವು ಲಾಗಿನ್ ಮಾಡಬಹುದು. ಮುಂದೆ ಆಗ ಸಂಬಂಧಿತ ಲಿಂಕ್ ಅನ್ನು ಆಯ್ಕೆ ಮಾಡಬೇಕು. PDF ಮಾರ್ಗಸೂಚಿಯಿಂದ ಮಾಹಿತಿಯನ್ನು ಪಡೀರಿ ಮತ್ತು ಅದರಲ್ಲಿ ತಿಳಿಸಿರುವ ಪ್ರಕಾರ ನೋಂದಣಿ ಪೂರ್ಣಗೊಳಿಸಬೇಕು. ಈ ಸ್ಪ್ರಿಂಕ್ಲರ್ ವಿಧಾನದಿಂದ ನಿಮಗೆ ಗೊತ್ತೈತಿ ನಿಮ್ಮ ನಿಮ್ಮ ಕ್ರಾಪಿಗೆ ಯಾವ್ಯಾವ ಕ್ರಾಪು, ಸೂಟಕ್ಕು, ಆಲೂಗಡ್ಡೆ, ಅವರೆಕಾಳು, ಈರುಳ್ಳಿ, ಕೋಸಗಡ್ಡೆ, ಸ್ಟ್ರಾಬೆರಿ, ಕಡ್ಲಿ, ನೆಲಗಡಲೆ, ಶೇಂಗಾ, ಸಾಸಿವೆ, ಕ್ಲೋಸ್ ಫೇಸ್ ಕ್ರಾಪ್ಸ್ ಆಗಲಿ, ಎಲೆ ತರಕಾರಿ, ಶುಂಠಿ, ಹೂಕೋಸು, ಹೀಗೆ ಬೇಕಾದ ಬೆಳೆಗಳನ್ನು ಈ ಪದ್ಧತಿಯಲ್ಲಿ ಬೆಳೆಯಬಹುದು.
1: PM ಕೃಷಿ ಸಿಂಚಾಯಿ ಯೋಜನೆ ಈ ಬಗ್ಗೆ ಮಾತನಾಡಿದವರು ಡಾಕ್ಟರ್ SA ಗದ್ದನಕೇರಿ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
2: ಕೇಸರಿ ಬಿಳಿ ಹಸಿರು ತ್ಯಾಗ ಶಾಂತಿ ಸತ್ಯದ ಹೆಸರು. ನಮ್ಮೆಲ್ಲರ ಏಕತೆಗೆ ಒಂದೇ ಉಸಿರು, ತ್ರಿವರ್ಣ ಧ್ವಜ ಹಾರಿಸಿ ಕೂಗಿ ಹೇಳೋಣ ನಾವು ಭಾರತೀಯರು. August 15 ಪ್ರತಿ ಮನೆಯ ಮೇಲೆ ಹಾರಾಡಲಿ ಐಕ್ಯತೆಯ ಸಂಕೇತವಾದ ರಾಷ್ಟ್ರಧ್ವಜ.
3: ಹರ್ ಘರ್ ತಿರಂಗ,
4: ಘರ್ ಘರ್ ತಿರಂಗ.

ಆಕಾಶವಾಣಿ ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಸಂಸತ್ನಲ್ಲಿ ಪ್ರತಿಪಕ್ಷಗಳಿಂದ ಮುಂದುವರಿದ ಗದ್ದಲ, ಉಭಯ ಸದನಗಳ ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ. ಸರ್ಕಾರಿ ಇ ಮಾರುಕಟ್ಟೆ

0: ವಾರ್ತೆಗಳ ವಿವರ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧದ ವಿದ್ಯಾರ್ಥಿಗಳ ಪ್ರತಿಭಟನೆ ವೇಳೆ ಪೊಲೀಸ್ ಬಲಪ್ರಯೋಗ ಹಾಗೂ ಈ ಕುರಿತಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಹೇಳಿಕೆಗೆ ಆಗ್ರಹಿಸಿ ವಿರೋಧ ಪಕ್ಷಗಳ ಸದಸ್ಯರು ಗದ್ದಲ ಉಂಟು ಮಾಡಿದ ಹಿನ್ನೆಲೆ ಸಂಸತ್ತಿನ ಉಭಯ ಸದನಗಳ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಗಿದೆ. ಲೋಕಸಭೆಯಲ್ಲಿ 11 ಗಂಟೆಗೆ ಸಭೆ ಸೇರಿದಾಗ ಪೀಠಾಸೀನಾಧಿಕಾರಿ ಎನ್ಕೆ ಪ್ರೇಮಚಂದ್ರನ್ ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದರು. ಆದರೆ ವಿರೋಧ ಪಕ್ಷಗಳು ವಿದ್ಯಾರ್ಥಿಗಳ ಪ್ರತಿಭಟನೆಯ ವೇಳೆ ಪೊಲೀಸ್ ಬಲಪ್ರಯೋಗ ಹಾಗೂ ಈ ವಿಷಯ ಕುರಿತಂತೆ ಕೇಂದ್ರ ಸಚಿವರ ಹೇಳಿಕೆಗೆ ಆಗ್ರಹಿಸಿ ಪ್ರತಿಭಟಿಸಿದರು. ಇದೆಲ್ಲದರ ನಡುವೆ ಸದನವನ್ನು ಮೊದಲಿಗೆ 12 ಗಂಟೆಗೆ ಮುಂದೂಡಲಾಯಿತು. ರಾಜ್ಯಸಭೆಯಲ್ಲೂ ಇದೇ ರೀತಿಯ ವಾತಾವರಣ ಕಂಡುಬಂತು. 11 ಗಂಟೆಗೆ ಸದನ ಸಭೆ ಸೇರಿದಾಗ ಸಚಿವರು ತಮ್ಮ ಸಚಿವಾಲಯಕ್ಕೆ ಸಂಬಂಧಿಸಿದ ದಾಖಲೆ ಪತ್ರಗಳನ್ನು ಮಂಡಿಸಿದರು. ಬಳಿಕ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಶೂನ್ಯ ವೇಳೆ ಕಲಾಪ ಕೈಗೆತ್ತಿಕೊಂಡರು. ಈ ವೇಳೆ ಬಿಜೆಪಿಯ ಕಾರ್ಯಕರ್ತ ತರುಣ್ ಚುಗ್ ಅವರು ಪಂಜಾಬ್ನಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯ ಕುಸಿತ ಹಾಗೂ ಹೆಚ್ಚುತ್ತಿರುವ ಮಾದಕ ದ್ರವ್ಯ ಜಾಲದ ವಿಷಯವನ್ನು ಪ್ರಸ್ತಾಪಿಸಿದರು. ಅತಿಯಾದ ಮಾದಕ ದ್ರವ್ಯ ಸೇವನೆಯಿಂದಾಗಿ ಒಂದೇ ವರ್ಷದಲ್ಲಿ 89 ಜನರು ಪ್ರಾಣ ಕಳೆದುಕೊಂಡಿದ್ದಾರೆ ಎಂದು ಹೇಳಿದ ಅವರು, ಅಲ್ಲಿನ ಸರ್ಕಾರ ಈ ಪಿಡುಗನ್ನು ತಡೆಯಲು ಸೂಕ್ತ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿದರು. ಬಳಿಕವೂ ಪ್ರತಿಪಕ್ಷಗಳ ಗದ್ದಲ ಮುಂದುವರೆದ ಹಿನ್ನೆಲೆ ಕಲಾಪವನ್ನು ಮುಂದೂಡಲಾಯಿತು. ಸರ್ಕಾರಿ ಇ ಮಾರುಕಟ್ಟೆ ಜಮ್ನ ಒಟ್ಟು ವಹಿವಾಟು ಮೌಲ್ಯ ಕಳೆದ ಒಂದು ದಶಕದಲ್ಲಿ 422 ಕೋಟಿ ರೂಪಾಯಿಗಳಿಂದ 1.55 ಲಕ್ಷ ಕೋಟಿ ರೂಪಾಯಿಗಳಿಗೂ ಅಧಿಕ ಮಟ್ಟಕ್ಕೆ ಏರಿಕೆಯಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಪ್ರಸ್ತುತ ಈ ಪೋರ್ಟಲ್ನಲ್ಲಿ 12 ಲಕ್ಷಕ್ಕೂ ಹೆಚ್ಚು ಅತಿ ಸಣ್ಣ ಮತ್ತು ಸಣ್ಣ ಉದ್ಯಮಗಳು ನೋಂದಾಯಿಸಿಕೊಂಡಿವೆ. ಇವುಗಳಲ್ಲಿ 2 ಲಕ್ಷಕ್ಕೂ ಹೆಚ್ಚು ಮಹಿಳಾ ನೇತೃತ್ವದ ಉದ್ಯಮಗಳು ಹಾಗೂ 42,000ಕ್ಕೂ ಅಧಿಕ ನವೋದ್ಯಮಗಳು ಸೇರಿವೆ ಎಂದಿದ್ದಾರೆ. ಕಳೆದ 10 ವರ್ಷಗಳಲ್ಲಿ ಈ ಪೋರ್ಟಲ್ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಿದ್ದು ಸೂಕ್ತ ಬೆಲೆ ಕಂಡುಕೊಳ್ಳಲು ನೆರವಾಗಿದೆ. ಖರೀದಿ ಪ್ರಕ್ರಿಯೆಯ ಸಮಯವನ್ನು ತಗ್ಗಿಸಿದೆ ಮತ್ತು ಸರ್ಕಾರಕ್ಕೆ ಗಮನಾರ್ಹ ಉಳಿತಾಯ ಮಾಡಿದೆ ಎಂದು ಸಚಿವರು ತಿಳಿಸಿದ್ದಾರೆ. ವೋಕಲ್ ಫಾರ್ ಲೋಕಲ್ ಮತ್ತು ಮೇಕ್ ಇನ್ ಇಂಡಿಯಾ ಪರಿಕಲ್ಪನೆಗೆ ಉತ್ತೇಜನ ನೀಡುವ ಮೂಲಕ ಜಮ್ ವಿಕಸಿತ ಭಾರತದ ಅಡಿಪಾಯವನ್ನು ಬಲಪಡಿಸುತ್ತದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಭಾರತೀಯ ನೇಕಾರರು ಮತ್ತು ವಿನ್ಯಾಸಕಾರರು ತಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳಲು ಮಾರುಕಟ್ಟೆಯ ಬದಲಾಗುತ್ತಿರುವ ಬೇಡಿಕೆಗಳನ್ನು ಗ್ರಹಿಸಿ ಅದಕ್ಕೆ ತಕ್ಕಂತೆ ಉತ್ಪನ್ನಗಳನ್ನು ಸಿದ್ಧಪಡಿಸಬೇಕು ಎಂದು ಜವಳಿ ಸಚಿವಾಲಯದ ಕಾರ್ಯದರ್ಶಿ ನೀಲಂ ಶಮಿರಾವ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ರಾಷ್ಟೀಯ ಕೈಮಗ್ಗ ವಿನ್ಯಾಸಕರ ಸಮಾವೇಶದ ಉದ್ಘಾಟನಾ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕೈಮಗ್ಗ ವಲಯದಲ್ಲಿ ವಿನ್ಯಾಸ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ. ನೇಕಾರರು ಉತ್ಪನ್ನಗಳ ವಿನ್ಯಾಸಗಳನ್ನು ಸುಧಾರಿಸುವ ಮೂಲಕ ತಮ್ಮ ಸರಕುಗಳ ಮಾರಾಟವನ್ನು ಹೆಚ್ಚಿಸಿಕೊಳ್ಳಬಹುದು ಎಂದರು. ಇದೇ ವೇಳೆ ಅವರು ಕ್ಷೇತ್ರದಲ್ಲಿ ಸಾಧಿಸಿರುವ ಕೌಶಲ್ಯ ಮತ್ತು ಶ್ರೇಷ್ಠತೆಗಾಗಿ ದೇಶಾದ್ಯಂತದ ನೇಕಾರರು ಮತ್ತು ವಿನ್ಯಾಸಕಾರರನ್ನು ಶ್ಲಾಘಿಸಿದರು. ಈ ಸಮಾವೇಶ ನೇಕಾರರಿಗೆ ತಮ್ಮ ಉತ್ಪನ್ನಗಳನ್ನು ಪ್ರದರ್ಶಿಸಲು ಮತ್ತು ಮಾರುಕಟ್ಟೆ ಪ್ರವೇಶ ಪಡೆಯಲು ಉತ್ತಮ ಅವಕಾಶ ಒದಗಿಸಿದೆ. ಕಾರ್ಯಕ್ರಮದಲ್ಲಿ ಜವಳಿ ಕಾರ್ಯದರ್ಶಿಗಳು ರಾಷ್ಟೀಯ ಕೈಮಗ್ಗ ವಿನ್ಯಾಸ ಸ್ಪರ್ಧೆಯ ವಿಜೇತರನ್ನು ಸನ್ಮಾನಿಸಿದರು. ನೌಕಾಪಡೆಯ ಸಿಬ್ಬಂದಿ ಮುಖ್ಯಸ್ಥ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಇಂದಿನಿಂದ 4 ದಿನಗಳ ಅಧಿಕೃತ ಮಾರಿಷಸ್ ಪ್ರವಾಸ ಕೈಗೊಂಡಿದ್ದಾರೆ. ಈ ಭೇಟಿ ಮಾರಿಷಸ್ನೊಂದಿಗಿನ ದ್ವಿಪಕ್ಷೀಯ ಕಡಲು ಸಹಕಾರ ಮತ್ತು ರಕ್ಷಣಾ ಸಂಬಂಧಗಳ ಬಲವರ್ಧನೆಯೆಡೆಗಿನ ಭಾರತದ ಪ್ರಯತ್ನಗಳ ಭಾಗವಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ತಮ್ಮ ಭೇಟಿಯ ವೇಳೆ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಮಾರಿಷಸ್ನ ಹಿರಿಯ ಅಧಿಕಾರಿಗಳನ್ನು ಭೇಟಿ ಮಾಡಲಿದ್ದು, ಕಡಲ ಭದ್ರತೆ, ರಕ್ಷಣಾ ಸಹಕಾರ, ಸಾಮರ್ಥ್ಯ ವೃದ್ಧಿ ಮತ್ತು ಮಿಲಿಟರಿ ಸಹಭಾಗಿತ್ವ ಸೇರಿದಂತೆ ವಿವಿಧ ಪರಸ್ಪರ ಹಿತಾಸಕ್ತಿಯ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಉತ್ತರ ಕಾಶ್ಮೀರದ ಬಲ್ತಾಲ್ ಹಾಗೂ ದಕ್ಷಿಣ ಕಾಶ್ಮೀರದ ಪಹಲ್ಗಾಮ್ ಮಾರ್ಗಗಳಲ್ಲಿ ರಸ್ತೆಗಳು ತೀವ್ರವಾಗಿ ಹಾನಿಗೊಳಗಾಗಿವೆ.

0: ಇರುವ ಹಿನ್ನೆಲೆಯಲ್ಲಿ ಮತ್ತು ಪ್ರತಿಕೂಲ ಹವಾಮಾನ ಮುನ್ಸೂಚನೆಯಿಂದಾಗಿ ಈ ವರ್ಷದ ಅಮರನಾಥ ಯಾತ್ರೆಯನ್ನು ಅನಿರ್ದಿಷ್ಟಾವಧಿಗೆ ಸ್ಥಗಿತಗೊಳಿಸಲಾಗಿದೆ. ಮಾರ್ಗಗಳನ್ನು ಸರಿಪಡಿಸಲು ಹೆಚ್ಚಿನ ಸಮಯ ಅಗತ್ಯವಿರುವ ಹಾಗೂ ಯಾತ್ರಿಕರ ಸುರಕ್ಷತೆಯನ್ನು ಪರಿಗಣಿಸಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಈ ವರ್ಷದ ನೋಂದಣಿ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿದ್ದು ಇನ್ನು ಮುಂದೆ ಕಣಿವೆ ಪ್ರದೇಶಕ್ಕೆ ಯಾತ್ರಿಕರ ಪ್ರವೇಶವನ್ನು ಅನುಮತಿಸುವುದಿಲ್ಲ. ಆದರೆ ಆಚರಣೆಯ ಭಾಗವಾಗಿ ಚೆಡಿ ಮುಬಾರಕ್ ಎಂಬ ಭಗವಾನ್ ಶಿವನ ಪವಿತ್ರ ತ್ರಿಶೂಲ್ ಆಚರಣೆ ಸಾಂಪ್ರದಾಯಿಕ ಪಹಲ್ಗಾಮ್ ಮಾರ್ಗದಲ್ಲಿ ಸಾಗಿ ಇದೇ 28ರಂದು ಗುಹಾಂತರ ದೇವಾಲಯ ತಲುಪಲಿದ್ದು ಅಂದು ಯಾತ್ರೆಗೆ ಅಧಿಕೃತ ತೆರೆ ಬೀಳಲಿದೆ. ಇದುವರೆಗೂ 4.80 ಲಕ್ಷಕ್ಕೂ ಹೆಚ್ಚು ಭಕ್ತಾದಿಗಳು ಪವಿತ್ರ ಹಿಮಲಿಂಗದ ದರ್ಶನ ಪಡೆದಿದ್ದಾರೆ. ಹರ್ ಘರ್ ತಿರಂಗ ಅಭಿಯಾನದಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ವಿಕಸಿತ ಭಾರತ ನಿರ್ಮಾಣಕ್ಕೆ ಕೊಡುಗೆ ನೀಡುವ ಸಾಮೂಹಿಕ ಸಂಕಲ್ಪವನ್ನು ಪುನರುಜ್ಜೀವನಗೊಳಿಸಬೇಕೆಂದು ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನತೆಗೆ ಕರೆ ನೀಡಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿರುವ ಅವರು, ತ್ರಿವರ್ಣ ಧ್ವಜ ರಾಷ್ಟ್ರದ ಹೆಮ್ಮೆಯ ಸಂಕೇತವಾಗಿದ್ದು ದೇಶಕ್ಕಾಗಿ ಸದಾ ಅತ್ಯುತ್ತಮ ಸೇವೆಯನ್ನು ನೀಡಲು ಪ್ರೇರಣೆಯ ಮೂಲವಾಗಿದೆ ಎಂದು ತಿಳಿಸಿದ್ದಾರೆ. ರಾಷ್ಟ್ರೀಯ ಗೀತೆ ವಂದೇ ಮಾತರಂ ತನ್ನ 150ನೇ ವರ್ಷಾಚರಣೆಯನ್ನು ಪೂರೈಸುತ್ತಿರುವ ಈ ಸಂದರ್ಭದಲ್ಲಿ ಪ್ರಸಕ್ತ ಸಾಲಿನ ಅಭಿಯಾನವನ್ನು ವಂದೇ ಮಾತರಂಗೆ ಸಮರ್ಪಿಸಲಾಗುತ್ತಿರುವುದಕ್ಕೆ ಪ್ರಧಾನಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಸಂಸ್ಕೃತಿ ಸಚಿವಾಲಯ ಈ ವರ್ಷದ ಹರ್ ಘರ್ ತಿರಂಗ ಅಭಿಯಾನದ ಮೂಲಕ ದೇಶಾದ್ಯಂತ ತಿರಂಗ ಯಾತ್ರೆಗಳು, ತಿರಂಗ ರ್ಯಾಲಿಗಳು, ತಿರಂಗ ಸಂಗೀತ ಕಚೇರಿಗಳು ಹಾಗೂ ವಂದೇ ಮಾತರಂ ಸಾಮೂಹಿಕ ಗಾಯನದ ಮೂಲಕ ರಾಷ್ಟ್ರಭಕ್ತಿಯ ಭಾವನೆಯನ್ನು ಮೂಡಿಸಲು ಯೋಜಿಸಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಬಾರಿಯ ಆಚರಣೆಯ ಪ್ರಮುಖ ಆಕರ್ಷಣೆಯಾಗಿ ಸೂರ್ಯಪತ್ ತಿರಂಗ ಎಂಬ ನೂತನ ಉಪಕ್ರಮವನ್ನು ಪರಿಚಯಿಸಲಾಗಿದ್ದು, ಇದು ಪ್ರಪಂಚದಾದ್ಯಂತ ಇರುವ ಭಾರತೀಯರನ್ನು ತ್ರಿವರ್ಣ ಧ್ವಜದ ಜಾಗತಿಕ ಸಂಭ್ರಮಾಚರಣೆಯಲ್ಲಿ ಒಂದಾಗಿಸುವ ವಿಶಿಷ್ಟ ಪ್ರಯತ್ನವಾಗಿದೆ. ನಾಗರಿಕರು ತಮ್ಮ ಮನೆಗಳಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿ ತಮ್ಮ ಸೆಲ್ಫಿಗಳನ್ನು ಹರ್ ಘರ್ ತಿರಂಗ ಜಾಲತಾಣದಲ್ಲಿ ಅಪ್ಲೋಡ್ ಮಾಡುವಂತೆ ಸಚಿವಾಲಯ ಮನವಿ ಮಾಡಿದೆ. ಚೀನಾದಲ್ಲಿ ಡಾಲ್ಫಿನ್ ಚಂಡಮಾರುತ ಶಾಂಘೈ ಕರಾವಳಿಗೆ ಅಪ್ಪಳಿಸಿರುವ ಹಿನ್ನೆಲೆಯಲ್ಲಿ ಶಾಂಘೈ ನಗರ ಸೇರಿದಂತೆ ಪೂರ್ವ ಚೀನಾದ ವಿವಿಧ ಪ್ರದೇಶಗಳಿಂದ 10 ಲಕ್ಷಕ್ಕೂ ಹೆಚ್ಚು ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ. ಭಾರೀ ಮಳೆ ಹಾಗೂ ಬಿರುಗಾಳಿಯಿಂದಾಗಿ ಈ ಭಾಗದಲ್ಲಿ ಸಾರಿಗೆ ವ್ಯವಸ್ಥೆ ಸಂಪೂರ್ಣವಾಗಿ ವ್ಯತ್ಯಯವಾಗಿದ್ದು, ಶಾಂಘೈ ಒಂದರಲ್ಲಿ ಸುಮಾರು 1,000 ವಿಮಾನಗಳ ಸಂಚಾರ ರದ್ದಾಗಿದೆ. ವಿವಿಧ ಪ್ರಾಂತ್ಯಗಳಲ್ಲಿ ಭಾರೀ ಮಳೆ ಮುಂದುವರೆಯಲಿದ್ದು, ಡಿಸ್ನಿಲ್ಯಾಂಡ್, ಲೆಗೋಲ್ಯಾಂಡ್ ಸೇರಿದಂತೆ ಪ್ರಸಿದ್ಧ ಪ್ರವಾಸಿ ತಾಣಗಳನ್ನು ಮುಚ್ಚಲಾಗಿದೆ. ಪ್ರಸ್ತುತ ಈ ಚಂಡಮಾರುತದ ತೀವ್ರತೆ ಕೊಂಚ ತಗ್ಗಿದೆ. ಈ ವರ್ಷ ಚೀನಾಗೆ ಅಪ್ಪಳಿಸಿದ ಅತ್ಯಂತ ಪ್ರಬಲ ಚಂಡಮಾರುತ ಇದಾಗಿದೆ. ಇಂದು ವಿಶ್ವ ಸಿಂಹಗಳ ದಿನಾಚರಣೆ. ಆಫ್ರಿಕಾ ಮತ್ತು ಏಷ್ಯಾ ಸಿಂಹಗಳು ಅವುಗಳ ನೈಸರ್ಗಿಕ ಆವಾಸ ಸ್ಥಾನ ರಕ್ಷಣೆ ಮತ್ತು ವನ್ಯಜೀವಿ ಭಾಗಗಳ ಅಕ್ರಮ ವ್ಯಾಪಾರ ನಿಲ್ಲಿಸಲು ಜನಜಾಗೃತಿ ಮೂಡಿಸಲು ಈ ದಿನ ಮೀಸಲಾಗಿದೆ. ಅರಣ್ಯಗಳಲ್ಲಿ ವಾಸಿಸುವ ಸಿಂಹಗಳು ಎದುರಿಸುತ್ತಿರುವ ಅಪಾಯಗಳು ಹಾಗೂ ಜೀವ ವೈವಿಧ್ಯತೆಯಲ್ಲಿ ಅವು ವಹಿಸುವ ಪ್ರಮುಖ ಪಾತ್ರದ ಕುರಿತು ಜಾಗೃತಿ ಮೂಡಿಸುವುದು ಈ ದಿನದ ಆಚರಣೆಯ ಉದ್ದೇಶವಾಗಿದೆ. ವಿಶ್ವ ಸಿಂಹ ದಿನದ ಅಂಗವಾಗಿ ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ, ಭಾರತದಲ್ಲಿ ಏಷ್ಯಾಟಿಕ್ ಸಿಂಹಗಳ ಸಂತತಿ ಗಮನಾರ್ಹವಾಗಿ ವೃದ್ಧಿಸುತ್ತಿದ್ದು ಅವುಗಳ ಆವಾಸ ಸ್ಥಾನ ಮತ್ತು ವ್ಯಾಪ್ತಿಯು ವಿಸ್ತಾರಗೊಳ್ಳುತ್ತಿದೆ ಎಂದು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ನಲ್ಲಿ ಪ್ರತಿಪಕ್ಷಗಳಿಂದ ಮುಂದುವರಿದ ಗದ್ದಲ, ಉಭಯ ಸದನಗಳ ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ. ಸರ್ಕಾರಿ ಇ ಮಾರುಕಟ್ಟೆ ಜಮ್ನ ಒಟ್ಟು ವಹಿವಾಟು ಮೌಲ್ಯ 1.55 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆ. ಕೇಂದ್ರ ಸಚಿವ ಪಿಯೂಷ್ ಗೋಯಲ್, ಬದಲಾಗುತ್ತಿರುವ ಬೇಡಿಕೆಗೆ ತಕ್ಕಂತೆ ಉತ್ಪನ್ನ ಸಿದ್ಧಪಡಿಸುವಂತೆ ಭಾರತೀಯ ನೇಕಾರರಿಗೆ ಜವಳಿ ಸಚಿವಾಲಯ ಕರೆ. ಪ್ರತಿಕೂಲ ಹವಾಮಾನ ಹಾಗೂ ರಸ್ತೆ ಹಾನಿ ಹಿನ್ನೆಲೆ ಅಮರನಾಥ ಯಾತ್ರೆ ಅನಿರ್ದಿಷ್ಟಾವಧಿಗೆ ಸ್ಥಗಿತ. ಹಾಗೂ ಡಾಲ್ಫಿನ್ ಚಂಡಮಾರುತದ ಅಬ್ಬರ, ಪೂರ್ವ ಚೀನಾ ಪ್ರದೇಶಗಳಿಂದ 10 ಲಕ್ಷಕ್ಕೂ ಹೆಚ್ಚು ಜನರ ಸ್ಥಳಾಂತರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
1: ಆಕಾಶವಾಣಿ ಬೆಂಗಳೂರು ಚಿತ್ರಗೀತೆಗಳು.

ಶ್ರೇಯಾ ಘೋಷಾಲ್ ಹಾಗೂ ಜಾವೇದ್ ಅಲಿ ಅವರು ಹಾಡಿದ ಅಲೆಮಾರಿ ಚಿತ್ರದಿಂದ ಇದ್ದ ಗೀತೆಯನ್ನು ಕೇಳಿದ್ರಿ. ಸಂಗೀತ ಸಂಯೋಜನೆ ಅರ್ಜುನ್ ಜನ್ಯ ಅವರದಾಗಿತ್ತು.

0: ಚಿತ್ರಗೀತೆಗಳನ್ನ ಇದುವರೆಗೂ ಕೇಳ್ತಾ ಇದ್ರಿ. ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಚೈತ್ರವನ ಕಾರ್ಯಕ್ರಮದ ಕೇಳಿದವರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳಿದರೆ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದ 30ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಬಿ ಸಿ ವಿಶಾಖ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಂ ಎಸ್ ವಿನಾಯಕ

ಕಾವ್ಯ ಕಲಾವಿಲಾಸಿಗಳೇ, ಈಗಾಗಲೇ ನೀವು ಹಿಂದಿನ ಕಥೆಯಲ್ಲಿ ಕೇಳಿರುವಂತೆ ಚಂದ್ರಹಾಸ ದುಷ್ಟಬುದ್ಧಿ ಕೊಟ್ಟಿರುವಂತಹ ಪತ್ರವನ್ನು ಅವನ ಮಗನಿಗೆ ಕೊಡಲೆಂದು ತೆಗೆದುಕೊಂಡು ಬಂದು ಅರಮನೆಯ ಹೊರವಲಯದಲ್ಲಿರುವಂತಹ ಉದ್ಯಾನವನದಲ್ಲಿ ಪರಿಶ್ರಾಂತನಾಗಿ ಮಲಗಿದ್ದಾನೆ. ಅಲ್ಲಿಂದ ಮುಂದೆ ಏನಾಯಿತು ಅನ್ನುವುದನ್ನು ಇಂದಿನ ಕಾವ್ಯವಾಚನದಲ್ಲಿ ಕೇಳೋಣ.

ಅರ್ಜುನನಿಗೆ ನಾರದರು ಈ ಕಥೆಯನ್ನು ಮುಂದುವರಿಸಿ ಹೇಳುತ್ತಾ ಹೋಗುತ್ತಾರೆ. ಅರ್ಜುನ, ಈ ರೀತಿ ಚಂದ್ರಹಾಸ ಅರಮನೆಯ ಹೊರವಲಯದಲ್ಲಿರುವಂತಹ ಉದ್ಯಾನವನದಲ್ಲಿ ಮಧ್ಯಾಹ್ನದ ಹೊತ್ತಿನಲ್ಲಿ ಸುಖ ನಿದ್ರೆಯನ್ನು ಮಾಡುತ್ತಿದ್ದಾನೆ. ಆ ಸಮಯದಲ್ಲಿ ಆ ರಾಜ್ಯದ ರಾಜನಾದ ಕುಂದ್ರ ಎಳೆನಿಂದ್ರಂಗೆ ಚಂಪಕಮಾಲಿನಿ ಅಂತ ಒಬ್ಬ ಮಗಳಿದ್ದಾಳೆ. ಅವಳ ಗೆಳತಿ ಈ ದುಷ್ಟಬುದ್ಧಿಯ ಮಗಳಾದಂತಹ ವಿಷಯ. ಅವರಿಬ್ಬರೂ ಸಹ ತಮ್ಮ ಗೆಳತಿಯರೊಡನೆ, ಬೇಸಿಗೆಯ ಕಾಲ ಬೇರೆ, ವಸಂತ ಋತು ಬಂದಿದೆ, ಆದ್ದರಿಂದ ಎಲ್ಲರೂ ಸಹ ವಿಹಾರಕ್ಕೆ ಹೋಗೋಣ ಅಂತ ಹೇಳಿ ವನವಿಹಾರ ಜೊತೆಗೆ ಜಲಕ್ರೀಡೆ ಇವೆರಡನ್ನು ನೆಪ ಮಾಡಿಕೊಂಡು ಇದೇ ಉದ್ಯಾನವನಕ್ಕಾಗಿ ಬಂದಿದ್ದಾರೆ.

0: ಆ ಸ್ತ್ರೀಯರ ಹಾವ ಭಾವ ವಿಲಾಸ ವಿಭ್ರಮವನ್ನ ಲಕ್ಷ್ಮೀಶ ಅದ್ಭುತವಾಗಿ ಪದ್ಯದಲ್ಲಿ ವರ್ಣನೆ ಮಾಡಿದ್ದಾನೆ. ಆ ಸ್ತ್ರೀಯರೆಲ್ಲ ಬಂದಿರುವ ವರ್ಣನೆಯನ್ನ ಮಾಡುತ್ತಾ ಇದ್ದಾನೆ ಮುಂದಿನ ಪದ್ಯಗಳಲ್ಲಿ. ವಿಶಾಲವಾದಂತಹ ತಾವರೆಯ ದಳದಂತಹ ಕಣ್ಣುಗಳುಳ್ಳ ಆ ಕೋಮಲೆಯರು, ಅವರ ನಡುವಂತೂ ಒಪ್ಪಿಡಿ ಒಂದು ಹಿಡಿಯಷ್ಟು ತುಂಬಾ ತೆಳ್ಳನೆಯ ಸೊಂಟವುಳ್ಳ ಆ ಬಾಲಕಿಯರು, ಸೊಗಸಾದ ಹೊಳೆ ಹೊಳೆಯುವಂತಹ ಹಲ್ಲು, ಹೊಳೆಯುವಂತಹ ಕೆನ್ನೆ, ಉತ್ತಮವಾದ ದೇಹ ಸೌಷ್ಠವವನ್ನು ಹೊಂದಿದ್ದಾರೆ ಈ ವಿಲಾಸಿನಿಯರು. ಅವರ ತಲೆ ಕೂದಲು ಒಂದು ಮಾರಿನಷ್ಟು ಉದ್ದವಾಗಿದೆ. ಇಂತಹ ಚೆಲುವಿನ ಸುಂದರಿಯರು ಎಲ್ಲರೂ ಸಹ ವನವಿಹಾರಕ್ಕೆ ಮತ್ತು ಜಲಕ್ರೀಡೆಗಾಗಿ ಅಲ್ಲಿ ಬಂದಿದ್ದಾರೆ. ಅವರೆಲ್ಲ ಹೇಗಿದ್ರು ಕವಿಯ ವರ್ಣನೆಯಲ್ಲಿಯೇ ಕೇಳೋಣ.
1: ಕಲೆ

ಕವಿ ಅವರ ಸೌಂದರ್ಯವನ್ನ ಅನೇಕ ವಿಶೇಷಣಗಳಿಂದ ಬಣ್ಣಿಸುತ್ತಾನೆ. ಅವರ ಧ್ವನಿ ಕೀರವಾಣಿ, ಗಿಳಿಯಂತೆ ಸೊಗಸಾದ ರೀತಿಯಲ್ಲಿ ಮಾತನಾಡುತ್ತಿದ್ದಾರೆ. ಅವರ ತಲೆ ಕೂದಲು ಕಪ್ಪಾದಂತಹ ಹಾವಿನ ಹಾಗೆ ದೀರ್ಘವಾಗಿದೆ, ಮದಿಸಿದ ಆನೆಯ ಹಾಗೆ ನಡೀತಾ ಇದ್ದಾರೆ. ಮನ್ಮಥನೆ ಇವರ ಸಿರಿ ಸಂಪತ್ತು ಅನ್ನುವ ಹಾಗೆ ಬರ್ತಾ ಇದ್ದಾರೆ. ಅವರ ಮೈಬಣ್ಣ ಚಿನ್ನದ ಹಾಗೆ ಫಳಫಳ ಅಂತ ಹೊಳಿತಾ ಇದೆ. ಕಮಲದ ದಳದಂತೆ ಕಣ್ಣುಗಳು, ಕಳವೆತ್ತ ಕಾಮಿನಿಯರು ಹೀಗೆ ಬರ್ತಾ ಇದ್ದಾರೆ. ಇವರು ಕೈಗೆ ರತ್ನದ ಕಂಕಣಗಳನ್ನ, ಕಾಲಿಗೆ ಚಿನ್ನದ ಬಳೆಗಳನ್ನ ಹಾಕೊಂಡಿದ್ದಾರೆ. ಹಾಗಾಗಿ ಇವರು ಕನಕಮಣಿ ನಿಗಳಯ್ಯರ್. ಅವ್ರ ಮುಖ ಫಳಫಳ ಅಂತ ಹೊಳಿತಾ ಇದೆ. ಅವರ ಹಲ್ಲು ಎಷ್ಟು ಚೆಲುವಾಗಿದೆ ಅಂತಂದ್ರೆ ವಜ್ರದಂತೆ ಹೊಳಪಿರುವಂತಹ ಹಲ್ಲುಗಳನ್ನು ಹೊಂದಿದ್ದಾರೆ. ಅಂದ್ರೆ ಅವರು ಯುವತಿಯರು ಅನ್ನೋದಕ್ಕೆ ಕವಿ ಕೊಡುವ ಉದಾಹರಣೆ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಬಾಲ್ಯ ಕಳೆದಿದೆ, ಹುಡುಗಾಟ ಕಳೆದಿದೆ, ಇನ್ನು ಉಳಿದಿರೋದು ಯಾವುದು ಅಂತಂದ್ರೆ ಮುಪ್ಪು ಮಾತ್ರ ಉಳಿದಿದೆ. ಕಳೆದು ಉಳಿದ ರನ್ನೆಯರ್ ಕಾಂತಿ ಸಂಪನ್ನೆಯರ್ ಅಂತಹ ಉದ್ಯಾನವನಕ್ಕೆ ನಡೆತಂದರು.

ಚಂಪಕ ಮಾಲಿನಿ ಹಾಗೂ ಅವಳ ಆತ್ಮಸಖಿಯಾದಂತಹ ವಿಷಯ ಹಾಗೂ ಅವಳ ಜೊತೆಗಿರುವಂತಹ ಅನೇಕ ಸಖಿಯರು ಎಲ್ಲರೂ ಸಹ ಆ ಉದ್ಯಾನವನದಲ್ಲಿ ತಿರುಗಾಡ್ತಾ ಇದ್ದಾರೆ. ಅವರ ತಿರುಗಾಟವನ್ನು ನೋಡಿ ಅಲ್ಲಿರುವಂತಹ ಅನೇಕ ಪ್ರಾಣಿಗಳು, ಪಕ್ಷಿಗಳು, ಜೊತೆಗೆ ಅಲ್ಲಿರುವಂತಹ ಗಿರಡ ಮರಗಳು ಸೋಲನ್ನು ಒಪ್ಪಿಕೊಂಡು ಬಿಟ್ಟು ಅಲ್ಲಿ ಬಂದಿರುವಂತಹ ಆ ಸಖಿಯರ, ಆ ಅಂಗನೆಯರ ಅಡಿಗೆ ತಳಿರು ಚಿಗುರು, ಇಂತಹ ಕೋಮಲತೆ, ಇಂತಹ ಸುಂದರವಾದಂತಹ ಬಣ್ಣ ನನ್ನಲ್ಲಿ ಇಲ್ಲ ಅಂತ ಸೋಲನ್ನು ಒಪ್ಪಿಕೊಂಡು ಬಿಡ್ತು. ಅದೇ ರೀತಿ ಅವರ ತುಟಿಗಳಿಗೆ ತೊಂಡೆಯ ಹಣ್ಣು ಇಷ್ಟು ಕೆಂಪು ನನ್ನಲ್ಲಿ ಇಲ್ಲ ಅಂತ ಹೇಳಿ ತಾನು ಮುಖವನ್ನು ಬಾಡಿಸಿತು. ತಾವರೆ ಇವರ ಮುಖವನ್ನು ನೋಡಿ ನಾನು ಇಷ್ಟು ಚೆನ್ನಾಗಿ ಅರಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಶರಣಾಗತವಾಯಿತು. ಅವರ ಸ್ತನಗಳ ಗಾತ್ರವನ್ನು ನೋಡಿ ಬೇಲದ ಕಾಯಿ ನಾನು ಈ ರೀತಿ ಇಲ್ಲ ಅಂತ ಒಪ್ಕೊಳ್ತು. ಅವರ ಕಣ್ಣಿನ ಚೆಲುವಿಗೆ ನೈದಿಲೆ ತಲೆಬಾಗಿತ್ತು. ಅವರ ನಯವಾದ ತೊಡೆಗಳಿಗೆ ಬಾಳೆ ತನ್ನ ಸೋಲನ್ನು ಒಪ್ಪಿಕೊಂಡಿದೆ. ಅದೇ ರೀತಿ ಎಳೆ ಬಳ್ಳಿ ಮೈಗೆ, ಅಂತಹ ಸುಂದರವಾದ ನೀಳವಾದಂತಹ ಮೂಗಿಗೆ ಸಂಪಿಗೆ, ಅವರ ನಗೆಗೆ ಮಲ್ಲಿಗೆ, ಅವರ ಹಲ್ಲಿಗೆ ಮೊಲ್ಲೆಯ ಹೂವು, ಅವರ ಮುಂಗುರುಳುಗಳಿಗೆ ತಲೆ ಕೂದಲಿನ ಕರಿಯ ಬಣ್ಣಕ್ಕೆ ದುಂಬಿ, ಅವರ ನುಡಿಗೆ ನವಿಲು, ಅವರ ನಡೆಗೆ ಹಂಸ, ಅಷ್ಟೇಕೆ ಅವರ ಸುಂದರವಾದ ಇಂಪಾದ ಧ್ವನಿಯ ಇಂಚರಕ್ಕೆ ಕೋಗಿಲೆಗಳು ಗಿಳಿಗಳು ಸಹ ಸೋತು ಹೋದವು. ಹಾಗಾಗಿ ಸೋತು ಅವರ ಅವಯವಗಳಲ್ಲಿ, ಅವರ ಅಂಗಾಂಗಗಳಲ್ಲಿ ನೆಲೆಸಿದವು ಅಂತ ಅಂದಮೇಲೆ ಸ್ತ್ರೀಯರಿಗೆ ಸೋಲ್ದೇ ಇರೋರು ಯಾರು ಅಂತ ಹೇಳಿ ಕವಿ ವಿಶಿಷ್ಟವಾಗಿ ವರ್ಣನೆ ಮಾಡ್ತಾನೆ ಈ ಪದ್ಯದಲ್ಲಿ.

ಆ ಯೌವನದಿಂದ ಕೂಡಿರುವಂತಹ ಹೆಣ್ಣು ಮಕ್ಕಳು ಉಪವನ ಅಂದ್ರೆ ಉದ್ಯಾನವನಕ್ಕೆ ಬಂದು ಅಲ್ಲಿ ಅನೇಕ ರೀತಿಯ ಚೇಷ್ಟೆಯನ್ನು ಮಾಡ್ತಾ ಇದ್ದಾರೆ. ಹಕ್ಕಿಗಳ ಧ್ವನಿಯನ್ನು ಅನುಕರಣೆ ಮಾಡ್ತಾ ಇದ್ದಾರೆ, ಅದೇ ರೀತಿ ಆ ಪ್ರಾಣಿಗಳ ನಡೆಯನ್ನು ಅನುಕರಣೆಯನ್ನು ಮಾಡ್ತಾ ಅನೇಕ ವಿಧವಾದ ಚೇಷ್ಟೆಗಳಿಂದ ಭುಲ್ಲವಿಸ್ತಾ ಇದ್ದಾರೆ. ಭುಲ್ಲವಿಸೋ ಸಂಭ್ರಮವನ್ನು ಪಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅವನಿಜಾತ ಅಂತಂದ್ರೆ ಭೂಮಿಯಲ್ಲಿ ಬೆಳೆದವು ಮರಗಳು ಅಂತ ಸಾಮಾನ್ಯವಾಗಿ ನಮ್ಮ ಸಂಸ್ಕೃತ ಕಾವ್ಯಗಳಲ್ಲಿ ವರ್ಣನೆಯನ್ನು ಮಾಡ್ತಾರೆ. ಗಿಡಗಳು ಮರಗಳು ಹೂ ಬಿಡ್ಲಿಲ್ಲ ಅಂದ್ರೆ, ಚಿಗುರ್ಲಿಲ್ಲ ಅಂತಂದ್ರೆ, ಯುವತಿಯರು ಅದಕ್ಕೆ ಕಾಲಿನಿಂದ ಒದ್ದರೆ ಅಥವಾ ತಮ್ಮ ಕಾಲನ್ನು ತಾಕಿಸಿದ್ರೆ, ಕೈಯಿಂದ ಮುಟ್ಟಿದ್ರೆ ಅವುಗಳಲ್ಲಿ ಚಿಗುರು ಉಂಟಾಗತ್ತೆ, ಹೂಗಳು ಅರಳ್ತವೆ ಅಂತ. ಇದನ್ನು ದೋಹದ ಕ್ರಿಯೆ ಅಂತ ಹೇಳಿ ಕಾಳಿದಾಸ ಮಾಲವಿಕಾಗ್ನಿ ಮಿತ್ರ ಮುಂತಾದ ನಾಟಕಗಳಲ್ಲಿ ವರ್ಣನೆ ಮಾಡಿದ್ದಾನೆ. ಆ ಕವಿ ಇದನ್ನು ಎಷ್ಟು ಚೆನ್ನಾಗಿ ಇಲ್ಲಿ ಬಳಸ್ಕೊಳ್ತಾ ಇದ್ದಾನೆ ನೋಡಿ. ಕಂಡ ಕಂಡ ಅವನಿ ಜಾತಂಗಳಂ ಚಿಗುರಿಸಿದರು, ಒಡನೆ ಪೂ ತೋರಿಸಿದರು. ಇವ್ರು ಬಂದು ಅವುಗಳು ಮುಟ್ಟುತ್ತಿರ್ಲಿಕ್ಕೆ, ಅವುಗಳನ್ನು ಕಾಲಿನಿಂದ ತಾಡಿಸಿರ್ತಿರ್ಲಿಕ್ಕೆ, ಅವುಗಳೆಲ್ಲವೂ ಸಹ ರೋಮಾಂಚನಗೊಂಡು ಅವುಗಳಲ್ಲಿ ಹೂವುಗಳನ್ನು ಚಿಗುರುಗಳನ್ನು ತಳೆದವು. ಅಲ್ಲಿ ಬಿಟ್ಟಿರುವಂತಹ ಹೂವುಗಳನ್ನು ತಮಗೆ ಯಾವ್ಯಾವ ಹೂವು ಬೇಕೋ ಅದನ್ನು ಕಿತ್ಕೊಳ್ತಾ ಇದ್ದಾರೆ. ಅಲ್ಲಿ ಇರುವಂತಹ ಉಪವನದ ಮಧ್ಯದಲ್ಲಿ ಇರುವಂತಹ ಸರೋವರದಲ್ಲಿ ಇಳಿತಾ ಇದ್ದಾರೆ. ಕವಿ ಅದ್ಭುತವಾಗಿ ವರ್ಣನೆ ಮಾಡ್ತಾನೆ. ತುಂಬಾ ಚೆಲುವೆಯರಾದ ಇವರು ಸರೋವರದಲ್ಲಿ ಇಳಿದಿದ್ದು ಹ್ಯಾಕ್ ಕಾಣಿಸ್ತಪ್ಪ ಅಂತಂದ್ರೆ, ಮನ್ಮಥನ ಸೊಕ್ಕಿದ ಆನೆಗಳೇ ನೀರಿನಲ್ಲಿ ಇಳಿತಾ ಇದೆಯೇನೋ ಎನ್ನುವ ಹಾಗೆ ಉಪಮೆಯ ಮೂಲಕ ಉಪಮಾಲೋಲನಾದಂತಹ ಲಕ್ಷ್ಮೀಶ ವರ್ಣಿಸ್ತಾ ಇದ್ದಾನೆ ಈ ಪದ್ಯದಲ್ಲಿ. ಅವರು ನೀರಾಟವನ್ನ ಆಡ್ತಾ ಇದ್ದಾರೆ.

ಎಲ್ಲರೂ ಸಹ ಆ ಸರೋವರದಲ್ಲಿ ಇಳಿದು ಸ್ನಾನವನ್ನು ಮಾಡ್ತಾ ಇದ್ದಾರೆ. ಕವಿ ಭ್ರಾಂತಿಮಾನ ಅನ್ನೋ ಅಲಂಕಾರದ ಮೂಲಕ ಇದನ್ನು ವರ್ಣನೆ ಮಾಡ್ತಾ ಇದ್ದಾನೆ. ಆ ಸ್ತ್ರೀಯರಿಗೂ ಈ ಸರೋವರಕ್ಕೂ ಏನು ವ್ಯತ್ಯಾಸ ಇರಲಿಲ್ಲ ಅಂತ. ಅದಕ್ಕೆ ಅವನು ಕೊಡ್ತಕ್ಕಂತ ಹೋಲಿಕೆ ನೋಡಿ ಹೇಗಿದೆ, ನೀರಿ ಕುರುಳುಗಳೇ ತುಂಬಿಗಳು, ಅವರ ಸುಂದರವಾದಂತಹ ತಲೆಯ ಮೇಲೆ ಕಾಣ್ತಾ ಇರುವಂತಹ ಮೆರಿತಾ ಇರ್ತಕ್ಕಂತಹ ಮುಂಗುರುಳುಗಳೇ ತುಂಬಿಗಳು, ಹೊಳೆ ಹೊಳೆಯುವಂತಹ ಲೋಚನ ಕಣ್ಣೇ ಮರಿ ಮೀನುಗಳು, ಮುಖವೇ ತಾವರೆಯ ಅಲರ್ ಹೂವಿನ ಹಾಗೆ ಕಾಣಿಸ್ತಾ ಇದೆ, ಅವರ ಹೊಟ್ಟೆಯ ಮೇಲೆ ಮೂಡಿರುವಂತಹ ಮಡಿಕೆಗಳ ನೀರಿನ ಅಲೆಯ ಹಾಗೆ ಕಾಣಿಸ್ತಾ ಇದೆ, ಅವರ ಕುತ್ತಿಗೆ ಕಂಧರ ಅಂದ್ರೆ ಕುತ್ತಿಗೆ, ಆ ಕುತ್ತಿಗೆಯೇ ಶಂಖದ ಹಾಗೆ ಕಾಣಿಸ್ತಾ ಇದೆ, ಅವರ ಸ್ತನಗಳೇ ಕಮಲದ ಮೊಗ್ಗುಗಳಾಗಿದೆ, ಅವರ ದೇಹದ ಮೇಲೆ ಬೆಳೆದಿರುವಂತಹ ಪಳಪಳ ಅಂತ ಹೊಳಿತಾ ಇರುವಂತಹ ಕೂದಲುಗಳೇ ಮರಳಿನ ಹಾಗೆ, ಅವರ ದೇಹವೇ ತಿಳಿ ನೀರಿನ ಕಾಂತಿಯಾಗಿದೆ. ಅಷ್ಟೇ ಅಲ್ಲ, ದೇಹದ ಮಧ್ಯದಲ್ಲಿ ಕಾಣುವಂತಹ ಒಂದು ಗೆರೆ ಕಮಲದ ದಂಟಿನ ಹಾಗೆ ಕಾಣಿಸ್ತಾ ಇದೆ. ಆದ್ರಿಂದ ಇವರಿಗೂ ಆ ಸರೋವರಕ್ಕೂ ಭೇದವೇ ಇಲ್ಲ ಎನ್ನುವಂತೆ ಅಭೇದ ರೂಪಕದಿಂದ ಕವಿ ಈ ಸ್ತ್ರೀಯರನ್ನು ಎಲ್ಲರನ್ನು ಸಹ ನದಿಗೆ ಹೋಲಿಸಿ ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ಅವರೆಲ್ಲ ಜಲಕ್ರೀಡೆಯನ್ನು ಆಡ್ತಾ ಇದ್ದಾರೆ. ಮುಂದೇನಾಯ್ತು ಅನ್ನೋದಕ್ಕೆ ಕೇಳೋಣ.

ಮೂಲಕ ಅವರ ನೀರಾಟ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿ ವರ್ಣನೆ ಮಾಡ್ತಾ ಇದ್ದಾನೆ. ಅವರ ಮೇಲುದ ಮೇಲುವಸ್ತ್ರ ವೇಲ್ ಅಂತ ನಾವೇನ್ ಹೇಳ್ತೇವೆ, ಅದರ ಮರೆಯಲ್ಲಿ ಕಾಣ್ತಾ ಇರುವಂತಹ ತಾವರೆಯ ಮೊಗ್ಗಿನಂತಹ ಸ್ಥಾನಗಳು, ಅಲುಗಾಡ್ತಾ ಇರಬೇಕಾದ್ರೆ ನೀರಿನಲ್ಲಿ ಆಟ ಆಡ್ತಾ ಇರಬೇಕಾದ್ರೆ ಅವೆಲ್ಲ ಚಂಚಲವಾಗಿ ಅಲುಗಾಡ್ತಾ ಇದ್ದಾವೆ. ತಾವು ಅರೆ ತೆರೆದ ಕೈಗಳಿಂದ ತುಡುಕಿದರು, ತಾವರೆ ತೆರೆದ ಅನ್ನುವುದನ್ನ ಕವಿ ಇಲ್ಲಿ ಶ್ಲೇಷಾಲಂಕಾರದಲ್ಲಿ ಬಳಸಿರೋದನ್ನು ಕಾಣ್ತೇವೆ. ಲಕ್ಷ್ಮೀಶನ ಪದ್ಯಗಳಲ್ಲಿಯೇ ವಿಶಿಷ್ಟವಾದ ಪದ್ಯಗಳಲ್ಲಿ ಇದು ಒಂದು. ಅಂತಹ ಆ ಕೈಗಳಿಂದ ತುಡುಕಿದ ಆ ನೀರನ್ನ ತಗೊಳ್ತಾ ಇದ್ದಾರೆ, ನೀರನ್ನು ತಗೊಂಡು ಒಬ್ಬರಿಗೊಬ್ಬರಿಗೆ ಎರಚ್ತಾ ಇದ್ದಾರೆ. ಆ ಎರಚೋದು ಹೇಗೆ ಕಾಣಿಸ್ತಾ ಇದೆ ಅಂತ, ಹೇಗೆ ಕೇಳಿಸ್ತಾ ಇದೆ ಅಂತಂದ್ರೆ, ಆ ನೀರಿನ ಎರಚುವ ಧ್ವನಿಯ ಜೊತೆಗೆ ಚೆಲ್ವ ಕಂಕಣ ರವಂ, ಇವ್ರ ಕೈಲಿ ಹಾಕೊಂಡಿರುವಂತಹ ಚಿನ್ನದ ಕಂಕಣದ ಧ್ವನಿಯ ಜೊತೆಗೆ ಚೆಲ್ವ ಕಂ ಕಣರವಂ ಬೆಸೆಯ, ಚೆಲ್ವ ಕಂ ಅಂತಂದ್ರೆ ಕಂ ಅಂದ್ರೆ ನೀರು ಅಂತಲೂ ಆಗತ್ತೆ. ಆ ನೀರಿನ ಕಣಕಣಗಳ ಧ್ವನಿಯೂ ಸಹ ಇವರ ಕಂಕಣ ರವದ ಜೊತೆಗೆ ಧ್ವನಿಯ ಜೊತೆಗೆ ಸೇರ್ತಾ ಇದೆ. ವಿಲಸಿತದ ಕಾಸಾರದ ಅಂಬುಗಳನ್ನು, ಕಾಸಾರ ಅಂತಂದ್ರೆ ಸರೋವರ ಅಂತ, ಆ ಸರೋವರದ ನೀರುಗಳನ್ನ ಒಬ್ರಿಗೊಬ್ರು ಯಾತ್ರೆಯಿಂದ ಎಸಿತಾ ಇದ್ದಾರೆ ಅಂದ್ರೆ ಜೀರ್ ಕೊಳವೆ ಪಿಚಕಾರಿ ಅಂತ ನಾವು ಹೇಳ್ತೀವಲ್ಲ, ಆ ಪಿಚಕಾರಿಗಳ ಮೂಲಕ ಜೀರ್ ಕೊಳವೆಗಳ ಮೂಲಕ ಅದನ್ನ ಎಸಿತಾ ಇದ್ದಾರೆ, ನೀರನ್ನ ಹೀರಿಸಿಬಿಟ್ಟು ಎಸಿತಾ ಇದ್ದಾರೆ. ಅದು ಹೇಗೆ ಕಾಣಿಸ್ತಾ ಇದೆ ಅಂತಂದ್ರೆ, ಕದನಕ್ಕೆ ಯುದ್ಧಕ್ಕೆ ಆಸಾರದ ಅಂಬುಗಳು, ಕೆಂಪು ನೀರೋ ಎನ್ನುವ ಹಾಗೆ ಕಾಣಿಸ್ತಾ ಇದೆ. ಸರಸ ಕೇಳಿಗೆ ಪೊಕ್ಕರು ಅಡಿಗಡಿಗೆ ಸರಸಕ್ಕೆ ಏಳಿಗೆಯಾಗಲು, ಹೀಗೆ ಸರಸವನ್ನು ಆಡಲಿಕ್ಕಾಗಿ ಅವರು ಆ ಸರೋವರವನ್ನು ಹೊಕ್ಕಿದ್ದಾರೆ. ಸರಸಕ್ಕೇ ಏಳಿಗೆಯಾಯಿತೋ ಎನ್ನುವಂತೆ ಕಾಣಿಸ್ತಾ ಇದೆ.

ಅವರು ನೀರನ್ನು ಎಸಿತಾ ಇರೋದು, ಒಬ್ಬರ ಮೇಲೆ ಒಬ್ಬರು ನೀರನ್ನು ಎರಚುತ್ತಾ ಇರೋದು ಮಳೆ ಬಂದಾಗಿ ಕಾಣಿಸ್ತಾ ಇದೆ. ಮಳೆಗರುವುದೇನು ಆಶ್ಚರ್ಯವೇ, ಇದು ಆಶ್ಚರ್ಯವೇನಲ್ಲ, ಸಹಜ ಅಂತ. ಯಾಕೆ ಅಂತಂದ್ರೆ ಇವರೇ ಮೋಡ ಅಂತ ವರ್ಣನೆ ಮಾಡ್ತಾನೆ. ಹೇಗೆ ಮೋಡ? ಅವನು ಕೊಡುವಂತಹ ರೂಪಕಗಳನ್ನು ನೋಡಿ, ಅವರ ಹುಬ್ಬುಗಳೇ ಸುಂದರವಾದಂತಹ ಕಾಮನ ಬಿಲ್ಲಾಗಿದೆ. ಮಂಡಳಿಸಿದ ಉನ್ನತ ಪಯೋಧರವೇ ಮೋಡವಾಗಿದೆ. ಅವರ ಉನ್ನತವಾದ ಸ್ಥಾನಗಳೇ ಮೋಡದ ಹಾಗೆ ಕಾಣಿಸ್ತಾ ಇದೆ. ಅವರ ಕಡೆಗಣ್ಣ ನೋಟವೇ ಮಿಂಚಾಗಿದೆ. ಅವರು ಹಾಕೊಂಡಿರ್ತಕ್ಕಂತಹ ಆಭರಣದ ಗಣಗಣ ಶಬ್ದವೇ ಮೋಡದ ಗಂಭೀರವಾದ ಧ್ವನಿಯಾಗಿದೆ. ಹಾಗಿರಬೇಕಾದ್ರೆ ಆ ಚಿತ್ರಾಂಗಿಯರು ತಮ್ಮ ಕೈಯಿಂದ ನೀರನ್ನು ತೆಗೆದು ಎರಚುತ್ತಾ ಇದ್ರೆ ಮೋಡದಿಂದ ಮಳೆ ಬಂದಾಗಿದೆ, ಅದರಲ್ಲಿ ಏನು ಆಶ್ಚರ್ಯವೇ? ಖಂಡಿತ ಆಶ್ಚರ್ಯವಿಲ್ಲ. ಮಳೆಯ ನೀರು ಬೆಟ್ಟದ ಮೇಲೆ ಬಿದ್ದರೆ ಕೆಂಪಾದ ನೀರಾಗಿ ಹರ್ಕೊಂಡು ಬರುತ್ತಾ, ಹಾಗೆ ಈ ಸಖಿಯರು ಒಬ್ಬರ ಮೇಲೆ ಒಬ್ಬರು ನೀರನ್ನು ಎರಚಿದಾಗ ಅವರ ದೇಹದಲ್ಲಿ ಮಾಡಿಕೊಂಡಿರುವಂತಹ ಕುಂಕುಮ, ಚಂದನ ಇತ್ಯಾದಿಗಳ ಅಲಂಕಾರದಿಂದ ಅವರ ದೇಹದ ಬಣ್ಣವೆಲ್ಲವೂ ಕರಗಿ ನೀರಿಗೆ ಇಳಿತಾ ಇದೆ. ಕುಂಕುಮವ ಕದಡಿ ಆ ಅರುಣ ಜಲವೇ ಕೆಳಗೆ ಹರ್ಕೊಂಡು ಬರ್ತಾ ಇದೆ, ಕೆಂಪು ಹೊನಲೋ ಎನ್ನುವ ಹಾಗೆ ಅವರ ದೇಹದಿಂದ ಕೆನ್ನೀರು ಇಳಿತಾ ಇದೆ. ಈ ರೀತಿ ಅವರು ಮೋಡಗಳೇ ಎನ್ನುವ ಹಾಗೆ ಕಂಡರು.

ಆ ಸರೋವರದಲ್ಲಿ ಇಳಿದು ಎದೆಯ ಮಟ್ಟದ ನೀರಿನಲ್ಲಿ ನಿಂತು ಒಬ್ಬರಿಗೊಬ್ಬರ ಮೇಲೆ ನೀರನ್ನು ಎರಚುತ್ತಾ ಸಖಿಯರೆಲ್ಲ ನೀರಾಟವನ್ನು ಆಡ್ತಾ ಇದ್ರೆ ಅವರ ಮುಖ ಮಾತ್ರ ಕಾಣಿಸ್ತಾ ಇದೆ. ಕವಿ ಅದನ್ನು ನೋಡಿ ವರ್ಣನೆ ಮಾಡ್ತಾ ಇದ್ದಾನೆ. ಆಹಾ, ಯಾವ ಕಮಲಕ್ಕೂ ಇವು ಕಡಿಮೆ ಇಲ್ಲ. ಇಲ್ಲಿಯ ತನಕ ಸರೋವರದಲ್ಲಿರುವಂತಹ ಕಮಲಗಳು ನಮಗೆ ಸಮಾನರು ಯಾರು ಇಲ್ಲ ಅಂತ ಹೆಮ್ಮೆ ಪಡ್ತಾ ಇದ್ವು. ಈಗ ಅವು ಸೋಲನ್ನು ಒಪ್ಕೊಂಡ್ವು. ಯಾಕೆ ಅವು ಹೆಮ್ಮೆ ಪಡ್ತಾ ಇದ್ವು ಅಂತಂದ್ರೆ ಅದಕ್ಕೆ ಕವಿ ಏಳು ಕಾರಣಗಳನ್ನು ಈ ಪದ್ಯದಲ್ಲಿ ಕೊಡ್ತಾನೆ. ನಾವು ವಿಷ್ಣುವಿನ ಕಣ್ಣು, ಹರಿಯ ಲೋಚನ, ಅಜಂ ಕುಳ್ಳಿರ್ಪ ತಾಣ, ಕುತ್ಕೊಳ್ತಕ್ಕಂತಹ ಬ್ರಹ್ಮನಿಗೆ ಆಸನ ಪೀಠ ಇದು, ಜೊತೆಗೆ ಇಂದಿರೆಯ ನಿಲಯ, ಲಕ್ಷ್ಮಿಯನ್ನ ಕಮಲಾಲಯ ಅಂತ ವರ್ಣನೆ ಮಾಡಿದ್ದಾರೆ. ಆದ್ರಿಂದ ಇದು ಲಕ್ಷ್ಮಿಯ ಮನೆ. ದಿವಾಕರನ ಕೆಳೆ, ಸೂರ್ಯನಿಗೆ ಗೆಳೆಯ, ಮನ್ಮಥನ ಸರಳು, ಮನ್ಮಥನ ಐದು ಹೂಬಾಣಗಳಲ್ಲಿ ಮೊಟ್ಟ ಮೊದಲನೆಯ ಬಾಣವೇ ಅರವಿಂದ ಕಮಲ. ಅಲ್ಲದೆ ಆರಡಿಗಳಿಗೆ ಮನೆ, ಆರಡಿ ಅಂದ್ರೆ ದುಂಬಿ, ದುಂಬಿಗಳಿಗೆ ಇದು ಮನೆ. ಇಷ್ಟಲ್ಲದೆ ಇದು ಪರಿಮಳದ ಬೀಡು, ಸುವಾಸನೆ, ಸುಗಂಧಕ್ಕೆ ನೆಲೆ ಎಂದು ಅಂದುಕೊಂಡು ಸಂಪೂರ್ಣತೆಯಿಂದ ಶೋಭಿಸ್ತಾ ಇರುವಂತಹ ಆ ಕಮಲದ ಹೂವುಗಳು ಇವಾಗ ಅಲ್ಲಿ ಸುಂದರಿಯರಾದಂತಹ ಆ ಸಖಿಯರು, ಆ ಯುವತಿಯರು ಅಲ್ಲಿ ಬಂದಿರುವುದನ್ನು ನೋಡಿ, ಅವರ ನಗೆ ಮೊಗವನ್ನು ನೋಡಿ ಅವಂದುವಂತೆ, ಓಹೋ, ಇವರ ಮುಂದೆ ನಾವಲ್ಲ, ತಾವು ಅರೆಯಾದವು ಎಂಬಂತೆ, ನಾವು ಕಡಿಮೆ ಆದ್ವಿ ಅಂತ. ಯಾಕೆಂದ್ರೆ ನಮ್ಮ ಸೌಂದರ್ಯ ಏನಿದ್ರು ಹಗಲು ಹೊತ್ತಿನಲ್ಲಿ ಮಾತ್ರ, ರಾತ್ರಿ ಹೊತ್ತಿನಲ್ಲಿ ಸೂರ್ಯ ಮುಳುಗಿದ ತಕ್ಷಣಕ್ಕೆ ನಾವು ಬಾಡಿ ಬಿಡ್ತೇವೆ. ಆದ್ರೆ ಈ ಲಲನೆಯರ ಮುಖ ಯಾವಾಗಲೂ ಬಾಡದಿದ್ದ ಹಾಗೆ ಸದಾ ಕಾಲ ಚೆಲುವಿನಿಂದ ನಗನಗುತ್ತಾ ನಳನಳಿಸ್ತಾ ಇದೆ. ಆದ್ರಿಂದ ಇವರ ಸೌಂದರ್ಯದ ಮುಂದೆ ತಾವು ಅರೆಯಾದವು, ನಾವು ಕಡಿಮೆಯಾದವು ಎನ್ನುವ ಹಾಗೆ ಆ ಸ್ತ್ರೀಯರ ಮುಖದ ಮುಂದೆ ಈ ಸೋತು ಹೋದವು ಕಮಲಗಳು.

ಇವರ ಕಣ್ಣಿನ ಹೊಳಪನ್ನ ನೋಡಿ ಮೀನುಗಳು ನಾವೇನು ಕಡಿಮೆ ಇಲ್ಲ, ನಾವು ಇವರಿಗಿಂತ ಚೆನ್ನಾಗಿದ್ದೇವೆ ಅಂತ ತೋರಿಸಬೇಕು ಅನ್ನುವ ಹಾಗೆ ನೀರಿನಿಂದ ಮೇಲೆ ಹಾರಿದ್ವು. ಮೇಲೆ ಬಂದು ಅವರ ಕಣ್ಣಿನ ಚೆಲುವನ್ನ ಚಂಚಲತೆಯನ್ನು ನೋಡಿ ಓಹೋ ಇವರ ಸಮಕ್ಕೆ ನಾವಿಲ್ಲ ಅಂತ ಹೇಳಿ ತಲೆ ಕೆಳಗಾಗಿ ನೀರಲ್ಲಿ ಬಿದ್ದು ನಾಚಿಕೆಯಿಂದ ನೀರಿನ ಆಳದೊಳಗೆ ಮುಳುಗಿ ಎತ್ತಲಾಗೋ ಮಾಯವಾಗಿ ಹೋದು. ಇವರು ನಡಿಗೆಯ ಬೆಡಗನ್ನು ನೋಡಿ ಹಂಸಗಳು ಇವರ ಮುಂದೆ ನಾವು ನಡೆದ್ರೆ ನಮಗೆ ಅವಮಾನ ಆಗತ್ತೆ ಅಂತ ಹೇಳಿ ನಡೆಯಲಿಕ್ಕೆ ಆಗದೆ ನಡಿಲಿಕ್ಕೆ ಇಷ್ಟಪಡದೆ ಆಕಾಶಕ್ಕೆ ಹಾರಿ ಹೋದು. ಇಂತಹ ಯುವತಿಯರ ಕಣ್ಣಿನ ಹೊಳಪಿಗೆ ನಡಿಗೆಯ ಬೆಡಗಿಗೆ ಸೋಲದವರಾರು ಎನ್ನುವಂತೆ ಆ ನೀರಿನಲ್ಲಿ ಅನೇಕ ರೀತಿಯ ಕ್ರೀಡೆಯನ್ನ ಮಾಡ್ತಾ ಇದ್ದಾರೆ ಆ ಸಖಿಯರು.

ಆ ಸಖಿಯರು ಪರಸ್ಪರರ ಮೇಲೆ ನೀರನ್ನು ಎರಚಿಕೊಳ್ತಾ ಇದ್ದಾರೆ. ಅದೇ ರೀತಿ ವಿಷಯೇ ಚಂಪಕ ಮಾಲಿನಿಯರು ಸಹ ಸುಖವಾಗಿ ಜಲಕ್ರೀಡೆಯನ್ನು ಆಡ್ತಾ ನೀರನ್ನು ಎರಚ್ತಾ ಇದ್ದಾರೆ. ಒಬ್ಬರ ಮೇಲೆ ಒಬ್ಬರ ಎರಚಿದಂತಹ ನೀರಿನ ಹನಿಗಳು ಹೇಗೆ ಕಾಣಿಸ್ತಾ ಇದ್ವು ಅಂತಂದ್ರೆ ಹಲ್ಲಿನ ಕಾಂತಿಯ ನಗೆಯೋ ಎನ್ನುವ ಹಾಗೆ ಕಾಣಿಸ್ತಾ ಇದೆ ಅಂತ. ಶಿಖರಿ ದಂತ ವಿಶೇಷ ಅಂತ ಹೇಳಿ ಒಂದು ಮಾತು ಬರುತ್ತೆ. ಅಂದ್ರೆ ಹಲ್ಲಿನ ವಿಶಿಷ್ಟವಾದ ರಚನೆಯನ್ನ ಶಿಖರಿ ಅಂತ ಕರೆದಿದ್ದಾರೆ. ಇಲ್ಲಿ ಚಂಪಕ ಮಾಲಿನಿ ಮತ್ತು ವಿಷಯೆಯ ಹಲ್ಲುಗಳು ಹೇಗಿತ್ತು ಅಂತಂದ್ರೆ, ಅಥವಾ ಅವರ ಸಖಿಯರ ಹಲ್ಲುಗಳು ಹೇಗಿತ್ತು ಅಂತಂದ್ರೆ, ಶಿಖರಿ ಲಕ್ಷಣದಿಂದ ಕೂಡಿರುವಂತಹ ಹಲ್ಲು, ವಿಶೇಷವಾದಂತಹ ಬಿಳುಪು ಅವುಗಳಲ್ಲಿ ಕಾಣಿಸ್ತಾ ಇದೆ. ಜೊತೆಗೆ ಅವರ ಕೈಯಿಂದ ಎರಚ್ತಾ ಇರಬೇಕಾದ್ರೆ ಆ ಕೈಯಿನ ಹಾವಭಾವಗಳಿಂದ ಆ ಉಗುರಿನ ಹೊಳಪು ನೀರಿನ ಮೇಲೆ ಬೀಳ್ತಾ ಇದೆ. ಕಣ್ಣಿನ ತೀಕ್ಷ್ಣ ನೋಟವೇ ಬಾಣದ ದಾಳಿಯೋ ಎನ್ನುವ ಹಾಗೆ ಕಾಣ್ತಾ ಇದೆ ಆ ನೀರನ್ನ ಎರಚ್ತಾ ಇರುವಂತದ್ದು. ಜೊತೆಗೆ ದುಂಡಾದ ನೀರಿನ ಹನಿಗಳು ಹೇಗೆ ಕಾಣಿಸ್ತಾ ಇದೆ ಅಂದ್ರೆ, ಇವರು ತಮ್ಮ ಕೊರಳಲ್ಲಿ ಹಾಕೊಂಡಿರ್ತಕ್ಕಂತಹ ಮುತ್ತಿನ ಹಾರವನ್ನು ಹೊರೆದು ಬಿಸಾಕಿದ್ರೋ ಎನ್ನುವ ಹಾಗೆ ವಿಷಯ ಮತ್ತು ಚಂಪಕ ಮಾಲಿನಿ ಸಖಿಯರನ್ನು ಕೂಡಿಕೊಂಡು ಒರ್ವರೂ ಸಹ ಒಬ್ಬರಿಗೊಬ್ಬರು ಎದುರಾಬದರು ನಿಂತ್ಕೊಂಡು ಸುಖವಾಗಿ ಜಲಕ್ರೀಡೆಯನ್ನು ಆಡ್ತಾ ನೀರನ್ನು ಎರಚ್ತಾ ಇದ್ದಾರೆ.

0: ಹೀಗೆ ಮಂತ್ರಿ ಕುಮಾರಿಯಾದಂತಹ ವಿಷಯ, ರಾಜನ ಮಗಳಾದಂತಹ ಚಂಪಕ ಮಾಲಿನಿ ತಮ್ಮ ಸಖಿಯರ ಜೊತೆಗೆ ತುಂಬಾ ಹೊತ್ತಿನ ತನಕ ನೀರಾಟವನ್ನು ಆಡಿದರು. ನೀರಾಟವನ್ನು ಆಡ್ತಾ ಆಡ್ತಾ ಅವರಿಗೆ ಥಂಡಿ ಅನಿಸ್ಲಿಕ್ಕೆ ಶುರುವಾಯಿತು, ತಂಪು ಜಾಸ್ತಿ ಅಂತ ಅನಿಸ್ಲಿಕ್ಕೆ ಶುರುವಾಯಿತು. ಹೇಗೆ ಅಂತಂದ್ರೆ, ಇವರು ಮುಖವೆಂಬ ಚಂದ್ರ ಮಂಡಲದ ಬೆಳದಿಂಗಳು ಎನ್ನುವ ಹಾಗೆ ಇವರು ಆಡಿರ್ತಕ್ಕಂತಹ ನೀರಾಟದ ನೀರು ಆ ಸರೋವರಕ್ಕೆ ಸುತ್ತಲೂ ಕಟ್ಟಿರುವಂತಹ ಅಮೃತ ಶಿಲೆಯ ಸೋಪಾನದ ಮೇಲೆ, ಮೆಟ್ಟಲುಗಳ ಮೇಲೆ ಬಿದ್ದು ಅದು ಹರ್ಕೊಂಡು ಮತ್ತೆ ಸರೋವರಕ್ಕೆ ಸೇರ್ತಾ ಇದೆ. ಇದು ಹೇಗಾಗ್ತಾ ಇದೆ ಅಂತಂದ್ರೆ, ಚಂದ್ರಕಾಂತ ಶಿಲೆಯೇ ಕರಗಿ ಮತ್ತೆ ನೀರಿಗೆ ಸೇರ್ತಾ ಇದೆಯೋ ಅನ್ನುವ ಹಾಗೆ ಕಾಣಿಸ್ತಾ ಇದೆ. ಅವರ ಮುಖಮಂಡಲದ ಬೆಳದಿಂಗಳಿಂದ ಆ ನೀರೆಲ್ಲ ತಂಪಾಯಿತೋ ಎನ್ನುವ ಹಾಗೆ, ಆ ತಂಪಾಗಿದ್ದರಿಂದ ಅವರಿಗೆ ತುಂಬಾ ತಂಪು ಅನಿಸ್ತಾ ಇದೆ. ಆದ್ರಿಂದ ಇನ್ನು ನೀರಾಟ ಸಾಕು ಅಂತ ಹೇಳಿ ಬಟ್ಟೆಯನ್ನು ಬದಲಾಯಿಸಬೇಕು ಅಂತ ಹೇಳಿ ಕೊರಳದಿಂದ ಹೊರಗೆ ಬಂದರು.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 30ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಬಿಸಿ ವಿಶಾಖ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಂಎಸ್ ವಿನಾಯಕ.
2: ಚೈತ್ರವನ ಚೈತ್ರವನ ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ರಾಜ್ಯದಲ್ಲಿ ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಸಲು ವಿಪಕ್ಷಗಳ ಹುನ್ನಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ತುಮಕೂರು, ಕಲಬುರಗಿ, ಚಾಮರಾಜನಗರ ಸೇರಿದಂತೆ ರಾಜ್ಯದ ಹಲವೆಡೆ ಸಚಿವರಿಂದ ಬರ ಪರಿಸ್ಥಿತಿ ಅವಲೋಕನ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆ, ಮಾಜಿ ಪ್ರಧಾನಿ ದೇವೇಗೌಡ ಭಾಗಿ. ಬೆಂಗಳೂರಿನಲ್ಲಿ ಬಿಜೆಪಿಯಿಂದ ಹರ್ ಘರ್ ತಿರಂಗ ಅಭಿಯಾನ. ಹಾಗೂ ಖಾಲಿ ನಿವೇಶನಗಳನ್ನು ಸ್ವಚ್ಛವಾಗಿಡದ ಮಾಲೀಕರ ವಿರುದ್ಧ ಕ್ರಮಕ್ಕೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ನಿರ್ಧಾರ. ಸಂಪುಟಕ್ಕೆ ಸಚಿವ ನಾಗೇಂದ್ರ ಅವರ ಸೇರ್ಪಡೆಯನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮರ್ಥಿಸಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಮತ್ತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜಾಮೀನು ಪಡೆದಿಲ್ಲವೇ ಎಂದು ಪ್ರಶ್ನಿಸಿದ್ದಾರೆ. ಬಸವರಾಜ ಹೊರಟ್ಟಿಯವರ ರಾಜೀನಾಮೆ ವಿಚಾರದಲ್ಲಿ ಬಿಜೆಪಿ ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಸುತ್ತಿದೆ ಎಂದು ಆರೋಪಿಸಿದ್ದಾರೆ. ಇದೇ ವೇಳೆ ಸಂಪುಟದ ಎಲ್ಲಾ ಹುದ್ದೆಗಳು ಭರ್ತಿಯಾಗಿದ್ದು ಒಂದೇ ಒಂದು ಹುದ್ದೆ ಖಾಲಿ ಇದೆ. ಆ ಹುದ್ದೆಯನ್ನು ಮಹಿಳೆಗೆ ನೀಡಲು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಬರ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಈಗಾಗಲೇ ಸಚಿವರು ಆಯಾ ಜಿಲ್ಲೆಗಳಿಗೆ ತೆರಳಿ ಬರ ಪರಿಶೀಲನೆ ನಡೆಸುತ್ತಿದ್ದಾರೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ ಸಚಿವ

0: ರಿಂದ ಬರ ಪರಿಸ್ಥಿತಿ ಪರಿಶೀಲನೆ ಮುಂದುವರೆದಿದೆ. ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಕಾಗೆಲಿಂಗನಹಳ್ಳಿ ಮತ್ತು ಮೇಲುಕುಂಟೆ ಗ್ರಾಮಗಳ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಬರ ಪರಿಸ್ಥಿತಿ ಹಾಗೂ ಕುಡಿಯುವ ನೀರಿನ ಸಮಸ್ಯೆಯನ್ನು ಪರಿಶೀಲಿಸಿದರು. ಸ್ಥಳೀಯ ರೈತರು ಹಾಗೂ ಗ್ರಾಮಸ್ಥರೊಂದಿಗೆ ಸಮಾಲೋಚನೆ ನಡೆಸಿದ ಉಪಮುಖ್ಯಮಂತ್ರಿ ಬರದಿಂದಾಗಿ ಎದುರಾಗಿರುವ ಸಮಸ್ಯೆಗಳು, ಕೃಷಿ ಚಟುವಟಿಕೆಗಳ ಮೇಲಿನ ಪರಿಣಾಮ ಹಾಗೂ ಕುಡಿಯುವ ನೀರಿನ ಲಭ್ಯತೆ ಕುರಿತು ಮಾಹಿತಿ ಪಡೆದರು. ಬರ ಪರಿಸ್ಥಿತಿಯಿಂದ ಜನರು ಹಾಗೂ ರೈತರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸ್ಪಷ್ಟ ನಿರ್ದೇಶನ ನೀಡಿದರು. ಇನ್ನೊಂದೆಡೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಕಲಬುರಗಿ ತಾಲೂಕಿನ ಅವರಾದ ಬಿ ಗ್ರಾಮಕ್ಕೆ ಭೇಟಿ ನೀಡಿ ಮುಂಗಾರು ಮಳೆ ಇಲ್ಲದೆ ಬೆಳೆ ಹಾಳಾದ ರೈತರ ಜಮೀನನ್ನು ವೀಕ್ಷಣೆ ಮಾಡಿದರು. ಈ ವೇಳೆ ಮಾತನಾಡಿದ ಅವರು, ಸೂಪರ್ ಎಲ್ನಿನೋ ಪರಿಣಾಮ ಶೇಕಡಾ 75% ಮಳೆ ಕೊರತೆಯಿಂದ ಈ ಬಾರಿ ರಾಜ್ಯದಲ್ಲಿ ಬರದ ಛಾಯೆ ಆವರಿಸಿದೆ. ಗುರುವಾರ ನಡೆಯುವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚಿಸಲಾಗುವುದು ಎಂದು ತಿಳಿಸಿದ್ದಾರೆ. ಕಳೆದ ವರ್ಷ ಕಲಬುರಗಿ ಜಿಲ್ಲೆಗೆ ದಾಖಲೆ ಪ್ರಮಾಣದಲ್ಲಿ 650 ಕೋಟಿ ರೂಪಾಯಿ ಪರಿಹಾರ ನೀಡಲಾಗಿತ್ತು. ಈ ಬಾರಿಯೂ ಇದುವರೆಗೆ 450,000 ರೈತರು ಬೆಳೆ ವಿಮೆಯಡಿ ನೋಂದಣಿ ಮಾಡಿಕೊಂಡಿದ್ದಾರೆ ಎಂದು ಮಾಹಿತಿ ನೀಡಿದರು. ವಿಜಯಪುರ ಜಿಲ್ಲೆಯಲ್ಲಿ ಮಳೆ ಕೊರತೆಯಿಂದಾಗಿ ಬಿತ್ತನೆಯಾದ ಬೆಳೆಗಳಿಗೆ ತೇವಾಂಶ ಕೊರತೆಯಾಗಿದ್ದು, ರೈತರ ಜಮೀನಿನಲ್ಲಿ ಹಾನಿಗೀಡಾದ ಬೆಳೆಗಳ ವೈಜ್ಞಾನಿಕ ವರದಿ ಸಲ್ಲಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿರುವುದಾಗಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಜಿಲ್ಲೆಯ ಬಹುತೇಕ ಕಡೆಗಳಲ್ಲಿ ತೊಗರಿ, ಸೂರ್ಯಕಾಂತಿ, ಕಬ್ಬು ಬೆಳೆ ಹಾನಿ ಸೇರಿದಂತೆ ಪ್ರತಿಯೊಂದು ಬೆಳೆಯನ್ನು ಅವಲೋಕಿಸಲಾಗಿದೆ. ಜಿಲ್ಲೆಯಲ್ಲಿ 7.75 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿಯಿತ್ತು. ಆದರೆ ಈವರೆಗೆ 6.79 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಬಿತ್ತನೆಯಾಗಿದೆ ಎಂದು ಸಚಿವರು ವಿವರಿಸಿದ್ದಾರೆ. ಆಲಮಟ್ಟಿ ಹಾಗೂ ನಾರಾಯಣಪುರ ಜಲಾಶಯದಲ್ಲಿ ಯಥೇಚ್ಛ ನೀರು ಸಂಗ್ರಹವಿರುವುದರಿಂದ ಜನ ಹಾಗೂ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಚಾಮರಾಜನಗರ ಹಾಗೂ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಸಚಿವ ಸಿ ಪುಟ್ಟರಂಗಶೆಟ್ಟಿ ಬರ ಅಧ್ಯಯನ ನಡೆಸಿ ಬೆಳೆ ಹಾಗೂ ಕುಡಿಯುವ ನೀರಿನ ಬಗ್ಗೆ ಪರಿಶೀಲನೆ ನಡೆಸಿದರು. ಚಾಮರಾಜನಗರ ತಾಲೂಕಿನ ಎರಗನಹಳ್ಳಿ, ಶಿಂಡನಯ್ಯನಪುರ, ಮಾದಲವಾಡಿ ಗ್ರಾಮಕ್ಕೆ ಭೇಟಿ ನೀಡಿ ಸೂರ್ಯಕಾಂತಿ, ಜೋಳ, ಹಲಸಂದೆ ಬೆಳೆಗಳು ಒಣಗಿರುವುದನ್ನು ಪರಿಶೀಲಿಸಿದರು. ಅರಿಶಿಣ, ಬಾಳೆ, ಬೆಳ್ಳುಳ್ಳಿ ಫಸಲು ನೀರಿನ ಕೊರತೆ ಎದುರಿಸುತ್ತಿದೆ ಎಂದು ರೈತರು ಸಚಿವರ ಗಮನಕ್ಕೆ ತಂದರು. ಬಳ್ಳಾರಿ ಜಿಲ್ಲೆಯಲ್ಲಿ ಮಳೆಯ ಪ್ರಮಾಣ ಕಡಿಮೆಯಾಗಿದ್ದು ಕೃಷಿ ಚಟುವಟಿಕೆಗಳು ಕುಂಠಿತಗೊಂಡಿರುವುದರಿಂದ ಜನರು ಉದ್ಯೋಗ ಅರಸಿ ನಗರಗಳಿಗೆ ವಲಸೆ ಹೋಗುವ ಸಾಧ್ಯತೆ ಇದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಭಿ ಖಂಡ್ರೆ ತಿಳಿಸಿದ್ದಾರೆ. ಇಂಥವರಿಗೆ ವಿಬಿಜಿ ರಾಮ್ಜಿ ಯೋಜನೆಯಡಿ ಕೆಲಸ ನೀಡುವ ಮೂಲಕ ವಲಸೆಯನ್ನು ತಡೆಯಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲೆಯಲ್ಲಿ ಪ್ರಸಕ್ತ ವರ್ಷಕ್ಕೆ ಒಟ್ಟು 51.30 ಲಕ್ಷ ಮಾನವ ದಿನಗಳ ಸೃಷ್ಟಿಯ ಗುರಿ ಹೊಂದಲಾಗಿದೆ. ಉದ್ಯೋಗ ಸೃಷ್ಟಿ ವೇಗವನ್ನು ಹೆಚ್ಚಿಸಬೇಕಿದ್ದು ಪ್ರತಿ ತಿಂಗಳು ಕನಿಷ್ಠ 5-6 ಲಕ್ಷ ಮಾನವ ದಿನಗಳನ್ನು ಸೃಷ್ಟಿಸುವಂತೆ ಅವರು ನಿರ್ದೇಶನ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಡದಿ ಟೌನ್ಶಿಪ್ ವಿರೋಧಿಸಿ ಎರಡನೇ ದಿನವಾದ ಇಂದು ಕೂಡ ಜೆಡಿಎಸ್ ಪ್ರತಿಭಟನೆ ಮುಂದುವರೆಸಿದೆ. ಬಿಡದಿಯಿಂದ ಬೆಂಗಳೂರಿಗೆ ಜೆಡಿಎಸ್ ಪಾದಯಾತ್ರೆ ಹಮ್ಮಿಕೊಂಡಿದೆ. ಎರಡನೇ ದಿನವಾದ ಇಂದು ಮಾಜಿ ಪ್ರಧಾನಿ HD ದೇವೇಗೌಡ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರೈತರಿಗೆ ನ್ಯಾಯ ಒದಗಿಸಲು ಬದ್ಧವಾಗಿರುವುದಾಗಿ ತಿಳಿಸಿದ್ದಾರೆ. ಇದೇ 19ಕ್ಕೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಡದಿ ಟೌನ್ಶಿಪ್ ವಿರುದ್ದ ಪ್ರತಿಭಟನೆ ನಡೆಸುವುದಾಗಿ ಘೋಷಿಸಿದ್ದಾರೆ. ಬೈರಮಂಗಲದಿಂದ ಆರಂಭವಾದ ಈ ಜನಾಂದೋಲನ ಬೆಂಗಳೂರಿನ ಫ್ರೀಡಂ ಪಾರ್ಕ್ ತಲುಪಿ ರೈತರ ಹಕ್ಕಿನ ಧ್ವನಿಯಾಗಲಿದೆ ಎಂದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಹರ್ ಘರ್ ತಿರಂಗ ಅಭಿಯಾನದ ಅಂಗವಾಗಿ ಬೆಂಗಳೂರಿನಲ್ಲಿ ಬಿಜೆಪಿ ವತಿಯಿಂದ ತ್ರಿವರ್ಣ ಧ್ವಜಯಾತ್ರೆ ನಡೆಯಿತು. ಕೆಸಿ ಜನರಲ್ ಆಸ್ಪತ್ರೆಯ ಮುಂಭಾಗದ ಸರ್ಕಾರಿ ಶಾಲೆಯ ಬಳಿಯಿಂದ ಆರಂಭವಾದ ಈ ಯಾತ್ರೆಯ ನೇತೃತ್ವವನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ, ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹಾಗೂ ಶಾಸಕ ಡಾ ಸಿಎನ್ ಅಶ್ವಥ್ ನಾರಾಯಣ್ ಸೇರಿದಂತೆ ಹಲವು ಪ್ರಮುಖ ನಾಯಕರು ವಹಿಸಿದ್ದರು. ಯಾತ್ರೆಯ ಉದ್ದಕ್ಕೂ ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ ಘೋಷಣೆಗಳು ಮೊಳಗಿದವು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿವೈ ವಿಜಯೇಂದ್ರ, ಪರಿಶಿಷ್ಟರ ಅಭಿವೃದ್ದಿಗಾಗಿ ಮೀಸಲಿರಿಸಿದ್ದ ಹಣವನ್ನು ಲೂಟಿ ಹೊಡೆದವರಿಗೆ ಸಚಿವ ಸ್ಥಾನ ನೀಡಲಾಗಿದೆ ಎಂದು ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದು ಪರಿಶಿಷ್ಟ ಪಂಗಡದ ಸಮುದಾಯಕ್ಕೆ ಕಾಂಗ್ರೆಸ್ ಸರ್ಕಾರ ಮಾಡಿರುವ ಅಪಚಾರವಾಗಿದೆ. ಯಾವುದೇ ಕಾರಣಕ್ಕೂ ನಾಗೇಂದ್ರ ಅವರನ್ನು ಸಂಪುಟದಲ್ಲಿ ಮುಂದುವರೆಸಬಾರದು. ಇದಕ್ಕಾಗಿ ಬಿಜೆಪಿ ಸದನದ ಒಳಗೆ ಮತ್ತು ಹೊರಗೆ ಹೋರಾಟ ನಡೆಸಲಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ಖಾಲಿ ನಿವೇಶನಗಳನ್ನು ಸ್ವಚ್ಛವಾಗಿಡದ ಮಾಲೀಕರ ವಿರುದ್ದ ಸ್ವಚ್ಛತಾ ವೆಚ್ಚ ವಸೂಲಿ ಮಾಡಲಾಗುವುದೆಂದು ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ತಿಳಿಸಿದ್ದಾರೆ. ಬೆಂಗಳೂರು ನಗರವನ್ನು ಸ್ವಚ್ಛ, ಸುಂದರ ಹಾಗೂ ವಾಸಯೋಗ್ಯ ನಗರವನ್ನಾಗಿಸುವ ಉದ್ದೇಶದಿಂದ ಆಗಸ್ಟ್ ತಿಂಗಳಿನಲ್ಲಿ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ನಗರದ ಖಾಲಿ ನಿವೇಶನಗಳನ್ನು ಸ್ವಚ್ಛ ಹಾಗೂ ನೈರ್ಮಲ್ಯಯುಕ್ತ ಸ್ಥಿತಿಯಲ್ಲಿ ನಿರ್ವಹಿಸುವುದು ಸಂಬಂಧಪಟ್ಟ ನಿವೇಶನ ಮಾಲೀಕರ ಕಡ್ಡಾಯ ಜವಾಬ್ದಾರಿಯಾಗಿದೆ ಎಂದು ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಖಾಲಿ ನಿವೇಶನಗಳ ಮಾಲೀಕರು ತಮ್ಮ ನಿವೇಶನದಲ್ಲಿರುವ ತ್ಯಾಜ್ಯ, ಕಸ, ಮಣ್ಣು ಹಾಗೂ ಇತರೆ ವಸ್ತುಗಳನ್ನು ತೆರವುಗೊಳಿಸಿ ನಿವೇಶನವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವಂತೆ ಸೂಚಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಕ್ರೀಡೆಯಲ್ಲಿ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸುವ ಮನೋಭಾವವನ್ನು ಕ್ರೀಡಾಪಟುಗಳು ಬೆಳೆಸಿಕೊಳ್ಳಬೇಕು ಎಂದು ಮಾಜಿ ಸಚಿವ ವಿಧಾನ ಪರಿಷತ್ ಸದಸ್ಯ ಎನ್ಎಸ್ ಬೋಸರಾಜು ರಾಯಚೂರಿನಲ್ಲಿ ಕರೆ ನೀಡಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ವಿಬಿಜಿ ರಾಮ್ಜಿ ಉದ್ಯೋಗ ಖಾತ್ರಿ ಯೋಜನೆಯಡಿ 13,24,762 ಮಾನವ ದಿನಗಳ ಗುರಿ ಇದ್ದು ಈವರೆಗೆ 5,56,860 ಗುರಿ ಸಾಧನೆ ಮಾಡಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ದಲ್ಜಿತ್ ಕುಮಾರ್ ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಕಬ್ಬಿನಕೆರೆ ಗ್ರಾಮದಲ್ಲಿ ವಿದ್ಯುತ್ ಸ್ಪರ್ಶಿಸಿ ನವಿಲು ಮತ್ತು ಚಿರತೆ ಸಾವನ್ನಪ್ಪಿವೆ. ಘಟನಾ ಸ್ಥಳಕ್ಕೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮಕ್ಕಳು ಸ್ವಚ್ಛತೆ ಹಾಗೂ ವೈಯಕ್ತಿಕ ನೈರ್ಮಲ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು. ಯುವಜನತೆ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಂಡು ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡುವತ್ತ ಗಮನಹರಿಸಬೇಕು ಎಂದು ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ ತಿಳಿಸಿದ್ದಾರೆ. ಮಂತ್ರಾಲಯದಲ್ಲಿಂದು ಮಠದ ಪೀಠಾಧಿಪತಿಗಳಾದ ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಸ್ವಾಮೀಜಿಯವರು ತಮ್ಮ 14ನೇ ಚಾತುರ್ಮಾಸ್ಯ ದೀಕ್ಷೆಯನ್ನು ಆರಂಭಿಸಿದ್ದಾರೆ. ಚಾತುರ್ಮಾಸ್ಯ ಅವಧಿಯಲ್ಲಿ ಮಂತ್ರಾಲಯದ ಶ್ರೀಮಠದಲ್ಲಿ ವಿವಿಧ ಧಾರ್ಮಿಕ, ಆಧ್ಯಾತ್ಮಿಕ, ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಆಷಾಢ ಮಾಸದ ಕೊನೆಯ ಸೋಮವಾರದ ಪ್ರಯುಕ್ತ ಇಂದು ಸಾವಿರಾರು ಭಕ್ತರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಸುಪ್ರಸಿದ್ಧ ನಂದಿಗಿರಿ ಪ್ರದಕ್ಷಿಣೆ ನಡೆಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಸಲು ವಿಪಕ್ಷಗಳ ಹುನ್ನಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ತುಮಕೂರು, ಕಲಬುರಗಿ, ಚಾಮರಾಜನಗರ ಸೇರಿದಂತೆ ರಾಜ್ಯದ ಹಲವೆಡೆ ಸಚಿವರಿಂದ ಬರ ಪರಿಸ್ಥಿತಿ ಅವಲೋಕನ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆ, ಮಾಜಿ ಪ್ರಧಾನಿ ದೇವೇಗೌಡ ಭಾಗಿ. ಬೆಂಗಳೂರಿನಲ್ಲಿ ಬಿಜೆಪಿಯಿಂದ ಹರ್ ಘರ್ ತಿರಂಗ ಅಭಿಯಾನ ಹಾಗೂ ಖಾಲಿ ನಿವೇಶನಗಳನ್ನು ಸ್ವಚ್ಛವಾಗಿಡದ ಮಾಲೀಕರ ವಿರುದ್ಧ ಕ್ರಮಕ್ಕೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ನಿರ್ಧಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
2: ಆಕಾಶವಾಣಿ
4: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಇಂದು ಮಂಜುನಾಥ್.
1: ನಮಸ್ತೆ ಗುರುಜಿ.
2: ನಮಸ್ತೆ ಗುರುಜಿ.
3: ನಮಸ್ತೆ, ಆವೋ ಬೈಠೋ. ಆಜ್ ಹಮ್ ಲೋಕೋಕ್ತಿಯೋ ಕೆ ಬಾರೆ ಮೇ ಕುಚ್ ಸೀಖೆಂಗೆ.
1: ಲೋಕೋಕ್ತಿಯಾ ಅಂದರೇನು?
2: ಲೋಕೋಕ್ತಿಯೋ ಅಂದರೆ ಗಾದೆಗಳಲ್ವಾ ಗುರುಜಿ? ಇಸ್ಸೆ ಅಂಗ್ರೇಜಿ ಮೇ ಪ್ರೋವರ್ಬ್ಸ್ ಕಹತೆ ಹೈ.
3: ಹಾಂ ಠೀಕ್ ಹೈ. ಲೋಕೋಕ್ತಿ ಕಾ ಅರ್ಥ ಹೈ ಲೋಕ್ ಮೇ ಪ್ರಚಲಿತ ಉಕ್ತಿ. ಯಹ ಶಬ್ದ ಲೋಕ್ ಔರ್ ಉಕ್ತಿ ಶಬ್ದೋನ್ ಸೆ ಮಿಲ್ಕರ್ ಬನಾ ಹೈ. ಕಿಸಿ ಬಿ ಭಾಷಾ ಕೆ ಜ್ಞಾನ ಕೆ ಲಿಯೆ ಉಸ್ ಭಾಷಾ ಕೆ ವ್ಯಾಕರಣ ಕೋ ಜಾನನಾ ಅವಶ್ಯಕ ಹೋತಾ ಹೈ. ಇಸ್ಸೆ ಭಾಷಾ ಕಾ ಉಚಿತ್ ಪ್ರಯೋಗ ಕರ್ನಾ ಆತಾ ಹೈ. ಪಹಲೆ ಬಚ್ಚೆ ಪರಿವಾರ ಸೆ ಭಾಷಾ ಸೀಖತೆ ಹೈ. ಹಮಾರಿ ಸಂಸ್ಕೃತಿ ಮೇ ಬಡೆ ಲೋಕ್ ಬಾತ್ಚೀತ್ ಕರ್ತೆ ಸಮಯ ಸಾಮಾನ್ಯ ರೂಪ ಮೇ ಇನ್ ಲೋಕೋಕ್ತಿಯೋ ಕಾ ಪ್ರಯೋಗ ಕರ್ತೆ ಹೈ. ಇಸ್ ತರಹ ಸೆ ಬಚ್ಚೆ ಪಹಲೆ ಘರ್ ಮೇ ಬಾದ್ ಮೇ ಪಾಠಶಾಲಾ ಔರ್ ಸಮಾಜ ಸೆ ಸೀಖತೆ ಹೈ. ಇನ್ಕಾ ಪ್ರಯೋಗ ಸ್ವತಂತ್ರ ರೂಪ ಮೇ ಹೋತಾ ಹೈ. ವಾಕ್ಯೋ ಮೇ ಪ್ರಯೋಗ ಕರ್ನೆ ಪರ್ ಇನ್ಕಾ ರೂಪ ನಹಿ ಬದಲ್ತಾ.
2: ರೂಪ ನಹಿ ಬದಲ್ತಾ, ಇಸ್ಕಾ ಅರ್ಥ ಕ್ಯಾ ಹೈ ಗುರುಜಿ?
1: ಹಾಂ, ಮುಜೆ ಯಾದ್ ಹೈ, ಜೈಸೆ ಹಮ್ ಕನ್ನಡ ಭಾಷಾ ಮೇ ಕಹತೆ ಹೈ ವೈಸಾ ಹಿ ಹೋತಾ ಹೈ. ಜೈಸೆ ಕೈ ಕೆ ಸರಾದರೆ ಬಾಯಿ ಮೊಸರು, ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಇತ್ತದರಿ ಅತ್ತ ಪುಲಿ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು, ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ, ಮಾತು ಬೆಳ್ಳಿ ಮೌನ ಬಂಗಾರ, ಅಲ್ಪ ವಿದ್ಯಾ ಮಹಾಗರ್ವಿ, ಕುರುಪಿ ಬಹು ಚೇಷ್ಟಿತ.
2: ಹಾ ಹಾ ಗೊತ್ತಾಯ್ತು. ಚೋಟೆ ಮುಖ ಬಡಿ ಬಾತ್ ಅಂದ್ರೆ ಯೋಗ್ಯತಾ ಸೆ ಅಧಿಕ ಬಾತೆ ಕರ್ನಾ, ಮುಂಹ ಮೇ ರಾಮ ನಾಮ ಬಗಲ್ ಮೇ ಚೂರಿ, ಊಪರ್ ಸೆ ಸಜ್ಜನ್ತಾ ಭೀತರ್ ಸೆ ಕಪಟಿ, ಅಧ ಝಲ್ ಗಗರಿ ಚಲ್ ಕರ್ ಜಾಯೆ, ಅಯೋಗ್ಯ ವ್ಯಕ್ತಿ ಮೇ ಅಧಿಕ ಅಹಂಕಾರ.
3: ಹಾ ಲೋಕೋಕ್ತಿಯಾ ನೀತಿ ಪೂರ್ವಕ ಶಿಕ್ಷಾಪ್ರದ ಏವಂ ವ್ಯಂಗ್ಯ ಪೂರ್ಣ ಹೋತಿ ಹೈ. ಇನ್ಕೆ ಪ್ರಯೋಗ ಸೆ ವಾಕ್ಯ ಅಧಿಕ ಪ್ರಭಾವಶಾಲಿ ಔರ್ ಭಾಷಾ ಚಮತ್ಕಾರಿಕ ಹೋ ಜಾತಿ ಹೈ.
1: ಗುರುಜಿ, ಅಬ್ ಮೈ ಕುಚ್ ಲೋಕೋಕ್ತಿಯಾ ಸುನಾತಾ ಹೂ ಜಿನ್ಹೇ ಮೈ ಪರೀಕ್ಷಾ ಕೆ ಲಿಯೆ ಅಭ್ಯಾಸ ಕಿಯಾ ಥಾ.
3: ಹಾ ಹಾ ಜರೂರ್ ಸುನಾವೋ ಯಶಸ್.
1: ಭೋಯಾ ಪೇಡ್ ಬಬೂಲ್ ಕಾ ಆಮ್ ಕಹಾ ಸೆ ಹೋಯ್?
3: ಬೇವು ಬಿತ್ತಿ ಮಾವು ಪಡೆದಂತೆ, ಅಥವಾ ಬೇವಿನ ಬೀಜ ಹಾಕಿ ಮಾವನ ಹಣ್ಣನ ಬಯಸ್ದಾಗಾಯ್ತು.
1: ಹಾತಿ ಕೆ ದಾಂತ್ ದಿಖಾನೆ ಕೆ ಔರ್ ಖಾನೆ ಕೆ ಔರ್?
3: ಆನೆ ಹಲ್ಲು ತಿನ್ನಕ್ಕೆ ಬೇರೆ, ನೋಡುವ ದಂತನೆ ಬೇರೆ. ಘರ್ ಕಿ ಮುರ್ಗಿ ದಾಲ್ ಬರಾಬರ್.
2: ಇನ್ ಲೋಕೋಕ್ತಿಯೋ ಕಾ ಭಾವ ಕರ್ನೆ ಕಾ ಪ್ರಯತ್ನ ಮೇ ಕರೂಂಗಿ ಗುರುಜಿ.
3: ಹಾ ಕ್ಯೂ ನಹೀ ಕರೋ.
2: ಭೂರೆ ಕಾರ್ಯ ಕಾ ಪರಿಣಾಮ ಭೂರಾ ಹೋತಾ ಹೈ, ಮನ್ ಮೇ ಕುಚ್ ಔರ್ ಬಾಹ್ರಿ ಕುಚ್ ಔರ್. ಪಾಸ್ ಕೆ ವಸ್ತು ಕಾ ಮಹತ್ವ ನ ಸಮಜ್ನಾ.
1: ಕನ್ನಡದಲ್ಲಿ ಹೇಳ್ತೀವಲ್ಲ ಹಾಗೆ ಅಲ್ವಾ?
2: ಗೊತ್ತಾಯ್ತಾ.
3: ಅಬ್ ಹಮ್ ಅರ್ಥ ಯಾನಿ ಭಾವ ಸಮಜ್ಕರ್ ಕುಚ್ ಲೋಕೋಕ್ತಿಯೋ ಕಾ ಯಾದ ಕರ್ನೆ ಕಾ ಪ್ರಯತ್ನ ಕರೆಂಗೆ. ಜೈಸೆ ಆಪ್ಸಿ ಫೂಟ್ ಸೆ ಹಾನಿ ಹೋನಾ, ಘರ್ ಕಿ ಭೇದಿ ಲಂಕಾ ಧಾಯೆ, ಅಯೋಗ್ಯ ಶಾಸಕ ಕೆ ಕಾರಣ ಭ್ರಷ್ಟಾಚಾರ ಫೈಲ್ನಾ, ಅಂಧೇರ್ ನಗರಿ ಚೌಪಟ್ ರಾಜಾ, ಟಕೆ ಸೇರ್ ಭಾಜಿ ಟಕೆ ಸೇರ್ ಖಾಜಾ, ಮನ್ ಚಂಗಾ ತೋ ಕಟೌತಿ ಮೇ ಗಂಗಾ, ಮನ್ ಸಾಫ್ ಹೋತೋ ವಹಿ ಪೂಜಾ ಹೈ.
1: ಗುರುಜಿ, ನಾ ರಹೇಗಾ ಭಾಂಸ್ ನಾ ಬಜೆಗಿ ಭಾಂಸುರಿ, ಇಸ್ಕಾ ಅರ್ಥ ಸಮಸ್ಯಾ ಕಾ ಸಮಾಧಾನ ನಹೀ ಮಿಲ್ನಾ, ಠೀಕ್ ಹೈ ನಾ ಗುರುಜಿ?
2: ಹಾವು ಸಾಯಲ್ಲ ಕೋಲು ಮುರಿಯಲ್ಲ ಅಂತಾರಲ್ಲ ಹಾಗೆ, ತುಂಬಿದ ಕೊಡ ತುಳ್ಕಲ್ಲ. ಇದರರ್ಥ ಅಯೋಗ್ಯ ವ್ಯಕ್ತಿ ಮೇ ಅಧಿಕ ಅಹಂಕಾರ ಹೋತಾ ಹೈ, ಯಾನಿ ಅಯೋಗ್ಯ ವ್ಯಕ್ತಿ ಅಧಿಕ ಘಮಂಡ್ ದಿಖಾತಾ ಹೈ.
1: ಗುರುಜಿ, ಅಬ್ ಆಪ್ ಕುಚ್ ಜಾನೆ ಪಹಚಾನೆ ಲೋಕೋಕ್ತಿಯೋ ಕಾ ಪೂರ್ವಾರ್ಧ ಕಹಿಯೆ, ಹಮ್ ಉತ್ತರಾರ್ಧ ಯಾದ ಕರ್ನೆ ಕಾ ಪ್ರಯತ್ನ ಕರೆಂಗೆ.
3: ಕ್ಯೂ ನಹೀ, ಖೇಲ್ತೆ ಖೇಲ್ತೆ ಹಮ್ ಕುಚ್ ಔರ್ ಸೀಖೆಂಗೆ. ಆಪ್ ಭಲಾ ತೋ
2: ಜಗ್ ಬಲಾ, ಆಪ್ ಬಲಾ ತೋ ಹೋ ಜಗ್ ಬಲಾ.
3: ಆಪ್ ಭಲಾ ತೋ ಜಗ್ ಭಲಾ, ಆಪ್ ಭಲಾ ತೋ ಜಗ್ ಭಲಾ. ಚಿರಾಗ್ ತಲೆ
1: ಅಂಧೇರ, ಚಿರಾಗ್ ತಲೆ ಅಂಧೇರ.
3: ಚಾರ್ ದಿನ ಕಿ ಚಾಂದನಿ
2: ಫಿರ್ ಅಂಧೇರಿ ರಾತ್, ಚಾರ್ ದಿನ ಕಿ ಚಾಂದನಿ ಫಿರ್ ಅಂಧೇರಿ ರಾತ್.
3: ಇಸ್ಕಾ ಅರ್ಥ ಕಮ್ ಸಮಯ ಮೇ ಅಧಿಕ ಸುಖ, सहज पके तो
1: सहज पके सो मीठा होए
3: सहज पके सो मीठा होए इसका अर्थ सोच समझकर किए गए कार्यों का परिणाम अच्छा ही होता है।
1: गुरुजी मुझे कुछ संदेह है कि हम इन लोकोक्तियों को कैसे प्रयोग कर सकते हैं।
3: कौन सा बताओ।
1: जैसे अंधे की लकड़ी आंखें चुराना अंग अंग मुस्कुराना 19-20 का अंतर नाक पर गुस्सा।
4: अरे यह वैसा नहीं है जैसा हमने अब तक सीखा है गुरुजी। यह स्वतंत्र वाक नहीं है।
3: हाँ शरण्या ठीक कहती है। इसे हिंदी भाषा में मुहावरे कहते हैं। मुहावरों का प्रयोग वाक्यों में होता है। मुहावरा वाक्यांश होते हैं। इसके प्रयोग से वाक्य प्रभावशाली हो जाते हैं। वाक्य रोचक और चमत्कारी हो जाते हैं। मुहावरे शब्दों के लाक्षणिक प्रयोग होते हैं। ये किसी वाक्य के भीतर होते हैं। यदि मुहावरा वाक्य से निकाला दिया जाए तो उसकी बहुत कुछ शोभा जाती है। मुहावरों को वाक्यों में प्रयोग करना चाहिए। मुहावरे स्वतंत्र वाक्य नहीं है, ये वाक्यांश है। जैसे अंग अंग मुस्कुराना, पुत्री की प्रशंसा सुनकर माता पिता अंग अंग मुस्कुराए, इसका अर्थ प्रसन्न होना। अंधे की लकड़ी, तुम इस मुहावरे का प्रयोग करो।
4: हाँ गुरुजी, मोहन माता पिता के लिए अंधे की लकड़ी के समान है।
3: अच्छा यशस, तुम कुछ प्रयोग करना चाहते हो?
1: हाँ गुरुजी, मैं प्रयोग करूंगा।
3: आंखें चुराना, इसका अर्थ बच कर रहना।
1: बच्चे अध्यापक को देखते ही आंखें चुरा कर निकल जाते हैं।
3: दोनों बहनों में 19-20 का अंतर है। इस वाक्य में 19-20 का अंतर का अर्थ क्या होगा शरण्या?
4: हाँ गुरुजी, अंतर बहुत कम, यानी बहुत कम अंतर।
1: इन मुहावरों को मैं पढूं गुरुजी?
3: हाँ हाँ जरूर पढ़ो।
1: गर्दन झुकाना यानी लज्जित होना, 420 करना धोखा देना, गले का हार बहुत प्रिय, नाक कटना अपमानित करना, पीठ दिखाना हार कर पीछे हटना।
3: हाँ, पीठ दिखाना हार कर पीछे हटना। हिंदी भाषा में लगभग 1000 मुहावरे हैं। लोकोक्तियों को कहावत भी कहते हैं। मुहावरा एक अरबी भाषा के शब्द है। इन्हें अंग्रेजी में इडियम कहते हैं। संस्कृत भाषा में वाग्धारा कहते हैं। इन मुहावरों को पढ़ो।
4: आंखें चार होना मतलब आमने सामने होना।
1: आंखें खुलना मतलब समझना।
4: कान खोलकर सुनना मतलब सावधान रहना।
1: नाक पर गुस्सा तुरंत क्रोधित होना।
4: मुंह चुपाना लज्जित होना।
1: दांतों तले उंगली दबाना चकित होना।
4: सिर फिर जाना पागल होना।
1: सिर पर भूत सवार होना धुन सवार होना।
4: बातों बनाना बहाना करना।
3: बातें बनाना बहाना करना। इदे रीति कन्नड़ा इंग्लिश भाषीय केलवु गादेगलु प्रोवर्ब्स मत्तु इडियम्स इडियमैटिक फ्रेजस लोकोक्तियां ಮುಹಾವರೆ ಮುಂತಾದವುಗಳನ್ನು ಬರಗವಣಿಗೆಯ ಸ್ಪಷ್ಟತೆಗಾಗಿ ಲೇಖಕರು ಬಳಸ್ತಾರೆ. ಹಾಗೆ ಭಾಷೆಯ ಕಲಾತ್ಮತೆಗಾಗಿಯೂ ಕೂಡ ಅಥವಾ ಶೋಭೆಗಾಗಿ ಕೂಡ ಈ ಮುಹಾವರೆಗಳನ್ನು ಅಥವಾ ಲೋಕೋಕ್ತಿಗಳನ್ನು ಬಳಸ್ತಾರೆ. ಅಚ್ಚಾ ಬಚ್ಚೋ ಹಮ್ನೆ ಆಜ್ ಅಬ್ ತಕ್ ಕ್ಯಾ ಕುಚ್ ಸೀಕಾ ಹೈ ಇಸ್ಕೆ ಬಾರೆ ಮೇ ಆಪ್ ಲೋಗೋಂ ಕೋ ಕುಚ್ ಪ್ರಶ್ನ ಪೂಚೂಂಗಿ. क्या आप उत्तर बता सकते हो?
4: हाँ गुरुजी
1: जरूर गुरुजी.
3: लोकोक्तियां अंदर येनो?
1: लोक में प्रचलित उक्ति। यह शब्द लोक और उक्ति शब्द से मिलकर बना है। यह स्वतंत्र वाक्य है। वाक्यों में प्रयोग करते समय इनका रूप नहीं बदलता।
3: जैसे बोया पेट बबूल का, आम कहां से होई। शरण्य, अब तुम मुहावरे के बारे में बता सकते हो। मुहावरा अंदरे येनो।
4: मुहावरा वाक्यांश होता है। इसका प्रयोग वाक्यों में होता है। जैसे मोहन माता पिता के लिए अंधे की लकड़ी के समान है।
3: आज हम इस विषय पर कुछ पाठ सीखा है। यशस और शरण्य, हम इस पाठ को यही समाप्त करेंगे।
4: धन्यवाद गुरुजी।
1: धन्यवाद गुरुजी।
5: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.
0: ನಡೆಸಿಕೊಟ್ಟವರು ಇಂದು ಮಂಜುನಾಥ್, ಇವರೊಂದಿಗೆ ಭಾಗವಹಿಸಿದವರು ಶರಣ್ಯ ಬಿಎಸ್ ಹಾಗೂ ಯಶಸ್ ಭರದ್ವಾಜ್ ಎಂಬಿ.
6: ಬಾಲ್ಯ ವಿವಾಹವು ಹೆಣ್ಣು ಮಕ್ಕಳ ಜೀವನ, ಆರೋಗ್ಯ, ಸಮಾನತೆ ಮತ್ತು ಮುಕ್ತವಾದ ಆಯ್ಕೆಯ ಹಕ್ಕುಗಳನ್ನು ಉಲ್ಲಂಘಿಸುತ್ತದೆ. ಕಾನೂನಿನ ಪ್ರಕಾರ ಸರಿಯಾದ ವಯಸ್ಸಿಗೆ ವಿವಾಹವನ್ನು ಮಾಡುವುದರಿಂದ ಹೆಣ್ಣು ಮಕ್ಕಳ ಆರೋಗ್ಯ ಹಾಗೂ ಸಾಮಾಜಿಕ ಜೀವನವು ಉತ್ತಮವಾಗಿರುತ್ತದೆ. ಬಾಲ್ಯ ವಿವಾಹ ಒಂದು ಸಾಮಾಜಿಕ ಪಿಡುಗಾಗಿದ್ದು ಅದು ಶಿಕ್ಷಾರ್ಹ

ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. 3:12 ಇದೆ ಈ ಹೊತ್ತಿನಲ್ಲಿ. ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಲಮ್ಹೆ. ಈ ಕಾರ್ಯಕ್ರಮದ ಪ್ರಾಯೋಜಕರು NCERT.

0: अभी आप सुन रहे थे कार्यक्रम वीर तुम बढ़े चलो। श्रोताओं, इस कार्यक्रम के साथ हमारा आज का उमंग कार्यक्रम यहीं पर समाप्त होता है। तो अब मुझे यानी अजीत को उमंग कार्यक्रम की तकनीकी टीम यानी कुसुमलता, जगबंधु
1: और मंजू जी के साथ विमलेश को कल तक के लिए आज्ञा दीजिए।
0: नमस्कार।
2: उमंग उमंग उमंग उमंग
3: ಆಕಾಶವಾಣಿ ಎಫ್ಎಂ ಪ್ರೈಮ್ ಕೇಳ್ತಾ ಇದ್ದೀರಿ. ಇದುವರೆಗೂ ಉಮಂಗ್ ಕೇಳಿದ್ರಿ. ಈಗ ಕೇಳಿ ನ್ಯಾಯವಾಣಿ.
4: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
5: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುವರಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರು ಮತ್ತು ಸಂವಿಧಾನ ಫೆಲೋ ಮುನಿರಾಜ್ ಅವರು. ಸರ್ ನಮಸ್ಕಾರ.
6: ನಮಸ್ತೆ ಸರ್.
5: ಬಾಲ್ಯ ವಿವಾಹ ಆದಂತಹ ಮಹಿಳೆಗೆ ವಿವಾಹಿತ ಮಹಿಳೆಯ ಹಕ್ಕುಗಳು ಅಂತಂದ್ರೆ ಅವಳಿಗೆ ಇವಳಿಗೆ ಬೇರೆ ಬೇರೆ ಒಂದು ವ್ಯತ್ಯಾಸ ಇರುತ್ತೆ. ಆಕ್ಚುಲಿ ಬಾಲ್ಯ ವಿವಾಹ ಆಗೋದೇ
6: ಅಪರಾಧ.
5: ಆದ್ರೆ ಏನೇನು ಹಕ್ಕುಗಳಿವೆ, ಆ ಸೌಲಭ್ಯದಲ್ಲಿ ಏನಾದರೂ ವ್ಯತ್ಯಾಸಗಳಿವೆಯಾ, ಬದಲಾವಣೆಗಳಿವೆಯಾ, ಯಾವ ರೀತಿ ಬಾಲ್ಯ ವಿವಾಹಗಳನ್ನ ನಿಲ್ಲಿಸಬೇಕು ಅಂತಂದಾಗ ಏನೇನು ಸಮಸ್ಯೆಗಳಿವೆ, ಇಲಾಖೆಗಾಗಿರ್ಬೋದು ನಮ್ಮ ವ್ಯವಸ್ಥೆಗಾಗಿರ್ಬೋದು, ಏನೇನು ಪರಿಣಾಮ ಬೀರುತ್ತದೆ ಅಂತ ಅನ್ನೋದು ಗೊತ್ತಾಗಬೇಕು ಸರ್.
6: ಸರ್, ಇಲ್ಲಿ ವಿಶೇಷವಾಗಿ ಏನು ಅಂತಂದ್ರೆ ಬಾಲ್ಯ ವಿವಾಹದ ಮಹಿಳೆ ಹಾಗೂ ವಿವಾಹದ ಮಹಿಳೆ ಇವರಿಬ್ಬರನ್ನ ನಾವು ಬೇರೆ ಬೇರೆಯಾಗಿ ನೋಡ್ತಕ್ಕಂತ ಒಂದು ವ್ಯವಸ್ಥೆ ಇದೆ. ಈಗ ನಮ್ಮ ಒಂದು ಇದರಲ್ಲಿ ಬಾಲ್ಯ ವಿವಾಹ ಕಾನೂನಿನ ಪ್ರಕಾರ ಅಪರಾಧ ಆಗಿದೆ. ಯಾಕೆ ನಿಷೇಧ ಮಾಡಿದ್ದಾರೆ ಅಂತಂದ್ರೆ 2006 ಒಂದು ಪ್ರೊಹಿಬಿಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಆಕ್ಟ್, ಬಾಲ್ಯ ವಿವಾಹ ನಿಷೇಧ ಅಧಿನಿಯಮ 2006 ಒಂದು ಆಕ್ಟ್ ಅನ್ನು ತಂದ್ರು. ಈ ಆಕ್ಟ್ ಅಲ್ಲಿ ಹೆಣ್ಣು ಮಗು 18 ಒಳಗೆ, ಗಂಡು ಮಗು 21 ಒಳಗೆ ಏನಾದರೂ ಮದುವೆ ಆದರೆ ಅವರು ಬಾಲ್ಯ ವಿವಾಹ ಅಡಿಯಲ್ಲಿ ಬರತಕ್ಕಂಥವ್ರು.
5: ಕಾನೂನು ವಿರೋಧಿ
6: ಹೌದು. ಅಂತಹ ಯಾವುದೇ ವಿವಾಹಗಳು ಮಾನ್ಯವಲ್ಲ. ಒಂದ್ ವೇಳೆ ಬಾಲ್ಯ ವಿವಾಹ ಆಗ್ಬಿಟ್ಟಿರ್ತಾರೆ, ಮುಂದೆ ಏನ್ ಮಾಡ್ಬೇಕು ಅಂತ ಸಂದರ್ಭದಲ್ಲಿ 18 ತುಂಬಿದ ನಂತರ 2 ಮದುವೆಯನ್ನ ರದ್ದು ಮಾಡ್ಕೊಳ್ತಕ್ಕಂತ ಹಕ್ಕು ಆ ಒಂದು ಹೆಣ್ಣು ಮಗುಗಿರುತ್ತೆ. ಆ ಒಂದು ವೇಳೆ ಏನಾದರೂ ರದ್ದು ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಅದು ಹಂಗೆ ಉಳಿತೈತೆ. ಗಂಡ ಹೆಂಡತಿ ತರನೇ 18 ತುಂಬಿದ ಮೇಲೆ ಅದ ಹಂಗೆ ಮುಂದುವರಿತಾರೆ.
5: ಮದುವೆ ಏನೋ ಆಗ್ಬಿಟ್ರು ದೂರ ದೂರ ಇದ್ಕೊಂಡು ಮಾನ್ಯ ಮಾಡ್ಕೊಂಡು ಆಮೇಲೆ ಬೇಕಾದ್ರೆ
6: 18 ತುಂಬಿದ ಮೇಲೆ ಅದನ್ನ ಮಾನ್ಯ
5: ಮಾಡ್ಕೊಂಡು,
6: ಒಂದ್ ವೇಳೆ ಮಾನ್ಯ ಮಾಡ್ಕೊಂಡಿಲ್ಲ ಅದು ಹಂಗೆ ಕಂಟಿನ್ಯೂ ಆಗ್ತಾ ಇರ್ತೈತೆ. ಆ ಕಂಟಿನ್ಯೂ ಇರಬೇಕಾದ್ರೇನೆ ಆ ಮಗುವಿಗೆ ಎಲ್ಲಾ ರೀತಿಯ ಹಕ್ಕುಗಳು ಸಹ ಸಿಗ್ತಾ ಇರ್ತವೆ. ಏನೇನ್ ಸಿಗುತ್ತೆ ಅಂತಂದ್ರೆ, ಉದಾಹರಣೆಗೆ ಒಂದು ಗಂಡನಿಂದ ಜೀವನಾಂಶವನ್ನ ಪಡ್ಕೊಳ್ಬಹುದು. ಸುಪ್ರೀಂ ಕೋರ್ಟ್ ಸಹ ಇಂಡಿಪೆಂಡೆಂಟ್ ಥಾಟ್ ಮತ್ತು ಕೇಂದ್ರ ಸರ್ಕಾರ ಅಂತ ಹೇಳ್ಬಿಟ್ಟು 2017 ಒಂದು ತೀರ್ಪಿನಲ್ಲಿ ತಿಳಿಸಿದ್ದಾರೆ. ಬಾಲ್ಯ ವಿವಾಹ ನಡೆದಿದ್ದರೂ ಸಹ ಆ ಮಹಿಳೆಗೆ ಗಂಡನಿಂದ ಜೀವನಾಂಶವನ್ನ ಕೇಳುವ ಹಕ್ಕಿದೆ ಅಂತ ಹೇಳ್ಬಿಟ್ಟು, ಮತ್ತೆ ಅವರು ಮನೆಯಲ್ಲಿ ಇರ್ತಕ್ಕಂಥ ಹಕ್ಕಿದೆ, ಮತ್ತೆ ಕೌಟುಂಬದ ದೌರ್ಜನ್ಯ ಅಡಿಯಲ್ಲಿ ರಕ್ಷಣೆ ಪಡ್ಕೊಳ್ತಕ್ಕಂಥ ಹಕ್ಕಿದೆ, ಮದುವೆಯನ್ನ ರದ್ದು ಮಾಡಿಕೊಂಡರೂ ಸಹ ಪರಿಹಾರನ ಕೇಳ್ತಕ್ಕಂಥ ಹಕ್ಕಿದೆ, ಮತ್ತೆ ಮಕ್ಕಳಿದ್ದರೆ ಅವರನ್ನ ಅವರ ಕಸ್ಟಡಿಗೆ ಕೇಳಿ ಅಂದ್ರೆ ಆ ತಾಯಿಯ ಜೊತೆಯಲ್ಲಿ ಇಟ್ಕೊಂಡು ನೋಡ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಸಹ
5: ಪರಿಹಾರ ಕೇಳ್ಬಹುದು,
6: ಮೇಂಟೆನೆನ್ಸ್ ಕೇಳ್ಬಹುದು. ಸರ್, ಈಗ ಬಾಲ್ಯ ವಿವಾಹ ಕಾಯ್ದೆ ಪ್ರಕಾರ ಬಾಲ್ಯ ವಿವಾಹ ಯಾರಾದರೂ ಮಾಡಿದ್ರೆ ಅದನ್ನು ಮಾಡಿದಂಥವ್ರಿಗೆ ಎಲ್ಲರ ಮೇಲೂ ಸಹ ಶಿಕ್ಷೆ ಆಗುತ್ತೆ, ಮತ್ತೆ ಪ್ರಕರಣವೂ ಸಹ ದಾಖಲಾಗುತ್ತೆ. ಅದ್ರ ಜೊತೆಯಲ್ಲಿ ಈಗ ಹೊಸದಾಗಿ ಒಂದು ಕಾನೂನು ತರ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು. ಏನಂತಂದ್ರೆ 2021 ಅದನ್ನು ಮಂಡಿಸಿದ್ದಾರೆ. ಹೆಣ್ಣು ಮಕ್ಕಳ ವಯಸ್ಸು ಅಂದ್ರೆ 18-21 ಹೆಚ್ಚಿಸ್ತಕ್ಕಂಥ ಒಂದು ಬಿಲ್ಲನ್ನು ಮಂಡಿಸಿದ್ದಾರೆ. ಆದರೆ ಇನ್ನೂ ಜಾರಿಯಾಗಿಲ್ಲ. ಇಬ್ಬರಿಗೂ ಸಮವಾಗಿರಬೇಕು, ಗಂಡಿಗೂ 21, ಹೆಣ್ಣಿಗೂ 21 ಅಂತಕ್ಕಂಥ ಒಂದು ಬಿಲ್ಲನ್ನು ಮಂಡಿಸಿದ್ದಾರೆ, ಇನ್ನು ಜಾರಿ ಮಾಡಿಲ್ಲ.
5: ಸರ್, ಏನೇನು ಬೇರೆ ಬೇರೆ ಕಾರಣಗಳಿಂದಾಗಿ ಏನೋ ಒಂದು ಅನೇಕ ಸಮಸ್ಯೆಗಳಾಗಿ ಅಜ್ಞಾನದಿಂದ ಬಾಲ್ಯ ವಿವಾಹ ನಡೆದಿರ್ತದೆ, ಆವಾಗ ಹಕ್ಕಿನ ಮೂಲಕವಾಗಿ ಏನೋ ಒಂದು ರಕ್ಷಣೆ ಇದೆ ಅಂತಂದಂಗಾಯ್ತು.
6: ಅದು ಇದು ಬಾಲ್ಯ ವಿವಾಹ ಒಂದು ವೇಳೆ ಎಲ್ಲಾದರೂ ನಡೀತಾ ಇದೆ, ಆ ರಕ್ಷಣೆ ಮಾಡ್ಕೊಳ್ಬೇಕು ಅಂತ ಸಂದರ್ಭದಲ್ಲಿ ಒಂದು ಮಕ್ಕಳ ರಕ್ಷಣಾ ಘಟಕಗಳಿದ್ದಾವೆ ಜಿಲ್ಲಾ ಮಟ್ಟದಲ್ಲಿ, ಮತ್ತೆ ಹೆಲ್ಪ್ ಲೈನ್ ಸಹ ಕೊಟ್ಟಿದ್ದಾರೆ 1098 ಅಂತ ಕರೆ ಮಾಡಿದ್ರೆ ಅವರ ಹೆಸರುಗಳನ್ನ ಗೋಪ್ಯವಾಗಿಡ್ತಾರೆ, ಮತ್ತೆ ಬಂದು ಆ ಬಾಲ್ಯ ವಿವಾಹವನ್ನು ತಡೆದು ಆ ತಂದೆ ತಾಯಿ ಮತ್ತೆ ಅವರಿಗೆಲ್ಲನೂ ಕಾನೂನು ಬಗ್ಗೆ ಅರಿವು ಮೂಡಿಸಿ ಅವರಿಗೆ ಹೆಣ್ಣುಮಗು ಯಾರು ಬಾಲ್ಯ ವಿವಾಹ ಆಗ್ತಾ ಇದ್ದಾರೆ ಅವರಿಗೆ ರಕ್ಷಣೆಯನ್ನು ಸಹ ಕೊಡ್ತಾರೆ.
5: ಅಂದ್ರೆ ಬಾಲ್ಯ ವಿವಾಹ ಮಾಡೋದೇ ಅಪರಾಧ,
6: ಮಾಡಬಾರ್ದು.
5: ಏನೋ ಅಚಾನಕ್ ಆಗೋಗಿದೆ ಅಂತಂದ್ರೆ ಆ ಮದುವೆಗೆ ಕೂಡ ಒಂದಿಷ್ಟು ಕಾನೂನುಬದ್ಧ ರಕ್ಷಣೆ ಇದೆ.
6: ಹೌದೌದು.
5: ವಕೀಲರಾದ ಮುನಿರಾಜ್ ಅವರೇ, ನಮ್ಮ ಕೇಳುಗರ ಪರವಾಗಿ ಈ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ.
6: ನಮಸ್ಕಾರ ಸರ್.
4: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ

0: Akashvani FM Rainbow 101.3 MHz Musically yours.
1: ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ ಎಂ ರಾಯಂಬೋದಲ್ಲಿ ನಾವಿದ್ದೇವೆ ಹೊಂಬಿಸಿಲಿನ ಹೊತ್ತಿನಲ್ಲಿ. ಹೊಂಬಿಸಿಲಿನ ಹೊತ್ತಿನಲ್ಲಿ ಇದೀಗ ಮೊದಲ ಪ್ರಶ್ನೆ ರೆಡಿಯಾಗಿದೆ. ದೇವಾನಂದ್ ಅವರು ನಟಿಸಿ ನಿರ್ದೇಶಿಸಿ ನಿರ್ಮಿಸಿದ ಈ ಹಿಂದಿ ಚಿತ್ರ 1968 ತೆರೆಗೆ ಬಂದಂತಹ ಅಮೆರಿಕನ್ ಸಿನಿಮಾ ಸೈಕ್ ಔಟ್ ಇಂದ ಪ್ರೇರಣೆಯನ್ನು ಪಡೆದುಕೊಂಡಿತು. ಅಂದ್ರೆ ಈ ಹಿಂದಿ ಸಿನಿಮಾ ಬಂದದ್ದು ಸ್ವಲ್ಪ ತಡವಾಗಿ 1968 ಬಂದಂತಹ ಅಮೆರಿಕನ್ ಸಿನಿಮಾ ಸೈಕ್ ಔಟ್ ಇಂದ ಪ್ರೇರಣೆ ಪಡೆದುಕೊಂಡು ಬಂದಂತಹ ಚಿತ್ರ ಇದು. ದೇವಾನಂದ್ ಅವರು ನಟರಾಗಿ ನಟಿಸಿದ್ದು ಮಾತ್ರವಲ್ಲ ನಿರ್ಮಾಣವನ್ನು ಕೂಡ ಮಾಡಿದ್ರು, ನಿರ್ದೇಶನದ ಹೊಣೆಯನ್ನು ಕೂಡ ಹೊತ್ತಿದ್ರು. ಹಿಪ್ಪಿ ಸಂಸ್ಕೃತಿ, ವಿದೇಶಿ ವ್ಯಾಮೋಹ, ಆಂಟಿ ಡ್ರಗ್ ಮೆಸೇಜ್ ಸುತ್ತ ಹೆಣೆದಿದ್ದಂತಹ ಈ ಚಿತ್ರದ ಕಥೆಯಲ್ಲಿ ಮಮತಾಜ್ ಹಾಗೆ ಜೀನತ್ ಅಮಾನ್ ಅವರು ಕೂಡ ಪಾತ್ರವಹಿಸಿದ್ರು. ಹಿಂದಿ ಚಿತ್ರದ ಹೆಸರೇನು ಅಂತ ನೀವು ನಮಗೆ ತಿಳಿಸಿದ್ರೆ ಸಾಕು. ಹಿಪ್ಪಿ ಸಂಸ್ಕೃತಿ ಹಾಗೆ ವಿದೇಶಿ ವ್ಯಾಮೋಹ, ಆಂಟಿ ಡ್ರಗ್ ಮೆಸೇಜು ಮುಂತಾದನ್ನೆಲ್ಲ ಕೂಡ ತುಂಬಾ ಅದ್ಭುತವಾಗಿ ಕಟ್ಟಿಕೊಟ್ಟಂತಹ ಚಿತ್ರ ಇದು. ಮಮತಾಜ್ ಹಾಗೆ ಜೀನತ್ ಅಮಾನ್ ಅವರು ಕೂಡ ದೇವಾನಂದ್ ಅವರ ಜೊತೆಯಾಗಿ ನಟಿಸಿದ್ರು. ಯಾವುದು ಈ ಹಿಂದಿ ಚಿತ್ರ ಅನ್ನೋದು ನಮ್ಮ ಪ್ರಶ್ನೆ. ಬೇಗ ಬೇಗ ನಿಮ್ಮ ಉತ್ತರ ನಮ್ಮ ಕಡೆಗೆ ಬರಲಿ. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಉತ್ತರ ಕೊಡೋಕ್ ಮುಂಚೆ ಇನ್ನೊಂದ್ಸಲ ಯೋಚನೆ ಮಾಡಿ. ಸೈಕ್ ಔಟ್ ಅನ್ನುವಂತಹ ಚಿತ್ರದಿಂದ ಪ್ರೇರಣೆಯನ್ನು ಪಡೆದಿತ್ತು ಅಮೆರಿಕನ್ ಚಿತ್ರ ಸೈಕ್ ಔಟ್ ಇಂದ ಪ್ರೇರಣೆಯನ್ನು ಪಡೆದಿತ್ತು.

0: ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಮೊದಲ ಪ್ರಶ್ನೆಗೆ ಸರಿಯಾದಂತಹ ಉತ್ತರವನ್ನು ಕಳಿಸಿರುವುದು ರಾಧಾಕೃಷ್ಣ ಚಲ್ಲಹಳ್ಳಿ, ಜಯಶ್ರೀ ಸುನಿಲ್, ಬಾಬಾ ಕಲ್ಯಾಣ್, ಎಚ್ ಆರ್ ರುದ್ರಸ್ವಾಮಿ, ದಿಲೀಪ್ ಕಲ್ಯಾಣ್ಕರ್, ಬಿಂದು ಪ್ರಕಾಶ್, ಹರ್ಷಿತಾ, ಎ ಹರಿಹರನ್, ಮಂಜುನಾಥ್ ಇಂದರ್ಗಿ, ಹಾಗೆ ತಿರುಕುನ ಬಳಗ. ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ಹೌದು, ಹರೇ ರಾಮ ಹರೇ ಕೃಷ್ಣ ಸರಿಯಾದಂತಹ ಉತ್ತರ ಆಗಿತ್ತು. 1972 ತೆರೆ ಕಂಡಂತಹ ಹಿಂದಿ ಚಿತ್ರ ಇದು. ಇದರಲ್ಲಿ ಹಿಪ್ಪಿ ಸಂಸ್ಕೃತಿ, ವಿದೇಶಿ ವ್ಯಾಮೋಹ, ಆಂಟಿ ಡ್ರಗ್ ಮೆಸೇಜ್ ಮುಂತಾದವನ್ನ ತುಂಬಾ ಅದ್ಭುತವಾಗಿ ಮೇಳೈಸಿದ್ರು. ದೇವಾನಂದ್ ಅವರು ನಟನೆಯ ಜೊತೆಗೆ ನಿರ್ದೇಶನವನ್ನ ಹಾಗೆ ನಿರ್ಮಾಣದ ಉಸ್ತುವಾರಿಯನ್ನ ಹೊತ್ತುಕೊಂಡಿದ್ರು. ಈ ಒಂದು ಸಿನಿಮಾದ ನಟನೆಗಾಗಿ ಸರಿಯಾಗಿ ನೆನಪಿರೋದಾದ್ರೆ ಜೀನತಮ್ಮನ್ ಅವರಿಗೆ ಪ್ರಶಸ್ತಿ ಕೂಡ ಸಿಕ್ಕಿತ್ತು. ಓಕೆ, ಹರೇ ರಾಮ ಹರೇ ಕೃಷ್ಣ ಚಿತ್ರ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. ಇದು ಅಮೆರಿಕನ್ ಸಿನಿಮಾ ಸೈಕೌಟ್ ಇಂದ ಪ್ರೇರಣೆಯನ್ನು ಕೂಡ ಪಡೆದುಕೊಂಡಿತ್ತು. ಹಾಗೆಯೇ ನೀವೆಲ್ಲರೂ ಕೂಡ ಒಂದು ಸ್ವಲ್ಪ ಜನ ಮೆಸೇಜ್ ಮಾಡಿದ್ರು ಏನಂತ ಅಂದರೆ ಪ್ರೇಮ್ ಪೂಜಾರಿ ಅಂತ. ಪ್ರೇಮ ಪೂಜಾರಿ ಚಿತ್ರ ಅಲ್ಲ ಆ್ಯಕ್ಚುಲಿ, ಆದರೆ ಪ್ರೇಮ ಪೂಜಾರಿ ಚಿತ್ರದ ಕುರಿತಾಗಿ ನಡೆದಂತಹ ಒಂದು ಏನು ಪ್ರತಿಭಟನೆ ಅವೆಲ್ಲದರಿಂದ ಕೂಡ ಚಿಂತಿತರಾಗಿದ್ರಂತೆ ದೇವಾನಂದ್ ಅವರು. ಅದೇ ಕಾರಣದಿಂದಾಗಿ ಈ ಹಿಪ್ಪಿಗಳ ಕುರಿತಾಗಿ, ಹಿಪ್ಪಿ ಸಂಸ್ಕೃತಿಯ ಕುರಿತಾಗಿ ಅವರ ಮನಸ್ಸಿನಲ್ಲಿ ಓಡ್ತಾ ಇದ್ದಂತಹ ವಿಚಾರಕ್ಕೆ ಮತ್ತೊಂದು ಸಿನಿಮಾ ಸೈಕೌಟ್ ಇಂದ ಪ್ರೇರಣೆಯನ್ನು ಕೂಡ ಪಡೆದುಕೊಂಡು ಅದ್ಭುತವಾಗಿ ಹರೇ ರಾಮ ಹರೇ ಕೃಷ್ಣ ಸಿನಿಮಾವನ್ನು ತೆರೆ ಮೇಲೆ ತಂದಿದ್ರಂತೆ. ಆದರೆ ಪ್ರೇಮ್ ಪೂಜಾರಿ ಚಿತ್ರದ ಹೆಸರನ್ನ ನೀವು ಹೇಳಿದ್ದೀರಿ, ಪ್ರೇಮ ಪೂಜಾರಿ ಚಿತ್ರದಿಂದ ಒಂದು ಸ್ವಲ್ಪ ಈ ಒಂದು ಚಿತ್ರಕ್ಕೆ ಮೊಮೆಂಟಮ್ ಸಿಕ್ಕಿದೆ ಅಂತ ಹೇಳಬಹುದು. ಅಂದರೆ ಪ್ರೇಮ್ ಪೂಜಾರಿ ಚಿತ್ರ ಬಂದಾಗ ಜನರು ನಡೆಸಿದಂತಹ ಪ್ರತಿಭಟನೆ ಇರಬಹುದು, ಕೆಲವರಷ್ಟು ಅದರ ವಿರುದ್ಧ ಬಂದಂತಹ ಮಾತುಗಳು ಇವೆಲ್ಲದರಿಂದ ಒಂದು ಸ್ವಲ್ಪ ಇನ್ಫ್ಲುಯೆನ್ಸ್ ಆಗಿದ್ರಂತೆ ದೇವಾನಂದ್ ಅವರು ಆ ಹೊತ್ತಿನಲ್ಲಿ. ಇರಲಿ, ಯಾರೆಲ್ಲ ಸರಿ ಉತ್ತರ ಕೊಟ್ಟರೆ ನಿಮ್ಮೆಲ್ಲರಿಗೂ ಅಭಿನಂದನೆಗಳು ಅಂತ ಹೇಳ್ತಾ ಇದ್ದೀವಿ. ಇದೀಗ ಎರಡನೇ ಪ್ರಶ್ನೆ ಕನ್ನಡ ಚಿತ್ರರಂಗದ ಕುರಿತಾಗಿ. ಕನ್ನಡ ಚಿತ್ರರಂಗದ ಅದ್ಭುತವಾದಂತಹ ನಟಿ ಆರತಿ ಅವರು ಕಿವಿ ಕೇಳದ ಮಾತು ಬಾರದ ಅಮಾಯಕ ಮಹಿಳೆಯಾಗಿ ಕಾಣಿಸಿಕೊಂಡಿದ್ರು ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ಈ ಚಿತ್ರದಲ್ಲಿ. ಈ ಒಂದು ಚಿತ್ರದಲ್ಲಿ ಅವರು ತೋರಿದಂತಹ ನಟನೆಗಾಗಿ ಅವರಿಗೆ ಸ್ಟೇಟ್ ಅವಾರ್ಡ್ ಕೂಡ ಸಿಕ್ಕಿತ್ತು, ರಾಜ್ಯ ಪ್ರಶಸ್ತಿ ಕೂಡ ಸಿಕ್ಕಿತ್ತು. ಆರತಿ ಅವರಿಗೆ ರಾಜ್ಯ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಈ ಚಿತ್ರದ ಹೆಸರೇನು ಅಂತ ನೀವು ನಮಗೆ ಹೇಳಬೇಕು. ಆರತಿ ಅವರು ಈ ಒಂದು ಚಿತ್ರದಲ್ಲಿ ಕಿವಿ ಕೇಳದ ಮಾತು ಬಾರದ ಅಮಾಯಕ ಹುಡುಗಿಯಾಗಿ ಕಾಣಿಸಿಕೊಂಡಿದ್ರು. ಯಾವುದು ಆ ಕನ್ನಡ ಚಿತ್ರ ಬೇಗ ಬೇಗ ನಮಗೆ ಉತ್ತರಿಸಿ. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ.
1: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
1: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: Akashvani FM Rainbow 101.3 MHz Musically yours.
1: ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ ಎಂ ರೈಂಬೋದಲ್ಲಿ ಯಾರೆಲ್ಲ ಕೂಡ ಎರಡನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಕೊಟ್ಟಿದ್ದಾರೆ ಅಂತಂದ್ರೆ ಹರೀಶ್, ಬೂದಿಗೆರೆ ಮುರಳಿ, ರಘುನಾರಾಯಣ್, ನೇತ್ರ, ಹೊನ್ನೂರ್ ಅಲಿ, ಹಾಗೆ ಲಕ್ಷ್ಮೀಪತಿ, ಅನಿಲ್ ಭೀಷ್ಟಣ್ಣನವರ್, ಆಶಾ ಶ್ರೀನಿವಾಸ್, ಎನ್ ಜಿ ಬಸವರಾಜ್ ಮತ್ತು ವೇದಾ ಶೆಟ್ಟಿ. ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಆರತಿ ಅವರು ಕಿವಿ ಕೇಳದ ಮಾತು ಬಾರದ ಅಮಾಯಕ ಮಹಿಳೆಯಾಗಿ ನಟಿಸಿದಂತಹ ಈ ಒಂದು ಚಿತ್ರದ ನಟನೆಗೆ ಅವರಿಗೆ ಸ್ಟೇಟ್ ಅವಾರ್ಡ್ ಕೂಡ ಸಿಕ್ಕಿತ್ತು. ಪುಟ್ಟಣ ಕಣಗಾಲ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಈ ಚಿತ್ರದ ಹೆಸರೇನು ಅಂತ ಕೇಳಿದ್ದೆ. ಸರಿಯಾದಂತಹ ಉತ್ತರ ಧರ್ಮಸೆರೆ ಆಗಿತ್ತು. ತುಂಬಾ ಜನ ಕಥಾಸಂಗಮದ ಜೊತೆ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಿ. ಕಥಾಸಂಗಮದಲ್ಲಿ ಆರತಿ ಅವರಿಗೆ ಕಣ್ಣು ಇರಲಿಲ್ಲ, ಆದ್ರೆ ಮಾತು ಬರ್ತಿತ್ತು ಅಲ್ವಾ? ಹಾಗಾಗಿ ಕಥಾಸಂಗಮ ಅಲ್ಲ ಇದು, ಧರ್ಮಸೆರೆ ಚಿತ್ರ. 1979 ತೆರೆ ಕಂಡಂತಹ ಚಿತ್ರ ಇದಾಗಿತ್ತು. ಜಡಭರತ ಅವರ ಕಾದಂಬರಿ ಧರ್ಮಸೆರೆ ಎನ್ನುವಂತಹ ಹೆಸರಿನಲ್ಲೇ ಬಿಡುಗಡೆಯಾಗಿತ್ತು. ಇದೇ ಕಾದಂಬರಿಯನ್ನು ಆಧರಿಸಿ ಬಂದಂತಹ ಕನ್ನಡದ ಚಿತ್ರ ಧರ್ಮಸೆರೆ. ಇದು ಚಿತ್ರ ವಿಮರ್ಶಕರ ಮೆಚ್ಚುಗೆಗೂ ಕೂಡ ಪಾತ್ರ ಆಯಿತು, ಹಾಗೆಯೇ ಸಾಮಾನ್ಯ ಜನರು ಕೂಡ ಈ ಒಂದು ಚಿತ್ರವನ್ನು ಮೆಚ್ಚಿಕೊಂಡ್ರು. ಕಾದಂಬರಿ ಆಧಾರಿತ ಚಿತ್ರಗಳು ಹೆಚ್ಚಾಗಿ ಬರ್ತಾ ಇದ್ದಂತಹ ಕಾಲ ಅದು. ಜನ ಕಾದಂಬರಿಯನ್ನು ಓದಿದ್ರೂ ಕೂಡ ಥಿಯೇಟರ್ ಕಡೆಗೆ ಮುಖ ಮಾಡ್ತಾ ಇದ್ರು. ಇದನ್ನ ಸಿನಿಮಾದಲ್ಲಿ ಹೇಗೆ ತಂದಿದ್ದಾರೆ ನೋಡೋಣ ಅಂತ. ಹಾಗೆ ಸಿನಿಮಾ ನೋಡಿದವರು ಕೂಡ ಕಾದಂಬರಿಯನ್ನು ಓದ್ತಾ ಇದ್ರು. ಬರಹದ ರೂಪದಲ್ಲಿ ಇದು ಹೇಗೆ ಇದೆ ನೋಡೋಣ, ಮೂಲ ಹೇಗಿದೆ ನೋಡೋಣ ಅಂತ. ಆದರೆ ಇವತ್ತಿಗೆ ಕಾದಂಬರಿ ಆಧಾರಿತ ಸಿನಿಮಾಗಳು ಇರಬಹುದು ಅಥವಾ ಕಥೆಯನ್ನು ಆಧರಿಸಿ ಬಂದಂತಹ ಸಿನಿಮಾಗಳು ಇರಬಹುದು, ತುಂಬ ಕಡಿಮೆ ಆಗ್ತಾ ಇದೆ ಅಂತ ಹೇಳಬಹುದು. ಅಲ್ಲೊಂದು ಇಲ್ಲೊಂದು ಪ್ರಯತ್ನಗಳು ನಡೆದರೂ ಕೂಡ ಹೆಚ್ಚಾಗಿ ನಾವು ಸ್ಕ್ರೀನ್ ಮೇಲೆ ಕಾಣಿಸುವಂತಹ ಅದ್ದೂರಿತನಕ್ಕೆ, ಚಿತ್ರ ವಿಚಿತ್ರ ಗೆಟಪ್ಗಳಿಗೆ, ಹಾಗೆ ಕೋಟಿ ಕೋಟಿ ಬಜೆಟ್ಗಳಿಗೆ ಎಲ್ಲೋ ಒಂದು ಕಡೆ ನಮ್ಮ ಅಭಿರುಚಿಯನ್ನು ಪಣಕ್ಕೆ ಇಟ್ಟಿದ್ದೀವಿ ಅಂತ ಅನ್ಸುತ್ತೆ. ಇಲ್ಲ ಅಂತಂದ್ರೆ ಇವತ್ತಿಗೂ ಕೂಡ ತುಂಬಾ ಮನಸ್ಸನ್ನು ಅರಳಿಸುವಂತ

ಚಿಂತನೆಗೆ ಹಚ್ಚುವಂತಹ ನಾನಾ ವಿಚಾರಗಳನ್ನ ಇಟ್ಟುಕೊಂಡು ಸಿನಿಮಾ ಮಾಡೋದಕ್ಕೆ ಖಂಡಿತವಾಗ್ಲೂ ಅವಕಾಶ ಇದೆ. ಮತ್ತೆ ಆ ಬಗೆಯ ಸಿನಿಮಾಗಳು ಬಂದಾಗ, ಸದಭಿರುಚಿಯ ಸಿನಿಮಾಗಳು ಬಂದಾಗ ಜನ ಥಿಯೇಟರ್ನತ್ತ ಮುಖ ಮಾಡ್ತಾನೆ ಇದ್ದಾರೆ ಅಲ್ವಾ. ಆದ್ರೆ ಎಷ್ಟೋ ಸಲ ಅನ್ಸತ್ತೆ ಆ ಹಳೆಯ ದಿನಗಳು ಚಂದ ಇತ್ತು ಅಂತ. ನಿಮಗೂ ಕೂಡ ಹೀಗೆ ಅನ್ಸತ್ತಾ ಹಳೆಯ ದಿನಗಳು ಚಂದ ಇತ್ತು ಅಂತ ಅನ್ಸತ್ತಾ? ಮೆಸೇಜ್ ಮಾಡಿ 9480900103 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಎಲ್ಲಿ ಯಾರೆಲ್ಲ ಸರಿ ಉತ್ತರ ಕೊಟ್ರಿ ನಿಮ್ಮೆಲ್ಲರಿಗೂ ಅಭಿನಂದನೆಗಳು ಅಂತ ಹೇಳ್ತಾ ಇದೀಗ ಒಂದು ಮ್ಯೂಸಿಕ್ ಬಿಟ್ನ ಕೇಳಿಸ್ತೀನಿ ಆಯ್ತಾ. ಈ ಒಂದು ಮ್ಯೂಸಿಕ್ ಬಿಟ್ ಯಾವ ಸಿನಿಮಾದ ಹಾಡಿಂದು ಅಂತ ಹೇಳಿದ್ರೆ ಸಾಕು, ಸಿನಿಮಾದ ಹೆಸರು ಹೇಳಿದ್ರೆ ಸಾಕು, ಯಾವ ಸಿನಿಮಾದ್ದು ಅಂತ ನೀವು ಹೇಳಬೇಕು. ಇದೊಂದು ಹಿಂದಿ ಸಿನಿಮಾದ್ದು ಅಂತ ಮಾತ್ರ ನಾನು ನಿಮಗೆ ಹಿಂಟ್ ಕೊಡ್ತೀನಿ.

ಆಕಾಶವಾಣಿ ಎಫ್ಎಂ ರಾಯಂಬ ಕೇಳ್ತಾ ಇದ್ದೀರಿ. ನಮ್ಮ ಮೂರನೇ ಪ್ರಶ್ನೆಗೆ ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ದಾರೆ ಅಂದ್ರೆ ಎನ್ ಆರ್ ಪ್ರಸಾದ್, ಸುಧಾಮೂರ್ತಿ, ಕಬಾಡಿ ವೆಂಕಟೇಶ್, ಮಾಲಾ, ಗಂಗಾವತಿ ಈರಣ್ಣ, ಸಿದ್ದಲಿಂಗಮೂರ್ತಿ, ಎಸ್ಎಂ ಶೋಭಾ, ಈರಣ್ಣ ಬೆಂಗಾಲಿ, ಹಾಗೆ ಸುಭಾನ್ ಕೋರಿ, ಸುಬ್ರಹ್ಮಣ್ಯಂ, ಜಯಂತ್, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಹೌದು, ನೀವು ಗೆಸ್ ಮಾಡಿದ ಕರೆಕ್ಟ್. ಮರ್ದ ಚಿತ್ರದ ಹಾಡಿನಿಂದ ಈ ಒಂದು ತುಣುಕನ್ನು ನಾವು ತೆಗೆದುಕೊಂಡು ಕೇಳಿಸಿದ್ವಿ. ಬೂರಿನ ಸರ್ವಾಲೆ ಅನ್ನುವಂತಹ ಗೀತೆಯ ಮಧ್ಯದಿಂದ ತೆಗೆದುಕೊಂಡಂತಹ ಮ್ಯೂಸಿಕ್ ಬಿಟ್ ಇದಾಗಿತ್ತು.

ಇದೀಗ ಕನ್ನಡ ಚಿತ್ರದ ಹಾಡಿನ ಸಾಲು ಎರಡು ಸಾಲನ್ನ ಕೇಳಿಸ್ತೀವಿ. ಇದು ಯಾವ ಚಿತ್ರದ ಹಾಡಿನ ಸಾಲು ಅಂತ ನೀವು ನಮಗೆ ತಿಳಿಸಬೇಕು. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಹಾಡಿನ ಸಾಲುಗಳು ಹೀಗಿದೆ.

ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ ಹೊಂಬಿಸಲೋನಲ್ಲಿ ನಾವು ಕೊನೆಯದಾಗಿ ಕೇಳಿದಂತಹ ಪ್ರಶ್ನೆಗೆ ಯಾರು ಕೂಡ ಉತ್ತರಿಸೋ ಕೂಡ ಧೈರ್ಯ ಮಾಡಲಿಲ್ಲ. ಯಾಕೆ ಗೊತ್ತಿಲ್ಲ. ಓಕೆ, ಪ್ರೀತಿ ಜಗದ ಅನ್ನುವಂತಹ ಒಂದು ಹಾಡಿನ ತುಣುಕರ ನಿಮಗೆ ಕೇಳಿಸಿದ್ವಿ. ಶ್ವೇತ ಗುಲಾಬಿ ಚಿತ್ರದ ಹಾಡು ಇದಾಗಿತ್ತು. ಎಸ್ ಪಿ ಬಿ ಮತ್ತು ಮಂಜುಳಾ ಅವರು ದನಿಯಾಗಿದ್ರು. ದೊಡ್ಡರಂಗೇಗೌಡರು ಬರೆದಂತಹ ಸಾಹಿತ್ಯ ಇದು. ಕಲ್ಯಾಣ್ ಹಾಗೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ ಇತ್ತು. ಈ ಸಾಲುಗಳು ಎಷ್ಟು ಹಾಂಟಿಂಗ್ ಆಗಿದೆ ಅಂತ ಹೇಳಿ ಅದನ್ನ ಕಟ್ ಮಾಡಿ ಕೇಳಿಸಿದ್ದು ಶ್ವೇತ ಗುಲಾಬಿ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. ಯಾರೆಲ್ಲ ಹೊಂಬಿಸಲು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿ ಇದ್ರಿ, ಪಾರ್ಟಿಸಿಪೇಟ್ ಮಾಡಿದ್ರಿ, ನಿಮ್ಮೆಲ್ಲರಿಗೂ ಕೂಡ ನಮ್ಮ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು. ಕೇಳ್ತಾ ಇರಿ ಆಕಾಶವಾಣಿ ಎಫ್ ಎಂ ರೈನ್ಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ.

0: ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಸಮಯ ಆಗಿದೆ 4:14 ಈ ಹೊತ್ತಿನಲ್ಲಿ ನಾವಿದ್ದೇವೆ ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮದಲ್ಲಿ. ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮದಲ್ಲಿ ನಮ್ಮ ಯೂತ್ ಏನ್ ಮಾಡ್ತಾ ಇದ್ದಾರೆ ಪರಿಸರಕ್ಕಾಗಿ ಅಂತ ನೀವೇನಾದರೂ ಯೋಚನೆ ಮಾಡ್ತಾ ಇದ್ರೆ ನಮ್ಮ ಜೊತೆಯಾಗಿ ಮಾತಾಡೋದಕ್ಕೆ ಇವತ್ತು ಇಬ್ರು ಇರ್ತಾರೆ, ಒಬ್ರು ನಿಧಿ ಮತ್ತೊಬ್ರು ಅಜಯ್ ಅಂತ ಹೇಳಿ. ಇವರಿಬ್ರು ಕೂಡ ಕವಚ ಅನ್ನುವಂತಹ ಒಂದು ಸಂಸ್ಥೆ ತಾವಾಗಿಯೇ ಕಟ್ಟಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಇವರ ಟೀಮ್ನಲ್ಲಿ ಬಹಳಷ್ಟು ಜನ ಇದ್ದಾರೆ, ಬೇರೆ ಬೇರೆ ಬಗೆಯ ವಿಚಾರಗಳಲ್ಲಿ ಇವರನ್ನ ಇವರು ತೊಡಗಿಸ್ಕೊಂಡಿದ್ದಾರೆ. ಅವರ ಕುರಿತಾಗಿ ಹಾಗೆ ಕವಚ ಸಂಸ್ಥೆಯ ಕುರಿತಾಗಿ ಮಾತಾಡೋದಕ್ಕೆ ಇದೀಗ ನಿಧಿ ಅವರೇ ನಮ್ಮ ಜೊತೆಯಾಗಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ, ನಮಸ್ತೆ. ಹಲೋ ಹಲೋ
1: ಹಲೋ,
0: ನಮಸ್ತೆ ನಿಧಿ, ಹೇಗಿದ್ದೀರಾ?
1: ನಮಸ್ತೆ, ನಾನು ಚೆನ್ನಾಗಿದ್ದೀನಿ.
0: ನೀವು ಕವಚ ಅನ್ನುವಂತಹ ಸಂಸ್ಥೆಯನ್ನ ಕಟ್ಕೊಂಡಿದ್ದೀರಿ ಅಲ್ವಾ? ಒಟ್ಟು ಎಷ್ಟು ಜನ ಇದ್ದೀರಿ? ಕೇಳಿಸ್ತಿದ್ಯಾ ನಾನು ಮಾತಾಡ್ತಿರೋದು?
1: ಸ್ವಲ್ಪ ಕಡಿಮೆ ಧ್ವನಿ ಇದೆ.
0: ಓಕೆ, ಇವಾಗ
1: ಕೇಳಿಸ್ತಿಲ್ಲ.
0: ಇವಾಗ ಹಲೋ
1: ಹಲೋ,
0: ನಿಮ್ಮ ಕವಚ ಸಂಸ್ಥೆಯ ಕುರಿತಾಗಿ ಹೇಳಿ ಈಗ.
1: ಹಲೋ, ಕೇಳಿಸ್ತಿದ್ಯಾ?
0: ಕೇಳಿಸ್ತಿದೆ, ಹೇಳಿ ನಿಧಿ.
1: ತುಂಬಾ ಫೀಬಲ್ ಆಗಿದೆ, ಕೇಳಿಸ್ತಿಲ್ಲ ನನಗೆ.
0: ಓಕೆ, ಒಟ್ಟಿನಲ್ಲಿ ಕವಚ ಅನ್ನುವಂತಹ ಸಂಸ್ಥೆಯ ಕುರಿತಾಗಿ ಮಾತಾಡೋದಕ್ಕೆ ಇನ್ನ ಸ್ವಲ್ಪ ಹೊತ್ತಿನಲ್ಲೇ ನಿಧಿ ಅವರು ನಮ್ಮ ಜೊತೆಯಾಗಿ ಇರ್ತಾರೆ. ಅಂದ್ರೆ ನಾವ್ ಯಾವಾಗ್ಲೂ ಏನ್ ಅನ್ಕೊಳ್ತೀವಿ ಅಂತಂದ್ರೆ ಯುವಕರು ಅಂತ ಅಂದ್ರೆ ಅವರು ಫ್ಯಾಷನ್ ಅಲ್ಲಿ ಬ್ಯುಸಿ, ಇಲ್ಲಾಂದ್ರೆ ತಮ್ಮದೇ ಲೈಫ್ ನಲ್ಲಿ ಬ್ಯುಸಿ ಅಂತ ಅನ್ಕೊಳ್ತಾ ಇರ್ತೀವಿ. ಆದ್ರೆ ಒಂದಷ್ಟು ಜನ ಯುವಕರು ಬಹಳ ಸೀರಿಯಸ್ ಆಗಿ ಪ್ರಕೃತಿಯ ಕುರಿತಾಗಿ, ತಮ್ಮ ಸುತ್ತಲಿನ ಸಮಾಜದ ಕುರಿತಾಗಿ ಕಾಳಜಿನ ಹೊಂದಿದ್ದಾರೆ. ಮತ್ತೆ ಅದೇ ನಿಟ್ಟಿನಲ್ಲಿ ಬಗೆ ಬಗೆಯ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ. ಅದರ ಕುರಿತಾಗಿ ಮಾತಾಡೋದಕ್ಕೆ ನಿಧಿ ನಮ್ಮ ಜೊತೆ ಇರ್ತಾರೆ ಅಂತ ಹೇಳಿದೀನಿ. ಮತ್ತೊಂದು ಹಾಡಿನ ನಂತರ ಅವರು ನಮ್ಮ ಜೊತೆ ಆಗ್ತಾರೆ. ಕೇಳ್ತಾ ಇರಿ ಆಕಾಶವಾಣಿ ಎಫ್ಎಂ ರೈನ್ಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ.

0: ಆಕಾಶವಾಣಿ ಎಫ್ ಎಂ ರಾಯಂಬೋದಲ್ಲಿ ಇವಾಗ ಕವಚ ಸಂಸ್ಥೆಯಿಂದ ನಮ್ಮ ಜೊತೆಯಾಗಿ ನಿಧಿ ಅವರು ಇದ್ದಾರೆ. ನಿಧಿ ಅವರನ್ನ ಮಾತಾಡ್ಸೋಣ. ಹಲೋ ನಿಧಿ.
1: ಹಲೋ, ನಮಸ್ತೆ.
0: ನಮಸ್ತೆ. ನಿಮ್ಮ ಕವಚ ಸಂಸ್ಥೆಯ ಕುರಿತಾಗಿ ಹೇಳ್ತೀರಾ, ಏನೆಲ್ಲ ಕೆಲಸಗಳು ಮಾಡ್ತಿದ್ದೀರಿ ಅಂತ?
1: ಖಂಡಿತ. ನನ್ನ ಹೆಸರು ನಿಧಿ ಅಂತ. ನಾನು BNMIT ಅಲ್ಲಿ ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ. ಕವಚ ಸಂಸ್ಥೆ 2 ವರ್ಷದ ಮುಂಚೆ ಪ್ರಾರಂಭ ಆಗಿದ್ದು. ಅದಕ್ಕೆ ಕೋಫೌಂಡರ್ ನಾನು ಹಾಗೂ ಫೌಂಡರ್ ಬಂದು ಅಜಯ್. ಕವಚ ಅನ್ನುವಂಥದ್ದು ಒಂದು ಅಬ್ರಿವೇಷನ್ ಇದೆ, ಅದಕ್ಕೆ ಕಂಕಣ ವನ್ಯ ಚಕ್ಷು ಅಂತ. ಕಂಕಣ ಅಂತ ಅಂದ್ರೆ ಕಂಕಣ ತೊಟ್ಟು, ಅಂದ್ರೆ ಸಂಕಲ್ಪ ಬದ್ಧರಾಗಿ ನಾವು ಒಂದು ಕಾರ್ಯವನ್ನ ಮಾಡ್ಬೇಕು ಅನ್ಕೊಂಡ್ರೆ ಅದು ಮಾಡೇ ಮಾಡ್ತೀವಿ ಅಂತ. ವನ್ಯ ಅಂದ್ರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಕಾಡು, ಚಕ್ಷು ಅಂತ ಅಂದ್ರೆ ಕಣ್ಣುಗಳು. ಸೊ ಈ ಕಾಡುಗಳಿಗೆ ಕಣ್ಣಾಗಿ ನಾವು ಕಾಪಾಡ್ತೀವಿ ಅಂತ ಹೇಳಿ ನಾವು ಪ್ರಾರಂಭ ಮಾಡಿರೋದು ಕಂಕಣ ವನ್ಯ ಚಕ್ಷು ಕವಚ ಅಂತ. ಸುಮಾರು 2 ವರ್ಷಗಳಿಂದ ನಾವು ಇದನ್ನ ನಡೆಸ್ಕೊಂಡು ಬಂದಿದ್ದೀವಿ. ಸುಮಾರು 100ಕ್ಕಿಂತ ಹೆಚ್ಚು ಜನ ವಾಲಂಟಿಯರ್ಸ್ ಇವಾಗ ಕವಚದಲ್ಲಿ ಸಕ್ರಿಯವಾಗಿದ್ದಾರೆ. ನಾವು ಹಲವಾರು ರೀತಿಯಾಗಿ ಪ್ಲಾಂಟೇಶನ್ಸ್ ಆಗಿರ್ಬೋದು, ಕ್ಲೆನ್ಲಿನೆಸ್ ಡ್ರೈವ್ಸ್ ಆಗಿರ್ಬೋದು, ಬೆಂಗಳೂರು ಥ್ರೂ ಔಟ್ ಬೆಂಗಳೂರು ಮಾಡ್ತಿರ್ತೀವಿ. ಹಾಗೂ ನಮ್ದು ಸೀಡ್ ಬಾಲ್ ಡಿಸ್ಪರ್ಸಲ್ ಆಗಿರ್ಬೋದು, ಮತ್ತೆ ಫೆಸ್ಟಿವಲ್ ಪ್ರಕಾರ ಗಣೇಶ ಹಬ್ಬಕ್ಕೆ ನಾವು ಎಕೋ ಫ್ರೆಂಡ್ಲಿ ಗಣೇಶ, ಆತರ ಹಲವಾರು ಒಂದು ಯೋಜನೆಗಳನ್ನ ಮಾಡ್ತಾ ಇರ್ತೀವಿ. ನಮ್ದು ಮುಖ್ಯ ಉದ್ದೇಶ ಬಂದು ನಾವು ಎಲ್ಲೇ ಹೋದ್ರು ಎಷ್ಟೊಂದ್ ಕಡೆ ಪ್ಲಾಸ್ಟಿಕ್ಸ್ ಮತ್ತೆ ಬರೀ ಕಸ ತುಂಬಿರತ್ತೆ ಎಷ್ಟೊಂದ್ ಕಡೆ ರೋಡ್ನಲ್ಲೆಲ್ಲ. ಸೊ ನಮ್ದು ಉದ್ದೇಶ ಬಂದು ನಾವು ನಮ್ಮ ಕೈಲಾದಷ್ಟು, ಇವಾಗಿನ್ನು ನಾವೆಲ್ಲರೂ ವಿದ್ಯಾರ್ಥಿಗಳೇ ಇರೋದು ಈ ಸಂಸ್ಥೆಯಲ್ಲಿ, ಅದಕ್ಕೆ ನಮ್ಮ ಕೈಲಾದಷ್ಟು ನಾವು ಬೆಂಗಳೂರನ್ನಾಗ್ಲಿ ನಮ್ಮ ಸುತ್ತಮುತ್ತ ಜಾಗನ ಸ್ವಚ್ಛ ಮಾಡ್ಬೇಕು ಅನ್ನೋದು ನಮ್ಮ ಉದ್ದೇಶ. ಆದ್ರಿಂದ ಪ್ರಾರಂಭ ಆಗಿರೋದು ಕವಚ ಅಂತ. ಹಲವಾರು

ಶಾಲೆಗಳಿಗೆ ಹೋಗಿ ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡಿದೀವಿ. ಅವ್ರ ಕೈಲೆ ಶಾಲಾ ಮಕ್ಕಳ ಕೈಲೆ ಬೀಜಗಳನ್ನ ತಂದು ಅವ್ರ ಕೈಲೆ ಸೀಡ್ ಬಾಲ್ಸ್ ನ ಮಾಡಿಸಿ ನಾವು ಆ ಸೀಡ್ ಬಾಲ್ಸ್ ನ ಡಿಸ್ಪರ್ಸ್ ಮಾಡಿದೀವಿ. ಪ್ಲಾಂಟೇಶನ್ ಹಲವಾರು ಜಾಗ ಅಂದ್ರೆ ರಾಮೋಹಳ್ಳಿ ಆಗಿರ್ಬೋದು, ರಾಮನಗರ, ಹಲವಾರು

0: ಪ್ರಕೃತಿಗೋಸ್ಕರ ಅವರು ಏನಾದ್ರೂ ಕೊಡುಗೆ ಕೊಡಬೇಕು ಅಥವಾ ಅವರ ಒಂದು ರೀತಿಯಲ್ಲಿ ಹೇಳಬೇಕು ಅಂದ್ರೆ ಅವರು ಓತ್ ಫಾರ್ ಚೇಂಜ್ ಪುಸ್ತಕದಲ್ಲಿ ಅವರ ಪ್ರಕೃತಿಯನ್ನ ಕಾಪಾಡಿ ಅಂತ ಒಂದು ನೋಟ್ ಬರೀತಾರೆ. ಅದರಿಂದ ಜನರಿಗೂ ಕೂಡ ಗೊತ್ತಾಗತ್ತೆ ಅನ್ನೋ ಉದ್ದೇಶದಿಂದ ಓತ್ ಫಾರ್ ಚೇಂಜ್ ಅಂತ ಒಂದು ಪುಸ್ತಕ ಇದೆ ನಮ್ಮ ಹತ್ರ. ಸೊ ಈ ರೀತಿಯಲ್ಲಿ ಹಲವಾರು ಜನ ಕಾಂತಾರಾದಲ್ಲಿ ಪೊಲೀಸ್ ಆಫೀಸರ್ ಆಗಿದ್ರು ಕಿಶೋರ್ ಅಂತ, ಅವರು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಹಾಗೂ ಜಯದೇವ ಹಾಸ್ಪಿಟಲ್ ಅವರು ಕೂಡ ಭಾಗವಹಿಸಿದ್ದಾರೆ, ಗುರುರಾಜ್ ಕರ್ಜಿಗೆ ಅವರು ಕೂಡ ಭಾಗವಹಿಸಿದ್ದಾರೆ. ಈ ರೀತಿ ನಮಗೆ ತುಂಬಾ ಒಳ್ಳೆ ಪ್ರತಿಕ್ರಿಯೆ ಸಿಗ್ತಾ ಇದೆ. ಹಾಗೆ ಇನ್ನು ಮುಂದೆ ಕೂಡ ನಾವು ಪ್ರಕೃತಿ ಪರವಾಗಿ ಬೆಳಿಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ.
1: ತುಂಬಾ ಸಂತೋಷ ನಿಧಿ, ನಿಜಕ್ಕೂ 2 ವರ್ಷದಲ್ಲಿ ನಿಮ್ಮ ಸಂಸ್ಥೆ ಎಷ್ಟೆಲ್ಲ ಜನರನ್ನ ತಲುಪಿದ್ದೀರಿ, ಮತ್ತೆ ಎಷ್ಟೆಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದೀರಿ, ಮತ್ತೆ ಸಮಾಜದ ಕುರಿತಾಗಿ, ಪರಿಸರದ ಕುರಿತಾಗಿ ನಿಮ್ಗಿರುವಂತಹ ಕಾಳಜಿ, ಪ್ರಜ್ಞೆ ಮತ್ತೆ ಜಾಗೃತಿ ಇವೆಲ್ಲ ಕಾರಣಕ್ಕಾಗಿ ತುಂಬಾ ಖುಷಿ ಆಯ್ತು. ನಿಮ್ಗೆ ನಮ್ಮ ಕಡೆಯಿಂದ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೀವಿ. ಹಾಗೆಯೇ ನಿಮ್ಮ ಕೆಲಸ ತುಂಬಾ ಚೆನ್ನಾಗಿ ನಡೀಲಿ ಅಂತ ವಿಶ್ ಕೂಡ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ನಿಧಿ, ನಮ್ಮ ಜೊತೆ ಮಾತಾಡಿದ್ದಕ್ಕೆ.
0: ಧನ್ಯವಾದಗಳು.
1: ಧನ್ಯವಾದಗಳು. ಸ್ನೇಹಿತರೆ, ಕವಚ ಅನ್ನುವಂತಹ ಒಂದು ಸಂಸ್ಥೆಯನ್ನು ಮಾಡಿಕೊಂಡು ಇನ್ನ ವಿದ್ಯಾರ್ಥಿ ದೆಸೆಯಲ್ಲಿ ಇರುವಂತಹ ಒಂದಷ್ಟು ಜನ ಯುವಕ ಮತ್ತು ಯುವತಿಯರು ಸೇರಿ ನಡೆಸ್ತಾ ಇರುವಂತಹ ಕೆಲಸಗಳು ಇದು. ಮರಗಳನ್ನು ನೆಡೋದಿರಬಹುದು ಅಥವಾ ಸುತ್ತಮುತ್ತ ಸ್ವಚ್ಛತೆಯನ್ನು ಕಾಪಾಡುವಂಥದ್ದಿರಬಹುದು. ಎಲ್ಲೆಲ್ಲ ಕೂಡ ಕಸದ ರಾಶಿ ಕಾಣಿಸುತ್ತೆ, ಅಲ್ಲೆಲ್ಲ ಈ ಮಕ್ಕಳು ಹೋಗಿ ಅದನ್ನು ಕ್ಲೀನ್ ಮಾಡಿ ಅಲ್ಲಿ ವಾಲ್ಗೆ ಪೇಂಟ್ ಮಾಡಿ ಒಂದು ಒಳ್ಳೆಯ ಡ್ರಾಯಿಂಗ್ನ ಕೂಡ ಮಾಡಿ ಬರ್ತಾರೆ. ಹಾಗೆಯೇ ಗಣೇಶನ ಹಬ್ಬದ ಸಮಯದಲ್ಲಿ ನಾವು ಎಷ್ಟೋ ಸಲ ನೀರಿನಲ್ಲಿ ಕರಗದೇ ಇರುವಂತಹ ಮೂರ್ತಿಗಳನ್ನ ತರೋದನ್ನು ನೋಡ್ತಿರ್ತೀವಿ. ಆ ಥರ ಅಲ್ಲದೆ ಮಣ್ಣಿನಲ್ಲಿ ಕರಗಿ ಹೋಗಬಲ್ಲಂತಹ ಮಣ್ಣಿನ ಜಡಿ ಮಣ್ಣಿನ ಮೂರ್ತಿಗಳನ್ನ ಮಾಡುವಂತಹದನ್ನು ಕೂಡ ಇವರು ಮಾಡ್ತಾ ಇದ್ದಾರೆ. ಮತ್ತೆ ಅದರಲ್ಲೇ ಒಂದು ಸೀಡ್ನ ಇಟ್ಟು ನೀವು ಅದನ್ನ ನಿಮ್ಮ ಮನೆಯ ತುಳಸಿ ಪಾಟ್ ಅಥವಾ ಯಾವುದೇ ಒಂದು ಖಾಲಿ ಪಾಟ್ಗೆ ಹಾಕಿದ್ರೆ ಸಾಕು, ಅಲ್ಲಿಂದ ಗಿಡ ಚಿಗುರೋ ಹಾಗೆ ಇರುವಂತಹ ಮೂರ್ತಿಗಳನ್ನ ಇವರು ಮಾಡಿಸ್ತಾ ಇದ್ದಾರೆ. ಈ ರೀತಿಯಾಗಿ ಪರಿಸರಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಡ್ತಾ ಇರುವಂತಹ ಕವಚ ಸಂಸ್ಥೆಯ ರೂವಾರಿ ಅಜಯ್ ಅವರ ಜೊತೆ ಕೂಡ ಮಾತಾಡ್ತೀವಿ. ಅವರ ಮುಂದೆ ಇರುವಂತಹ ಚಾಲೆಂಜಸ್ ಏನು ಮತ್ತೆ ಇನ್ನೇನೆಲ್ಲ ಕನಸುಗಳನ್ನ ಇಟ್ಕೊಂಡಿದ್ದಾರೆ ಅವರು, ಅವೆಲ್ಲದರ ಬಗ್ಗೆ ಮಾತಾಡ್ತೀವಿ. ಕೇಳ್ತಾ ಇರಿ ಆಕಾಶವಾಣಿ ಎಫ್ಎಂ ರೈಂಬೋ. ಈ ಮಧ್ಯೆ ನೀವು ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಜೊತೆ ಹಂಚಿಕೊಳ್ಬಹುದು. 9480909013 ನಮ್ಮ ವಾಟ್ಸ್ಆಪ್ ಸಂಖ್ಯೆ.

0: ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಬ್ಯಾಂಗ್ಳೂರ್ ಯೋಧ ಕಾರ್ಯಕ್ರಮದಲ್ಲಿ ಆಗ್ಲೇ ಹೇಳಿದ ಹಾಗೆ ಕವಚ ಸಂಸ್ಥೆಯ ಅಜಯ್ ಅವರು ನಮ್ಮ ಜೊತೆಯಾಗಿ ಇದ್ದಾರೆ, ಅವರನ್ನ ಮಾತಾಡ್ಸೋಣ. ಹಲೋ.
1: ಹಲೋ,
0: ನಮಸ್ತೆ ಅಜಯ್, ಹೇಗಿದ್ದೀರಿ?
1: ನಮಸ್ತೆ ಮ್ಯಾಮ್, ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಆರಾಮ?
0: ನಾನು ಕೂಡ ಆರಾಮಿದ್ದೀನಿ. ಕವಚ ಸಂಸ್ಥೆಯ ಕುರಿತು ನಿಧಿ ಅವರು ಮಾತಾಡ್ತಾ ಹೇಳಿದ್ರು, 2 ವರ್ಷದಿಂದ ನೀವು ಏನೆಲ್ಲ ಪ್ರಗತಿಯನ್ನ ಸಾಧಿಸಿದ್ದೀರಿ, ಯಾವುದೆಲ್ಲ ಕೆಲಸಗಳನ್ನ ಮಾಡ್ತಾ ಬಂದಿದ್ದೀರಿ ಅಂತ. ಇದೀಗ ಅದಕ್ಕೆ ಅಭಿನಂದನೆಯನ್ನ ಸಲ್ಲಿಸ್ತಾನೆ, ನಿಮ್ಮ ಮುಂದೆ ಒಂದು ಪ್ರಶ್ನೆ ಇಡಬೇಕು ಅಂತ ಅನ್ನಿಸ್ತು. ನಿಮ್ಮ ಮುಂದೆ ಇರುವಂತಹ ಸವಾಲುಗಳೇನು, ಮತ್ತೆ ಜನರಿಂದ ನೀವು ಏನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ, ಅವ್ರು ನಿಮ್ಗೆ ಹೇಗೆ ಸಹಾಯ ಮಾಡಬಹುದು, ಮತ್ತೆ ನಿಮ್ಮ ಮುಂದೆ ಇರುವಂತಹ ಕನಸುಗಳೇನು, ಇವಿಷ್ಟರ ಕುರಿತಾಗಿ ಮಾತಾಡಬಹುದಾ ಈಗ?
1: ಖಂಡಿತ. ಮೊದಲನೇದಾಗಿ ಥ್ಯಾಂಕ್ ಯು, ನಮಗೆ ಕಳೆದ ವರ್ಷ ಕೂಡ ಅಪರ್ಚುನಿಟಿ ಕೊಟ್ಟಿದ್ರಿ, ಈ ವರ್ಷ ಕೂಡ ನಾವು ಮಾಡ್ತಾ ಕೆಲಸನ ಗುರುತಿಸಿ ನಮಗೆ ಅಪರ್ಚುನಿಟಿ ಕೊಟ್ಟಿದ್ದೀರಾ. ಮೊದಲನೇದಾಗಿ ನಿಮಗೆ ಧನ್ಯವಾದ.
0: ಥ್ಯಾಂಕ್ ಯು.
1: ಸೊ ನೀವು ತಿಳಿಸಿದ ಹಾಗೆ ನಮಗೆ ಈಗ ಜನಬಲ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಅಂದ್ರೆ, ಯಾವುದೇ ಒಂದು ಸಣ್ಣ ಸಂಸ್ಥೆ ಅದು 4 ಜನ ಇರೋದಾಗಿರ್ಲಿ 400 ಜನ ಇರೋದಾಗಿರ್ಲಿ, ಶುರು ಮಾಡಿದಾಗ ನಮ್ನ ನೋಡಿ ಹೊಗಳವರು ತೆಗಳವರು ಇಬ್ರು ಇರ್ತಾರೆ. ನಾವು ಕೆಲಸ ಶುರು ಮಾಡಿದಾಗ ನಮಗೆ ಹೊಗಳವ್ರಿಗಿಂತ ತೆಗಳವ್ರು ಜಾಸ್ತಿ ಜನ ಇದ್ರು. ವಿದ್ಯಾರ್ಥಿಯಾಗಿ ನೀನು ಓದ ಕಡೆ ಕೆಲಸ ಬಿಟ್ಟು ಮಿಕ್ಕಿದೆಲ್ಲ ಮಾಡ್ತೀವಿ ಅಂದಾಗ ಯಾರ ಮನೇಲಿ ಕೂಡ ಇದು ಬೇಕಾ ಅನ್ನೋ ಕ್ವಶನ್ ಬಂದೇ ಬರುತ್ತೆ, ಆ ಪ್ರಶ್ನೆ.
0: ಹೌದು.
1: ಸೊ ನಾವ್ ನಮ್ಮ ಈ 2 ವರ್ಷಗಳ ಕಾಲ ನಾವ್ ಏನೇನ್ ಕೆಲಸ ಮಾಡಿದ್ವಿ, ದಿನಗಳು ಕಳೀತಾ ಕಳೀತಾ ಕಳೀತಾ ನಮ್ ತಂದೆ ತಾಯಿಗಳಾಗಿರ್ಬೋದು ಅಥವಾ ನಮ್ಮ ಹೆದರಬಾದ ಸುತ್ತಮುತ್ತ ಇರೋ ಜನ ಆಗಿರ್ಬೋದು, ನಮ್ಮ ತಂಡದ ಸಂಸ್ಥೆಯ ಏನು ಪಬ್ಲಿಕ್ ಚಾನೆಲ್ಸ್ ಇದೆ ಅದರಲ್ಲಿ ನಮ್ಮ ವರ್ಕ್ ಪ್ರೋಗ್ರೆಸ್ ನೋಡ್ತಿದ್ ಜನಗಳಾಗಿರ್ಬೋದು, ಎಲ್ಲಾರು ನಮ್ಮ ಕೆಲಸ ನೋಡಿ ತೆಗಳುತ್ತಾ ಇದ್ದವರು ಕೂಡ ಹೊಗಳಕ್ಕೆ ಶುರು ಮಾಡಿದ್ರು. ಸೊ ಅಲ್ಲಿಂದ ನಮಗೆ ಇನ್ನೂ ಕೂಡ ತುಂಬಾ ಒಂಥರ ಈ ನಮ್ಗೆ ಬಲ ಸಿಕ್ಕದಂಗ ಆಯ್ತು. ಸೊ ನಾವು ಜನರಿಂದ ಏನ್ ಜಾಸ್ತಿ ಕೇಳಕ್ ಇಷ್ಟಪಡ್ತೇವೆ, ನಾವು ವಿದ್ಯಾರ್ಥಿಗಳಾಗಿರೋದ್ರಿಂದ ಎಂಡ್ ಆಫ್ ದ ಡೇ ಹೇಗಾಗುತ್ತೆ ಅಂದ್ರೆ ನಮ್ಮ ಓದು ಮೊದಲಾಗೆ ಬಂದೇ ಬರುತ್ತೆ. ಯಾವ್ದೋ ಒಂದು ಕಾರ್ಯಕ್ರಮ ಇಟ್ಟಿರ್ತೀವಿ, ಸ್ವಲ್ಪ ಜನ ಬರಕ್ಕಾಗಿರುತ್ತೆ, ಅದ್ರವ್ರಿಗೆ ಪರೀಕ್ಷೆ ಅಥವಾ ಅವ್ರದೇನೋ ಟೆಸ್ಟ್ ಇರುತ್ತೆ, ಬರಕ್ಕಾಗೋದಿಲ್ಲ. ಆಗೇನಾಗುತ್ತೆ ಅಂದ್ರೆ ಜನಬಲ ಅನ್ನೋದ್ ನಿಮ್ಗೆ ಗೊತ್ತು, ಯಾವ್ದೇ ಒಂದು ಸಂಸ್ಥೆ ನಡೆಸ್ತಿದೀವಿ ಅಂತರಲ್ಲೂ ಈ ಗಿಡ ನೆಡೋ ಕೆಲಸಗಳಾಗಿರ್ಬೋದು ಅಥವಾ ಅವೇರ್ನೆಸ್ ಪ್ರೋಗ್ರಾಮ್ ಆಗಿರೋ ಈ ತರ ಮಾಡ್ತೀವಿ ಅಂದ್ರೆ ನಮ್ಗೆ ಜನಬಲ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ.
0: ಹೌದು.
1: ಸೊ ಈ ತರ ಇವೆಂಟ್ ಗಳಲ್ಲಿ ನಮ್ಗೆ ಸ್ಟೂಡೆಂಟ್ಸ್ ಮಾತ್ರ, ಈಗ ಸ್ಟೂಡೆಂಟ್ಸ್ ಗೆ ಮಾತ್ರ ಸೀಮಿತ ಆಗಿದೆ. ನಮ್ಮ ಒಂದು ವಿಷ್ ಏನು ಅಂದ್ರೆ ನಾವ್ ಮಾಡ್ತಿರೋ ಕೆಲಸ ನಾವ್ ರೀಚ್ ಆಗೋದ್ಕಿಂತ ನಮ್ಮ ಕೆಲಸ ಎಲ್ಲರಿಗೂ ಇದನ್ನ ಕೇಳ್ತಾ ಇರೋರಾಗಿರ್ಬೋದು ಕೇಳಿಸ್ಕೊಳ್ಳೋರಾಗಿರ್ಬೋದು ರೀಚ್ ಆಗಿ ನಾವ್ ಮಾಡೋ ಒಂದ್ ಸಣ್ಣ ಪುಟ್ಟ ಕೆಲಸಗಳಲ್ಲಿ ಅವ್ರದೊಂದ್ ಸಣ್ಣ ಕೈ ಜೋಡಿಸಿದ್ರೆ ಇನ್ನು ಕೂಡ ಹೆಚ್ಚು ಈ ಪ್ರಕೃತಿಗೆ ನಾವು ಕೊಡುಗೆಯನ್ನ ಕೊಡ್ಬೋದು ಅಂತ ಹೇಳ್ತೀನಿ. ಹಾಗೆ ಕೂಡ ನೀವು ಕೇಳಿದ್ರಿ ನಮ್ಮ ಮುಂದಿನ ಕೆಲಸಗಳ ಬಗ್ಗೆ ಏನೇನ್ ಮಾತು ಇದೆ ಅಂತ, ನಿಧಿ ಅವ್ರು ಸುಮಾರು ಲಿಸ್ಟ್ ಮಾಡಿದ್ರು, ನಾನು ಕೇಳಿಸ್ಕೊಂತಿದ್ದೆ. ಓತ್ ಫಾರ್ ಚೇಂಜ್ ಆಗಿರ್ಬೋದು, ನಮ್ಮ ಸೀಟ್ ಬಾಲ್ ಆಗಿರ್ಬೋದು, ಅವೇರ್ನೆಸ್ ಪ್ರೋಗ್ರಾಮ್ಸ್ ಆಗಿರ್ಬೋದು. ನಮ್ಗೀಗ ಮುಖ್ಯವಾಗಿ ನಾವ್ ಏನ್ನ ಹುಡುಕ್ತಿದೀವಿ ಅಂದ್ರೆ ನಮಗೆ ಒಂದು ಕೆಲವು ವಿದ್ಯಾಸಂಸ್ಥೆಗಳನ್ನ ಹುಡುಕ್ತಿದ್ದೇವೆ. ಯಾಕಂದ್ರೆ ಏನೇ ಕೆಲಸ ಶುರು ಮಾಡಿದ್ರು ಮಕ್ಕಳಿಂದ ಶುರು ಮಾಡಿದಾಗ ಅದು ಜಾಸ್ತಿ ಬೇಗ ತಲುಪುತ್ತೆ, ಮುಟ್ಟುತ್ತೆ.
0: ಹೌದು.
1: ಮನೇಲಿ ದೊಡ್ಡವ್ರಿಗೆ ಹೇಳಿದಾಗ ಒಬ್ರಿಗೊಬ್ರು ಅವ್ರ ಟೆನ್ಷನ್ ಗಳು ನಿಂತವ, ಅದೇ ಮಗುಗ್ ಒಂದ್ ತಿಳಿಸ್ರೆ ಮನೆಗೆ ಹೋಗಿ ಸ್ಕೂಲ್ ಅಲ್ಲಿ ನಡೆದಿದ್ದು ತಾನು ಕೇಳಿದ್ ಎಲ್ಲಾನು ಹೇಳ್ಕೊಳುತ್ತೆ. ನಮ್ಗೀಗ ಶಾಲೆಗಳು ಸಂಸ್ಥೆಗಳಲ್ಲಿ ಏನಾಗ್ಬೇಕು ಅಂದ್ರೆ ನಮ್ದೊಂದು ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡ್ತೀವಿ ನಾವು, ಯಾವ್ದನ್ನ ಬೆಳೆಸ್ಬೇಕು, ಹೇಗೆ ಬೆಳೆಸ್ಬೇಕು, ಹೇಗಿರ್ಬೇಕು, ನಿಮ್ ಸುತ್ತಮುತ್ತ ಪ್ರಕೃತಿನ ನಮ್ ಸುತ್ತಮುತ್ತ ಇರೋ ಜಾಗನ ಹೇಗೆ ಕಾಪಾಡ್ಕೋಬೇಕು, ದೃಷ್ಟಿಸಿ ನೋಡಿದ್ರೆ ಎಂತ ಅದ್ಭುತ ಸುತ್ತಮುತ್ತದಲ್ಲೇ ಕಾಣುತ್ತೆ. ಈಗ ನಾವ್ ಹೇಳ್ತೀವಿ ನಾವ್ ಅಲ್ಲೆಲ್ಲೋ ಹೋದ್ರೆ ನಿಂತ್ರೆ ಅಂತ ಹೂವ ಕಾಣುತ್ತೆ, ಇಲ್ ಬಂದ್ ನಿಂತ್ರೆ ಇಂತ ಹುಳು ಕಾಣುತ್ತೆ ಅಂತ, ನಮ್ ಸುತ್ತಮುತ್ತದಲ್ಲೇ ಎಲ್ಲಾ ಇದೆ. ನಮ್ಗೆ ಆ ಗುರುತಿಸಕ್ಕೆ ಬೇಕಾಗಿರೋ ಪೇಷನ್ಸ್ ಯಾಕೆ ಕಳ್ಕೊಂತಿದೀವಿ ಅಂದ್ರೆ ನಮ್ಮ ಅಲ್ಲಿ ಡೈಲಿ ಏನ್ ಕೆಲಸಗಳಿದೆ ಜಾಸ್ತಿ ಆಗ್ತದೆ, ನಾವು ವರ್ಕ್ ಓರಿಯೆಂಟೆಡ್ ಆಗ್ತಿದ್ದೀವಿ. ಸೊ ಈ ಮಕ್ಳ ಕೈಲಿ ನಾವು ಸರೌಂಡಿಂಗ್ಸ್ ಬಗ್ಗೆ ತುಂಬಾ ಅವೇರ್ನೆಸ್ ಕೊಡ್ಬೇಕು ಅಂತ. ಸೊ ನಾವು ನಮ್ಮಲ್ಲಿರೋ ಮೊದಲನೇ ಬೇಡಿಕೆ ಅಂದ್ರೆ ವಿದ್ಯಾಸಂಸ್ಥೆಗಳು ಯಾರಿದ್ದಾರೆ ಅವರು, ನಮ್ದು ಇಮೇಲ್ ಐಡಿ ಕೂಡ ಇದೆ naavu.kavacha@gmail.com ಅಂತ, ನಮ್ ಇನ್ಸ್ಟಾಗ್ರಾಮ್ ಪೇಜ್ ಇದೆ naavu_kavacha ಅಂತ. ನಮ್ಗೆ ಎರಡು ಕಡೆ ನೀವು ಮೆಸೇಜಸ್ ನ ಕಳ್ಸಿಕೊಟ್ರೆ ನಾವು ಖಂಡಿತ ಪ್ರತಿಕ್ರಿಯೆ ನೀಡಿ, ಯಾಕಂದ್ರೆ ಎಂಡ್ ಆಫ್ ದ ಡೇ ಎಲ್ಲರೂ ಒಳ್ಳೇದೇ ಮಾಡ್ತಿರೋದು, ನಮ್ ಕೈಲಾದ್ರೂ ನಾವು ಸಲ್ಸ್ಕೊಡ್ತೀವಿ. ಇನ್ನ ಮಕ್ಳು ಕೈಲ ಮಾಡ್ಬಿಟ್ರೆ ನಿಧಿ ಅವ್ರು ಹೇಳಿದ್ರು ಗಣೇಶ ಹಬ್ಬ ಅಂತ, ನಾವು ನೀವು ಕೂಡ ವಿಸ್ತರಿಸ್ತೀರಿ ಅದ್ರ ಬಗ್ಗೆ, ನನಗೆ ಇದೇ ಬೇಕಾಗಿದ್ ನೋಡಿ, ನಾವು ಸಣ್ಣದಾಗಿ ಹೇಳದ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡು ನೀವು ಜನಕ್ಕೆ ಹೇಳಿದ್ರಿ. ಈ ತರ 3 ಜನ ನಮ್ ಬಗ್ಗೆ ನಮ್ ಕೆಲಸಗಳ ಬಗ್ಗೆ ಮಾತಾಡೋರ್ಬೇಕು. ಗಣೇಶ ಹಬ್ಬದಲ್ಲಿ ಏನ್ ಸೀಡ್ ಗಣೇಶ ಮಾಡ್ತೀವಿ, ಗಣೇಶನ ಜೊತೆ ಒಂದ್ ಸೀಡ್ ಇರುತ್ತೆ, ಎಲ್ಲಾರು ಕೇಳ್ತಾರೆ ನೀವು ಜೇಡಿ ಮಣ್ಣಗೆ ಸೀಡ್ ಹಾಕಿದ್ರೆ ಗಣೇಶ ಬರಲ್ಲ, ಅದಕ್ಕೆ ನಾವ್ ಹೇಳ್ತಾ ಇರೋದು ಜೇಡಿ ಮಣ್ಣಲ್ಲಿ ಗಣೇಶ ಮಾಡಿ ಅವನಿಗೆ, ಪಾಪ ಗಣೇಶನಿಗೆ, ನಮ್ಗೆ ಗೊತ್ತ ನಮ್ಮಲ್ಲಿ ಸಂಪ್ರದಾಯ ಅನ್ನೋ ತುಂಬಾ ಕಟ್ಟುಬದ್ಧ ಜಾಸ್ತಿ, ಅದಕ್ಕೆ ಮಕ್ಳ ಕೈಯಲ್ಲಿ ಮಾತ್ರ ಮಾಡಿಸ್ತೇವೆ ನಾವು ಗಣೇಶನ. ಯಾಕಂದ್ರೆ ಮಕ್ಕಳು ಕಿರೀಟ ಸೊಟ್ಟ ಇಟ್ಟರು ಅವ್ನ ಗಣೇಶನೇ, ಯಾಕಂದ್ರೆ ಅವನು ಗೊತ್ತಿರುತ್ತೆ ಏನ್ ಮಾಡ್ತಿದ್ದಾನೆ ಅಂತ.

0: ಮಕ್ಳ ಕೈಲಿ ಮಾತ್ರ ಮಾಡಿಸಿ ಮಕ್ಳ ಕೈಲೇ ನಡೆಸ್ತೀವಿ ಆ ಗಣೇಶನ. ಅದ್ ಬಿಟ್ರೆ ಈಗ ಸ್ವಲ್ಪ ಇನ್ಸ್ಟಿಟ್ಯೂಷನ್ ಈಗ ಸ್ಕೂಲ್ ಲೆವೆಲ್ ಆಯ್ತು, ಕಾಲೇಜಸ್ ಲೆವೆಲ್ ಅಲ್ಲಿ ಮಾತಾಡ್ಬೇಕು, ನಾವು ಇ ವೇಸ್ಟ್ ಕಲೆಕ್ಷನ್ ಡ್ರೈವ್ ಮಾಡೋಣ ಅಂತ ಪ್ಲಾನ್ ಮಾಡ್ತಿದ್ವಿ. ಯಾಕಂದ್ರೆ ಇ ವೇಸ್ಟ್ ಅಂದ್ರೆ ತುಂಬಾ ದೊಡ್ಡ ವೇಸ್ಟೇಜ್. ಅದೇನೀಗ ಪ್ಲಾಸ್ಟಿಕ್ ಮತ್ತೆ ಡ್ರೈ ವೇಸ್ಟ್ ಮಾತಾಡ್ತೀವಿ, ಇದ್ರ ಜೊತೆ ಸಮನಾಗಿ ಕಾಂಪಿಟೇಷನ್ ಕೊಡ್ತಿರೋ ಕಸ ಅಂದ್ರೆ ಇ ವೇಸ್ಟ್.
1: ಹೌದು,
0: ಎಲ್ಲ ತಗೊಂತೀವಿ, ಎಲ್ಲಿ ಬಿಸಾಕ್ಬೇಕು, ಹೇಗ್ ಬಿಸಾಕ್ಬೇಕು, ಹೇಗ್ ರೀಸೈಕಲ್ ಮಾಡ್ಬೇಕು ಯಾರಿಗೂ ಗೊತ್ತಿಲ್ಲ.
1: ನಿಜ.
0: ಸೊ ನಾವು ಕೂಡ ಇದ್ರ ಬಗ್ಗೆ ಕೆಲವೊಂದು ರಿಸರ್ಚ್ ಗಳನ್ನ ಮಾಡಿ ಇ ವೇಸ್ಟ್ ಕಲೆಕ್ಷನ್ ಡ್ರೈವ್ ನ ಶುರು ಮಾಡೋಣ ಅಂತ ಇದೀವಿ. ಜೊತೆಗೆ ನಾವು ಈ ಪ್ಲಾಗಿಂಗ್ ಇವೆಂಟ್ಸ್ ಏನ್ ಮಾಡಿದ್ವಿ, ಈಗ ನಾವು ಇಲ್ಲಿ ಸುಮಾರು 2 ತಿಂಗಳ ಹಿಂದೆ ವೀರಭದ್ರನಗರದಲ್ಲಿರೋ ವೀರಣ್ಣ ಗುಡ್ಡ ದೇವಸ್ಥಾನದಲ್ಲಿ ಪ್ಲಾಗಿಂಗ್ ಇವೆಂಟ್ ಮಾಡಿದ್ವಿ. ಸುಮಾರು 240 ಕೆಜಿ ಪ್ಲಾಸ್ಟಿಕ್ ನ ನಾವು ಕಲೆಕ್ಟ್ ಮಾಡಿದ್ವಿ ಬರೀ 4.5 ಅವರ್. ಅದು ಸಣ್ಣ ಅಂತ ಜಾಗದಲ್ಲಿ ಅಷ್ಟು ಕಸ ಇದೆ ಅಂದಾಗ ಇನ್ನೆಷ್ಟು ದೇವಸ್ಥಾನ, ಇನ್ನೆಷ್ಟು ಪಬ್ಲಿಕ್ ಪ್ಲೇಸ್ ಅಲ್ಲಿ ಇನ್ನೆಷ್ಟು ಕಸ ಇರ್ಬೋದು. ಸೊ ಈ ತರ ಪ್ಲಾಗಿಂಗ್ ಇವೆಂಟ್ಸ್ ನ ಜಾಸ್ತಿ ಮಾಡ್ಬೇಕು ಅಂತ ಇದೀವಿ.
1: ಹೌದು.
0: ಮತ್ತೆ ನಮ್ಮಲ್ಲಿ ಈಗ ತುಂಬಾ ಲೈಕ್ ಹೋಪ್ಸ್ ಮೇಲೆ ನಡೀತಿರೋ ಪ್ರಾಜೆಕ್ಟ್ ಅಂದ್ರೆ ಟ್ರೀ ಅಡಾಪ್ಷನ್ ಪ್ಲಾಂಟ್ ಪ್ರೋಗ್ರಾಮ್ ಅಂತ. ಈಗ ಹೇಳ್ದಂಗೆ ಮನೆ ಮುಂದೆ ಜಾಗ ಕಮ್ಮಿ ಬೆಂಗಳೂರಲ್ಲಿ. ಸೊ ಮನೆ ಮುಂದೆ ಜಾಗ ಇದ್ರೂ ಮರ ಇರುತ್ತೆ, ಅದು ಸುತ್ತ ಕಾಂಕ್ರೀಟ್ ಲಾಕ್ ಆಗಿರುತ್ತೆ, ಮತ್ತೊಂದು ಆಗಿರುತ್ತೆ. ನಾವ್ ಅದಕ್ಕೆ ಏನ್ ಮಾಡ್ತಾ ಇದೀವಿ ಅಂದ್ರೆ ಈಗ ಮನೆ ಮುಂದೆ ಜಾಗ ಇದ್ದು ಗಿಡ ಬೆಳೆಸಕ್ ಯಾರಿಗ ಆಸೆ ಇದೆ ಅವ್ರ ಮನೆ ಮುಂದೆ ಮರ ಇಲ್ಲಿ ಮರದಿಂದ ನೆರಳಾಗ್ಲಿ ಅವ್ರಿಗೆ ಟ್ರೀ ಅಡಾಪ್ಷನ್ ಪ್ರೋಗ್ರಾಮ್ ಅಂತ ಮಾಡ್ತಿದ್ವಿ. ಸುಮಾರು 1 ತಿಂಗಳಿಂದ ಇದುವರೆಗೂ ಒಂದು 10 ರಿಂದ 15 ಸಸಿಗಳನ್ನ ಆಲ್ರೆಡಿ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಜನಗಳು. ಅವ್ರ ಮನೆ ಮುಂದೆ ಜಾಗ ಇದ್ದು ಅವ್ರಿಗೆ ನೋಡ್ಕೊಳ್ಳೋ ಪೇಷನ್ಸ್ ಇದ್ರೆ ನಾವೇ ಸ್ವತಃ ಬಂದು ಎಲ್ಲಾ ಟೂಲ್ಸ್ ತಂದು ಮರಗಳನ್ನ ನೆಟ್ಕೊಟ್ಟಿ ಹೋಗ್ತಿವಿ. ಅದಕ್ಕೆ ಗಾರ್ಡ್ ಹಾಕೋದಿರ್ಬೋದು ಎಲ್ಲ ಮಾಡಿಕೊಟ್ಟು ಹೋಗ್ತಿವಿ. ಮಂತ್ಲಿ ಒಂದ್ ಅಪ್ಡೇಟ್ ತಗೊಂತೀವಿ, ಗಿಡ ಹೇಗಿದೆ, ಹೆಂಗಿದೆ, ಹೇಗ್ ನಡೀತಿದೆ, ಏನಾದ್ರು ರೀಪ್ಲೇಸ್ಮೆಂಟ್ ಬೇಕಾ, ಮರ ಹಾಳಾಯ್ತು, ಯಾಕಂದ್ರೆ ವೆದರ್ ಕಂಡೀಷನ್ಸ್ ನಮಗ್ ಗೊತ್ತಾಗಲ್ಲ. ಸೊ ಈಗಿನ ದಿನಗಳಲ್ಲಿ ಈ ಟ್ರೀ ಅಡಾಪ್ಷನ್ ಪ್ರೋಗ್ರಾಮ್ ಅನ್ನೋದು ಏನ್ ಸಕ್ಸಸ್ ಆದ್ರೆ ಅಟ್ಲೀಸ್ಟ್ ಇಂತ ಬ್ಯುಸಿ ಇರೋ ಬೆಂಗಳೂರಿನಲ್ಲಿ ಅಟ್ಲೀಸ್ಟ್ ಒಂದ್ 100 ರಿಂದ 150 ಮರ ಈ ವರ್ಷ ಖಚಿತವಾದ 15 ವರ್ಷ ಆದ್ಮೇಲೆ ಇಲ್ಲ ಅಂದ್ರೆ ಒಂದ್ 20 ರಿಂದ 25 ಸಾವಿರ ಜನ ನೆಮ್ಮದಿಯಿಂದ ಉಸಿರಾಡೋ ತರ ಆಗತ್ತೆ ಅಂತ ಒಂದು ನಂಬಿಕೆ. ಇನ್ನು ಸುಮಾರು ಪ್ರಾಜೆಕ್ಟ್ಸ್ ಹೀಗೆ ನಡೀತಿದೆ. ಈಗ ನಾವು ಟ್ರೀ ಅಡಾಪ್ಷನ್ ಗೆ ಬಂದ್ರೆ ಈಗಾಗ್ಲೇ ನಾವು ಅಂಜನಾಪುರ ಮತ್ತೆ ಈ ಕಡೆ ಚಂದ್ರಾಲಯ ಔಟ್ ಈ ಕಡೆ ಸುಮಾರು ಜನಗಳು, ಯಾಕಂದ್ರೆ ಇದೆಲ್ಲ ಆಲ್ಮೋಸ್ಟ್ ಕ್ರೌಡೆಡ್ ಏರಿಯಾ.
1: ಹೌದು,
0: ಅಲ್ಲಿ ಜಾಗ ಇದೆ ಅಂತ ಗುರುತಿಸಿದ ಒಂದು ಮೊದಲನೇ ಸವಾಲು ಈಗ. ಸೊ ಅಂತ ಜಾಗಗಳನ್ನ ಗುರುತಿಸಿ ಪ್ಲಾಂಟೇಶನ್ ಡ್ರೈವ್ ನ ಮಾಡ್ತಾ ಇದೀವಿ. ಮತ್ತೆ ಬಂದೀಗ ಸುಮಾರು ಇನ್ಸ್ಟಿಟ್ಯೂಷನ್ ನಾನು ಆಗ್ಲೇ ಹೇಳ್ಕೊಂಡಾಗೆ ಕೆಲವೊಂದು ವಿದ್ಯಾಸಂಸ್ಥೆಗಳು ಕೂಡ ನಮ್ ಜೊತೆ ಕೈ ಜೋಡಿಸ್ತಿದ್ದಾರೆ. ರಿವರ್ ಕ್ಲೀನ್ ಅಪ್ ಡ್ರೈವ್, ಲೇಕ್ ಕ್ಲೀನ್ ಅಪ್ ಡ್ರೈವ್ಸ್ ಇರ್ಬೋದು, ಅಥವಾ ಈಗ ಬ್ಯಾಂಬೂ ಬರ್ಡ್ ಫೀಡರ್ಸ್ ಮಾಡೋದಿರ್ಬೋದು, ಮತ್ತೆ ನೇಚರ್ ವಾಕ್ ಇರ್ಬೋದು, ಎಕ್ಸ್ಪ್ಲೋರ್ ಮೋರ್ ಅನ್ನೋ ಒಂದ್ ಎಕ್ಸ್ಪ್ಲೋರ್ ಮೋರ್ ಅಂದ್ರೆ ಈಗ ನಮ್ ಅಣ್ಣ ಹೇಳದಂಗೆ ಸುತ್ತಮುತ್ತ ಇರೋದ್ರ ಗಮನಿಸಕ್ಕೆ ಟೈಮ್ ಬೇಕೀಗ.
1: ಹೌದು,
0: ಗಮನಿಸಕ್ಕೋಸ್ಕರ ಟೈಮ್ ಕೊಟ್ಟು ಒಂದ್ ಸಣ್ಣ ವಾಕ್ ಹೋಗ್ಬರೋದು. ಇದರ ಸುಮಾರು ಈವೆಂಟ್ಸ್ ಎಲ್ಲ ನಡ್ಸ್ಕೊಂಡ್ ಬರ್ತಾ ಇದೀವಿ. ನಮ್ಗೆ ಕೊನೆ ನಾ ಮೊದಲನಾಗಿ ಹೇಳ್ದಂಗೆ ಏನೇ ಆದ್ರೂ ನಾವು ವಿದ್ಯಾರ್ಥಿಗಳಾಗಿರೋದ್ರಿಂದ ವಿದ್ಯಾರ್ಥಿಗಳ ಬಲ ಜೊತೆಗೆ ಈಗ ಜನಸಾಮಾನ್ಯರು ಏನಿದಾರೆ, ಕೆಲ್ಸಕ್ಕೆ ಹೋಗೋರಾಗಿರ್ಬೋದು, ಗೃಹಿಣಿಯವರಾಗಿರ್ಬೋದು, ಯಾರ್ಯಾರು ಅವ್ರ ಸಮಯ ಆಗಿ ಸೇರ್ಬೋದು ಅಂತ ಒಂದ್ ಮನ್ಸಾಗತ್ತೆ. ಅವರು ದಯವಿಟ್ಟು ಬಂದು ನಮ್ ಜೊತೆ ಸೇರಿ ನಾವ್ ಏನ್ ಮಾಡ್ತೀವಿ ಕೆಲಸ ಇನ್ನೂ ಚೆನ್ನಾಗಿ ಮಾಡೋತರ ಅನುಕೂಲ ಮಾಡ್ಕೊಬೇಕು ಅಂತ ಕೇಳ್ಕೊಡ್ತೀನಿ.
1: ಥ್ಯಾಂಕ್ ಯು ಸೋ ಮಚ್ ಅಜಯ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ನಿಜಕ್ಕೂ ಖುಷಿ ಆಯ್ತು. ಈ ಸಣ್ಣ ವಯಸ್ಸಿನಲ್ಲಿ ಸಮಾಜದ ಕುರಿತು, ಪ್ರಕೃತಿಯ ಕುರಿತು ನಿಮ್ಗಿರುವಂತಹ ಒಂದು ಮೆಚೂರ್ಡ್ ಥಿಂಕಿಂಗ್ ನಿಜಕ್ಕೂ ಕೂಡ ಇನ್ಸ್ಪೈರಿಂಗ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.
0: ಥ್ಯಾಂಕ್ ಯು. ಧನ್ಯವಾದಗಳು.
1: ಧನ್ಯವಾದಗಳು.

ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಕವಚ ಸಂಸ್ಥೆಯ ಮೂಲಕ ತಮ್ಮ ಕೈಲಾದ ಸೇವೆಯನ್ನು ಸಮಾಜಕ್ಕೆ ಮಾಡ್ತಾ ಇರುವಂತಹ, ಪ್ರಕೃತಿಗೆ ಕೊಡುಗೆಯನ್ನು ಕೊಡ್ತಾ ಇರುವಂತಹ ಯುವಕರ ಜೊತೆ ಮಾತಾಡಿದ್ವಿ ನಾವು. ನಿಧಿ ಹಾಗೆ ಅಜಯ್ ಮಾತಾಡಿದರು, ಅವರ ಕವಚ ಸಂಸ್ಥೆಯ ಕುರಿತು ಒಂದಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡ್ರು. ಇದೀಗ ನೀವು ಅದರ ಕುರಿತಾಗಿ ಅನಿಸಿಕೆ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂತಹ ಸಮಯ. ನೀವು ಕೂಡ ಮನೆಯಲ್ಲಿ ಮಣ್ಣಿನ ಗಣೇಶನ ವಿಗ್ರಹವನ್ನೇ ತರ್ತೀರಾ? ಮನೆಯ ಮುಂದೆ ಮರ ಬೆಳೆಸೋದಕ್ಕೆ ಜಾಗ ಇದೆ ಅಂದರೆ ಮರ ಬೆಳೆಸೋದ್ರಲ್ಲಿ ನಿಮಗೆ ಆಸಕ್ತಿ ಇದೆಯಾ? ನಿಮ್ಮ ಮನೆಯ ಸುತ್ತಮುತ್ತ ಗಿಡಮರಗಳನ್ನು ನೀವು ಬೆಳೆಸ್ತಾ ಇದ್ದೀರಾ? ಹಾಗೆಯೇ ಕಸ ವಿಲೇವಾರಿಯ ಕುರಿತಾಗಿ ನೀವೆಷ್ಟು ಜಾಗೃತಿಯನ್ನು ಹೊಂದಿದ್ದೀರಿ? ಎಷ್ಟರ ಮಟ್ಟಿಗೆ ಹಸಿ ಕಸ ಒಣಕಸ ಬೇರ್ಪಡಿಸಿ ಕೊಡ್ತೀರಿ? ಇ ವೇಸ್ಟ್ ಸೆಗ್ರಿಗೇಷನ್ ಬಗ್ಗೆ ನಿಮಗೆ ಮಾಹಿತಿ ಇದೆಯಾ? ಇಷ್ಟು ವಿಚಾರಗಳ ಕುರಿತು ನಿಮ್ಮ ಅನಿಸಿಕೆಗೆ ಸ್ವಾಗತ. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆಯಲ್ಲಿಗೆ ಸಂದೇಶ ಕಳಿಸಿ. ಕವಚದ ಬಗ್ಗೆ ಅರಿತುಕೊಂಡು ವಿದ್ಯಾರ್ಥಿಗಳಿಂದ ಒಳ್ಳೆಯ ಕೆಲಸ ನಡೀತಾ ಇದೆ, ಅವರ ಉತ್ತಮ ಕೆಲಸ ಹೀಗೆ ಮುಂದುವರಿಸಲಿ, ಹಾಗೆ ಒಂದು ವಿಷಯ ಎಲ್ಲರ ಗಮನಕ್ಕೆ ಬರಲು ಅನ್ನುವಂಥ ಕಾರಣದಿಂದಾಗಿ ಹೇಳ್ತಾ ಇದ್ದೀನಿ. ಬೆಂಗಳೂರಿನಲ್ಲಿ ಓಡಾಡಬೇಕಾದ್ರೆ ಗಮನಿಸಿದ ವಿಷಯ ಏನಂದರೆ, ಫ್ಲೈಓವರ್ ಮತ್ತು ಮೆಟ್ರೋ ಪಿಲ್ಲರ್ಗಳಲ್ಲಿ ಬೆಳೆದಂತಹ ಆಲ, ಅತ್ತಿ, ಅಶ್ವತ್ಥ ವೃಕ್ಷ ಅಂದರೆ ಅದರ ಸಸಿಗಳು ಬೆಳೀತಾ ಇದೆ ಅಂತ, ಇದರಿಂದ ತೊಂದರೆ ಬರುತ್ತೆ ಖಂಡಿತವಾಗ್ಲೂ ಅಂತ ಹೇಳಿ ಮೆಸೇಜ್ ಮಾಡ್ತಾ ಇದ್ದಾರೆ. ಬಹರೈನ್ನಿಂದ ಪದ್ಮಾ ಅವರು ಈ ಸಂದೇಶ ಕಳಿಸಿದ್ದಾರೆ. ಸಂಜೆಯ ಬಾನಿನಲ್ಲಿ ಸುಮಧುರವಾದಂತಹ ಮಾಹಿತಿ ಮತ್ತು ಹಾಡುಗಳು ಅದ್ಭುತವಾಗಿದೆ ಅಂತ ಹೇಳಿ ಶಿವಮೊಗ್ಗ ಜಿಲ್ಲೆಯಿಂದ ಶ್ರೀಧರ್ ಪನ್ನಗ ಅವರು ಸಂದೇಶ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಂದೇಶಕ್ಕಾಗಿ. ಹಾಗೆಯೇ ಶಾಂತಾಚಾರ ಬಡಿಗೇರ ಅವರು ಕವಚ ಫೌಂಡೇಶನ್ನ ಕುರಿತಾಗಿ ಮೆಸೇಜ್ ಮಾಡಿದ್ದಾರೆ. ಅಜಯ್ ಅವರು ಮಾಡ್ತಾ ಇರುವಂಥ ಸಮಾಜಮುಖಿ ಸೇವೆಯನ್ನು ಮೆಚ್ಚಿ ತುಂಬಾ ಸಂತೋಷ ಆಗ್ತಾ ಇದೆ. ಅವರ ಸೇವಾ ಮನೋಭಾವ, ಸಾಧನೆ ಹಾಗೆ ಸಮಾಜದ ಒಳಿತಿಗಾಗಿ ಕೈಗೊಂಡಿರುವಂತಹ ಕಾರ್ಯಗಳು ನಿಜಕ್ಕೂ ಶ್ಲಾಘನೀಯ. ಅವರ ಮುಂದಿನ ಎಲ್ಲಾ ಯೋಜನೆಗಳು ಕೂಡ ಯಶಸ್ವಿಯಾಗಿ ನೆರವೇರಲಿ, ಇನ್ನಷ್ಟು ಜನರಿಗೆ ಅವರ ಸೇವೆಯ ಪ್ರಯೋಜನ ದೊರೆಯಲಿ ಅಂತ ಆಶಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಅಶೋಕ್ ಲಿಂಗಯ್ಯ ಅವರು ಪ್ಲೀಸ್ ಕವಚದ ಫೋನ್ ನಂಬರ್ ಕೊಡಿ ನಮಗೆ ಅಂತ ಹೇಳಿ ಮೆಸೇಜ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕಾಗಿ ಅಂತ ಹೇಳ್ತಾ ಕೇಳ್ತಾ ಇರಿ ಆಕಾಶವಾಣಿ ಎಫ್ ಎಂ ರೈನ್ಬೋ. ಹಾಗೆಯೇ ನೀವು ಕೂಡ ಈ ಒಂದು ಕಾರ್ಯಕ್ರಮದ ಕುರಿತಾಗಿ, ಈ ಒಂದು ವಿಚಾರದ ಕುರಿತಾಗಿ ನಿಮ್ಮ ಮನಸ್ಸಿನ ಮಾತನ್ನು ನಮ್ಮ ಜೊತೆ ಹಂಚಿಕೊಳ್ಳಿ.

ಆಕಾಶವಾಣಿಯ ಎಫ್ಎಂ ರಾಯಂಪು ಕೇಳ್ತಾ ಇದ್ದೀರಿ. ಕವಚ ಫೌಂಡೇಶನ್ ಕಡೆಯಿಂದ ಮಾಡ್ತಾ ಇರುವಂತಹ ಕೆಲಸದ ಕುರಿತಾಗಿ ಹೇಳಿದ್ವಿ, ಮತ್ತೆ ನೀವು ಕೂಡ ತುಂಬಾ ಜನ ಮೆಚ್ಚಿ ಸಂದೇಶವನ್ನು ಕಳಿಸ್ತಾ ಇದ್ದೀರಿ, ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ಫೋನ್ ನಂಬರ್ನ ಕೇಳಿದ್ರಿ, ಆದ್ರೆ ಫೋನ್ ನಂಬರ್ಗಿಂತ ಹೆಚ್ಚಾಗಿ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ಮೇಲ್ ಮುಖಾಂತರ ಅವರನ್ನು ತಲುಪಿದ್ರೆ ತುಂಬಾನೇ ಒಳ್ಳೇದು ಅಂತ ಅನ್ಸುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ನಾವು _ ಕವಚ ಅಂತ ಕೊಟ್ರೆ ಇವರ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಸಿಗುತ್ತೆ, ಅಲ್ಲಿ ನೀವು ಅವರನ್ನ ಅವರಿಗೆ ಮೆಸೇಜ್ ಮಾಡಬಹುದು, ಹಾಗೇನೆ ಏನು ಬೇಕು ಇನ್ಫಾರ್ಮೇಶನ್ ಅದನ್ನ ತಿಳ್ಕೋಬಹುದು. ಅಥವಾ ಮೇಲ್ ಕಳಿಸ್ತೀನಿ ಅಂದ್ರೆ naavu.kavacha@gmail.com naavu.kavacha@gmail.com ಇಲ್ಲಿಗೆ ನೀವು ಮೇಲ್ ಕಳಿಸಬಹುದು. ಇವೆರಡೂ ಮುಖಾಂತರ ನೀವು ಕವಚ ಫೌಂಡೇಶನ್ ತಲುಪಬಹುದಾಗಿದೆ. ಇದಕ್ಕಿಂತ ಇನ್ನ ಸಿಂಪಲ್ ಆಗಿ ನೀವು ಏನ್ ಮಾಡಬಹುದು ಅಂತ ಅಂದ್ರೆ, ಒಂದು ಪ್ಲಾಸ್ಟಿಕ್ ಬಳಕೆಯನ್ನ ಆದಷ್ಟು ನಿಷೇಧಿಸೋದು, ಆದಷ್ಟು ಕಡಿಮೆ ಮಾಡೋದು, ಮತ್ತೆ ಕಸ ವಿಲೇವಾರಿಯನ್ನ ಸರಿಯಾಗಿ ಮಾಡುವಂಥದ್ದು. ಮನೆಯಿಂದ ಎಲ್ಲಿ ಅಂದ್ರೆ ಅಲ್ಲಿ ಖಾಲಿ ಸೈಟ್ಗಳಲ್ಲಿರಬಹುದು ಅಥವಾ ರಸ್ತೆ ತುದಿಯಲ್ಲಿರಬಹುದು, ಕಸವನ್ನ

ಎಸ್ದು ಹೋಗೋದನ್ನ ನಾವು ನೋಡ್ತಾ ಇದ್ದೀವಿ. ಆದ್ರೆ ಹಾಗೆ ಮಾಡದೆ ಕಸದ ಗಾಡಿ ಮನೆ ಮುಂದೆ ಬಂದಾಗ ಸೆಗ್ರಿಗೇಟ್ ಮಾಡಿ ವೇಸ್ಟ್ ನ ಕೊಡುವಂತದ್ದಿರಬಹುದು. ಮತ್ತೆ ಆದಷ್ಟು ಹಸಿ ಕಸವನ್ನ ನಿಮ್ಮ ಮನೆಯಲ್ಲೇ ಗೊಬ್ಬರ ಮಾಡೋದಕ್ಕೆ ಆಗತ್ತಾ, ನಿಮ್ಮ ಮನೆಯಲ್ಲಿರುವಂತಹ ತರಸಿ ತೋಟಕ್ಕೆ ಅದನ್ನ ಬಳಸೋಕೆ ಆಗತ್ತಾ, ಯೋಚನೆ ಮಾಡಿ. ಆ ಮುಖಾಂತರ ನೀವು ಸಹಾಯ ಮಾಡಬಹುದು. ಇದಲ್ಲದೆ ಎಲ್ಲೆಲ್ಲಿ ಈ ಬಗೆಯ ಡ್ರೈವ್ಸ್ ನಡೀತಾ ಇರುತ್ತೆ, ಕ್ಲೀನ್ಲಿನೆಸ್ ಡ್ರೈವ್ಗಳಿರಬಹುದು ಅಥವಾ ಪ್ಲಾಂಟೇಷನ್ ಡ್ರೈವ್ಗಳಿರಬಹುದು, ಇಂತಹ ಕಡೆಗೆ ನೀವೇ ವಾಲಂಟಿಯರಿಂಗ್ ಮಾಡುವಂತದ್ದು ಇರಬಹುದು. ಅದು ಬರೀ ಕವಚ ಫೌಂಡೇಶನ್ ಅವರೇ ಮಾಡಬೇಕು ಅಂತ ಇಲ್ಲ, ಯಾವುದೇ ಫೌಂಡೇಶನ್ ಅವರು ಮಾಡ್ತಾ ಇದ್ರು, ಯಾರೇ ಈ ಸಮಾಜಮುಖಿ ಕೆಲಸವನ್ನ ಮಾಡ್ತಾ ಇದ್ರು ಕೂಡ ನಮ್ಮ ಕೈಲಾದಂತ ಅಳಿಲು ಸೇವೆ ಅಂತ ಹೇಳಿ ಅದರ ಜೊತೆಯಾಗಿ ಕೈ ಜೋಡಿಸುವಂತದ್ದು ಇರಬಹುದು. ಹಾಗೆಯೇ ಈ ಬಗೆಯಲ್ಲಿ ತೊಡಗಿಕೊಂಡಿರುವಂತಹ ಯುವಕರು, ಮಕ್ಕಳು ಯಾರೇ ಸಿಕ್ಕರು ಕೂಡ ಅವ್ರನ್ನ ಡಿಮೋಟಿವೇಟ್ ಮಾಡದೆ ಅವರಿಗೆ ಮೋಟಿವೇಟ್ ಮಾಡುವಂತ ನಾಲ್ಕಾರು ಒಳ್ಳೆಯ ಮಾತುಗಳನ್ನ ಆಡುವಂಥದ್ದು, ಇಷ್ಟನ್ನ ನೀವು ಮಾಡಿದ್ರೆ ಸಾಕು ಅಂತ ಅನ್ಸುತ್ತೆ. ಹಾಗೆ ಪ್ರಕೃತಿ ಬಗ್ಗೆ ಕಾಳಜಿ ಹೊಂದಿರುವಂತಹ ಕವಚ ಟೀಮ್ಗೆ ನನ್ನ ಧನ್ಯವಾದಗಳು. ನಾನೊಬ್ಬ ಕೃಷಿಕನಾಗಿ ತಿಳಿಯಪಡಿಸೋದೇನೆಂದ್ರೆ ಹೆಚ್ಚು ಹೆಚ್ಚು ಗಿಡಮರಗಳನ್ನ ಬೆಳೆಯಬೇಕಾದ್ದು ಎಲ್ಲರ ಕರ್ತವ್ಯ, ಹಾಗೇನೆ ವಿಷಮುಕ್ತ ಆಹಾರವನ್ನು ಸಹ ಬೆಳೆಯೋದು ಅತ್ಯವಶ್ಯಕ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ ಮಂಜುನಾಥ ಇಂದರಿಗೆ ಅವರು. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಂದೇಶಕ್ಕೂ ಅಂತ ಹೇಳ್ತಾ ಮುಂದೆ ಮತ್ತಷ್ಟು ಚಂದದ ಗೀತೆಗಳು ನಿಮ್ಮ ಜೊತೆ ಆಗ್ತಾ ಇದೆ.

ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಇವತ್ತಿನ ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮದಲ್ಲಿ ಕವಚ ಫೌಂಡೇಶನ್ ಕುರಿತಾಗಿ ತಿಳ್ಕೊಂಡ್ರಿ. ಹಾಗೆಯೇ ನೀವು ಕೂಡ ತುಂಬಾ ಪ್ರೀತಿಯಿಂದ ಮೆಸೇಜ್ ಮಾಡಿದ್ರಿ. ಪರಿಸರವನ್ನ ರಕ್ಷಿಸಿಕೊಳ್ಳೋದು ಬರೀ ಯುವಕರಷ್ಟೇ ಅಲ್ಲ, ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ, ಮನುಷ್ಯರಾದ ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ. ಪ್ರಾಣಿಗಳು ಇದೇ ಪ್ರಕೃತಿಯಲ್ಲಿ ಎಷ್ಟು ಚೆನ್ನಾಗಿ ಒಂದಾಗಿ ಬೆರೆತು ಹೋಗಿರುತ್ತೆ, ಅದು ಯಾವುದೇ ಕಾರ್ಬನ್ ಫುಟ್ ಪ್ರಿಂಟ್ನ ಬಿಡೋದೇ ಇಲ್ಲ, ಅದರಿಂದ ಪರಿಸರಕ್ಕೆ ಕಷ್ಟ ಆಗುವಂತಹ ಮಾತೇ ಇಲ್ಲ. ಅಷ್ಟರ ಮಟ್ಟಿಗೆ ಸ್ವಚ್ಛವಾಗಿ ಸುಂದರವಾಗಿ ಸರಳವಾಗಿ ಬದುಕತ್ತೆ. ಮನುಷ್ಯರು ತೀರಾ ಅಷ್ಟರ ಮಟ್ಟಿಗೆ ಬದುಕೋಕೆ ಆಗಲಿಲ್ಲ ಅಂದ್ರೂ ನಮ್ಮ ಕೈಲಾದ ಪ್ರಯತ್ನವನ್ನು ಮಾಡೋಣ. ಸರಳವಾದಂತಹ ಸಂಗತಿಗಳಲ್ಲೇ ಸುಖವನ್ನು ಹುಡುಕೋಣ, ಸೌಂದರ್ಯವನ್ನು ಕಾಪಾಡಿಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀರಿ. ಇದುವರೆಗೂ ನಿಮ್ಮ ಜೊತೆಯಾಗಿದ್ದುದು ನಾಗಶ್ರೀ. ಈ ಕಾರ್ಯಕ್ರಮ ಖುಷಿ ಕೊಟ್ಟಿದೆ, ಹಾಡುಗಳು ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ.

ಇದುವರೆಗೆ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ಕೇಳಿದ್ರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಆತ್ಮೀಯ ಕೇಳುವರಿಗೆಲ್ಲ ರೂಪ ಮಾಡುವ ಶುಭ ಸಂಜೆಯ ನಮಸ್ಕಾರಗಳು. ತರಂಗಾಂತರ 102.1 ಮೆಗಾಹರ್ಟ್ಸ್ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಸಮಯ ಸರಿಯಾಗಿ 5 ಗಂಟೆ. ಕೇಳಿ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ಮುಂಗಾರು ಮಳೆ ಚಿತ್ರದ ಗೀತೆಗೆ ಹಾಡಿದ್ದಾರೆ ಸೋನು ನಿಗಮ್. ಸಂಗೀತ ಸಂಯೋಜನೆ ಮನೋಮೂರ್ತಿ. ಸಾಹಿತ್ಯ ಜಯಂತ್ ಕಾಯ್ಕಿಣಿ.

ಈಗ ಕೇಳಿ ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆಗೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಸಂಗೀತ ಸಂಯೋಜನೆ ಹಾಗೂ ಸಾಹಿತ್ಯ ಕೆ ಕಲ್ಯಾಣ್ ಅವರದು.

ಈಗ ಕೇಳಿದ ಗೀತೆಯನ್ನು ಪ್ರೀತಿಗಾಗಿ ಚಿತ್ರದುರ್ಗಕ್ಕಿತ್ತು. ಸಾಹಿತ್ಯ ಕೆ ಕಲ್ಯಾಣ್, ಗಾಯಕ ಹರಿಹರನ್, ಸಂಗೀತ ಸಂಯೋಜನೆ ಆರ್ ಪಿ ಪಟ್ನಾಯಕ್. ಈಗ ಕೇಳಿ ಸವಿಸವಿ ನೆನಪು ಚಿತ್ರದ ಗೀತೆಗೆ ಸಂಗೀತ ನೀಡಿದ್ದಾರೆ ಆರ್ ಪಿ ಪಟ್ನಾಯಕ್, ಸಾಹಿತ್ಯ ನಾಗತಿಹಳ್ಳಿ ಚಂದ್ರಶೇಖರ್, ಗಾಯಕರು ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯ ಗೀತೆಯನ್ನ ಕೇಳಿ ಬರೋಣ. ಯಜಮಾನ ಚಿತ್ರದ ಗೀತೆಗೆ ಸಂಗೀತ ನೀಡಿದ್ದಾರೆ ರಾಜೇಶ್ ರಾಮನಾಥ್, ಸಾಹಿತ್ಯ ಕೆ ಕಲ್ಯಾಣ್, ಗಾಯಕರು ರಾಜೇಶ್ ಹಾಗೂ ಚಿತ್ರಾ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದ್ರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 5:30. ಯುವ ಸ್ನೇಹಿತರ ಕಾರ್ಯಕ್ರಮ ಯುವವಾಣಿ.

0: ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ರೋವರ್ ಮತ್ತು ರೇಂಜರ್ ಕಾರ್ಯಚಟುವಟಿಕೆ ಕುರಿತು ಜಿಲ್ಲೆಯ ರೋವರ್ನ ಆಯುಕ್ತರಾದ ಡಾಕ್ಟರ್ ಪ್ರಾಣೇಶ್ ಕುಲಕರ್ಣಿ ಅವರ ಜೊತೆ ಸಂದರ್ಶನ. ಸಂದರ್ಶಕರು ವೆಂಕಟೇಶ್ ಹೂಗಾರ್.
1: ಆತ್ಮೀಯ ಯುವ ಸ್ನೇಹಿತರೆ, ಹಾಗೆ ಕೇಳುಗರೆ, ನಮ್ಮ ಶಾಲಾ ಕಾಲೇಜುಗಳಲ್ಲಿ ನಾವು ಚಿಕ್ಕವರಿಂದ ಹಿಡಿದು ಒಂದು ಕಾಲೇಜ್ ಹಂತದವರೆಗೆ ಬರೋವರೆಗೆ ಒಂದಷ್ಟು ಶಿಸ್ತು, ಒಂದಷ್ಟು ಎಜುಕೇಷನ್ ಭಾಗವಾಗಿ ಈ ಸ್ಕೌಟ್ಸ್ ಗೈಡ್ಸನ್ನು ಕೇಳಿರ್ತವೆ. ಈ ಕಾಲೇಜ್ ಹಂತಕ್ಕೆ ಬಂದಾಗ ಇದು ರೋವರ್ ಮತ್ತು ರೇಂಜರ್ ಅನ್ನುವಂಥದ್ದನ್ನು ಕೇಳ್ತವೆ. ಹೀಗಂದ್ರೇನು, ಇದರ ಅಗತ್ಯತೆ ಏನಿದೆ, ಮತ್ತು ಇದರ ಅವಶ್ಯಕತೆ, ಮತ್ತು ಯಾರು ಮಾಡಬೇಕು, ಇದನ್ನು ಎಲ್ಲರೂ ಮಾಡಲಿಕ್ಕೆ ಬರುತ್ತಾ ಅಥವಾ ಬರೋದಿಲ್ವಾ ಹೇಗೆ ಅನ್ನೋದ್ರ ಬಗ್ಗೆ ನನ್ನೊಟ್ಟಿಗೆ ಮಾತನಾಡಲಿಕ್ಕೆ ಸ್ಟುಡಿಯೋದಲ್ಲಿ ರಾಯಚೂರು ಜಿಲ್ಲೆಯ ರೋವರ್ನ ಆಯುಕ್ತರಾಗಿರುವಂಥ ಮತ್ತು ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾಗಿರುವಂಥ ಪ್ರೊಫೆಸರ್ ಪ್ರಾಣೇಶ್ ಕುಲಕರ್ಣಿ ಸರ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ ಎಲ್ಲ ಕೇಳುಗರಿಗೆ, ತಮ್ಮೆಲ್ಲರಿಗೂ ಭಾರತ್ ಮತ್ತು ಸ್ಕೌಟ್ಸ್ ವಂದನೆಗಳು.
1: ಸರ್, ಈಗ ಈ ಸ್ಕೌಟ್ಸ್ ಗೈಡ್ಸನ್ನು ನಾನು ಪ್ರೈಮರಿ ಶಾಲೆಯ ಹಂತದಲ್ಲಿ ನೋಡಿರ್ತವೆ. ಈ ರೋವರ್ ಮತ್ತು ರೇಂಜರ್ ಅಂದರೆ ಯಾವ ವಯಸ್ಸಿನವರು, ಯಾರು ಮಾಡಬಹುದು, ಏನು?
2: ಭಾರತ್ ಸ್ಕೌಟ್ಸ್ ಗೈಡ್ಸ್ನ ಒಂದು ಭಾಗ ರೋವರ್ ಮತ್ತು ರೇಂಜರ್. ರೇಂಜರ್ ಹೆಣ್ಮಕ್ಳಿಗೆ ನಾವು ಕರಿತೀವಿ, ಆ್ಯಂಡ್ ರೋವರ್ ಅಂತಂದರೆ ಹುಡುಗರಿಗೆ ಕರಿತೀವಿ. 16 ವರ್ಷ ಮೇಲ್ಪಟ್ಟು 25 ವರ್ಷದವರೆಗೆ ಇರುವ ಯುವಕ ಮತ್ತು ಯುವತಿಯರು. ಯುವಕರು ರೋವರ್ ಟೀಮ್ನಲ್ಲಿ, ಇದು ರೋವರ್ ಕ್ರೀವ್ನಲ್ಲಿ ಸೇರ್ಬೋದು. ಮತ್ತು ರೇಂಜರ್ಸ್ ಏನಂತಂದರೆ, ರೇಂಜರ್ ಹೆಣ್ಮಕ್ಳು ಏನಂದರೆ ರೇಂಜರ್ ಟೀಮ್ನಲ್ಲಿ ಸೇರಬಹುದು. ಜೂನಿಯರ್ ಕಾಲೇಜ್ನಿಂದ ಮೇಲ್ಪಟ್ಟು ಇರುವ ಎಲ್ಲ ವಿದ್ಯಾರ್ಥಿಗಳಿಗೆ ಇದಕ್ಕೆ ರೇಂಜರ್ ಮತ್ತು ರೋವರ್ಗೆ ಅವಕಾಶ ಇರ್ತದೆ.
1: ಪದವಿ ಸ್ನಾತಕೋತ್ತರ ಇದರಲ್ಲಿ
2: ಇರ್ತದೆ.
1: ಯೂನಿವರ್ಸಿಟಿ ಲೆವೆಲ್ನಲ್ಲೂ
2: ಇರ್ತದೆ.
1: ಈ ರಾಯಚೂರು ಜಿಲ್ಲೆಯಲ್ಲಿ ಈ ಥರ ರೇಂಜರ್ ಮತ್ತು ರೋವರಲ್ಲಿ ಇರುವಂಥದ್ದು, ರೇಂಜರಲ್ಲಿ ಜಾಸ್ತಿ ಇದಾರೋ ಅಥವಾ ರೋವರಲ್ಲಿದ್ದಾರೋ ಹೇಗೆ?
2: ರೋವರ್ನಲ್ಲಿ ಸ್ವಲ್ಪ ಜಾಸ್ತಿ ಇದೆ. ರೇಂಜರ್ನಲ್ಲಿ ಇನ್ನೂ ಹುಡುಗಿಯರು ಬಹಳಷ್ಟು ಜನ ಪಾಲ್ಗೊಳ್ಳಬೇಕು. ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಇರುವಂತಹ ಯಾವುದೇ ಏನು ಕಾಲೇಜ್ ಇದೆ, ಜೂನಿಯರ್ ಕಾಲೇಜ್ ಇದೆ ಮತ್ತು ಡಿಗ್ರಿ ಕಾಲೇಜ್ಗಳಿವೆ, ಅದು ಏಡೆಡ್ ಇರ್ಬೋದು, ಅನ್ಎಡೆಡ್ ಇರ್ಬೋದು.

0: ಸರ್ಕಾರಿ ಕಾಲೇಜ್ಗಳಿರ್ಬೋದು, ಈ ಎಲ್ಲ ಸಂಸ್ಥೆಗಳಲ್ಲಿ ರೇಂಜರ್ ಮತ್ತು ರೋವರ್ ತಂಡವನ್ನು ನಿರ್ಮಾಣ ಮಾಡಬಹುದು, ಅದಕ್ಕೆ ಅವಕಾಶ ಇದೆ.
1: ಅಂದರೆ ಅದಕ್ಕೇನಾದರೂ ಅರ್ಜಿ ಸಲ್ಲಿಸುವಂಥದ್ದು ಆ ಥರ ಆಗುತ್ತಾ? ಸ್ಕೌಟ್ಸ್ ಗೈಡ್ಸ್ ವಿಭಾಗಕ್ಕೆ ಸಲ್ಲಿಸಬೇಕಾ, ಅದು ಹೇಗೆ ಸರ್?
0: ಹಾಂ, ಅಡ್ಮಿಷನ್ಸ್ ಸ್ಟಾರ್ಟ್ ಆದಮೇಲೆ ಆಯಾ ಕಾಲೇಜ್ನಲ್ಲಿ ರೋವರ್ ಮತ್ತು ರೇಂಜರ್ ಲೀಡರ್ ಇರ್ತಾರೆ. ಆ ರೋವರ್ ಮತ್ತು ರೇಂಜರ್ ಲೀಡರ್ಸ್ ಏನಂತಂದ್ರೆ ಅಡ್ಮಿಷನ್ ಸ್ಟಾರ್ಟ್ ಆದಮೇಲೆ ಒಂದು ನೋಟಿಸ್ ಕಳಿಸ್ತಾರೆ ಎಲ್ಲ ತರಗತಿಗಳಿಗೆ.
1: ಓಕೆ,
0: ಹೀಗೆ ಅಡ್ಮಿಷನ್ಸ್ ಎಲ್ಲ ಕ್ಲೋಸ್ ಆಗಿದೆ, ದಯವಿಟ್ಟು ಈಗ ನಾವು ತಂಡಗಳನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ, ನೀವು ಇದಕ್ಕೆ ಸೇರಬಹುದು ಅಂತ ಹೇಳಿ ಒಂದು ಕ್ರಿವ್ ಅಥವಾ ಟೀಮ್ನಲ್ಲಿ 24 ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅವಕಾಶ ಇರ್ತದೆ.
1: ಒಂದು ಟೀಮ್ನಲ್ಲಿ
0: 24 ರೋವರ್ಸ್, ಇನ್ನೊಂದು ಕ್ರಿವ್ನಲ್ಲಿ 24 ರೇಂಜರ್ಸ್ ಇರ್ತಾರೆ.
1: ಒಂದು ಕಾಲೇಜಿಗೆ ಒಂದು ಟೀಮ್ ಇರ್ಬೋದು ಅಥವಾ ಎ ಬಿ ಆ ಥರ ಏನಾದರೂ
0: ಇರ್ಬೋದು, ಎಷ್ಟಾದರೂ ಇರ್ಬೋದು. 24 ಜನರು ಇರುವಂತಹ ಒಂದು ಕ್ರಿವ್ ಅಥವಾ ಒಂದು ಟೀಮ್ ಅನ್ನ ಎಷ್ಟು ಜನ ಆದರೂ ನೀವು ಮಾಡ್ಬೋದು.
1: ಸರ್, ಈಗ ಇದು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಎಲ್ಲ ಕಾಲೇಜ್ಗಳಲ್ಲಿ ಇದೆಯಾ ಅಥವಾ ಇನ್ನೂ ಮಾಡ್ತಿದ್ದಾರೆ ಹೇಗೆ?
0: ಹಾಂ, ನಮ್ಮ ಸರ್ಕಾರಿ ಆದೇಶದ ಪ್ರಕಾರ ಎಲ್ಲ ಕಾಲೇಜಸ್ಗಳಲ್ಲಿ ಇದು ಕಡ್ಡಾಯವಾಗಿ ಇರಬೇಕು. ಆ್ಯಂಡ್ ಪ್ರತಿಯೊಂದು ವಿದ್ಯಾರ್ಥಿಯಿಂದ ಇಂತಿಷ್ಟು ದುಡ್ಡನ್ನು ಕಲೆಕ್ಟ್ ಮಾಡಲಾಗ್ತದೆ ಫೀಸ್ನಲ್ಲಿ. ಬಹಳಷ್ಟು ಸಂಸ್ಥೆಗಳು ಮುಂದೆ ಬರ್ತಾ ಇವೆ, ಈಗ ಇನ್ನೂ ಕೆಲವು ಸಂಸ್ಥೆಗಳು ಬರಬೇಕು. ಬಹುಶಃ ಈ ವರ್ಷದಲ್ಲಿ ಎಲ್ಲರೂ ನಮ್ಮೊಂದಿಗೆ ಕೈ ಜೋಡಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ.
1: ಇಲ್ಲಿ ನನಗೆ ಈ ಕುತೂಹಲ ಏನು ಅಂತಂದರೆ, ಈ ಸರ್ಕಾರಿ ಕಾಲೇಜು ಮತ್ತು ಎಡೆಡ್ ಕಾಲೇಜುಗಳ ವಿದ್ಯಾರ್ಥಿಗಳೇ ಹೆಚ್ಚು ಸೇರ್ಪಡೆ ಇದೆಯಾ ಅಥವಾ ಖಾಸಗಿಯವರ ಪಾರ್ಟಿಸಿಪೇಷನ್ ಹೇಗಿದೆ?
0: ಎರಡೂ ಇದೆ, ಖಾಸಗಿದವ್ರೂ ಇದ್ದಾರೆ, ಏಡೆಡ್ನವ್ರೂ ಇದ್ದಾರೆ, ಮತ್ತು ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಇದರಲ್ಲಿ ಉತ್ಸಾಹದಿಂದ ಪಾಲ್ಗೊಳ್ತಾ ಇದ್ದಾರೆ. ಇನ್ನೊಂದು, ಇಲ್ಲಿ ನಾನು ತಮ್ಮ ಮೂಲಕ ಯುವಕ ಯುವತಿಯಲ್ಲಿ ಯಾರು ಓದ್ತಾ ಇದ್ದಾರೋ ಜೂನಿಯರ್ ಕಾಲೇಜ್ ಮತ್ತು ಡಿಗ್ರಿ ಕಾಲೇಜ್ಗಳಲ್ಲಿ ಅವರಲ್ಲಿ ಮನವಿ ಮಾಡೋದಿಷ್ಟೇ, ಅವರು ತಮ್ಮ ಪದವಿ ಮುಗಿದ ಮೇಲೂ 25 ವರ್ಷದವರೆಗೆ ಅವರು ರೇಂಜರ್ ಅಥವಾ ರೋವರ್ ಅಂತ ಹೇಳಿ ಪಾರ್ಟಿಸಿಪೇಟ್ ಮಾಡಬಹುದು. ಜೊತೆಗೆ ಜಿಲ್ಲಾ ಏನು ಮುಖ್ಯ ಆಯುಕ್ತರು ಇರ್ತಾರೆ, ಉದಾಹರಣೆಗೆ ನಮ್ಮ ಮಾನ್ಯ ಬಸವರಾಜ ಬೊರಡಿ ಸರ್ ಇದ್ದಾರೆ, ಅವರಿಂದ ಅನುಮತಿ ಪಡೆದುಕೊಂಡು ಅವರೇ ಒಂದು ಸ್ವಂತವಾದ ಓಪನ್ ಯೂನಿಟ್ ಕೂಡ ಸ್ಟಾರ್ಟ್ ಮಾಡಬಹುದು.
1: ಓಹೋ, ಈ ರೇಂಜರ್
0: ರೇಂಜರ್ ಹೆಣ್ಮಕ್ಳಿಗೆ
1: ಮಾಡಬಹುದು.
0: ಹಾ, ಅವರು ತಮ್ಮದೇ ಆದಂತ ಒಂದು ಯಾವುದೋ ಒಂದು ಶಾಲಾ ಕಾಲೇಜ್ಗಳಲ್ಲಿ ಹೋಗಿ ಅವರಲ್ಲಿ ಒಂದು ಅವರೇ ಓಪನ್ ಯೂನಿಟ್ ಸ್ಟಾರ್ಟ್ ಮಾಡಬಹುದು, ಅವರೇ ಆ ಯೂನಿಟ್ಗೆ ಲೀಡರ್ ಆಗಿನೂ ಆಕ್ಟ್ ಮಾಡಬಹುದು.
1: ಓಹೋ, ಆ ಥರ ಅವಕಾಶ ಇದೆಯಾ ಸರ್?
0: ಆ ಥರ ಅವಕಾಶ ಇದೆ. ಅದಕ್ಕೆ ನಾನು ಇಷ್ಟೇ ನಮ್ಮ ವಿದ್ಯಾರ್ಥಿಗಳಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ, ಇದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅದ.
1: ಹೌದು,
0: ನೀವು ಓದೋ ಹೊತ್ತಿಗೆ ಇದರೊಳಗೆ ನೀವು ಟೀಮ್ನಾಗಿರ್ತೀರಾ.
1: ಹೌದು,
0: ಓದ್ ಮುಗಿದ ಮೇಲೆ ನೀವೇ ಒಂದು ಸ್ವಂತ ಒಂದು ಟೀಮ್ ಸ್ಟಾರ್ಟ್ ಮಾಡಿ ಅದರದ್ದು ಲೀಡರ್ ಕೂಡ ಆಗ್ಬಹುದು.
1: ಓಹೋ, ಸರಿ. ಈಗ ಈ ರೇಂಜರ್ ರೋವರ್ ಅನ್ನುವಂಥದ್ದು ಇದೆಯಲ್ಲ, ಏನು ಯಾಕೆ ಮುಖ್ಯ ಆಗ್ತದೆ, ಯಾಕೆ ಬೇಕು ಇಲ್ಲಿ ಅಂತ?
0: ಎರಡು ಕಾರಣಕ್ಕಾಗಿ ಬೇಕು. ಮೊದಲನೇದು, ನಮ್ಮ ಜೀವನದಲ್ಲಿ ಶಿಸ್ತು, ಸಂಯಮ ಮತ್ತು ಸಮಾಜ ಸೇವೆಗೆ ನಾನು ಯಾವಾಗಲೂ ಸಿದ್ಧನಿರುತ್ತೇನೆ ಅನ್ನೋ ಒಂದು ಮನೋಭಾವನೆ ಬೆಳೀಲಿಕ್ಕೆ ಸ್ಕೌಟ್ಸ್ ಏನಿದೆಯೋ, ರೇಂಜರ್ ಮತ್ತು ರೋವರ್ ಇದೆಯೋ, ಇದು ಬಹಳ ಬಹಳ ಅವಶ್ಯಕತೆ ಇದೆ. ಎರಡನೇದು, ಈ ರೇಂಜರ್ ಮತ್ತು ರೋವರ್ ತಂಡಗಳಲ್ಲಿ ಭಾಗವಹಿಸುವುದರ ಮೂಲಕ ವಿದ್ಯಾರ್ಥಿಗಳು ಒಂದು ತಂಡದಲ್ಲಿ ಹೇಗೆ ಕಾರ್ಯನಿರ್ವಹಿಸಬೇಕು ಅನ್ನೋದನ್ನು ಕಲಿತಾರೆ. ಯಾಕಂತಂದರೆ ಸಾಮಾನ್ಯವಾಗಿ ನಾವು ಮನೆಗಳಲ್ಲಿದ್ದಾಗ ಅಥವಾ ಕಾಲೇಜ್ನಲ್ಲಿದ್ದಾಗ ನಮ್ಗೆ ಗೊತ್ತಿದ್ದವ್ರ ಜೊತೆ ಮಾತ್ರ ವ್ಯವಹಾರ ಮಾಡ್ತೀವಿ. ಆದರೆ ಓದ್ ಮುಗಿದ ಮೇಲೆ ಹೊರಗೆ ಹೋಗ್ತೀವಿ, ಹೊರಗಿನ ಪ್ರಪಂಚದಾಗ ಭಿನ್ನ ಭಿನ್ನ ಜನ ಇರ್ತಾರೆ, ಅವರೊಂದಿಗೆ ನಾವು ಹೇಗೆ ವ್ಯವಹರಿಸಬೇಕು, ಹೇಗೆ ವರ್ತಿಸಬೇಕು ಅನ್ನೋದನ್ನು ಈ ರೇಂಜರ್ ಮತ್ತು ರೋವರ್ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಅವರು ಅದನ್ನು
1: ಕಲ್ಕೊಳ್ಬೋದು. ಅಂದರೆ ಇದು ಪೂರಕವಾಗಿ ಎಜುಕೇಷನ್ಗೆ, ಅಂದರೆ ನಮ್ಮ ತರಗತಿಗಳಿಗೆ ಏನೋ ಪಿ ಯು ಸಿ ಓದ್ತಿರ್ತಾರೆ ಅಥವಾ ಡಿಗ್ರಿ ಓದ್ತಿರ್ತಾರೆ ಅಥವಾ ಸ್ನಾತಕ ಕೋರ್ಸ್ಗಳನ್ನು ಮಾಡ್ತಿರ್ತಾರೆ, ಅವ್ರಿಗೇನಾದರೂ ಇದು ಅಂಕ ಅಥವಾ ಹೆಚ್ಚುವರಿಯಾಗಿ ಏನಾದರೂ ಸೇರ್ಪಡೆ ಆಗುತ್ತಾ ಅವ್ರಿಗೇನಾದರೂ?
0: ಹಾಂ, ಖಂಡಿತವಾಗಿಯೂ. ಈಗ ಈ ರೇಂಜರ್ ಮತ್ತು ರೋವರ್ಗಳಲ್ಲಿ ಯಾರು ಭಾಗವಹಿಸ್ತಾರೋ ಅವರಿಗೆ ಪ್ರವೇಶ ಅಂತ ಇರ್ತದೆ ಒಂದು, ಅಲ್ಲಿಂದ ನಿಪುಣ ಅಂತ ಒಂದು ಎಕ್ಸಾಮ್ ಇರ್ತದೆ, ರಾಜ್ಯಪಾಲರದ್ದು ಪ್ರಶಸ್ತಿಗೆ ಇರ್ತದೆ ಮತ್ತು ರಾಷ್ಟ್ರಪತಿಗಳ ಪ್ರಶಸ್ತಿಗೆ ಇರ್ತದೆ, ಬೇರೆ ಬೇರೆ ಪ್ರಕಾರದ ಪ್ರೊಫಿಸಿಯನ್ಸಿ ಬ್ಯಾಡ್ಜಸ್ ಇರ್ತವೆ. ಇವಕ್ಕೆ ಅವರು ಸಿದ್ಧತೆ ಮಾಡ್ಕೊಳ್ಬೇಕಾದ್ರೆ ಇದೇ ಮನೋಭಾವ ಅವರ ದೈನಂದಿನ ವಿದ್ಯಾಭ್ಯಾಸಕ್ಕೂ ಅದು ಅನ್ವಯಿಸ್ತದೆ. ಆದ್ದರಿಂದ ಅವರು ತಮ್ಮ ವಿದ್ಯಾಭ್ಯಾಸದ ಜೊತೆಗೆ ತಮ್ಮ ಹೆಚ್ಚುವರಿ ಏನು ಕೆರಿಯರ್ ಡೆವಲಪ್ಮೆಂಟ್ ಅದ, ಅದರಲ್ಲಿಯೂ ಕೂಡ ಅವರು ಒಳ್ಳೆಯದಾಗಿ ತಮ್ಮನ್ನು ತಾವು ನಿರ್ಮಾಣ ಮಾಡ್ಕೋಬಹುದು.
1: ಸರಿ, ಈಗ ನಾನು ಸಹಜವಾಗಿ ಯೂತ್ಸು ಸೇರ್ಪಡೆಗೆಕ್ಕಿಂತ ಮುಂಚೆ ಆಸಕ್ತಿ ಇರ್ತದೆ ಅಥವಾ ಸೇರುವ ಮಾರ್ಗ ಗೊತ್ತಿರೋದಿಲ್ಲ ಅವರಿಗೆ.
0: ಹೌದು,
1: ಸೊ ಅದನ್ನು ಯಾವ ರೀತಿ ಅವೇರ್ ಮಾಡುವಂಥದ್ದು, ಅವೇರ್ನೆಸ್ ಮಾಡುವಂಥದ್ದು?
0: ಈ ವರ್ಷ ಅಡ್ಮಿಷನ್ ತೆಗೆದುಕೊಂಡ ಹುಡುಗರು ಅವರ ಪ್ರಾಚಾರ್ಯರಿಗೆ ಭೇಟಿ ಆಗಬಹುದು, ಅವರ ಪ್ರಾಚಾರ್ಯರಿಗೆ ಇನ್ನು, ಯಾಕಂದ್ರೆ ಕೆಲವು ಇನ್ಸ್ಟಿಟ್ಯೂಷನ್ಸ್ನಾಗ ಆ ಟೀಮ್ಗಳಿರೋದಿಲ್ಲ, ಅವರಿಗೆ ಗೊತ್ತಿಲ್ಲದೆ

0: ಇದ್ದಾಗ ನಿಜಲಿಂಗಪ್ಪ ಕಾಲೋನಿಯಲ್ಲಿ ನಮ್ಮ ಡಿಸಿ ಬಂಗ್ಲೋ ಹತ್ರ ನಮ್ದು ಭಾರತ್ ಸ್ಕೌಟ್ಸ್ ಗೈಡ್ಸ್ ಆಫೀಸ್ ಇದೆ. ಒಳ್ಳೆ ಯುವ ಮಿತ್ರರಿದ್ದಾರೆ ಅಂಬಣ್ಣ ನಾಯಕ್ ಅಂತ ಹೇಳಿ, ಅವರು ಸರಿಯಾದ ಮಾರ್ಗದರ್ಶನ ಮಾಡ್ತಾರೆ. ಅಲ್ಲಿ ಇರದೇ ಇದ್ರೆ ಪಕ್ಷದಲ್ಲಿ ಅದ್ರ ಪಕ್ಕದಲ್ಲಿಯೇ ನನ್ನ ಆಫೀಸ್ ಇದೆ ಗವರ್ಮೆಂಟ್ ಡಿಗ್ರಿ ಕಾಲೇಜ್ ನಾಗ. ಅಲ್ಲಿ ಬಂದು ಯಾರಾದ್ರೂ ಮಾಹಿತಿ ಕೇಳಿದ್ರೆ ಡೆಫಿನೆಟ್ ಆಗಿ ನಾವು ಮಾಹಿತಿ ಕೊಡ್ತೀವಿ. ಅಂಡ್ ಈ ಮೂಲಕ ಎಲ್ಲಾ ವಿದ್ಯಾರ್ಥಿಗಳು ಭಾಗವಹಿಸ್ಲಿಕ್ಕೆ ನಾನು ರಿಕ್ವೆಸ್ಟ್ ಮಾಡ್ಕೋತೇನೆ.
1: ಸರಿ, ಈಗ ವಿದ್ಯಾರ್ಥಿಗಳಿಗೆ ಆಸಕ್ತಿ ಇದ್ರು ಪಾಲಕರು ಅವೆಲ್ಲ ಏನ್ ಮಾಡ್ತೀರಿ, ಮೊದಲು ಓದ್ರಿ, ಮೊದಲು ರಿಸಲ್ಟ್ ತಗೊಂಡ್ ಬರ್ರಿ, ಏನೋ ಒಂದು ಬೇರೆ ಬೇರೆ ಆಸೆಗಳು ಪಾಲಕರಲ್ಲಿ ಇರ್ತವೆ. ಈ ತರದ ಪ್ರಶ್ನೆ ಮಾಡುವಂತ ಪಾಲಕರಿಗೆ ನೀವು ಹೇಳೋದಾದ್ರೆ?
0: ಪಾಲಕರಿಗೂ ಹೇಳ್ತೀನಿ, ಜೊತೆಗೆ ವಿದ್ಯಾರ್ಥಿಗಳಿಗೂ ನಾನು ತಿಳಿಸೋದೇನಂತಂದ್ರೆ, ಭಾರತ ಸ್ಕೌಟ್ಸ್ ಗೈಡ್ಸ್ದು ಏನು ಈ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸ್ತಾರೋ, ಅವರು ಈ ಪ್ರಮಾಣ ಪತ್ರ ಮತ್ತು ಪ್ರಶಸ್ತಿಗಳೇನು ತಗೋತಾರೋ ಅದರಿಂದ ಅವರಿಗೆ PG ಕೋರ್ಸ್ಗಳಲ್ಲಿ ಅವಕಾಶ ಅದ, ರಿಸರ್ವೇಷನ್ ಇರ್ತಾವ. ಜೊತೆಗೆ ಉದ್ಯೋಗ ಅವಕಾಶಗಳಲ್ಲಿಯೂ ಅವರಿಗೆ ರಿಸರ್ವೇಷನ್ ಇರ್ತದೆ. ಹೀಗಾಗಿ ಅವ್ರ ಮಕ್ಕಳಿಗೆ ಅವರು ಪಡೆಯುವ ಪದವಿ ಸರ್ಟಿಫಿಕೇಟ್ಗಳು ಎಷ್ಟು ಇಂಪಾರ್ಟೆಂಟ್ ಇವೆಯೋ ಅಷ್ಟೇ ಇಂಪಾರ್ಟೆಂಟ್ ಈ ರೋವರ್ ಮತ್ತು ರೇಂಜರ್ನಿಂದ ಸಿಗುವ ಸರ್ಟಿಫಿಕೇಟ್ಗಳು ಕೂಡ ಅಷ್ಟೇ ಇಂಪಾರ್ಟೆಂಟ್ ಇವೆ. ಆದ್ದರಿಂದ ಪಾಲಕರು ಪೋಷಕರು ತಮ್ಮ ಮಕ್ಕಳನ್ನು ಪ್ರೋತ್ಸಾಹ ಮಾಡಬೇಕಂತ ಹೇಳಿ ಕೇಳ್ಕೊಳ್ತೇನೆ.
1: ಸರ್, ನನಗೆ ಈ NSS ಕೇಳಿದ್ದೀವಿ, ಬೇರೆ ಬೇರೆ ಊರುಗಳಲ್ಲಿ ಸಮಾಜ ಸೇವೆ ಬೇರೆ ಬೇರೆ ಕೆಲಸಗಳು ಮಾಡ್ತಿರ್ತಾರೆ, ಈ ರೇಂಜರ್ ರೋವರ್ಸ್ ಕರ್ತವ್ಯಗಳೇನು?
0: ರೇಂಜರ್ ರೋವರ್ಸ್ದು ಬಹಳ ಅದ್ಭುತವಾದ ಕರ್ತವ್ಯ ಇದೆ. NSS ಆಗಲಿ, NCC ಆಗಲಿ ಮತ್ತು ರೆಡ್ ಕ್ರಾಸ್ ಆಗಲಿ ಹೇಗೆ ಸಮಾಜದಲ್ಲಿ ಕೆಲಸ ಮಾಡ್ತವೆಯೋ ಅದೇ ರೀತಿ ರೇಂಜರ್ ರೋವರ್ಸ್ ಕೂಡ ಕೆಲಸ ಮಾಡ್ತದೆ. ನಮ್ಮ ವಿದ್ಯಾರ್ಥಿಗಳಿಗೆ ಕ್ಯಾಂಪ್ ಇರ್ತದೆ ಸರ್. ಆ ಕ್ಯಾಂಪ್ನಾಗ ಏನಂತಂದ್ರೆ, ನಾವು ಪ್ರಾಥಮಿಕ ಚಿಕಿತ್ಸೆ ಹೆಂಗೆ ಕೊಡಬೇಕು ಹೇಳ್ತೀವಿ, ಆಪತ್ಕಾಲದಲ್ಲಿ ಹೇಗೆ ನಿರ್ವಹಣೆ ಮಾಡ್ಬೇಕನ್ನೋದನ್ನ ಹೇಳ್ತೀವಿ. ಬೆಂಕಿ ಇರಬಹುದು, ಚಂಡಮಾರುತ ಇರಬಹುದು, ಬಿರುಗಾಳಿ ಇರಬಹುದು, ಪ್ರವಾಹ ಇರಬಹುದು, ಭೂಕಂಪ ಇರಬಹುದು, ಆಕ್ಸಿಡೆಂಟ್ಗಳಿರಬಹುದು, ಇಂಥ ಹೊತ್ತಿನಾಗೆ ಹೇಗೆ ಸಂಯಮವನ್ನು ಕಾಪಾಡಿಕೊಂಡು ತಾವು ಸುರಕ್ಷಿತವಾಗಿದ್ದು ತಮ್ಮ ಸುತ್ತಮುತ್ತ ಇರುವವರಿಗೆ ಹೇಗೆ ಸುರಕ್ಷಿತವಾಗಿರಬೇಕು ಅನ್ನೋದು ಕೂಡ ಟ್ರೈನಿಂಗ್ನಾಗ ಹೇಳ್ಕೊಡ್ತೀವಿ. ತಮ್ಮ ಗಮನಕ್ಕೆ ತರ್ತೇನೆ, ಲಾಸ್ಟ್ ಇಯರ್ NDRF ತಂಡದೊಂದಿಗೆ SDRF ತಂಡದೊಂದಿಗೆ ನಾವು ಸೇರಿಕೊಂಡು ಏನಂದ್ರೆ ಆಪತ್ ಮಿತ್ರ ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡಿದ್ದೀವಿ ಚಿಕ್ಕಬಳ್ಳಾಪುರದ. ಇದು ದೊಡ್ಡಬಳ್ಳಾಪುರದಲ್ಲಿ ಅತ್ಯಂತ ಸಕ್ಸಸ್ಫುಲ್ ಆಗಿ ನಾವೇನಂದ್ರೆ ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ ಆಪತ್ ನಿರ್ವಹಣೆ ಅದು. ಸೊ ಹೀಗಾಗಿ ಇದು ವ್ಯಕ್ತಿತ್ವ ನಿರ್ಮಾಣ ಮಾಡುವಂತ ಒಂದು ವೇದಿಕೆ ಆಗಿದೆ. ರೋವರ್ ರೇಂಜರ್ದಲ್ಲಿ ವಿದ್ಯಾರ್ಥಿಗಳು ಸೇರಬೇಕು.
1: ನಮ್ಮ ಜಿಲ್ಲೆಯಿಂದ ಆ ಥರ ಟ್ರೈನಿಂಗ್ ಅಂದರೆ ಈಗ ನೀವು ಹೇಳಿದ್ರಲ್ಲ ಆ ಥರ ತರಬೇತಿ ಪಡೆದಂಥ ಮಕ್ಕಳ ಸಂಖ್ಯೆ ಎಷ್ಟಿದೆ ಸರ್ ನಿಮ್ಗೆ?
0: ಈಗ 126 ಜನ ಇದ್ದಾರೆ. ಅವರಿಗೆ ಸರ್ಟಿಫಿಕೇಟ್ಸ್ ಕೂಡ
1: ಸೆಲೆಕ್ಷನ್ ಇತ್ತು ಅದೇನಾದರೂ
0: ಆರಿಸ್ಕೊಂಡು ಕಳಿಸಿದ್ದೀವಿ ಸರ್. ಎಲ್ಲ ಕಾಲೇಜ್ಗಳಿಗೆ ಆಯ್ಕೆ ಇತ್ತು, ಅಂಥ ವಿದ್ಯಾರ್ಥಿಗಳು ಹೋಗಿ ಸಕ್ಸಸ್ಫುಲ್ ಆಗಿ ತೊಗೊಂಡು ಬಂದಿದ್ದಾರೆ. ಅವರಿಗೆ 10,000 ರೂಪಾಯಿ ಮೌಲ್ಯದ ಕಿಟ್ ಕೂಡ ಬಂದಿದೆ. ಅದನ್ನು ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಮಾರ್ಗದರ್ಶನದಾಗೆ ಅವಕ್ಕೆ ಡಿಸ್ಟ್ರಿಬ್ಯೂಟ್ ಕೂಡ ಮಾಡ್ತೀವಿ.
1: ಓಕೆ ಸರ್, ಈಗ ಇವರು ಪ್ರಮುಖವಾದಂಥ ಸೇವೆಗಳನ್ನು ನಾವು ಗಮನಿಸೋದಾದರೆ ಯಾವ ಸಂದರ್ಭದಲ್ಲಿ, ಈಗ ನೀವು ಹೇಳಿದ್ರು ಉದ್ಯೋಗದಲ್ಲಿ ಒಂದಷ್ಟು ಮೀಸಲಾತಿ ಸಿಗ್ತದೆ ಮತ್ತು ಬೇರೆ ಬೇರೆ ಸರ್ಟಿಫಿಕೇಟ್, ಇವ್ರ ಹಂತಗಳಿರ್ತಾವ ಅಂದರೆ ಬೇರೆ ಬೇರೆ ಭಾಗವಹಿಸುವಿಕೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಭಾಗವಹಿಸುವಿಕೆ, ರಾಷ್ಟ್ರ ಮಟ್ಟದ್ದು?
0: ಹೌದು,
1: ಆ ಥರ ಏನಾದರೂ
0: ಹೌದು. ಜಂಬೂರಿ ಅಂತ ನಡೀತದೆ, ಜಿಲ್ಲಾ ಮಟ್ಟದಲ್ಲೂ ಇರ್ತದೆ, ರಾಜ್ಯ ಮಟ್ಟದಲ್ಲೂ ಇರ್ತದೆ, ರಾಷ್ಟ್ರ ಮಟ್ಟದಲ್ಲಿ ಇರ್ತದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಇರ್ತದೆ. ನಮ್ಮ ಉದಾಹರಣೆಗೆ ನಮ್ಮ ರಾಯಚೂರಿನಿಂದ ಯಾವ್ದಾದ್ರೂ 2 ವಿದ್ಯಾರ್ಥಿಗಳು ಒಳ್ಳೆ ಪರ್ಫಾರ್ಮೆನ್ಸ್ ತೋರಿಸಿದ್ರೆ ಇವರು ಬೇರೆ ದೇಶಗಳಲ್ಲಿ ಹೋಗಿ ಭಾಗವಹಿಸಬಹುದು.
1: ಅಲ್ಲಿ ಕೂಡ ಈ ತರ ಸೇಮ್
0: ಅಲ್ಲಿನ ವಿದ್ಯಾರ್ಥಿಗಳು ನಮ್ಮ ದೇಶಕ್ಕೆ ಬಂದು ಉದಾಹರಣೆಗಳು ಇವೆ. ಪ್ರತಿ ವರ್ಷ ಇದೆ. ತಮ್ಮೆಲ್ಲರ ಹಾರೈಕೆ ಮತ್ತು ನಮ್ಮ ರಾಯಚೂರು ಜಿಲ್ಲೆಯವರೆಲ್ಲ ಹಾರೈಕೆ ಇದ್ರೆ ಈ ಬಾರಿಯ ಏನು ಜಂಬೂರಿ ಏನೋ ನಮ್ಮ ರಾಯಚೂರಲ್ಲಿಯೇ ಮಾಡ್ಬೇಕಂತಿದೆ. ತಮ್ಮೆಲ್ಲರ ಸಹಕಾರವನ್ನು ಕೂಡ ಕೋರ್ತೀವಿ.
1: ಏನ್ ಸರ್ ಜಂಬೂರಿ ಅಂದ್ರೆ ಏನ್?
0: ಬೇರೆ ಬೇರೆ ಎಲ್ಲಾ ಕಾಲೇಜಿನ ಮಕ್ಕಳೆಲ್ಲ ಒಂದ್ ಕಡೆ ಬರ್ತಾರೆ. ಈ ನಮ್ಮ ಕಲ್ಯಾಣ ಕರ್ನಾಟಕದ್ದು ಮಾಡ್ಬೇಕಂತಿದೆ. ಸೊ ಆ 8 ಜಿಲ್ಲೆಗಳದ್ದು ವಿದ್ಯಾರ್ಥಿಗಳು ಬರ್ತಾರೆ. ಇದು ರೇಂಜರ್ ಮತ್ತು ರೋವರ್ಸ್ ಬರ್ತಾರೆ. ಅದರೊಳಗೆ ದಿನನಿತ್ಯದ ಕಾರ್ಯಕ್ರಮ ಚಟುವಟಿಕೆಗಳು ಇರ್ತವೆ, ಇನ್ಫಾರ್ಮೇಶನ್ ಪಾಸ್ ಮಾಡೋದು ಸೆಷನ್ಸ್ ಗಳು ಇರ್ತವೆ, ಟ್ರೈನಿಂಗ್ ಸೆಷನ್ಸ್ ಇರ್ತವೆ, ಪ್ರಾಕ್ಟಿಕಲ್ ಸೆಷನ್ಸ್ ಇರ್ತವೆ. ಸೊ ಅದ್ಭುತವಾದ ಕಾರ್ಯಕ್ರಮ, ಪರ್ಸನಾಲಿಟಿ ಬಿಲ್ಡ್ ಮಾಡುವಂತ ಚಟುವಟಿಕೆಗಳನ್ನ ಏಮ್ ಮಾಡಿ ಮಾಡ್ತೀವಿ.
1: ಇವತ್ತಿನ ವಿಶೇಷವಾಗಿ ನನಗೆ ಅನಿಸ್ತದೆ ಈ ತರದ ಮನಸ್ಥಿತಿ ಅಂದ್ರೆ ಇಲ್ಲಿ ಗುಂಪಿನಲ್ಲಿ ಯಾವ ರೀತಿ ಬದುಕಬೇಕು ಅನ್ನುವಂಥದ್ದು ಒಂದು ಕಲಿಸ್ಕೊಡ್ತದೆ, ಒಂದು ನಾಯಕತ್ವದ ಗುಣಗಳನ್ನು ಕಲಿಸ್ಕೊಡ್ತದೆ, ಒಂದಷ್ಟು ಕಾಮನ್ ಸೆನ್ಸ್ ಇವತ್ತಿನ ವಿದ್ಯಾರ್ಥಿಗಳಿಗೆ ಅದರ ಅಗತ್ಯತೆ ಇದೆ ಅಂತ ನನಗನ್ನಿಸ್ತದೆ. ಸೊ ಈ ತರದ ಕಲಿಸುವಿಕೆ ಇದೆಯಲ್ಲ, ತೊಡಗಿಸಿಕೊಳ್ಳುವಿಕೆ ಮುಖ್ಯ ಆಗ್ತದೆ. ಅಂದ್ರೆ ಈ ವಿದ್ಯಾರ್ಥಿಗಳ ಸ್ಪಂದನೆ ತೊಡಗಿಸಿಕೊಳ್ಳುವಿಕೆ ಹೇಗಿದೆ ಸರ್?
0: ಯಾವ ವಿದ್ಯಾರ್ಥಿ, ನೀವು ಮೊದಲಂದಿದ್ದು ಸರಿ ಇರ್ತದೆ, ವಿದ್ಯಾರ್ಥಿಗಳಿಗೆ ಏನಂದ್ರೆ ಇದ್ರೊಳಗೆ ಯಾಕೆ ಹೋಗ್ಬೇಕು ನಾವು, ಆದಷ್ಟು ದೂರ ಇರ್ತಾರೆ. ಬಟ್ ಯಾವ ವಿದ್ಯಾರ್ಥಿಗಳು ಒಂದು ಸರಿ ರೇಂಜರ್ ರೋವರ್ ಆಗಿ ಯೂನಿಫಾರ್ಮ್ ನಲ್ಲಿ ಬಂದು ಚಟುವಟಿಕೆ ಭಾಗವಹಿಸಲು ಶುರು ಮಾಡ್ತಾರೋ ಅವರು ಮತ್ತದನ್ನ ಬಿಟ್ಟು ಹೋಗ್ಬಿಟ್ಟಿಲ್ಲ, ಅಷ್ಟು ಮಾತ್ರ ನಾನು ಖಂಡಿತವಾಗಿ ಹೇಳ್ತೇನೆ. ಸೇರ್ಲಿಕ್ಕೆ ಹಿಂದೆ

0: ಹೌದು, ಬಟ್ ಒಂದ್ ಸರಿ ಸೇರಿದ ಮೇಲೆ, ಯೂನಿಫಾರ್ಮ್ ಹಾಕೊಂಡ ಮೇಲೆ, ಆ ಶಿಸ್ತನ್ನ ನೋಡಿದ ಮೇಲೆ, ರೇಂಜರ್ ಮತ್ತು ರೋವರ್ಸ್ ಫುಲ್ಲಿ ಡೆಡಿಕೇಟೆಡ್ ಇರ್ತಾರೆ. ಅದ್ರದ್ದು ಉದಾಹರಣೆ ಸಾಕಷ್ಟು ನಮ್ಮ ಕಾಲೇಜ್ಗಳಲ್ಲಿ ಇವೆ.
1: ಸರ್, ಈಗ ನನಗೆ ಕುತೂಹಲ ಏನು ಅಂತಂದ್ರೆ, ಇಡೀ ಜಿಲ್ಲೆಗೆ ಆ ರೇಂಜರ್ ಮತ್ತು ರೋವರ್ಗಳನ್ನು ನೋಡಿಕೊಳ್ಳುವಂಥ ಉಸ್ತುವಾರಿಗೆ ಏನಾದರೂ ನಿಮ್ಮ ತಂಡ ಯಾವ ರೀತಿ ಕೆಲಸ ಮಾಡ್ತದೆ ಅಂದರೆ, ನೀವು ಯಾರ್ಯಾರು ಇರ್ತೀರಿ?
0: ಹಾಂ, ಈಗ ನಮಗೆ ಇಲ್ಲಿ ನಮಗೆ ಹಿರಿಯರು ಮಾರ್ಗದರ್ಶಕರಾದ ನಮ್ಮ ಜಿಲ್ಲಾ ಆಯುಕ್ತರಿದ್ದಾರೆ, ಮಾನ್ಯ ಬೋರೆಡ್ಡಿ ಸರ್. ಅವರು ಬಹಳ ಬಿಲ್ಕುಲ್ ಪರ್ಟಿಕ್ಯುಲರ್ ಆಗಿ ಪ್ಲಾನಿಂಗ್ ಮಾಡಿ ಮಾಡ್ತಾರೆ. ಅಲ್ಲಿಂದ ಬಸವರಾಜ್ ಅವರು ಇದ್ದಾರೆ, ಅಂಬಣ್ಣ ನಾಯಕ್ ಇದ್ದಾರೆ, ಈಗ ನಮ್ಮ ಹಿರಿಯರಾದ ಸಾಗರ್ ಸರ್ ಇದ್ದಾರೆ, ಚಂದ್ರಶೇಖರ್ ಅವರು ಇದ್ದಾರೆ. ಈಗ ನಾವೆಲ್ಲ ಕಲಿತು ಏನೊಂದು ನಮ್ಮ ರಾಜ್ಯ ಕಾರ್ಯಾಲಯದ ಏನೊಂದು ಆದೇಶ ಬಂದಿದೆ ಅಂತಂದ್ರೆ, ನಾವಿರಬೇಕು, ಜೊತೆಗೆ ಯುವಕರದೇ ಒಂದು ತಂಡ ಇರಬೇಕಂತ ಹೇಳಿ ಒಂದು ಯುವ ಸಮಿತಿ ಅಂತ ಮಾಡಿದ್ದಾರೆ, ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕಾ ಮಟ್ಟದಲ್ಲಿ. ಸೊ ನಾವು ಕಾರ್ಯಾಲಯದಾಗ ಕೂತು ಏನೆಲ್ಲ ಯೋಜನೆಗಳು ಮಾಡ್ತೀವೋ ಅವುಗಳನ್ನ ಈ ಯುವಕರು ಏನಂತಂದ್ರೆ ತಂಡಗಳನ್ನ ರಚಿಸಿ ಆ ತಂಡಗಳ ಮೂಲಕ ಏನಂದ್ರೆ ಕಾರ್ಯಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ.
1: ಅಂದ್ರೆ ಇದು ಜಿಲ್ಲೆಗೆ ಇದೆ?
0: ಹಾ, ಪ್ರತಿ ರಾಜ್ಯ ತುಂಬಾ. ಸೊ ಪ್ರತಿ ಜಿಲ್ಲೆಗೆ ಒಂದು ಯುವ ಸಮಿತಿ ಅಂತ ಮಾಡಿದ್ದಾರೆ, ಅಂಡ್ ಪ್ರತಿ ತಾಲೂಕಾಕ್ಕೆ ಒಂದು ಯುವ ಸಮಿತಿ ಅಂತ ಇದೆ.
1: ಆ ವರ್ಕ್ ಅಂದ್ರೆ ನೀವು ಡಿಸ್ಟ್ರಿಬ್ಯೂಷನ್ ಹೇಗೆ ಸರ್, ರೇಂಜರ್ ಓವರ್ಗಳನ್ನ ಯಾವ ರೀತಿ ನೀವು ಕ್ಯಾಚ್ ಮಾಡಿ? ಈಗ ಬೇರೆ ಮಾನವಿ ತಾಲೂಕು, ಉದಾಹರಣೆ ಮಾನವಿ ತಾಲೂಕು ಇರುತ್ತೆ, ದೇವದುರ್ಗ, ಬೇರೆ ಬೇರೆ ತಾಲೂಕುಗಳಲ್ಲಿ ಮಾಡಬೇಕಾಗ್ತದೆ, ಸಿಂಧನೂರು, ಈ ತರ ಮಾಡುವಾಗ ಇಲ್ಲಿಂದ ಕಮ್ಯುನಿಕೇಟ್ ಹೇಗಾಗ್ತದೆ?
0: ಕಮ್ಯುನಿಕೇಟ್ ನಮ್ದು ಗ್ರೂಪ್ ಅದ, ವಾಟ್ಸ್ಆಪ್ ಗ್ರೂಪ್ ಅದ.
1: ಓಕೆ,
0: ಆ ಯುವ ಸಮಿತಿದೇ ಒಂದು ಗ್ರೂಪ್ ಅದ, ರೇಂಜರ್ದ ಒಂದು ಗ್ರೂಪ್ ಅದ, ರೋವರ್ಸ್ ಗ್ರೂಪ್ ಇದೆ. ಸೊ ಪ್ರತಿಯೊಂದು ಯಾವ ಉದ್ದೇಶಕ್ಕಾಗಿ ನಾವು ಏನ್ ಮಾಡ್ಬೇಕಂತೀವಿ ಆ ಉದ್ದೇಶ ಈಡೇರಿಸೋ ಸಲುವಾಗಿ ಮಾಹಿತಿ ಹಂಚ್ಕೊಳ್ತಾ ಇರ್ತೀವಿ, ಅಂಡ್ ಆ ಮಾಹಿತಿ ಸಮರ್ಪಕವಾಗಿ ಹಂಚಿಕೆ ಆಗ್ತಾ ಇರ್ತದೆ, ಅಂಡ್ ಫಾಲೋ ಅಪ್ ಆಕ್ಟಿವಿಟೀಸ್ ಕೂಡ ಇದೆ.
1: ಏನೇನು ವರ್ಕ್ ಅಂದ್ರೆ ಇವ್ರಿಗೆ ಏನು ಅಂದ್ರೆ, ಈಗ ಕಾಲೇಜ್ ಓದ್ತಿರ್ತಾರೆ, ಅವ್ರಿಗೆ ಪಿರಿಯಡ್ಗೂ ಡಿಸ್ಟರ್ಬೆನ್ಸ್ ಆಗಬಾರ್ದು, ಮತ್ತು ನಿಮ್ಮ ಸೇವೆ ಕೂಡ ಮುಂದುವರಿಬೇಕು. ಸೊ ಇದನ್ನು ಯಾವ ರೀತಿ ಕ್ಯಾಚ್ ಮಾಡ್ತೀವಿ?
0: ನಮ್ದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅಂತ ಇರ್ತದೆ ಕಾಲೇಜಿಂದು, ಅಂದರೆ ಯೂನಿವರ್ಸಿಟಿದು ಒಂದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಬರ್ತದೆ, ಯಾವಾಗ ಎಕ್ಸಾಮ್ ಅವ, ಯಾವಾಗ ಇಂಟರ್ನಲ್ಸ್ ಇರ್ತಾವ, ಇವುಗಳನ್ನು ನೋಡಿಕೊಂಡು ಬಿಡುವಿನ ಸಂದರ್ಭದಲ್ಲಿ ನಾವು ಟ್ರೈನಿಂಗ್ ಹಾಕ್ತೀವಿ. ಹೋದ ವಾರ ಏನಂತಂದ್ರೆ ಒಂದು ಫಸ್ಟ್ ಯಾರು ಬಂದಿದ್ರು ಹುಡುಗರಿಗೆ ನಾವು ಟ್ರೈನಿಂಗ್ ಕೊಟ್ಟಿದ್ದೀವಿ. ಈ ಟ್ರೈನಿಂಗ್ ಅನ್ನ ನಮ್ಮ ಯುವ ತಂಡದವರೇ ಕಂಡಕ್ಟ್ ಮಾಡಿ ಅವರೇ ಬಂದು ಅವರೇ ಕೊಟ್ಟಿದ್ದಾರೆ.
1: ರಾಯಚೂರಲ್ಲೇ
0: ನಮ್ಮ ಸ್ಕೌಟ್ಸ್ ಆಫೀಸ್ನಾಗ ಆಗಿದೆ.
1: ಅಂದ್ರೆ ಇವ್ರನ್ನ ನೀವು, ಇವ್ರ ಮುಖ್ಯ ಉದ್ದೇಶ ಏನ್ ಸರ್, ಅಂದ್ರೆ ಮುಖ್ಯ ಉದ್ದೇಶ ಇದನ್ನ ಮಾಡೋದ್ರಿಂದ ಏನ್ ಮುಖ್ಯ ಉದ್ದೇಶ?
0: ಇಲ್ಲಿ ಮುಖ್ಯ ಉದ್ದೇಶ ಏನಂತಂದ್ರೆ ವಿದ್ಯಾರ್ಥಿಗಳಲ್ಲಿ ಕ್ರಿಯಾಶೀಲತೆ ತರಬೇಕು ಒಂದು, ನಾಯಕತ್ವ ಬೆಳೆಸಬೇಕು ಎರಡು, ತಂಡಗಳನ್ನು ರಚನೆ ಮಾಡಿ ತಂಡಗಳು ಸಮರ್ಪಕವಾಗಿ ಹೇಗೆ ಆಂತರಿಕವಾಗಿ ಹೊಂದಾಣಿಕೆಯಿಂದ ಮಾಡ್ಕೊಳ್ತಾರೆ ಅನ್ನೋದು ಕಲಿಸಬೇಕು. ಯಾಕಂದ್ರೆ ಒಂದ್ಸರಿ ನಾವು ಸಮಾಜದಾಗ ಹೋದ್ಮೇಲೆ ಸಮಾಜದಲ್ಲಿ ಭಿನ್ನ ಪ್ರಕಾರದ ವ್ಯವಸ್ಥೆಗಳು, ಈ ಭಿನ್ನ ಪ್ರಕಾರದ ವ್ಯವಸ್ಥೆಗಳಲ್ಲಿ ಸಮನ್ವಯತೆಯನ್ನು ಸಾಧಿಸಿ ಹೇಗೆ ನಾವು ಸಮಾಜವನ್ನು ನಿರ್ಮಾಣ ಮಾಡಬಹುದು ಅಂತ ಕಲಿಸುವುದೇ ಈ ರೇಂಜರ್ ಮತ್ತು ರೋವರ್ನ ಪ್ರಮುಖ ಉದ್ದೇಶವಾಗಿರುತ್ತೆ.
1: ಇದು ನನಗೆ ಎಸ್ಪೆಷಲಿ ಟೀನೇಜ್, ವಿಚಲಿತ ಮನಸ್ಸುಗಳು ವಿದ್ಯಾರ್ಥಿ ಸಮುದಾಯದಲ್ಲಿ ಇರ್ತದೆ, ಸೊ ಅವ್ರನ್ನ ಹಿಡಿದಿಟ್ಕೊಳ್ಳುವಂಥದ್ದು ಈ ರೋವರ್ ರೇಂಜರ್ಗೆ ಅಳವಡಿಸ್ಕೊಳ್ಳುವಂಥದ್ದು, ಅನ್ವಯಿಸ್ಕೊಳ್ಳುವಂಥದ್ದು ಸವಾಲು ಅಂತ ನನಗನ್ನಿಸ್ತದೆ. ಆ ಥರ ಏನಾದರೂ ಸವಾಲು ಅಂತ?
0: ಹಾಂ, ಸವಾಲು ಅನ್ನೋದಕ್ಕಿಂತ ನಾವು ಇದಕ್ಕೆ ಅವಕಾಶ ಅಂತ ನೋಡ್ತೀವಿ. ಇದು ಸವಾಲಲ್ಲ, ಇದು ನಮಗೊಂದು ಅವಕಾಶ. ಹೇಗೆ ನಾವು ನಮ್ಮ ಯುವ ಮನಸ್ಸುಗಳನ್ನು ಒಂದು ಕಡೆ ಕಟ್ಟಿಡ್ಬೋದು ಅನ್ನೋದು, ಆ್ಯಂಡ್ ಎರಡನೇದೇನಂತಂದರೆ ಅವರಿಗೆ ಕಟ್ಟಿ ಹಿಡಿದಲಿಕ್ಕೆ ಪ್ರಯತ್ನ ಮಾಡೋದಕ್ಕಿಂತ ಹೆಚ್ಚು ಆ ಚಂಚಲ ಮನಸ್ಸುಗಳಿಗೆ ಕ್ರಿಯಾಶೀಲ ಒಂದು ಉದ್ದೇಶ ಒಂದು ಕೊಟ್ಟರೆ ಆ ಶಕ್ತಿ ಆ ಕಡೆ ಡೈವರ್ಟ್ ಆಗ್ತದೆ. ಉದಾಹರಣೆಗೆ ನಮ್ಮ ವಿದ್ಯಾರ್ಥಿಗಳಿಗೆ ನಾವೇ ಒಂದು ಆಕ್ಸಿಡೆಂಟ್ ಆದಂಥ ಒಂದು ಸೀನನ್ನು ಕ್ರಿಯೇಟ್ ಮಾಡಿ ಈ ಹುಡುಗನಿಗೆ ಹ್ಯಾಂಗೆ ಎತ್ಕೊಂಡು ಹೋಗಬೇಕು, ಹೇಗೆ ಶಿಫ್ಟ್ ಮಾಡಬೇಕು, ಇವೆಲ್ಲ ಟ್ರೈನಿಂಗ್ ಕೊಟ್ಟಾಗ ಆ ಹುಡುಗ ತನ್ನ ಚಂಚಲತೆಯನ್ನು ಅಲ್ಲಿ ಆಕ್ಸಿಡೆಂಟ್ ಆದಾಗ ಹೇಗೆ ನಿರ್ವಹಿಸಬೇಕು ಅನ್ನೋದು ಕಡೆ ಡೈವರ್ಟ್ ಮಾಡ್ತಾನೆ ವಿನಃ ಚಂಚಲತೆಯಲ್ಲಿ ಇರುವುದಿಲ್ಲ. ಫ್ಲಾಗ್ ಕಟ್ಟುವುದು ಹೇಗೆ, ಏನು ಇರಂಗಿಲ್ಲಪ್ಪ, ಸಪಾಟ ಭೂಮಿ ಒಳಗೆ ನೀವೊಂದು ಪೋಲ್ ನಿಂದಿರಿಸಿ ಧ್ವಜವನ್ನು ಹೇಗೆ ಹಾರಿಸ್ತೀಯ ಅಂತಂದಾಗ ಅವನ ಚಂಚಲ ಮನಸ್ಸು ಏನಂತಂದ್ರೆ ಆ ಕಡೆ ಅದು ಆಕ್ಟಿವಿಟಿ ಕಡೆ ಡೈವರ್ಟ್ ಆಗ್ತದೆ, ಅಂಡ್ ಆಕ್ಟಿವಿಟಿ ಕಡೆ ಡೈವರ್ಟ್ ಆದಾಗ ಮನುಷ್ಯ ಏನಂತಂದ್ರೆ ಯೋಚನೆಗಳ ಮೂಲಕ ತನ್ನ ಕಾರ್ಯವನ್ನು ಸಾಧನೆ ಮಾಡ್ತಾನೆ. ಆ ಕೆಲಸ ರೇಂಜರ್ ಮತ್ತು ರೋವರ್ ಆಕ್ಟಿವಿಟೀಸ್ ಮಾಡ್ಕೊಡ್ತದೆ.
1: ಸರಿ, ರೇಂಜರ್ ಅಲ್ಲಿ ನನಗೆ ಈ ಬಾಲಕಿಯರು ಹೆಚ್ಚು ತೊಡಗಿಸ್ಕೊಳ್ಬೇಕು ಅಂತ ನನಗೆ ಅನಿಸ್ತದೆ. ರೇಂಜರ್ ಅಲ್ಲಿ ಆಸಕ್ತಿ ಆ ಥರ ಇದೆಯಾ?
0: ಇದೆಯಾ ಸರ್, ನಮ್ಮ ಇದೆ. ಈಗ ಇತ್ತೀಚೆಗೆ ಒಂದು ಎರಡು ವರ್ಷದಲ್ಲಿ ಬಹಳಷ್ಟು ಜನ ವಿದ್ಯಾರ್ಥಿನಿಯರು ಮುಂದೆ ಬಂದು ರೇಂಜರ್ ತಂಡದಲ್ಲಿ ಬರ್ತಾ ಇದ್ದಾರೆ.
1: ಸೇರ್ಬೇಕು ಅಂದ್ರೆ ಏನು ಶುಲ್ಕ ಇದೆಯಾ ಅಥವಾ ಹೇಗೆ?
0: ಏನಿಲ್ಲ ಸರ್, ನಿಶುಲ್ಕವಾಗಿರುತ್ತದೆ. ಕಾಲೇಜ್ನವರು ಅಡ್ಮಿಷನ್ ಟೈಮ್ನಾಗೆ ಪ್ರತಿಯೊಂದು ವಿದ್ಯಾರ್ಥಿಯಿಂದ ತಗೊಳ್ತಾರೆ. ಈ ವಿದ್ಯಾರ್ಥಿಗಳಿಗೆ ಕೊಡಲಾಗುವ ಡ್ರೆಸ್ ಕೂಡ ಸಂಸ್ಥೆಯಿಂದ ಕೊಡ್ತದೆ, ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ. ಇವ್ರು ಎಲ್ಲಿಗಾದ್ರೂ ಹೋಗೋದು

0: ಹೇಗಾದರೂ ಬರದಿದ್ರೆ ಇವ್ರದ್ದು ಹೋಗೋದು ಬರೋದು ಪ್ರಯಾಣ ಭತ್ಯ ನಮ್ಮದೇ ಇರ್ತದೆ. ಎಲ್ಲಿ ಕ್ಯಾಂಪ್ ಅಥವಾ ಟ್ರೈನಿಂಗ್ ಇರುತ್ತದೆಯೋ ಆ ಟ್ರೈನಿಂಗ್ ನಡೆಸುವ ಸಂಸ್ಥೆ ಇವರ ಊಟ ಇರುವ ವ್ಯವಸ್ಥೆಯನ್ನು ಅವರೇ ನೋಡ್ಕೊಳ್ತಾರೆ. ಹೀಗಾಗಿ ರೇಂಜರ್ ಮತ್ತು ರೋವರ್ ಆಕ್ಟಿವಿಟಿಯಲ್ಲಿ ಸೇರಲಿಕ್ಕೆ ಮತ್ತು ಭಾಗವಹಿಸಲಿಕ್ಕೆ ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ. ನಿಶುಲ್ಕವಾಗಿ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡ್ಕೊಳ್ಬೇಕು.
1: ಸರ್, ಅಂದರೆ ಇದು ಆಯಾ ಕಾಲೇಜುಗಳಲ್ಲಿ ಕೇಳಿ ಪಡಿಬೇಕಾ ಸರ್? ಯಾಕಂದರೆ ನನಗೆ ಭಾಳಷ್ಟು ಕಾಲೇಜುಗಳಲ್ಲಿ ನನಗೆ ಹೇಳ್ತಿರ್ತಾರೆ, ಕೆಲವ್ರಿಗೆ ಆಸಕ್ತಿ ಇರ್ತದೆ, ಅಲ್ಲಿ ಒಂದು 24 ಜನ ಸಿಗಲಿಲ್ಲ ಅಂತ ಇಟ್ಕೊಂಡ್ರು ಒಂದು ಕಾಲೇಜಲ್ಲಿ, ಅದನ್ನು ಯಾವ ರೀತಿ ಕ್ರೋಢೀಕರಿಸೋದು, ಹೆಂಗೆ ಮಾಡೋದು?
0: ಒಂದು ವೇಳೆ ಏನಾದರೂ ಆ ಸಂಸ್ಥೆದಾಗ ಒಂದು 10-15 ಜನ ರೆಡಿ ಇದ್ದಾರೆ ಅನ್ನೋದು ಮಾಹಿತಿ ಇದ್ದು ಅಲ್ಲಿ ಇಲ್ಲ ಅಂತಂದರೆ ಈ ವಿಷಯವನ್ನು ನಮ್ಮ ಬೋರೆಡ್ಡಿ ಸರ್ಗಾಗಲಿ, ನಮ್ಮ ಅಂಬಣ್ಣ ನಾಯಕ್ ಸರ್ಗಾಗಲಿ, ಸಾಗರ್ ಸರ್ಗಾಗಲಿ, ನಮಗಾಗಲಿ ಗಮನಕ್ಕೆ ತಂದರೆ ನಾವು ಖುದ್ದಾಗಿ ಆ ಸಂಸ್ಥೆಗೆ ಹೋಗಿ ಮಾತುಕತೆ ಆಡಿ ಅವ್ರ ಮನವೊಲಿಸಿ ಅಲ್ಲೊಂದು ಯೂನಿಟನ್ನು ಸ್ಥಾಪನೆ ಮಾಡುವ ಕೆಲಸ ಖಂಡಿತವಾಗಿ ಮಾಡ್ತೀವಿ.
1: ಒಂದು ವೇಳೆ ಅಲ್ಲಿ ಯೂನಿಟ್ ಆಗಲಿಲ್ಲ ಅಂದರೆ, ಸಪೋಸ್ ಆಗಿ ಒಂದು 4-5 ಜನ ರೆಡಿ ಇದ್ರು ಅಂತಂದರೆ ಬೇರೆ ಯೂನಿಟ್ ಜೊತೆಗೆ ಮಾಡೋಕ್ಕಾಗಿತ್ತು?
0: ಹಾಂ, ಓಪನ್ ಯೂನಿಟ್ ಮಾಡ್ಬೋದು,
1: ಮಾಡೋಕ್ಕೆ ಇರ್ತದೆ. ಸರ್, ಒಟ್ಟಾರೆ ಈ ವ್ಯವಸ್ಥೆ ಇಡೀ ರಾಜ್ಯದಲ್ಲಿ ಹೇಗೆ ನಡೀತಿದೆ? ನಿಮಗೆ ಗೊತ್ತಿದ್ದಂಗೆ, ನೀವು ಕಮಿಷನರ್ ಇರೋದ್ರಿಂದ ಇದಕ್ಕೆ ಹೇಗೆ ನಡೀತಿದೆ ಸರ್ ಈಗ?
0: ಇಲ್ಲಿ ಅದು ಹೇಗೆ ನಡೀತಿದೆ ಅನ್ನೋದಕ್ಕಿಂತ ಹೆಚ್ಚು ಏನು ಮಾಡ್ತಾ ಇದ್ದಾರೆ, ಮುಂದೆ ಹೇಗಿರ್ತದೆ ಅನ್ನೋದು ನಾನು ಹೇಳ್ತೇನೆ. ಮಾನ್ಯ ನಮ್ಮ ಮುಖ್ಯ ಆಯುಕ್ತರು, ರಾಜ್ಯ ಮುಖ್ಯ ಆಯುಕ್ತರು, ಮಾಜಿ ಗೃಹ ಸಚಿವರು ಆದ ಸನ್ಮಾನ್ಯ ಶ್ರೀ ಪಿ ಜಿ ಆರ್ ಸಿಂಧ್ಯಾ ಸರ್ ಅವರು ಇಷ್ಟು ಕ್ರಿಯಾಶೀಲ ಮತ್ತು ಇಷ್ಟು ದೂರದೃಷ್ಟಿ ಉಳ್ಳವರಾಗಿದ್ದಾರಂದರೆ ಇದು ವಿಶೇಷವಾಗಿ ತಮ್ಮ ಎಲ್ಲರ ಗಮನಕ್ಕೆ ತಮ್ಮ ಮಾಧ್ಯಮದ ಮೂಲಕ ತರ್ತೇನೆ. ಹೇಗೆ ಆರ್ಟ್ಸ್ ಟೀಚರ್ ಇದ್ದಾರೆ, ಆರ್ಟ್ ಮಾಡಿದವನಿಗೆ ಆರ್ಟ್ ಟೀಚರ್ ಅಂತ ಹೇಳಿ ತಗೊಳ್ತಾರೆ, BPED ಮಾಡ್ಕೊಂಡು ಬಂದರೆ ಫಿಸಿಕಲ್ ಡೈರೆಕ್ಟರ್ ಅಂತ ಹೇಳಿ ಅವರಿಗೆ ತಗೊಳ್ತಾರೆ. ಅದೇ ರೀತಿಯ ಚಿಂತನೆಯನ್ನು ಮಾನ್ಯ ಶ್ರೀ ಸಿಂಧೆ ಸಾಹೇಬರು ಯೋಚನೆ ಮಾಡಿ ಈಗ ಡಿಗ್ರಿ ಕಾಲೇಜುಗಳಲ್ಲಿ ಒಂದು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಕೋರ್ಸ್ ತರಬೇಕಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರಿಂದ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ದೇ ಒಂದು ಪದವಿ ತಗೋತಾನೆ ಹುಡುಗ. ಈ ಹುಡುಗ ಪದವಿಯನ್ನು ಮುಗಿಸ್ಕೊಂಡು ಹೊರಗೆ ಬಂದ ಮೇಲೆ ಸ್ಕೂಲ್ಗಳಲ್ಲಿ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಟೀಚರ್ಸ್ ಅಂತ ಇರ್ತದಲ್ಲ, ಅದರ ನೇಮಕಾತಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಕಲ್ಪಿಸಿಕೊಡ್ತಾ ಇದ್ದಾರೆ. ಸೊ ಹೀಗಾಗಿ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಮಾಡೋರಿಗೆ ಮುಂದೆ ಉಜ್ವಲವಾದ ಭವಿಷ್ಯ ಅದ ಅನ್ನೋದು ನಿಮ್ಮ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈಗ ಇನ್ನೊಂದು ಆ್ಯಡ್ ಮಾಡಿಬಿಡ್ತೇನೆ, ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಮತ್ತು ವಿಶ್ವೇಶ್ವರಯ್ಯ ಟೆಕ್ನಿಕಲ್ ಯೂನಿವರ್ಸಿಟಿ ಅವರು ರೇಂಜರ್ ಮತ್ತು ರೋವರ್ಸ್ದೇನು ಒಂದು ಪೇಪರ್ ಇದೆಯೋ ಅದು ಕಂಪಲ್ಸರಿ ಕ್ರೆಡಿಟ್ ಆಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಪ್ರತಿಯೊಂದು ಹುಡುಗ ಓದಲೇಬೇಕಲ್ಲಿ ಆ ಯೂನಿವರ್ಸಿಟಿಗಳಲ್ಲಿ.
1: ಒಳ್ಳೆ ಬೆಳವಣಿಗೆ,
0: ಒಳ್ಳೆ ಬೆಳವಣಿಗೆ
1: ಯೂನಿವರ್ಸಿಟಿ ಲೆವೆಲ್,
0: ಯೂನಿವರ್ಸಿಟಿ ಲೆವೆಲ್. ಇದು ಟೆಕ್ನಿಕಲ್ ಮತ್ತು ಹೆಲ್ತ್ ಯೂನಿವರ್ಸಿಟಿ ಎರಡೂ ಆಗಿದೆ. ಮುಂಬರುವ ಭವಿಷ್ಯದಲ್ಲಿ, ಭವಿಷ್ಯ ಅಂದ್ರೆ ಬಹಳ ದೂರ ಅಲ್ಲ, ಅತ್ಯಂತ ಹತ್ತಿರದ ಭವಿಷ್ಯದಲ್ಲಿ ಈವನ್ ಸಾಮಾನ್ಯ ವಿಶ್ವವಿದ್ಯಾಲಯಗಳಲ್ಲಿಯೂ ಕೂಡ ರೇಂಜರ್ ಮತ್ತು ರೋವರ್ ಆಪ್ಷನಲ್ ಪೇಪರ್ ಆಗಿ ಓದುವ ಎಲ್ಲ ಸಾಧ್ಯತೆಗಳಿವೆ.
1: ಈ ಇದು ಆಪ್ಷನಲ್ ಪೇಪರ್ ಆಗಿ ಓದೋದ್ರಿಂದ ನನಗನ್ಸದ್ ಇದು ಒಂದಿಷ್ಟು ಜನರಿಗೆ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅನಿಸ್ತದೆ ನನಗೆ. ಆಮೇಲೆ ನಿಮಗೆ ಬೋಧನೆ ಮಾಡೋರಿಗೆ ಕೂಡ ಇದು ಅನುಕೂಲ ಆಗ್ಬೋದು ಅಂತ ನನಗನ್ಸ್ತದೆ.
0: ಉದ್ಯೋಗ ಅವಕಾಶಗಳ ಸೃಷ್ಟಿ
1: ಖಂಡಿತ, ಸ್ವತಂತ್ರವಾಗಿ ಕೂಡ ಮಾಡಬಹುದು ಬೇರೆ ಬೇರೆ ಊರುಗಳಲ್ಲಿ ಅಂತ ಹೇಳಿ. ಅವ್ರು ಹೆಂಗೆ ಅಪ್ರೋಚ್ ಆಗೋದು ಸರ್?
0: ಅವರು ನಮ್ಮ ಮಾನ್ಯ ಆಯುಕ್ತರಿಗೆ ಭೇಟಿ ಆಗಬೇಕು
1: ರಾಯಚೂರಲ್ಲಿ.
0: ರಾಯಚೂರಲ್ಲಿ ಮಾನ್ಯ ಶ್ರೀ ಬೋರೆಡ್ಡಿ ಸರ್ಗೆ ಬಂದು ಭೇಟಿಯಾಗಿ ಅವರಿಂದ ಅನುಮತಿ ತಗೊಂಡ್ರೆ ಅವ್ರು ಯಾವ್ದಾದ್ರೂ ಒಂದು ಅವರು ಡಿಗ್ರಿ ಲೆವೆಲ್ನಲ್ಲಿ ಇದು ಮಾಡಿರ್ಬೇಕು, ಅವರು ರೇಂಜರ್ ಅಥವಾ ರೋವರ್ದು ಟ್ರೈನಿಂಗ್ ತಗೊಂಡಿರ್ಬೇಕು. ಅವ್ರು ಬಂದು ಅಲ್ಲಿ ಅನುಮತಿ ಕೇಳಿದ್ರೆ ಖಂಡಿತವಾಗಿಯೂ ಅದಕ್ಕೆ ಅವಕಾಶ ಮಾಡಿಕೊಡ್ತಾರೆ.
1: ಅಂದ್ರೆ ಅಲ್ಲಿ ಅವರು ಹೆಂಗೆ ಮಾಡೋದು ಊರಲ್ಲಿ ಅಂದ್ರೆ ಒಂದು ತಂಡ ಕಟ್ಕೊಳ್ಳೋದಲ್ಲಿ ಮಾಡ್ಬೇಕು ಅಥವಾ ಪ್ರೈವೇಟ್ ಆಗಿ
0: ಸ್ಕೂಲ್ ಅಲ್ಲಿ
1: ಮಾಡ್ಲಿಕ್ಕೆ ಅವಕಾಶ ಅಂದ್ರೆ ಅಲ್ಲಿ HM ಪರ್ಮಿಷನ್ ಅವೆಲ್ಲ
0: ಕೊಡ್ತಾರೆ.
1: ನೀವು ಇಲ್ಲಿಂದ
0: ನಮ್ಮ ಬೋರೆಡ್ಡಿ ಸರ್ ಅವರು ಅವ್ರ ಜೊತೆಗೆ ಸಂಪರ್ಕ ಮಾಡಿ BEO ಸಾವಿರ ಇರ್ತಾರೆ ಅಥವಾ ಜೂನಿಯರ್ ಕಾಲೇಜ್ ಅಲ್ಲಿ DDPO ಇರ್ಬೋದು, ಅವ್ರ ಜೊತೆ ಸಂಪರ್ಕ ಮಾಡಿ ಸಮನ್ವಯವನ್ನು ಸಾಧಿಸಿ ಅಲ್ಲಿ ಒಂದು ತಂಡ ಮಾಡ್ಬೋದು.
1: ಇದು ಆರಂಭದಿಂದನೇ ಆರಂಭ ಆದರೆ ಹೇಗಿರುತ್ತೆ ಸರ್? ಅಂದ್ರೆ ಈ ಸ್ಕೌಟ್ಸ್ ಗೈಡ್ಸ್ ಇಂದ ಪ್ರೈಮರಿಯಿಂದನೇ ಶುರು ಆದರೆ
0: ಇದೆ ಸ್ಟಾರ್ಟಿಂಗ್ಲಿಂದ ಹಿಡಿದೆ ಇದೆ. ಇದೆ ಏನಂತೀರಿ ಕಿಂಡರ್ ಗಾರ್ಟನ್ ಏನಂತೀವಿ ಅಲ್ಲಿಂದ ಹಿಡಿದ ಸ್ಟಾರ್ಟ್ ಇದೆ. ಬನ್ನಿ ಅಂತ ಸ್ಟಾರ್ಟ್ ಆಗ್ತದೆ, ಬನ್ನಿಲಿಂದ ಹಿಡಿದು ರೋವರ್ ತನ ಅದು ರೇಂಜರ್ ತನ
1: ಸೇಮ್ ವಿಂಗ್ ಅಂದ್ರೆ
0: ಅನುಗುಣವಾಗಿ
1: ಚೇಂಜ್ ಆಗುತ್ತೆ,
0: ಚೇಂಜ್ ಆಗ್ಕೋತ ಹೋಗ್ತದೆ.
1: ಓಕೆ,
0: ಕಬ್ಸ್ ಆ್ಯಂಡ್ ಬುಲ್ಬುಲ್ಸ್ ಅದ, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಅದ, ರೇಂಜರ್ ಆ್ಯಂಡ್ ರೋವರ್ಸ್ ಅದ.
1: ಎಸ್, ಈ ರಾಯಚೂರು ಜಿಲ್ಲೆಯಾದ್ಯಂತ ಇರುವಂಥ ವಿದ್ಯಾರ್ಥಿ ಸಮುದಾಯ ಆಗಿರಲಿ ಅಥವಾ ಬೇರೆ ಜಿಲ್ಲೆ ವಿದ್ಯಾರ್ಥಿ ಸಮುದಾಯ, ಈ ರೇಂಜರ್ ಮತ್ತು ರೋವರ್ಸ್ಗೆ ಸೇರಬೇಕು ಅಂತ ಇರ್ತಾರೆ, ಆದರೆ ಅವ್ರಿಗೆ ಯಾಕೋ ಹಿಂದೇಟಿರ್ತದೆ, ಏನು ಸೇರಿದ್ರೆ ನನಗೇನು ಲಾಭ ಅನ್ನುವಂಥದ್ದು ಇರ್ತದೆ, ಅಥವಾ ಪಾಲಕರದ್ದು ಏನು ಸೇರ್ತು ಬಿಡು ಓದು ಅಂತ ಹೇಳ್ತಿರ್ತಾರೆ, ಅಥವಾ ಕಾಲೇಜಲ್ಲಿ ನಿನ್ನೆ ಮತ್ತೆ 24 ಜನ ಎಲ್ಲಿ ಜೋಡಿಸೋದು ಅಂತ ಅದೊಂದು ಇರ್ತದೆ. ಸೊ ಈ ಥರದ ಗೊಂದಲಗಳಿದ್ದಂಥವ್ರಿಗೆ ಕೊನೆಯದಾಗಿ ಹೇಳಕ್ಕೆ ಏನು?
0: ಗೊಂದಲಗಳು ಇದ್ದಾಗಲೇ ಈ ರೇಂಜರ್ ಮತ್ತು ರೋವರ್ದು ವೈಶಿಷ್ಟ್ಯತೆ ಬರೋದು. ಇಂಥ ಗೊಂದಲಗಳು ನಿವಾರಣೆ ಆಗಬೇಕು ಅಂತಂದ್ರೆ ರೇಂಜರ್ ಮತ್ತು ರೋವರ್ಸ್ಗೆ ಸೇರಿದರೆ ಇಲ್ಲಿ ನಿಮಗೆ ಡಿಸಿಷನ್ ಮೇಕಿಂಗ್ ಪವರ್ ಸಿಗ್ತದೆ. ಒಳ್ಳೇದು ಯಾವುದು, ಕೆಟ್ಟದ ಯಾವುದು, ನಮ್ಮ ಭವಿಷ್ಯ ಹ್ಯಾಂಗಿರ್ಬೇಕು ಅಂತ ಹೇಳಿ ನಿಮಗೆ ರೇಂಜರ್ ಮತ್ತು ರೋವರ್ ಆಕ್ಟಿವಿಟಿಗಳಲ್ಲಿ ಬರ್ತದೆ. ಆದ್ದರಿಂದ ಆ ಗೊಂದಲಗಳ ನಿವಾರಣೆ ಆಗ

0: ರೇಂಜರ್ ಮತ್ತು ರೋವರ್ ತಂಡಕ್ಕೆ ಸೇರ್ರಿ ಅಂತ ಹೇಳಿ ಹೇಳ್ತೇನೆ.
1: ಒಳ್ಳೆಯದು ಸರ್, ಇಷ್ಟೊತ್ತು ಈ ರೇಂಜರ್ ಮತ್ತು ರೋವರ್ ಪಾತ್ರ ಏನು, ಯಾಕೆ ಈ ಯುವ ಸಮುದಾಯ ಸೇರಬೇಕು, ಯಾಕಂದರೆ ಈ ಥರದ ಕ್ರಿಯಾತ್ಮಕ ಈ ನೆಗೆಟಿವ್ ಥಾಟ್ಸ್ಗಳಿಗೆ ಈ ಡಿಸ್ಟರ್ಬೆನ್ಸ್ಗಳು ಇರುವಂಥ ಏಜಲ್ಲಿ ಈ ಥರದ ಅಂಥ ಕ್ರಿಯಾಶೀಲತೆಯ ತಂಡಗಳನ್ನು ಸೇರೋದ್ರಿಂದ ಬಹುಶಃ ರಚನಾತ್ಮಕವಾದಂಥ ಯೋಚನೆಗಳು ಬಂದು ಭವಿಷ್ಯದಲ್ಲಿ ಅವರು ಒಂದು ಒಳ್ಳೆ ವ್ಯಕ್ತಿತ್ವದ ನಿರ್ಮಾಣ ಮಾಡಿಕೊಂಡು ಒಬ್ಬ ಸಮಾಜದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ರೂಪುಗೊಳ್ಳಲಿಕ್ಕೆ ಅನುಕೂಲ ಆಗ್ತದೆ ಅಂತ ನನಗನ್ನಿಸ್ತದೆ. ನೀವು ಇಷ್ಟೊತ್ತು ಹೇಳಿದ್ದು ನೋಡಿದ್ರೆ ಒಳ್ಳೆ ಒಂದು ಇನ್ಫಾರ್ಮೇಷನ್ನ ನಮಗೆ ಶೇರ್ ಮಾಡ್ಕೊಂಡಿದ್ದೀರಿ. ನಮ್ಮ ಕೇಳುಗರ ಪರವಾಗಿ ಮತ್ತು ನಮ್ಮ ಯುವಕರ ಪರವಾಗಿ ನಿಮಗೆ ಧನ್ಯವಾದ, ನಮಸ್ಕಾರ.
0: ತಮ್ಮೆಲ್ಲರಿಗೂ ಧನ್ಯವಾದ, ಧನ್ಯವಾದಗಳು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ, ಮತ್ತು ಆಲ್ ಇಂಡಿಯಾ ರೇಡಿಯೋ ರಾಯಚೂರ್ದು ಎಲ್ಲ ಕೇಳುಗರಿಗೆ ಜೈ ಹಿಂದ್.
2: ಇದುವರೆಗೆ ಕಾಲೇಜಿನ ವಿದ್ಯಾರ್ಥಿಗಳಿಗೆ ರೋವರ್ ಹಾಗೂ ರೇಂಜರ್ ಕಾರ್ಯಚಟುವಟಿಕೆ ಕುರಿತು ರಾಯಚೂರು ಜಿಲ್ಲೆಯ ರೋವರ್ನ ಆಯುಕ್ತರಾದ ಡಾಕ್ಟರ್ ಪ್ರಾಣೇಶ್ ಕುಲಕರ್ಣಿ ಅವರ ಜೊತೆ ಸಂದರ್ಶನವನ್ನು ಕೇಳಿದ್ರಿ. ಸಂದರ್ಶಕರು ವೆಂಕಟೇಶ್ ಹೂಗಾರ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಈಗ ಕೇಳಿ ಒಂದು ಭಾವಗೀತೆಯನ್ನ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರ ಧ್ವನಿಯಲ್ಲಿ ಸಾಹಿತ್ಯ ನೀಡಿದ್ದಾರೆ ದೊಡ್ಡರಂಗೇಗೌಡ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6 ಗಂಟೆ. ನಿಲಯದಿಂದ ಇನ್ನು ಮುಂದೆ ಮತ್ತು ನಾಳೆ ಕೇಳಿಬರುವ ಕಾರ್ಯಕ್ರಮಗಳ ಪರಿಚಯ. 6:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ದೆಹಲಿ ಕೇಂದ್ರದಿಂದ 6:10 ಪ್ರಕಟಣೆಗಳು. 6:15 ಭಾವಗೀತೆ. 6:30 ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದಿಂದ. 6:40 ಪ್ರದೇಶ ಸಮಾಚಾರ. 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಕೃಷಿ ಕ್ಷೇತ್ರದ ಬೀಜ ವಿಭಾಗದಲ್ಲಿ ಸೇವೆ ಸಲ್ಲಿಸಿದ ಬೀಜ ವಿಜ್ಞಾನಿ ವಯೋನಿವೃತ್ತಿಯಾದ ಡಾಕ್ಟರ್ ಬಸವೇಗೌಡ ಅವರೊಡನೆ ಸಂದರ್ಶನ. ನಂತರ ಪೇಟೆ ಧಾರಣೆ. 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ಗುಂಗೇರಿ ಗ್ರಾಮದ ನಾಗಪ್ಪ ಮತ್ತು ಸಂಗಡಿಗರಿಂದ ಹಂತಿ ಪದಗಳು. 7:45 ನಮ್ಮ ನಿಲಯದಿಂದ ಚಿತ್ರಗೀತೆಗಳು. 8:00 ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ವೆಂಕಟೇಶ್ ಬೇವಿನಬೆಂಚಿ, ರಮಾ ಕುಲಕರ್ಣಿ ಹಾಗೂ ಸಂಧ್ಯಾ ಕುಪನೇಶಿ. 8:30 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ಕೊರಡಕೇರಾ ಗ್ರಾಮದ ಯಮುನಪ್ಪ ವಜಂತ್ರಿ ಮತ್ತು ಸಂಗಡಿಗರಿಂದ ಜಾನಪದ ಗೀತೆಗಳು. 8:45 ಸಮಾಚಾರ ಸಂಧ್ಯಾ. 9:00 ಇಂಗ್ಲಿಷ್ನಲ್ಲಿ ವಾರ್ತೆ. 9:15 ಭಾವಗೀತೆಗಳು. 9:30 ವೇಷಗಾರರ ಆಟ. ಸುಂದ ಉಪಸಂದರ ಕಥೆಯನ್ನ ಸನ್ನಿವೇಶ. ಪ್ರಸ್ತುತಿ ಚಿನ್ನಪ್ಪ ಮತ್ತು ಸಂಗಡಿಗರಿಂದ. 10:00 ಸಂಸತ್ತಿನಲ್ಲಿ ನಡೆದ ಉಭಯ ಸದನಗಳ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿ ಮುದ್ರಿಕೆ. ನಂತರ ಹಿಂದಿ ಚಿತ್ರಗೀತೆಗಳು. ನಿಲಯದ ನಾಳೆ ಬೆಳಗಿನ ಪ್ರಸಾರದಲ್ಲಿ 6:00 ಕಾರ್ಯಕ್ರಮ ವಿವರಣೆ. 6:05 ಇಂಗ್ಲಿಷ್ನಲ್ಲಿ ವಾರ್ತೆ. 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ. 6:30 ಚಿಂತನ. 6:35 ದೇಶಭಕ್ತಿಗೀತೆ. 7:15 ಪ್ರಗತಿ ಚಕ್ರ. ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನಾಧರಿಸಿದ ಸುದ್ದಿ ಸಂಚಿಕೆ. ಓದಿದವರು ಬಸವರಾಜ್. ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. 7:45 ಚಿತ್ರಗೀತೆಗಳು. 8:00 ಸಮಾಚಾರ ಪ್ರಭಾತ್. 8:15 ಮಾರ್ನಿಂಗ್ ನ್ಯೂಸ್. 8:30 ವಚನ ಗಾಯನ. 9:05 ಭಾವಗೀತೆಗಳು. 9:30 ಮೇಘ ಸಂದೇಶ. ವಾಟ್ಸಪ್ ಸಂದೇಶಗಳನ್ನಾಧರಿಸಿದ ಕಾರ್ಯಕ್ರಮ. ಮಧ್ಯಾಹ್ನ 12:00 ಪ್ರದೇಶ ಸಮಾಚಾರ. 12:05 ವನಿತಾ ವಿಹಾರ. ಕಾರ್ಯಕ್ರಮದಲ್ಲಿ ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ನಿವಾರಣಾ ಕಾಯ್ದೆ. ಭಾಗವಹಿಸುತ್ತಾರೆ ವಕೀಲರಾದ ಸಿರಿ ವಾನಳ್ಳಿ. ಮೈಸೂರು ವಿಶ್ವವಿದ್ಯಾನಿಲಯ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಮಮತಾ ಎನ್ ಹಾಗೂ ಸಾರ್ವಜನಿಕ ಕಾರ್ಯಕರ್ತರಾದ ಮಾಲಿನಿ ಆರ್ ಪಾಲಾಕ್ಷಿ ನಡೆಸಿಕೊಡುತ್ತಾರೆ ಸಹನ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಆರ್ಥೋಆರ್ಥೆಟಿಸ್ಟ್ ಕಾಯಿಲೆಯಲ್ಲಿ ಹಾಗೂ ಮೊಣಕಾಲು ಚಿಪ್ಪಿನ ಶಸ್ತ್ರಚಿಕಿತ್ಸೆಯಲ್ಲಿ ಫಿಸಿಯೋಥೆರಪಿಯ ಪಾತ್ರ. ಈ ವಿಷಯ ಕುರಿತು ಡಾಕ್ಟರ್ ತುಳಸಿ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ. ನಂತರ ಮಹಿಳೆಯರು ಮುಖ್ಯವಾಗಿ ಮಾಡಬೇಕಾದ ತಪಾಸಣೆಗಳು. ಡಾಕ್ಟರ್ ಸಹನಾ ನಾಯಕ್ ಅವರಿಂದ ಮಾಹಿತಿ. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ್. ಆಕಾಶವಾಣಿ ಧಾರವಾಡ ಕೇಂದ್ರದಿಂದ. ಇನ್ನು ನಿಲಯದ ಸಂಜೆಯ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳು. 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಯುವವಾಣಿ ಕಾರ್ಯಕ್ರಮದಲ್ಲಿ ಯುವ ಚಿಂತನ ನೇರ ಫೋನಿನ್ ಕಾರ್ಯಕ್ರಮ. ವಿಷಯ ಸಾಮಾಜಿಕ ಜಾಲತಾಣ ಬಳಕೆ. 6:15 ಆರೋಗ್ಯ ಕಾರ್ಯಕ್ರಮದಲ್ಲಿ ಆರೋಗ್ಯ ಭಾಗ್ಯದಲ್ಲಿ ಕಿವುಡುತನಕ್ಕೆ ಕಾರಣಗಳು ಮತ್ತು ಪರಿಹಾರ ಕ್ರಮಗಳ ಕುರಿತು ರಾಯಚೂರು ರಿಮ್ಸ್ ಆಸ್ಪತ್ರೆಯ ಇಎನ್ಟಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ವೆಂಕಟೇಶ್ ಯು ಅವರೊಡನೆ ಸಂದರ್ಶನ. ಸಂದರ್ಶಕರು ವೆಂಕಟೇಶ್ ಬೇವಿನಬೆಂಚಿ. 6:51 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಕೇಂದ್ರ ಸರ್ಕಾರದ ಕೃಷಿ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಒಣ ಕೃಷಿ ಬೇಸಾಯ ಕ್ರಮಗಳ ಕೃಷಿ ವಿಜ್ಞಾನ ಕೇಂದ್ರ ವಿಜ್ಞಾನಿ ಡಾಕ್ಟರ್ ಸಂಧ್ಯಾ ಕೆ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಚುಗೌಡ. ಪ್ರಾಯೋಜಕರು ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ. 7:20 ಜನಪದ ಸಂಗೀತ.

ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ಮರ್ಚಡ ಗ್ರಾಮದ ವೆಂಕಟೇಶ್ ಮತ್ತು ಸಂಗಡಿಗರಿಂದ ಏಕತಾರಿ ಪದಗಳು, 7:45 ಚಿತ್ರಗೀತೆಗಳು, 8:30 ಜನಪದ ಸಂಗೀತ, ಮಿಡಗಲ್ದಿನ್ನಿ ಗ್ರಾಮದ ಗುಂಡಮ್ಮ ಮತ್ತು ಸಂಗಡಿಗರಿಂದ ಕರೆ ಕುರಿತು ಹಾಡುಗಳು, 8:45 ಸಮಾಚಾರ ಸಂಧ್ಯೆ, 9:00 ಇಂಗ್ಲಿಷ್ನಲ್ಲಿ ವಾರ್ತೆ, 9:15 ಭಾವಗೀತೆಗಳು, 9:30 ಕುರುಡರು ರಚನೆ ಕೆಟಿಗಟ್ಟಿ, ನಿರ್ಮಾಣ ಅಬ್ದುಲ್ ರಶೀದ್.

ಹತ್ತು ಗಂಟೆಗೆ ಸಂಸತ್ತಿನಲ್ಲಿ ನಡೆದ ಉಭಯ ಸದನಗಳ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿ ಮುದ್ರಿಕೆ, ನಂತರ ಕನ್ನಡ ಚಿತ್ರಗೀತೆಗಳು. ಇದುವರೆಗೆ ನಿಲಯದಿಂದ ಇನ್ನು ಮುಂದೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯವನ್ನು ಕಾರ್ಯಕ್ರಮ ವಿವರಣೆಯಲ್ಲಿ ಮಾಡಿಕೊಂಡಿರಿ.

0: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
1: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ,
0: ಜಾಹೀರಾತು ಮುಖಾಂತರ
1: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
0: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
1: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
0: ಡಯಲ್ ಮಾಡಿ 8700014242
1: 8700042

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಪಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆಯಾಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ಚಾನಲ್ ಸ್ವಲ್ಪ ಸರಿಯಾಗಿ ಟ್ಯೂನ್ ಮಾಡ್ರಿ.
1: ಇವರು ಶ್ರೀಮತಿ ರೇಖಾ ರಾಮಚಂದ್ರ.
0: ಯಾವಾಗ್ಲೂ ಬರೀ ಗೋಸ್ಟ್ ಇಮೇಜೇ ಕಾಣ್ತಾ ಇರುತ್ತೆ. ಸಾವಿರಾರು ರೂಪಾಯಿ ಕೊಟ್ಟು ಒಳ್ಳೆ ಟಿವಿ ತಂದಿದ್ದು ಬರೀ ವೇಸ್ಟ್.
1: ಟಿವಿಯಲ್ಲಿನ ಅಸ್ಪಷ್ಟ ಚಿತ್ರ ಮತ್ತು ಕರ್ಕಶ ಧ್ವನಿ ಇವರ ನೆಮ್ಮದಿಯನ್ನೇ ಹಾಳು ಮಾಡುತ್ತಿದೆ.
2: ಬಹುಶಃ ಇವರಿಗೆ ಡಿಡಿ ಡೈರೆಕ್ಟ್ ಪ್ಲಸ್ ಬಗ್ಗೆ ತಿಳಿದಿಲ್ಲ ಅನ್ಸುತ್ತೆ.
1: ಡಿಡಿ ಡೈರೆಕ್ಟ್ ಪ್ಲಸ್ ಪ್ರಸಾರ ಭಾರತೀಯ ಉಚಿತ ಡಿಟಿಎಚ್ ಪ್ರಸಾರ ಸೇವೆ.
2: ಕೇಬಲ್ ಸೇವೆಗೆ ನೀಡುವ ತಿಂಗಳ ವಂತಿಗೆ ಇನ್ನು ಸಂಪೂರ್ಣ ಉಳಿತಾಯ.
1: ಅತ್ಯಾಧುನಿಕ ಉಪಗ್ರಹ ಪ್ರಸಾರ ತಂತ್ರಜ್ಞಾನದಿಂದಾಗಿ ಡಿಜಿಟಲ್ ಗುಣಮಟ್ಟದ ಸ್ಪಷ್ಟ ಚಿತ್ರ ಹಾಗೂ ಸುಮಧುರ ಧ್ವನಿ ಇದೀಗ ಲಭ್ಯ ಈ ಉಚಿತ ಡಿಟಿಎಚ್ ಪ್ರಸಾರ ಸೇವೆಯಿಂದ.
2: ಹಲವು ಪ್ರಮುಖ ಟಿವಿ ಚಾನೆಲ್ಗಳು
1: ಜೊತೆಗೆ ವಿವಿಧ ಭಾಷೆಯ ರೇಡಿಯೋ ಚಾನೆಲ್ಗಳು ದಿನದ 24 ಗಂಟೆಗಳು ಲಭ್ಯ.
2: ಡಿಟಿಎಚ್ ಪ್ರಸಾರ ಸೇವೆ,
1: ಡಿಡಿ ಡೈರೆಕ್ಟ್ ಪ್ಲಸ್ನ ಸೆಟ್ ಟಾಪ್ ಬಾಕ್ಸ್ ಮತ್ತು ಡಿಶ್ ಆಂಟೆನಾಗಾಗಿ ನಿಮ್ಮ ಸಮೀಪದ ಎಲೆಕ್ಟ್ರಾನಿಕ್ ವಸ್ತುಗಳ ಮಾರಾಟಗಾರರನ್ನು ಇಂದೇ ಸಂಪರ್ಕಿಸಿ. ಡಿಡಿ ಡೈರೆಕ್ಟ್ ಪ್ಲಸ್ ಪ್ರಸಾರ ಭಾರತೀಯ ಉಚಿತ ಡಿಟಿಎಚ್ ಪ್ರಸಾರ ಸೇವೆ.
3: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ.

0: ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು. ಬಾಕಿದವ್ರ ಸಲುವಾಗಿ ಅಲ್ಲ, ನಿನ್ನ ಜೀವದ ಸಲುವಾಗಿ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು.
1: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
2: ಯಾವಾಗಲೂ ಹೆಲ್ಮೆಟ್ ಹಾಕಿಯೇ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
3: ಇದುವರೆಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನು ಕೇಳಿದ್ರಿ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:15. ಕೇಳಿ ಭಾವಗೀತೆಗಳನ್ನು. ಚೈತ್ರ ಅವರ ಧ್ವನಿಗೆ ಸಾಹಿತ್ಯ ನೀಡಿದ್ದಾರೆ ಜಿಎಸ್ ಶಿವರುದ್ರಪ್ಪ.

0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.

ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:30 ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದಿಂದ ಕೇಳಿಬರುವುದು.

ಆಕಾಶವಾಣಿ ಹಾವೇರಿ ಹಾಗೂ ವಿಜಯಪುರ ಜಿಲ್ಲೆಗಳ ವಾರ್ತಾಪತ್ರಗಳು ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮೊದಲಿಗೆ ಹಾವೇರಿ ಜಿಲ್ಲೆ ವಾರ್ತಾಪತ್ರ. ಜಿಲ್ಲೆಯಲ್ಲಿ ವಿಕಸಿತ ಭಾರತ ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ವಿಬಿಜಿರಾಮ್ಜಿ ಯೋಜನೆಯಡಿ 13,24,762 ಮಾನವ ದಿನಗಳ ಕೂಲಿ ಸೃಜನೆಯ ಗುರಿ ಜಿಲ್ಲಾಡಳಿತ ಹೊಂದಿದೆ. ಇಲ್ಲಿಯ ತನಕ 5,56,860 ಮಾನವ ದಿನಗಳ ಕೂಲಿ ಸೃಜಿಸಲಾಗಿದೆ. 45,22,27,000 ರೂಪಾಯಿ ಅರ್ಹ ಕೂಲಿ ಚೀಟಿದಾರರಿಗೆ ಪಾವತಿಸಲಾಗಿದ್ದು, ಸುಸ್ಥಿರ ಗ್ರಾಮೀಣ ಆಸ್ತಿಗಳ ನಿರ್ಮಾಣದಲ್ಲಿ ಶೇಕಡ 52.22% ಪ್ರಗತಿ ಸಾಧಿಸಲಾಗಿದೆ. ಕಳೆದ ಜುಲೈ ತಿಂಗಳಿನಿಂದ ಇಲ್ಲಿಯವರೆಗೆ 39,716 ಮಾನವ ದಿನಗಳ ಕೂಲಿ ಕೆಲಸ ಜಿಲ್ಲಾಡಳಿತ ಸೃಜಿಸಿದೆ. ಜಿಲ್ಲೆಯ 6 ತಾಲೂಕುಗಳ ವ್ಯಾಪ್ತಿಯ 44 ಗ್ರಾಮಗಳಿಗೆ 52 ಖಾಸಗಿ ಕೊಳವೆ ಬಾವಿಗಳ ಮೂಲಕ ಕುಡಿಯುವ ನೀರು ಪೂರೈಸಲಾಗುತ್ತಿದೆ. 62 ಗ್ರಾಮಗಳಲ್ಲಿ 66 ಹೊಸ ಕೊಳವೆ ಬಾವಿಗಳನ್ನು ಜಿಲ್ಲಾಡಳಿತ ಕೊರೆಸಿದೆ. 13 ಗ್ರಾಮಗಳಲ್ಲಿ 15 ಹಳೆ ಕೊಳವೆ ಬಾವಿಗಳನ್ನು ಸ್ವಚ್ಛಗೊಳಿಸಿ ಬಳಕೆಗೆ ಯೋಗ್ಯಗೊಳಿಸಲಾಗಿದೆ. ತುಂಗಾ ಮೇಲ್ದಂಡೆ ಯೋಜನೆಯಡಿ ಕಾಲುವೆಗಳ ಮೂಲಕ ಜಿಲ್ಲೆಯಾದ್ಯಂತ ನೀರು ಹರಿಸಿ ಕೆರೆಗಳನ್ನು ಜನ ಹಾಗೂ ಜಾನುವಾರುಗಳಿಗಾಗಿ ನೀರು ತುಂಬಿಸುವ ಕಾರ್ಯ ಮುಂದುವರೆದಿದೆ. ಜಿಲ್ಲೆಯಾದ್ಯಂತ ಕುಡಿಯುವ ನೀರಿನ ತುರ್ತು ಕಾಮಗಾರಿಗಳನ್ನು ಆಯಾ ತಾಲೂಕು ಆಡಳಿತಗಳು ಕೈಗೊಳ್ಳಲು ಅನುವಾಗುವಂತೆ ಒಟ್ಟು 4 ಕೋಟಿ ರೂಪಾಯಿ ಅನುದಾನ ಜಿಲ್ಲಾಡಳಿತ ಬಿಡುಗಡೆ ಮಾಡಿದೆ. ಕರ್ನಾಟಕ ರೈತ ಸುರಕ್ಷೆ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಡಿ ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ ಜಿಲ್ಲೆಯ 3,00,000 ರೈತರು ಬೆಳೆ ವಿಮೆ ಕಂತು ಪಾವತಿಸಿ ಹೆಸರು ನೋಂದಾಯಿಸಿದ್ದಾರೆ. ಕಳೆದ ಹಂಗಾಮಿಗೆ ಹೋಲಿಸಿದರೆ ಈ ಬಾರಿ 90,000 ರೈತರು ಬೆಳೆ ವಿಮೆಗೆ ಕಂತು ಪಾವತಿಸಿ ಹೆಸರು ನೋಂದಾಯಿಸಿದ್ದಾಗಿ ಕೃಷಿ ಇಲಾಖೆ ತಿಳಿಸಿದೆ. ಜಿಲ್ಲೆಯಲ್ಲಿ 17ನೇ ತಾರೀಖಿನವರೆಗೆ ಬೂತ್ ಮಟ್ಟದ ಅಧಿಕಾರಿಗಳು ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗಾಗಿ ಮನೆ ಮನೆಗೆ ಭೇಟಿ ನೀಡಿ ಅರ್ಹ ಮತದಾರರ ಹೆಸರನ್ನು ನೋಂದಾಯಿಸಲಿದ್ದಾರೆ. 1,200ಕ್ಕಿಂತ ಅಧಿಕ ಮತದಾರರಿರುವ ಮತಗಟ್ಟೆಗಳನ್ನು ತರ್ಕಬದ್ಧಗೊಳಿಸಿ ಹೊಸ ಮತಗಟ್ಟೆಗಳನ್ನು ಸ್ಥಾಪಿಸಲು ಪ್ರಸ್ತಾವಗಳನ್ನು ಆಯಾ ತಾಲೂಕಿನ ತಹಸೀಲ್ದಾರರು ಪರಿಶೀಲಿಸಿ ಜಿಲ್ಲಾಡಳಿತಕ್ಕೆ ಸಲ್ಲಿಸುತ್ತಿದ್ದು, ಚುನಾವಣಾ ಆಯೋಗದ ಅನುಮೋದನೆಗಾಗಿ ಸಲ್ಲಿಸಲು ಜಿಲ್ಲಾ ಚುನಾವಣಾ ಅಧಿಕಾರಿ ಸಿದ್ಧತೆ ನಡೆಸಿದ್ದಾರೆ. ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ 1,482 ಮತಗಟ್ಟೆಗಳಿದ್ದು, 93 ಮತಗಟ್ಟೆಗಳಲ್ಲಿ 1,200ಕ್ಕಿಂತ ಅಧಿಕ ಮತದಾರರಿದ್ದಾರೆ. 1,200ಕ್ಕಿಂತ ಅಧಿಕ ಮತದಾರರಿರುವ ಮತಗಟ್ಟೆಗಳನ್ನು ಕಡಿಮೆ ಮತದಾರರಿರುವ ಮತಗಟ್ಟೆಗಳಲ್ಲಿ ವಿಲೀನಗೊಳಿಸಲು ಒಟ್ಟು 25 ಮತಗಟ್ಟೆಗಳು ಹಾಗೂ ಪ್ರಸ್ತುತ ಶಿಥಿಲಗೊಂಡಿರುವ 8 ಮತಗಟ್ಟೆಗಳನ್ನು ಸುದೃಢ ಕಟ್ಟಡಗಳಿಗೆ ಸ್ಥಳಾಂತರಿಸಲು ಜಿಲ್ಲಾಡಳಿತ ಚುನಾವಣಾ ಆಯೋಗಕ್ಕೆ ಪ್ರಸ್ತಾವ ಸಲ್ಲಿಸಲಿದೆ. ಈಗ ವಿಜಯಪುರ ಜಿಲ್ಲೆ ವಾರ್ತಾಪತ್ರ. ಪ್ರಧಾನಮಂತ್ರಿ ಸೂಕ್ಷ್ಮ ಸಣ್ಣ ಮಧ್ಯಮ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಕಳೆದ 2020ರಲ್ಲಿ ಜಾರಿಗೆ ಬಂದಿತು. ಜಿಲ್ಲೆಯಲ್ಲಿ 469 ಕಿರು ಆಹಾರ ಉದ್ದಿಮೆಗಳ ಸಂಸ್ಕರಣಾ ಘಟಕಗಳನ್ನು ಸ್ಥಾಪಿಸಿ ನಿಯಮಬದ್ಧಗೊಳಿಸಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಶಿವನಗೌಡ ಪಾಟೀಲ್ ತಿಳಿಸಿದ್ದಾರೆ. ಪಿಎಂ ಎಫ್ಎಂಇ ಯೋಜನೆಯಡಿ ಆಹಾರ ಸಂಸ್ಕರಣಾ ಉದ್ಯಮ ನಡೆಸುತ್ತಿರುವ ಮಸಾಲೆ ತಯಾರಕರು

0: ಈ ತಿಂಡಿಗಳು ಹಾಲಿನ ಉಪ ಉತ್ಪನ್ನ ತಯಾರಕರು ಬಾಲ ಕಿಶೋರ ಹಾಗೂ ತರುಣ ವಿಭಾಗದಲ್ಲಿ ಸಾಲ ಸೌಲಭ್ಯ ಮತ್ತು ಸಹಾಯಧನ ಪಡೆದುಕೊಂಡು ಸ್ವಯಂ ಉದ್ಯೋಗಿಗಳಾಗಿದ್ದಾರೆ ಎಂದು ತಿಳಿಸಿದ್ದಾರೆ. ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಅನುದಾನದಡಿ 35 ಕೋಟಿ ರೂಪಾಯಿ ವೆಚ್ಚದಲ್ಲಿ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕದ ಪುನಶ್ಚೇತನ ಕಾಮಗಾರಿ ಕೈಗೊಳ್ಳಲಾಗಿದೆ. ಜಲಜೀವನ್ ಮಿಷನ್ ಯೋಜನೆಯಡಿ ಜಿಲ್ಲೆಯ ಗ್ರಾಮೀಣ ಭಾಗದ 4 ಲಕ್ಷ ಮನೆಗಳಿಗೆ ನಳದ ಸಂಪರ್ಕ ಕಲ್ಪಿಸಲಾಗಿದೆ. ಇದುವರೆಗೆ ಹಾವೇರಿ ಹಾಗೂ ವಿಜಯಪುರ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಮಂಜುನಾಥ್ ಗುಡಿಸಾಗರ್ ಹಾಗೂ ನೇತಾಜಿ ಗಾಂಧಿ. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:35.
2: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

0: ಎಲ್ಲಿಗೆ ಹೋಗ್ತಾ ಇದೆಪ್ಪ ನೀನು?
1: ನಡಿ ನಡಿ, ಜಲ್ದಿ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು ನಡಿ.
0: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದಕ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು. ಬಾಕಿದವ್ರ ಸಲುವಾಗಿ ಅಲ್ಲ, ನಿನ್ನ ಜೀವದ ಸಲುವಾಗಿ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು.
2: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
3: ಯಾವಾಗಲೂ ಹೆಲ್ಮೆಟ್ ಹಾಕಿ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
4: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
5: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ.
4: ಜಾಹೀರಾತು ಮುಖಾಂತರ
5: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
4: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
5: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
4: ಡಯಲ್ ಮಾಡಿ 8700014242
5: 8700014242.
6: ಇದುವರೆಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನು ಕೇಳಿದ್ರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:40. ಪ್ರದೇಶ ಸಮಾಚಾರ 6:50. ವಾಣಿಜ್ಯ ಪ್ರಕಟಣೆಗಳು ಬೆಂಗಳೂರು ಕೇಂದ್ರದಿಂದ ಕೇಳಿಬರುವುದು.

0: पीएम फसल बीमा योजना से करीब 2 लाख करोड़ रूपये क्लेम के रूप में किसानों को मिले हैं।
1: मुंगारु हंगामी ना बेले वीमे गागी इगा नोंदणी माडिकोळ्ळिरि।
2: बैंक सामान्य सेवा केंद्र ग्राम अवन केंद्र हेच्चिन माहितिगागि www.samrakshane.karnataka.gov.in वेबसाइट गे भेटि नीडि।
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ।
4: मोदी हर परिवार को घर में बिजली बनाकर वही बिजली बेचकर कमाई का एक और साधन देना चाहता है।
5: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ। ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ। ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ।
2: ಈ ಕಥೆ ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿದ್ದು। ಓ ಲವ್ಲಿ, ವೆಲ್ ಡನ್, ಬಿಸ್ನೆಸ್ ಲೋನ್ ಅಪ್ರೂವ್ಡ್। ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ, ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದರ ಜೊತೆ ಹೊಸ ಕಾರನ್ನು ತೆಗೆದುಕೋ ಅದೇ ಸಾಲದಿಂದ। ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು, ಸಮಯಕ್ಕೆ ಸರಿಯಾಗಿ ಇಎಂಐ ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ।
6: ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ। ನೀವು

0: ಯಾರು?
1: ಆರ್ಬಿಐ ಹೇಳುತ್ತೆ,
0: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ಏಳನೇ ಗ್ಯಾರಂಟಿಯಾಗಿ ಚಿಕ್ಕಬಳ್ಳಾಪುರ ಕೋಲಾರಕ್ಕೆ ಎತ್ತಿನಹೊಳೆ ನೀರು ಹರಿಸಲು ಸರ್ಕಾರ ಸಂಕಲ್ಪ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಆಗಸ್ಟ್ ಅಂತ್ಯಕ್ಕೆ ರಾಜ್ಯದ ಬರ ಪರಿಸ್ಥಿತಿ ಕುರಿತು ಕೇಂದ್ರಕ್ಕೆ ವರದಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ರಫ್ತು ವಹಿವಾಟಿನಲ್ಲಿ ದೇಶದಲ್ಲೇ ರಾಜ್ಯಕ್ಕೆ ಅಗ್ರಸ್ಥಾನ, ಎಫ್ಕೆಸಿಸಿಐ ಸ್ಪಷ್ಟನೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ಜಂಟಿ ಹೋರಾಟ, ಪ್ರತಿಪಕ್ಷ ನಾಯಕ ಆರ್ ಅಶೋಕ. ಬೆಂಗಳೂರು ಪೊಲೀಸರಿಂದ ಬೇಡ ಭ್ರೋ ಅಭಿಯಾನ, 55.80 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳ ವಶ. ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳ ಜೊತೆಗೆ 6ನೇ ಗ್ಯಾರಂಟಿಯಾಗಿ ಭೂ ಗ್ಯಾರಂಟಿ ಹಾಗೂ 7ನೇ ಗ್ಯಾರಂಟಿಯಾಗಿ ನೀರಿನ ಗ್ಯಾರಂಟಿ ನೀಡುತ್ತಿದೆ. ಈ ಮೂಲಕ 2027ರ ಅಂತ್ಯದ ವೇಳೆಗೆ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರಕ್ಕೆ ಎತ್ತಿನಹೊಳೆ ನೀರು ಹರಿಸಲು ಸರ್ಕಾರ ಸಂಕಲ್ಪ ಮಾಡಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನಲ್ಲಿ ಇಂದು ನಡೆದ ವಿವಿಧ ಇಲಾಖೆಗಳ ಅಭಿವೃದ್ದಿಯ ಯೋಜನೆಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜನರ ನೀರಿನ ಸಮಸ್ಯೆಗೆ ವಿವಿಧ ರೀತಿಯ ಕಾರ್ಯಕ್ರಮ ರೂಪಿಸಲಾಗಿದೆ ಎಂದು ಹೇಳಿದ್ದಾರೆ. ಕೋಲಾರ ಭಾಗದ ರೈತರು ರಾಜ್ಯಕ್ಕೆ ಮಾದರಿಯಾಗಿದ್ದು, ಇಲ್ಲಿ ಅಂತರ್ಜಲ ನೀರಿನ ಮಟ್ಟ 2000 ಅಡಿಗೆ ಕುಸಿದಾಗ ರೈತರು ಆತ್ಮಹತ್ಯೆ ಮಾಡಿಕೊಳ್ಳದೆ ಬೆಂಗಳೂರಿಗೆ ಹಾಲು, ತರಕಾರಿ, ರೇಷ್ಮೆ, ಹೂ ಬೆಳೆದು ತಮ್ಮ ಸ್ವಾಭಿಮಾನ ಮೆರೆದಿದ್ದಾರೆ. ರೈತರ ಕಣ್ಣೀರು ಒರೆಸುವ ಸರ್ಕಾರ ನಿಮ್ಮ ಮುಂದೆ ನಿಂತಿದೆ. ಕೃಷಿ ನಿಮ್ಮೆಲ್ಲರ ಸಂಸ್ಕೃತಿ, ರೈತರು ನಮ್ಮೆಲ್ಲರ ಆಸ್ತಿ ಎಂದು ಮುಖ್ಯಮಂತ್ರಿ ಅಭಿಪ್ರಾಯಪಟ್ಟಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆದೇಶದಂತೆ ಸಚಿವರು ರಾಜ್ಯದಾದ್ಯಂತ ಪ್ರವಾಸ ಕೈಗೊಂಡಿದ್ದು, ವಿವಿಧ ಜಿಲ್ಲೆಗಳಲ್ಲಿ ಬರ ಪರಿಸ್ಥಿತಿ ಪರಿಶೀಲನೆ ನಡೆಸುತ್ತಿದ್ದಾರೆ. ತುಮಕೂರಿನ ಪಾವಗಡ ತಾಲೂಕಿನ ಕಿಲಾರಹಳ್ಳಿಯಲ್ಲಿ ಬರ ಪರಿಸ್ಥಿತಿ ಪರಿಶೀಲಿಸಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ರೈತರಿಗೆ ಮೇವಿನ ಬೀಜ ಕಿಟ್ಗಳನ್ನು ವಿತರಿಸಿ ಮಾತನಾಡಿ, ನೀರಿನ ಸೌಲಭ್ಯ ಇರುವ ರೈತರು ಮೇವು ಬೆಳೆಸಲು ಉತ್ತೇಜಿಸುವ ನಿಟ್ಟನಲ್ಲಿ ಜಿಲ್ಲೆಯಲ್ಲಿ 1 ಲಕ್ಷ ಕ್ವಿಂಟಾಲ್ ಮೇವಿನ ಬೀಜ ವಿತರಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮಳೆಯ ಪ್ರಮಾಣ ತೀವ್ರ ಕಡಿಮೆಯಾಗಿದೆ. ಪಾವಗಡ ತಾಲೂಕಿನಲ್ಲಿ 19,000 ಹೆಕ್ಟೇರ್ ಪ್ರದೇಶದಲ್ಲಿ ಶೇಂಗಾ ಬಿತ್ತನೆ ಮಾಡಬೇಕಿತ್ತು, ಆದರೆ 4,000 ಹೆಕ್ಟೇರ್ನಲ್ಲಿ ಬಿತ್ತನೆಯಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಎಲ್ಲಾ ಸಚಿವರು ಬರ ಪರಿಸ್ಥಿತಿ ಪರಿಶೀಲಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಲಿದ್ದಾರೆ. ಆಗಸ್ಟ್ ಅಂತ್ಯಕ್ಕೆ ರಾಜ್ಯದ ಬರ ಪರಿಸ್ಥಿತಿ ಕುರಿತು ಕೇಂದ್ರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ಡಾ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಎದುರಾಗಿರುವ ತೀವ್ರ ಬರ ಪರಿಸ್ಥಿತಿ ಹಾಗೂ ಬೆಳೆ ಹಾನಿ ಕುರಿತು ಸಚಿವ ಎಂಬಿ ಪಾಟೀಲ್ ಎರಡನೇ ದಿನವೂ ಬರ ಪರಿಶೀಲನೆ ನಡೆಸಿದರು. ಬಬಲೇಶ್ವರ ತಾಲೂಕಿನ ಸಾರಾವಾಡ ಗ್ರಾಮಕ್ಕೆ ಭೇಟಿ ನೀಡಿದ ಅವರು ತೊಗರಿ, ಮೆಕ್ಕೆಜೋಳ ಹಾಗೂ ಈರುಳ್ಳಿ ಬೆಳೆಗಳನ್ನು ವೀಕ್ಷಿಸಿದರು. ರಫ್ತು ವಹಿವಾಟಿನಲ್ಲಿ ದೇಶದಲ್ಲೇ ಕರ್ನಾಟಕಕ್ಕೆ ಅಗ್ರಸ್ಥಾನ ಲಭಿಸಿದೆ ಎಂದು ಎಫ್ಕೆಸಿಸಿಐ ಅಧ್ಯಕ್ಷೆ ಉಮಾರೆಡ್ಡಿ ತಿಳಿಸಿದ್ದಾರೆ. ಈ ಕುರಿತಂತೆ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ರಾಜ್ಯದಿಂದ ಸಾಕಷ್ಟು ವಸ್ತುಗಳು ವಿದೇಶಕ್ಕೆ ರಫ್ತಾಗುತ್ತಿದೆ, ನವೋದ್ಯಮಗಳ ಉತ್ಪನ್ನಗಳು ರಫ್ತಾಗುತ್ತಿದ್ದು, ಇದರಿಂದ ದೇಶದ ಜಿಎಸ್ಟಿಗೆ ರಾಜ್ಯದ ಉದ್ಯಮ ಕ್ಷೇತ್ರ ಹೆಚ್ಚಿನ ಕೊಡುಗೆ ನೀಡುತ್ತಿದೆ ಎಂದು ಹೇಳಿದ್ದಾರೆ. ಈ 21ನೇ ಆವೃತ್ತಿಯ ಅತ್ಯುತ್ತಮ ರಫ್ತು ಶ್ರೇಷ್ಠತಾ ಪ್ರಶಸ್ತಿಗೆ ರಾಜ್ಯದ ವಿವಿಧ ಪ್ರದೇಶಗಳ ರಫ್ತುದಾರರಿಂದ ಅತ್ಯುತ್ತಮ ಪ್ರತಿಕ್ರಿಯೆ ಲಭಿಸಿದ್ದು, ಎಂಜಿನಿಯರಿಂಗ್, ಔಷಧೋದ್ಯಮ, ಬಯೋಟೆಕ್ನಾಲಜಿ, ಮಾಹಿತಿ ತಂತ್ರಜ್ಞಾನ ಸೇರಿದಂತೆ ವಿವಿಧ ಕ್ಷೇತ್ರಗಳಿಂದ 120ಕ್ಕೂ ಹೆಚ್ಚು ಅರ್ಜಿಗಳು ಬಂದಿವೆ ಎಂದು ತಿಳಿಸಿದರು.

0: ತಿದ್ದಾರೆ. ಸಚಿವ ಬಿ ನಾಗೇಂದ್ರ ಕಳಂಕಿತರಾಗಿದ್ದು ಅವರನ್ನು ಸಂಪುಟದಿಂದ ತೆಗೆದುಹಾಕಲು ಬಿಜೆಪಿ ಹಾಗೂ ಜೆಡಿಎಸ್ ಹೋರಾಟ ನಡೆಸಲಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾಗೇಂದ್ರ ವಿರುದ್ದ ಸದನದ ಹೊರಗೆ ಹಾಗೂ ಒಳಗೆ ಹೋರಾಟ ನಡೆಯಲಿದೆ. ಜೊತೆಗೆ ಬಿಡದಿ ಟೌನ್ಶಿಪ್ ಯೋಜನೆ, ಕೆಪಿಎಸ್ಸಿ ಹಗರಣ ಮೊದಲಾದ ವಿಷಯಗಳ ವಿರುದ್ದ ಜೆಡಿಎಸ್ ಜೊತೆ ಸೇರಿ ಹೋರಾಟ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ನ ಕೈಗಾರಿಕಾ ಪ್ರದೇಶದಲ್ಲಿ ಕೈಗಾರಿಕೆಗಳು ಗುರುಗಂಗಾ ಮಾಂಜ್ರಾ ನದಿಗೆ ರಾಸಾಯನಿಕ ತ್ಯಾಜ್ಯ ಹರಿಬಿಡುತ್ತಿದ್ದು, ಕೂಡಲೇ ಮೂರು ಕೈಗಾರಿಕೆಗಳನ್ನು ಮುಚ್ಚಿಸುವಂತೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಸೂಚನೆ ನೀಡಿದ್ದಾರೆ. ಜಿಲ್ಲೆಯ ಮೂರು ಕೈಗಾರಿಕೆಗಳು ನದಿಗೆ ವಿಷಯುಕ್ತ ರಾಸಾಯನಿಕ ತ್ಯಾಜ್ಯ ಹರಿಸುತ್ತಿದ್ದು, ಜನರು ಪ್ರತಿಭಟನೆ ಹಾಗೂ ಅಭಿಯಾನ ಆರಂಭಿಸಿದ್ದರು. ಈ ಹಿನ್ನೆಲೆಯಲ್ಲಿ ತಕ್ಷಣವೇ ಮಾಲಿನ್ಯಕಾರಕ ಕೈಗಾರಿಕೆಗಳನ್ನು ಮುಚ್ಚುವಂತೆ ಸಚಿವರು ನಿರ್ದೇಶನ ನೀಡಿದ್ದಾರೆ. ಕೈಗಾರಿಕೆಗಳ ವಿರುದ್ದ ನಿಯಮಾನುಸಾರ ಕ್ರಮ ಕೈಗೊಳ್ಳುವಂತೆ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರು ಪೊಲೀಸರು ಬೇಡಾ ಬ್ರೋ ಅಭಿಯಾನದಡಿಯಲ್ಲಿ ಮಾದಕ ವಸ್ತುಗಳ ಕಳ್ಳಸಾಗಣೆ ವಿರುದ್ದ ನಡೆಸಿದ ಪ್ರಮುಖ ದಾಳಿಯಲ್ಲಿ 8 ವಿದೇಶಿ ಪ್ರಜೆಗಳು ಸೇರಿದಂತೆ 39 ಮಂದಿಯನ್ನು ಬಂಧಿಸಿದ್ದಾರೆ. ಬಂಧಿತರಿಂದ ಒಟ್ಟು 28.7 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಅವುಗಳ ಮಾರುಕಟ್ಟೆ ಮೌಲ್ಯ 55.8 ಕೋಟಿ ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಈ ಕುರಿತಂತೆ ಮಾಹಿತಿ ನೀಡಿರುವ ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮತ್ ಕುಮಾರ್ ಸಿಂಗ್, ಪೊಲೀಸರಿಗೆ ದೊರೆತ ಮಾಹಿತಿ ಅನುಸರಿಸಿ ಕಾರ್ಯಾಚರಣೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಯುವ ಮೋರ್ಚಾ ಘಟಕ ವತಿಯಿಂದ 80ನೇ ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆಯಲ್ಲಿ ಹರ್ ಘರ್ ತಿರಂಗ ಅಭಿಯಾನ ನಡೆಯಿತು. ತ್ರಿವರ್ಣ ಯಾತ್ರೆ ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸಿ ಮಾತನಾಡಿದ ಶಾಸಕ ಮಹೇಶ್ ತೆಂಗಿನಕಾಯಿ, ಹರ್ ಘರ್ ತಿರಂಗ ಅಭಿಯಾನವು ಇಂದು ದೇಶದ ಪ್ರತಿ ಮನೆ ಮನೆಯಲ್ಲೂ ದೇಶಪ್ರೇಮದ ಜಾಗೃತಿಯನ್ನು ಮೂಡಿಸುತ್ತಿದೆ ಎಂದು ತಿಳಿಸಿದ್ದಾರೆ. ದೇಶಭಕ್ತಿ ಹಾಗೂ ರಾಷ್ಟೀಯತೆಯ ಭಾವನೆಯನ್ನು ಮೂಡಿಸಲು ಇಂತಹ ಅಭಿಯಾನಗಳು ಅತ್ಯಂತ ಅವಶ್ಯಕ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಜಂತುಹುಳು ನಿವಾರಣಾ ಮಾತ್ರೆಗಳನ್ನು ಸೇವಿಸುವುದರಿಂದ ರಕ್ತಹೀನತೆ, ಅಪೌಷ್ಟಿಕತೆ, ಸುಸ್ತಾಗುವಿಕೆ ತಡೆಗಟ್ಟುವ ಶಕ್ತಿ ಅಡಗಿದೆ. 1 ರಿಂದ 19 ವರ್ಷದೊಳಗಿನ ಎಲ್ಲಾ ಮಕ್ಕಳು ಈ ಮಾತ್ರೆ ಸೇವಿಸಿ ಆರೋಗ್ಯ ವೃದ್ಧಿಸಿಕೊಳ್ಳಬೇಕು ಎಂದು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರಾದ ಕೆಎಚ್ ಮುನಿಯಪ್ಪ ಕರೆ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಭಾಂಗಣದಲ್ಲಿ ರಾಷ್ಟೀಯ ಜಂತುಹುಳು ನಿವಾರಣಾ ದಿನಾಚರಣೆ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಜಂತುಹುಳು ನಿವಾರಣಾ ಮಾತ್ರೆಗಳನ್ನು ನೀಡಲು ಆರೋಗ್ಯ ಇಲಾಖೆ ಸಿದ್ದತೆ ಮಾಡಿಕೊಂಡಿದೆ ಎಂದು ತಿಳಿಸಿದ್ದಾರೆ. ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಜಂತುಹುಳುಗಳು ಅವರ ಪೋಷಕಾಂಶಗಳ ಹೀರುವಿಕೆಗೆ ಅಡ್ಡಪಡಿಸುವುದಲ್ಲದೆ ರಕ್ತಹೀನತೆ, ಅಪೌಷ್ಟಿಕತೆ ಹಾಗೂ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆಯ ಕುಂಠಿತಕ್ಕೆ ಕಾರಣವಾಗಬಹುದು ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಚೇತನ್ ಹೇಳಿದ್ದಾರೆ. ಟೊಯೋಟಾ ಕಿರ್ಲೋಸ್ಕರ್ ಕಂಪನಿಯು ಸಿಎಸ್ಆರ್ ಅನುದಾನದಡಿ 2.14 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿಜಯಪುರದಲ್ಲಿ ಅತ್ಯಾಧುನಿಕ ಹಾಗೂ ಭವ್ಯ ಶಾಲಾ ಕಟ್ಟಡವನ್ನು ನಿರ್ಮಿಸಿದೆ. ಈ ಭಾಗದ ವಿದ್ಯಾರ್ಥಿಗಳು ಇಲ್ಲಿ ಚೆನ್ನಾಗಿ ಓದುವ ಮೂಲಕ ಉನ್ನತ ಹುದ್ದೆ ಅಲಂಕರಿಸಬೇಕು ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಮೂಲಸೌಕರ್ಯ ಅಭಿವೃದ್ದಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಶಾಲಾ ಕಟ್ಟಡಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಕಂಪನಿಯು ಆಸ್ಪತ್ರೆ, ಆರೋಗ್ಯ ಕ್ಷೇತ್ರದಲ್ಲೂ ಸಿಎಸ್ಆರ್ ಅನುದಾನ ನೀಡಲು ಉತ್ಸುಕವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮೇಕೆದಾಟು ಕುಡಿಯುವ ನೀರಿನ ಯೋಜನೆಗೆ ತಮಿಳುನಾಡು ವಿರೋಧ ವ್ಯಕ್ತಪಡಿಸಿರುವುದನ್ನು ಖಂಡಿಸಿ ಇದೇ 13ರಂದು ಕರೆ ನೀಡಲಾಗಿರುವ ಕರ್ನಾಟಕ ಬಂದ್ಗೆ ವಿವಿಧ ಕನ್ನಡ ಸಂಘಟನೆಗಳು ಬೆಂಬಲ ನೀಡಿವೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್, ಬಂದ್ನಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತೆ ಹಾಗೂ ಮೇಕೆದಾಟು ಯೋಜನೆಯನ್ನ ಬೆಂಬಲಿಸುವಂತೆ ಮನವಿ ಮಾಡಿದ್ದಾರೆ. ಮೇಕೆದಾಟು ಯೋಜನೆ ಕಾರ್ಯರೂಪಕ್ಕೆ ಬರದಿದ್ದರೆ ಬೆಂಗಳೂರು ಗಂಭೀರ ನೀರಿನ ಬಿಕ್ಕಟ್ಟನ್ನು ಎದುರಿಸಬಹುದು. ಮಾಡಬಹುದು ಎಂದು ತಿಳಿಸಿದ್ದಾರೆ. ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಹಾಗೂ ಬೋಧಕ ವ್ಯವಸ್ಥೆ ಬೋಧಕ ಆಸ್ಪತ್ರೆಯನ್ನು ಮತ್ತಷ್ಟು ಮೇಲ್ದರ್ಜೆಗೇರಿಸಲು 50 ಕೋಟಿ ವೆಚ್ಚದಲ್ಲಿ ಸುಸಜ್ಜಿತ ಕಟ್ಟಡಗಳನ್ನು ನಿರ್ಮಿಸಲು ಉದ್ದೇಶಿಸಲಾಗಿದೆ. ಮಂಡ್ಯ ಶಾಸಕ ಪಿ ರವಿಕುಮಾರ್ ಗಣಿಗ, ಜಿಲ್ಲಾಧಿಕಾರಿ ಡಾ ಕುಮಾರ್ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಇಂದು ಸ್ಥಳ ಪರಿಶೀಲನೆ ನಡೆಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 7ನೇ ಗ್ಯಾರಂಟಿಯಾಗಿ ಚಿಕ್ಕಬಳ್ಳಾಪುರ ಕೋಲಾರಕ್ಕೆ ಎತ್ತಿನಹೊಳೆ ನೀರು ಹರಿಸಲು ಸರ್ಕಾರ ಸಂಕಲ್ಪ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಆಗಸ್ಟ್ ಅಂತ್ಯಕ್ಕೆ ರಾಜ್ಯದ ಬರ ಪರಿಸ್ಥಿತಿ ಕುರಿತು ಕೇಂದ್ರಕ್ಕೆ ವರದಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ರಫ್ತು ವಹಿವಾಟಿನಲ್ಲಿ ದೇಶದಲ್ಲೇ ರಾಜ್ಯಕ್ಕೆ ಅಗ್ರಸ್ಥಾನ, ಎಫ್ಕೆಸಿಸಿಐ ಸ್ಪಷ್ಟನೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ಜಂಟಿ ಹೋರಾಟ, ಪ್ರತಿಪಕ್ಷ ನಾಯಕ ಆರ್ ಅಶೋಕ. ಬೆಂಗಳೂರು ಪೊಲೀಸರಿಂದ ಬೇಡ ಬ್ರೋ ಅಭಿಯಾನ, 55 ಕೋಟಿ 80 ಲಕ್ಷ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳು ವಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ.
1: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ? ಹಾ, 5,000 ಉಳಿತು. ಹೊಸ ಸೀರೆ ತಗೊಳ್ಳ? ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ. ಇನ್ನೊಂದು? ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ, ಮತ್ತು ಹಣವು ಬೆಳೆಯುವುದನ್ನು ನೋಡಿ.
4: ಬಂದ್ಬಿಟ್ಲು ದೊಡ್ಡದಾಗಿ
1: ಹೋಗಿ.
5: ಆರ್ಬಿಐ ಹೇಳುತ್ತೆ,
1: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
6: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:51.

0: ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಕೇಳುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೃಷಿ ಕ್ಷೇತ್ರದ ಬೀಜ ವಿಭಾಗದಲ್ಲಿ ಸೇವೆ ಸಲ್ಲಿಸಿದ ಬೀಜ ವಿಜ್ಞಾನಿ ವಯೋನಿವೃತ್ತಿಯಾದ ಡಾ ಬಸವೇಗೌಡ ಅವರೊಡನೆ ಸಂದರ್ಶನ.
1: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ವಿಶೇಷವಾದಂಥ ವಿಜ್ಞಾನಿಗಳಂತ ಹೇಳ್ಬೋದು ಅಥವಾ ವಿಸ್ತರಣಾ ತಜ್ಞರಂತನ್ಬೋದು. ಜೊತೆಗೆ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಸಾಕಷ್ಟು ವರ್ಷದಿಂದ ಕೆಲಸವನ್ನು ಮಾಡ್ತಾ ವಯೋನಿವೃತ್ತಿಯನ್ನು ಹೊಂದಿದಂಥ ವಿಶೇಷವಾಗಿ ಬೀಜ ವಿಜ್ಞಾನಿಗಳು ಡಾಕ್ಟರ್ ಬಸವೇಗೌಡರು ಈ ಭಾಗದ ರೈತರಿಗೆಲ್ಲ ಚಿರಪರಿಚಿತವಾದಂಥವರು. ಜೊತೆಗೆ ಸಾಕಷ್ಟು ಈ ಭಾಗದಲ್ಲಿ ಉತ್ತಮ ಬೀಜ ಅಂದರೆ ಏನು, ರೈತರಿಗೆ ಬೀಜದ ಲಭ್ಯತೆ ಬಗ್ಗೆ ಸಾಕಷ್ಟು ಅಧ್ಯಯನವನ್ನು ಮಾಡಿ ಬೀಜ ಘಟಕವನ್ನು ಸ್ಥಾಪನೆ ಮಾಡಿದ ಕೀರ್ತಿ ಡಾಕ್ಟರ್ ಬಸವೇಗೌಡರಿಗೆ ಅಂತ ಹೇಳ್ಬೋದು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ. ಇವತ್ತು ನಮ್ಮೊಂದಿಗೆ ಅವರ ಅನುಭವಗಳನ್ನ ಹಂಚಿಕೊಳ್ಳೋಕೆ ನಮ್ಮ ಸ್ಟುಡಿಯೋಲ್ಲಿದ್ದಾರೆ. ಯಾವ ರೀತಿ ಒಂದು ಬೀಜ ಘಟಕ ಬೆಳೀತು, ಯಾಕೆ ಬೀಜ ಘಟಕವನ್ನು ಸ್ಥಾಪನೆ ಮಾಡಿದರು, ಜೊತೆಗೆ ಅವರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲಿ ಕುಲಸಚಿವರಾಗಿ 3 ವರ್ಷ ಸೇವೆಯನ್ನು ಸಲ್ಲಿಸಿ ಇವಾಗ ನಿವೃತ್ತಿಯನ್ನು ಹೊಂದಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರೊಂದಿಗೆ ಕೆಲವೊಂದಿಷ್ಟು ವಿಚಾರಗಳನ್ನು ಮತ್ತು ಮುಂದಿನ ವಿಜ್ಞಾನಿಗಳು ಮುಂದಿನ ರೈತರೊಂದಿಗೆ ಕೆಲಸ ಮಾಡ್ತಕ್ಕಂಥ ಕೃಷಿ ವಿಜ್ಞಾನಿಗಳಿಗೆ ಕೆಲವೊಂದು ಸಲಹೆ ಸೂಚನೆಗಳನ್ನು ಕೊಡಲಿಕ್ಕೆ ನಮ್ಮ ಸ್ಟುಡಿಯೋಲ್ಲಿದ್ದಾರೆ. ಅವ್ರನ್ನ ಎಲ್ಲ ರೈತರ ಪರವಾಗಿ ಎಲ್ಲ ಕೇಳುಗರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ಸರ್. ಕಾರ್ಯಕ್ರಮ, ತಾವು ಕೃಷಿ ಕ್ಷೇತ್ರಕ್ಕೆ ಬಂದದ್ದು ಆಕಸ್ಮಿಕನ ಅಥವಾ ಕೃಷಿ ಕ್ಷೇತ್ರಕ್ಕೆ ಬರಬೇಕಂತೇಳಿ ಆಯ್ಕೆ ಮಾಡಿಕೊಂಡು ಕೃಷಿ ಕ್ಷೇತ್ರವನ್ನು ಪ್ರವೇಶ ಮಾಡಿದ್ರೆ ಹೇಗೆ ತಾವು?
2: ಕೃಷಿ ವಿಶ್ವವಿದ್ಯಾಲಯದ ಬೆಂಗಳೂರಿನ ಕಾನ್ವೊಕೇಶನ್ ಏನು ಘಟಿಕೋತ್ಸವ ಅಂತ ಮಾಡ್ತಾರೆ, ಎಲ್ಲ

0: ಇವ್ರೆ ಸಿನಿಮಾ ತೋರಿಸೋದ್ರಲ್ಲಿ ಅದ್ರ ರೀತಿಯಲ್ಲಿ ಥಿಯೇಟರ್ ನಲ್ಲೆಲ್ಲ ತೋರಿಸ್ತಾ ಇದ್ರು. ಅದನ್ನ ನೋಡಿ ಇದೊಂದು ಹೊಸ ಇದೆ, ಕೃಷಿನಲ್ಲಿ ನಾವು ಮುಂದುವರಿಬಹುದು ಅಂತ ಒಂದು
1: ಇಚ್ಛೆಯಿಂದ ಸೆಲೆಕ್ಟ್ ಮಾಡಿಕೊಂಡೆ ನಾನು. ವಿದ್ಯಾಭ್ಯಾಸ ಬೆಂಗಳೂರಿನಲ್ಲಿ ಬಿ ಎಸ್ ಸಿ ಅಗ್ರಿ ಇರ್ಬೋದು, ಎಮ್ ಎಸ್ ಸಿ ಅಗ್ರಿ ಇರ್ಬೋದು, ಪಿ ಎಚ್ ಡಿನ ನಾನು ಅಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಮುಗಿಸಿ 1989 ಅಕ್ಟೋಬರ್ನಲ್ಲಿ ಇದೇ ಭಾಗದ ಬಳ್ಳಾರಿಯಲ್ಲಿ ಖಾಸಗಿ ಬೀಜೋತ್ಪಾದನಾ ಸಂಸ್ಥೆಗೆ ಕೆಲಸಕ್ಕೆ ಜಾಯಿನ್ ಆದೆ ಬೀಜೋತ್ಪಾದನಾ ತಜ್ಞನಾಗಿ. ಅಲ್ಲಿಂದ ಪ್ರಾರಂಭ ಆಯಿತು. ಅದು ಒಂದು ನಮಗೆ ಬೀಜದ ಬಗ್ಗೆ ಒಂದು ಆಸಕ್ತಿ ಬೆಳೆಯೋಕೆ ಜಾಸ್ತಿ ಆಯಿತು. ಬಳ್ಳಾರಿ ಈಗಾಗಲೇ ನಿಮ್ಗೆ ಗೊತ್ತಿರುವ ಹಾಗೆ ಆಗಿನ ಕಾಲದಲ್ಲಿ 1993-94 ಸುಮಾರು 3-4 ಸಾವಿರದಷ್ಟು ಹೈಬ್ರಿಡ್ ಜೋಳದ ಬೀಜೋತ್ಪಾದನೆ ಆಗ್ತಾ ಇತ್ತಲ್ಲ. ಅಲ್ಲಿ ನಮಗೆ ಏನು ಬೀಜ ಅಂದರೆ ಏನು, ಬೀಜೋತ್ಪಾದನೆ ಮಾಡೋದು ಹೆಂಗೆ, ರೈತರದ್ದು ಯಾವ ರೀತಿ ಅವ್ರನ್ನ ತಯಾರು ಮಾಡ್ತಾರೆ, ಯಾವ ರೀತಿ ಕ್ರಮಗಳಿದೆ, ಅವ್ರಿಗೆ ಏನು ಲಾಭ ಆಗುತ್ತಿದ್ದರಿಂದ ಅದ್ರ ಬಗ್ಗೆ ಹೆಚ್ಚು ಆಸಕ್ತಿ ಬಂದ್ರಿಂದ ಈ ಏರಿಯಾದಲ್ಲೇ ನಾನು ಕಂಟಿನ್ಯೂ ಮಾಡೋಕ್ಕೆ ಇಚ್ಛೆ ಪಟ್ಟೆ.
2: ಅಂದರೆ ತಮ್ಮದು ಪ್ರಾರಂಭವಾದದ್ದು ಕೃಷಿ ಪದವಿಯನ್ನು ಮುಗಿಸಿದ ನಂತರ ಖಾಸಗಿ ಒಂದು ಕಂಪ್ನಿಯಲ್ಲಿ ಸಂಸ್ಥೆಯಲ್ಲಿ ತಮ್ಮ ಕೆಲಸ ಚಾಲು ಆಯಿತು. ತದನಂತರ ವಿಶ್ವವಿದ್ಯಾಲಯಕ್ಕೆ ಬಂದಿರ್ತಾವು. ವಿಶ್ವವಿದ್ಯಾಲಯದಲ್ಲಿ ಯಾವ ಹುದ್ದೆಗೆ ತಾವು ಬಂದದ್ದು?
1: ನಾನು 1994 ಸಂಶೋಧನಾ ಸಹಾಯಕ ಅಂತ ನಾನು ಈ ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ನಾನು ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. 5 ವರ್ಷ ಖಾಸಗಿ ಇದಾದಮೇಲೆ ನಂತರ ನಾನು ಇದೇ ಭಾಗದಲ್ಲಿ ಬೀಜೋತ್ಪಾದನೆ ನಮ್ಮ ವಿಶ್ವವಿದ್ಯಾಲಯ, ಮೊದಲು ಧಾರವಾಡದಲ್ಲಿ ಇತ್ತು ವಿಶ್ವವಿದ್ಯಾಲಯ,
2: ಧಾರವಾಡ
1: ಅಡಿಯಲ್ಲಿತ್ತು. ಅವಾಗ ಬೀಜೋತ್ಪಾದನೆ ಮತ್ತು ಬೀಜದ ಬಗ್ಗೆ ಮಾಹಿತಿ ಮಾಡೋದು, ಅದು ತಂತ್ರಜ್ಞಾನಗಳು ಸಂಶೋಧನೆ ಬಗ್ಗೆ ನಾನು ಹೆಚ್ಚು ಆಸಕ್ತಿ ಇದ್ರಿಂದ ಅದ್ರ ಬಗ್ಗೆ ನಾನು ಕಂಟಿನ್ಯೂ ಮಾಡಿದೆ. ನಂದು 2009 ನಾವು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಡಿವೈಡ್ ಆಗಿ ಬೇರೆ ಬೇರ್ಪಟ್ಟು ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಅಂತ ಆದಮೇಲೆ ಆಗಿನ ವಿಶ್ವವಿದ್ಯಾಲಯದ ಕುಲಪತಿಗಳು ನೀವು ಬೀಜದ ಬಗ್ಗೆ ಇದಿದೆ, ಅದ್ರ ಬಗ್ಗೆ ನೀವು ಬೀಜ ಘಟಕದ ಉಸ್ತುವಾರಿ ವಹಿಸ್ಕೋಬೇಕು ಅಂದಾಗ ಅಲ್ಲಿಂದ ಕೆಲಸ ಪ್ರಾರಂಭ ಆಯಿತು.
2: ಈಗ ನೋಡಿ ಈ ಭಾಗದಲ್ಲಿ ರೈತರೊಂದಿಗೆ ಸಾಕಷ್ಟು ಕೆಲಸವನ್ನು ಮಾಡಿದ್ರಿ. ವಿಶೇಷವಾಗಿ ರಾಯಚೂರು ಜಿಲ್ಲೆಯಲ್ಲಿ ಬೀಜ ಘಟಕ ಅಂತ ಹೇಳ್ತಕ್ಕಂಥದ್ದು ಈಗ ರೈತರ ಮನೆ ಮಾತಾಗಿದೆ. ಬೀಜ ಘಟಕ ಅಂದರೆ ಮನೆ ಮಾತು ರೈತರದು. ಬೀಜ ಘಟಕ ಸ್ಥಾಪನೆ ಮಾಡಬೇಕು ಅಂತಕ್ಕಂಥದ್ದು ಯಾಕೆ ತಮ್ಮಲ್ಲಿ ಬಂತು? ಈ ಭಾಗದಲ್ಲಿ ಬೀಜದ ಲಭ್ಯತೆ ಅದು ಹೇಗಿತ್ತು ಅವಾಗೆಲ್ಲ?
1: ಇವಾಗ ನನಗೆ ಮೊದಲು ಈಗಾಗಲೇ ತಿಳಿಸಿದಂತೆ ಬಳ್ಳಾರಿ ಮತ್ತು ಸಿಕಂದರಾಬಾದ್ ಇರ್ಬೋದು ಅಲ್ಲೆಲ್ಲ ಬೀಜ ಕಂಪ್ನಿಗಳ ಜೊತೆ ಒಡನಾಟ ಇದ್ರದ್ದು ಸೇವೆ ಇರೋದ್ರಿಂದ ಬೀಜದ್ದು ಮಹತ್ವ ಚೆನ್ನಾಗಿ ಗೊತ್ತಿತ್ತು. ಅದೇ ರೀತಿ ಯಾವುದೇ ಕೃಷಿಯಲ್ಲಿ ಒಂದು ಬೆಳೆ ಚೆನ್ನಾಗಿ ಬರಬೇಕಾದ್ರೆ ಮೂಲ ಬೀಜನೇ, ಗುಣಮಟ್ಟದ ಬೀಜ. ಈ ಭಾಗದಲ್ಲಿ ಏನಾಗಿದೆ, ಸಾಕಷ್ಟು ಸವಲತ್ತುಗಳಿದ್ದರೂ ಸಹ ಬೆಳೆ ಬೆಳೆಯೋಕ್ಕೆ, ಬೀಜೋತ್ಪಾದನೆ ಮಾಡೋಕ್ಕೆ ಅದನ್ನೆಲ್ಲ ಬೇರೆ ಕಡೆ ಸರಬರಾಜು ಮಾಡಿ ಮಾಡ್ತಾರೆ. ಇಲ್ಲಿ ರೈತರಿಗೆ ಲಭ್ಯತೆ ಇರಲಿಲ್ಲ. ಆಮೇಲೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸ್ವಲ್ಪ ಆಗಿನ ವಿಶ್ವವಿದ್ಯಾಲಯದ ಕುಲಪತಿಗಳ ಡಾಕ್ಟರ್ ಎಸ್ ಎ ಪಾಟೀಲ್ ಇರ್ಬೋದು ಅವರೆಲ್ಲ ಇದ್ದಾಗ ಒಂದು ಬೀಜ ಘಟಕನ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರು, ಹೆಸರು ಮಾಡಿದರು. ನಮಗೆ ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಪ್ರಾರಂಭ ಆದಮೇಲೆ ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಯಾಕೆ ನಾವು ಅದೇ ರೀತಿ ಬೀಜೋತ್ಪಾದನೆ ಕಾರ್ಯಕ್ರಮವನ್ನು ಹೆಚ್ಚು ಮಟ್ಟದಲ್ಲಿ ಮಾಡಬಾರ್ದು ಅಂತ ಒಂದು ಯೋಜನೆಯನ್ನು ನಾವು ಪ್ರಾರಂಭ ಮಾಡಿದೆ.
2: ಈಗ ಬೀಜ ಘಟಕ ಸಾಕಷ್ಟು ರೈತರಿಗೆ ಸೇವೆಯನ್ನು ಸಲ್ಲಿಸ್ತಾ ಇದೆ. ಮುಖ್ಯವಾಗಿ ನೀವು ನಿಮ್ಮ ಪರಿಕಲ್ಪನೆ ಮೊದಲಿದ್ದಾಗ ಬೀಜ ಗ್ರಾಮ ಅಂತ ಹೇಳ್ತಕ್ಕಂಥ ಒಂದು ಕಾನ್ಸೆಪ್ಟನ್ನು ತೊಗೊಂಬಂದ್ರಿ. ಈ ಬೀಜ ಗ್ರಾಮವನ್ನು ಹೇಗೆ ಕಾನ್ಸೆಪ್ಟ್ ಹುಟ್ಟು ಹಾಕಿದ್ದಿದ್ದನ್ನು?
1: ಒಂದು ಏನಾಗಿದೆ, ಬೀಜದಲ್ಲಿ ಎರಡು ಇದು ಬರ್ತದೆ. ಒಂದು ನೇರ ತಳಿಗಳು ಅಂತ ನಾವು ಹೇಳ್ತೀವಿ, ಇವಾಗ ತೊಗರಿನಲ್ಲಿ ಇರ್ಬೋದು, ಹೆಸರು ಇರ್ಬೋದು, ಭತ್ತ ಇರ್ಬೋದು, ಅದು ಒಂದು ಗುಂಪಿಗೆ ಬರ್ತದೆ. ಇನ್ನೊಂದು ಏನಾಗಿದೆ, ಸಂಕರಣ ತಳಿಗಳು ಹೈಬ್ರಿಡ್ಸ್ ಅಂತ ಬರ್ತದೆ. ಹೈಬ್ರಿಡ್ಸ್ ಎಲ್ಲ ಏನಾಗುತ್ತೆ, ಸೂರ್ಯಕಾಂತಿನಲ್ಲಿ ಹೈಬ್ರಿಡ್ ಜಾಸ್ತಿ ಇದೆ, ಮೆಕ್ಕೆಜೋಳದಲ್ಲಿದೆ, ಕಾಟನಲ್ಲೆಲ್ಲ ಇದೆ. ಅಲ್ಲಿ ಏನಾಗಿದೆ, ಹೈಬ್ರಿಡ್ಸು ನಾವು ಸಂಕರಣ ತಳಿಗಳಿದ್ದಾಗ ಸ್ವಲ್ಪ ಏನಾಗುತ್ತೆ, ತಂತ್ರಜ್ಞಾನದಲ್ಲಿ ಕ್ರಾಸಿಂಗ್ ಮಾಡಬೇಕಾಗುತ್ತೆ. ಕ್ರಾಸಿಂಗ್ ಮಾಡಿ ಬೀಜೋತ್ಪಾದನೆ ಮಾಡೋದು ಸ್ವಲ್ಪ ಇದಿರ್ತದೆ. ಈ ನೇರ ತಳಿಗಳಲ್ಲಿ ಹೆಸರಿರ್ಬೋದು, ಉದ್ದು ಇರ್ಬೋದು, ತೊಗರಿ ಇರ್ಬೋದು, ಕಡಲೆ ಇರ್ಬೋದು, ಇಲ್ಲಿ ಏನು ತಂತ್ರಜ್ಞಾನಗಳಿರುತ್ತೆ, ಒಂದು ಮೂಲ ಬೀಜನ ಗುಣಮಟ್ಟದ ಬೀಜ ಉಪಯೋಗ ಮಾಡಿಕೊಂಡು ಒಂದು 3-4 ವರ್ಷ ಅದನ್ನೇ ಉಪಯೋಗ ಮಾಡ್ಕೋಬೋದು. ಆ ನಿಟ್ಟಿನಲ್ಲಿ ರೈತರು ಸ್ವಾವಲಂಬಿ ಆಗಬೇಕು. ಆ ನೇರ ತಳಿಗಳ ಬೀಜಗಳಲ್ಲಿ ಮತ್ತೆ ಅವರು ಹೋಗಿ ಅಂಗಡಿಗೆ ಹೋಗೋದು ಇಲ್ಲ ರೈತ ಸಂಪರ್ಕಕ್ಕೆ ಹೋಗೋದು ಬೇರೆ ರೀತಿ ಅವಲಂಬನೆ ಆಗಬಾರ್ದು ಅಂತ ಒಂದು ಉದ್ದೇಶದಿಂದ ಆಗಿನ ಸರ್ಕಾರದಲ್ಲಿ, ಭಾರತ ಸರ್ಕಾರದಲ್ಲಿ ಒಂದು ಬೀಜ ಗ್ರಾಮ ಯೋಜನೆ ಅಂತ ಇತ್ತು. ಅಲ್ಲಿ ಒಂದು ಏನಾಗಿದೆ, ರೈತರಿಗೆ ಒಂದು ಮೂಲ ಬೀಜವನ್ನು 50% ಸಬ್ಸಿಡಿ ದರದಲ್ಲಿ ಕೊಟ್ಟು ಅವರೇ ಬೀಜೋತ್ಪಾದನೆ ಮಾಡೋಕ್ಕೆ ತರಬೇತಿ ಮಾಡಿಕೊಂಡು ಅವ್ರನ್ನೇ ಬೀಜೋತ್ಪಾದನೆ ಮಾಡಿ ಸ್ವಾವಲಂಬಿ ಮಾಡಬೇಕು ಅಂತ. ಆ ನಿಟ್ಟಿನಲ್ಲಿ ನಾವು ಶೇಂಗಾ ಇರ್ಬೋದು, ಕಡಲೆ ಇರ್ಬೋದು, ತೊಗರಿ, ಈ ಬೆಳೆಗಳಲ್ಲಿ ಆಲ್ಮೋಸ್ಟ್ ಕಲ್ಯಾಣ ಕರ್ನಾಟಕದಲ್ಲಿ ನಾವು ಒಂದು 5,000 ರೈತರುಗಳಿಗೆ ಈ ರೀತಿ

0: ಬೀಜಗಳನ್ನು ಮೂಲ ಬೀಜ ಕೊಟ್ಟು ಅವರೇ ಬೀಜೋತ್ಪಾದನೆ ಮಾಡೋಕ್ಕೆ ತರಬೇತಿ ಕೊಟ್ಟು ಆ ಕಾರ್ಯಕ್ರಮ ದೊಡ್ಡ ಪ್ರಮಾಣದಲ್ಲಿ ಯಶಸ್ವಿ ಆಗಿತ್ತು. ಈಗಾಗಲೂ ಸಹಿತ ಕೆಲವು ರೈತರುಗಳೆಲ್ಲ ನಾನು ದೇವದುರ್ಗ ಇರ್ಬೋದು, ಬೇರೆ ಬೇರೆ ಕಡೆ ಎಲ್ಲ, ಆಮೇಲೆ ನಮ್ಮ ಬೀದರ್ ಇರ್ಬೋದು, ಕಲಬುರಗಿ ಇರ್ಬೋದು, ಬಳ್ಳಾರಿ ಇರ್ಬೋದು, ಕೊಪ್ಪಳ, ಎಲ್ಲ ಜಿಲ್ಲೆಗಳಲ್ಲೂ ಅವರೇ ಬೀಜೋತ್ಪಾದನೆ ಕೆಲವರೆಲ್ಲ ಮಾಡ್ಕೊಳ್ತಾ ಇದ್ದಾರೆ, ಮಾಡಿ ಉಪಯೋಗ ಮಾಡಿಕೊಂಡು ಬೇರೆಯವರಿಗೆಲ್ಲ ಕೊಡ್ತಾ ಇದ್ದಾರೆ.
1: ಈಗ ಇಲ್ಲಿ ರಾಯಚೂರಿನಲ್ಲಿ ಬೀಜ ಘಟಕದಲ್ಲಿ ಮುಖ್ಯವಾದಂಥ ಒಂದು ಘಟಕದಲ್ಲಿ ಏನೇನೋ ಒಂದು ಸೌಲಭ್ಯಗಳನ್ನು ಕಲ್ಪಿಸಿದಿರಲಿಲ್ಲ, ಮುಖ್ಯವಾಗಿ ಈ ಬೀಜ ಘಟಕದಲ್ಲಿ ಸೌಲಭ್ಯಗಳು ಏನೇನಿದ್ದಾವೆ?
0: ಒಂದು, ನಾವು ಬೀಜ ಘಟಕ ಪ್ರಾರಂಭ ಮಾಡುವಾಗ ಏನಾಗುತ್ತೆ, ನಮ್ಮದು 6 ಜಿಲ್ಲೆಗಳನ್ನು ನಾವು ಗಣನೆ ಇಟ್ಕೊಂಡಿದ್ದು. ರಾಯಚೂರೇ ಇರಬಾರ್ದು, ವಿಶ್ವವಿದ್ಯಾಲಯದ ಕಲ್ಯಾಣ ಕರ್ನಾಟಕದ 6 ಜಿಲ್ಲೆಗಳು, ಇವಾಗ 7 ಜಿಲ್ಲೆ, ವಿಜಯನಗರ ಸೇರಿಕೊಂಡು 7 ಜಿಲ್ಲೆ ಆಗಿದೆ. ಎಲ್ಲ ಜಿಲ್ಲೆಗಳಲ್ಲೂ ನಮ್ಮ ಸಂಶೋಧನಾ ಕೇಂದ್ರಗಳಲ್ಲಿದೆ, ಅಲ್ಲೆಲ್ಲ ನಾವು ಬೀಜ ಸಂಸ್ಕರಣಾ ಘಟಕ, ಅದಕ್ಕೇನು ಬೇಕಾದ ಸ್ಟೋರೇಜ್ ಸ್ಟ್ರಕ್ಚರ್ಸ್ ಇರ್ಬೋದು, ಟೆಸ್ಟಿಂಗ್ಗೆ ಪ್ರೊಸೆಸಿಂಗ್ ಎಲ್ಲ ಕ್ರಿಯೇಟ್ ಮಾಡಿದ್ವು. ಮುಖ್ಯವಾಗಿ ನಾವು ರಾಯಚೂರಿನಲ್ಲಿ ತೆಗೆದುಕೊಂಡ್ರೆ ಇಲ್ಲಿ ಮುಖ್ಯವಾಗಿ ಬೀಜ ಸಂಸ್ಕರಣಾ ಘಟಕ 4 ಟನ್ 1 ಅವರ್ಗೆ ಸಂಸ್ಕರಣೆ ಮಾಡೋಷ್ಟು ಒಂದು ಘಟಕ ಇದೆ. ಅದೇ ರೀತಿ ಅದನ್ನು ಪರಿಶೀಲನೆ ಮಾಡಿ ಗುಣಮಟ್ಟ ಮಾಡೋಕ್ಕೆ ಒಂದು ಆಧುನಿಕ ಪ್ರಯೋಗಾಲಯವನ್ನು ನಾವು ಸ್ಥಾಪನೆ ಮಾಡಿದ್ದೀವಿ. ಆಮೇಲೆ ಇನ್ನೊಂದು ಏನಾಗಿದೆ, ನಾವು ಇನ್ನೊಂದು ಅಡಿಷನ್ ಏನು ಮಾಡಿದ್ವಿ, ಅಲ್ಲಿ ಮೊದಲೆಲ್ಲ ಬೀಜವನ್ನು ಬೀಜೋಪಚಾರನ ಕೈನಲ್ಲೇ ಮಾಡಿ ಪ್ಯಾಕಿಂಗ್ ಮಾಡ್ತಾಯಿದ್ರು. ಅದಕ್ಕೆ ನಾವು ಆಟೋಮೆಟಿಕ್ ಸೀಡ್ ಟ್ರೀಟರ್ ಆ್ಯಂಡ್ ಪ್ಯಾಕಿಂಗ್ ಅಂತ ಸುಮಾರು 50 ಲಕ್ಷ ಇದರಲ್ಲಿ, ಇದು ಪಬ್ಲಿಕ್ ಸೆಕ್ಟರ್ನಲ್ಲಿ, ಸಾರ್ವಜನಿಕ ವಲಯದಲ್ಲಿ ಕರ್ನಾಟಕದಲ್ಲಿ ಒಂದೇ ಕಡೆ ಇರೋದಿದು. ಅದರಿಂದ ಏನಾಗುತ್ತೆ, ಇವರು ಸೀಸನಲ್ಲಿ ಬೀಜ ಪ್ಯಾಕ್ ಮಾಡಬೇಕಾದ್ರೆ ಒಂದು ದಿನಕ್ಕೆ 10-20 ಟನ್ ಪ್ಯಾಕ್ ಮಾಡಿ ಕಳಿಸ್ಕೊಡ್ಬೋದು. ಇವ್ರು ಯಾವ ಲೇಬರ್ ಕಡಿಮೆ ಇದ್ರೂ ಸಹ
1: ಟ್ರೀಟ್ಮೆಂಟ್
0: ಮಾಡಿ ಪ್ಯಾಕ್ ಮಾಡಿ ಕಳಿಸ್ಕೊಡೋಕ್ಕೆ ವ್ಯವಸ್ಥೆ ಈ ಘಟಕದಲ್ಲಿ ಆಗಿದೆ. ಅದ್ರ ಜೊತೆಗೆ ನಾವು ಇನ್ನೊಂದು ಕಲ್ಪನೆ ಏನು ಮಾಡಿಕೊಂಡು, ಒಂದು ಬೀಜ ಪ್ರೊಡಕ್ಷನ್ ಜೊತೆಗೆ ನಮ್ದು ಏನು ಗ್ರೀನ್ ಎನ್ವೈರನ್ಮೆಂಟ್ ಇದೆ ಇದ್ರ ಬಗ್ಗೆ ಒಂದು ಸ್ವಲ್ಪ ರೈತರಿಗೂ ಅವೇರ್ನೆಸ್ ಆಗಬೇಕು. ನಮ್ಮ ಘಟಕ ಇರ್ಬೋದು, ನಮ್ಮ ಬೀಜೋತ್ಪಾದನೆ ತಾಕಿನಲ್ಲೂ ಸಹ ಬೆಳೆಗಳಿಗೆ ಯಾವುದೇ ತೊಂದರೆ ಆಗಿದೆ, ಹೊಂಗೆ ಇರ್ಬೋದು, ಎಬ್ಬೇವು, ಇವೆಲ್ಲನ್ನೆಲ್ಲ ಪ್ಲಾಂಟಿಂಗ್ ಮಾಡಿ ಅದನ್ನು ಒಂದು ನಾವು ರೈತರಿಗೆ ಅಡಿಷನಲ್ ಆಗಿ ಪ್ಲಾಂಟಿಂಗ್ ಮಾಡ್ಕೊಂಡು ಲಾಭ ಮಾಡಾಗುತ್ತೆ. ಪ್ಲಸ್ ಎನ್ವೈರನ್ಮೆಂಟ್ಗೆ ಅನುಕೂಲ ಆಗುವಂಗು ನೀವು ನೋಡಿರ್ಬೋದು, ಈ ಘಟಕದೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಕಾಳಜಿ ನಿಲ್ಲಿ ತಗೊಂಡಿದೆ. ಈ ರೀತಿ ಕಾರ್ಯಕ್ರಮ ಪ್ರಾರಂಭವಾಗಿದೆ.
1: ಈಗ ಬೀಜ ಗ್ರಾಮದಲ್ಲಿ ಏನು ರೈತರು ನೋಂದಣಿ ಆಗಿದ್ದಾರೆ, ಭಾಗವಹಿಸ್ತಾ ಇದ್ದಾರೆ, ಪ್ರತಿ ವರ್ಷ ಬೀಜೋತ್ಪಾದನೆ ಸಾಕಷ್ಟು ಜನ ಒಬ್ಬರು ಕಂಡೊಬ್ಬರು ರೈತರು ನಾವು ಮಾಡ್ತೀವಿ ಅಂತಕ್ಕಂಥ ವಿಚಾರ ಅಲ್ಲಲ್ಲಿ ಕೇಳ್ತಾ ಇದ್ದೀವಿ ನಾವು. ಏನು ಬೀಜ ಗ್ರಾಮದಲ್ಲಿ ಅವರಿಗೆ ಯಾವ ರೀತಿ ಒಂದು ಅನುಕೂಲತೆಗಳು ಆಗ್ತವೆ ರೈತರಿಗೆ, ಬೀಜೋತ್ಪಾದನೆ ಮಾಡುವಂಥ ರೈತರಿಗೆ?
0: ಒಂದು ಬೀಜ ಗ್ರಾಮ ಒಂದು ಒಳ್ಳೆಯ ಕಾರ್ಯಕ್ರಮ. ಇದರೊಳಗೆ ಏನಾಗಿದೆ, ಮೂಲ ಬೀಜ ಏನು ಬೇಕಾಗಿರುತ್ತೆ ಅದನ್ನು ಹೊಸ ತಳಿಯ ಬೀಜವನ್ನು 50% ಸಬ್ಸಿಡಿನಲ್ಲಿ ಕೊಡ್ತಾರೆ. ಅದೇ ರೀತಿ ಅದಕ್ಕೆ ಬೀಜೋತ್ಪಾದನೆ ಮಾಡಲು ಏನೇನು ತರಬೇತಿ ಬೇಕು, ತಾಂತ್ರಿಕತೆ ಬೇಕು, ಅದನ್ನೆಲ್ಲ ಒಂದು 2-3 ತರಬೇತಿ ಕೊಡ್ತಾರೆ. ಇದರಿಂದ ಏನಾಗಿದೆ, ಅವ್ರಿಗೆ ಬೇಕಾದ ಬೀಜನ ಅವರೇ ಮಾಡ್ಕೋಬೋದು. ಬಟ್ ಇತ್ತೀಚೆಗೆ ಏನಾಗಿದೆ, ಒಂದು ಸ್ವಲ್ಪ ರೆಡಿ ಟು ಯೂಸ್ ಅಂತ ಒಂದು ಕಾನ್ಸೆಪ್ಟ್ ಆಗಿಬಿಟ್ಟಿದೆ. ನಮ್ಗೆ ಯಾವುದಾದ್ರೂ ಇವೆಲ್ಲ ಕಷ್ಟಗಳು ಬೇಕಿಲ್ಲ, ಹೋಗ್ಬೇಕು, ಮಾರ್ಕೆಟಲ್ಲಿ ಇರಬೇಕು, ತಗೊಂಡು ಬಿಡಬೇಕು.
1: ಇಲ್ಲಿ ಮುಖ್ಯವಾಗಿ ರಾಯಚೂರು ಜಿಲ್ಲೆಯಲ್ಲಿ ಹೆಚ್ಚಿನ ಒಂದು ಬೀಜೋತ್ಪಾದನೆ ಯಾವುದು ಬೆಳೆಯಲ್ಲಿ ಆಗ್ತಾ ಇದೆ ನಮ್ಮ ಜಿಲ್ಲೆಯಲ್ಲಿ?
0: ಮುಖ್ಯವಾಗಿ ಬೀಜೋತ್ಪಾದನೆ ತೊಗರಿ ಸಾಕಷ್ಟು ಬರ್ತಾ ಇದೆ. ಎಸ್ಪೆಷಲಿ ನಮ್ದು ಕೃಷಿ ವಿಶ್ವ ರಾಯಚೂರಿಂದ ಆಗಿರೋ TS3R ಅಂತ ಏನಿದೆ ಅದು ಸಾಕಷ್ಟು, ಇವಾಗ ಎಲ್ಲಾ ಕಡೆನೆ ಹೋದ್ರೆ ತೊಗರಿನೇ ಕವರ್ ಆಗ್ತಾ ಇದೆ, ಅದು ತೊಗರಿನಲ್ಲಿ ಬೀಜ ಆಗ್ತಾ ಇದೆ. ಆ ಕಡೆ ಗಂಗಾವತಿ ನಾವು ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಏನಿದೆ ಅಲ್ಲಿ ಭತ್ತದಲ್ಲಿ ಬೀಜೋತ್ಪಾದನೆ ಸಾಕಷ್ಟು, KSCC ಇರ್ಬೋದು, ನ್ಯಾಷನಲ್ ಸೀಡ್ ಕಾರ್ಪೊರೇಷನ್ಸ್ ಅವರೆಲ್ಲ ಸಾಕಷ್ಟು ಅದನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ರಾಯಚೂರು ಭಾಗದಲ್ಲಿ ತೊಗರಿನೇ ಹೆಚ್ಚು ಮಟ್ಟದಲ್ಲಿ ಬೀಜೋತ್ಪಾದನೆ ಆಗ್ತಾ ಇದೆ.
1: ಇನ್ನೊಂದು ಪ್ರಮುಖವಾದದ್ದು ಈ ಭಾಗದಲ್ಲಿ ಸಜ್ಜೆಯನ್ನು ಸಹ ರೈತರು ಬೆಳೀತಾ ಇದ್ದಾರೆ, ಸಜ್ಜೆಯನ್ನು ಒಣಬೇಸಾದಲ್ಲಿ
0: ಸಜ್ಜೆ ಬೆಳೀತಾ ಇದ್ದಾರೆ. ಸ್ವಲ್ಪ ಇನ್ನು ಬೀಜೋತ್ಪಾದನೆ ಅದು ಯಾಕೆಂದ್ರೆ ಸಂಕರಣ ತಳಿಗಳಿದೆ.
1: ರೈತರು ಯಾವ ರೀತಿ ಒಂದು ಬೀಜದ ಬಗ್ಗೆ ಕಾಳಜಿ ವಹಿಸಬೇಕಾಗಿದೆ? ಭಾಳಷ್ಟು ಜನ ಬರ್ತಾರೆ, ಸೀಸನ್ನಲ್ಲೇ ಓಡಾಡ್ತಿರ್ತಾರೆ, ಬೀಜಕ್ಕೆ ಮುಂಚಿತವಾಗಿ ಪ್ಲ್ಯಾನಿಂಗ್ ಇರೋದಿಲ್ಲ. ಏನು ತಾವು ಬೀಜ ತಜ್ಞರಾಗಿ ರೈತರಿಗೆ ಏನು ಸಲಹೆಗಳನ್ನು ಕೊಡ್ತೀರಿ?
0: ಒಂದು ಮುಖ್ಯವಾಗಿ ಇದೇನಾಗಿದೆ, ಯಾವುದೇ ಕಾರ್ಯಕ್ರಮ ತಗೊಳ್ಳಿ, ಇವಾಗ ನೀವು ಒಂದು ಮದುವೆ ಮಾಡಬೇಕು ಅಂದರೆ ಒಂದು ವರ್ಷದಿಂದ ತಯಾರಿ
1: ಪ್ಲ್ಯಾನಿಂಗ್ ಇರ್ತದೆ. ಹೌದು.
0: ಬಟ್ ನಾವು ಅಗ್ರಿಕಲ್ಚರ್ ರೈತರಲ್ಲಿ ಏನಾಗಿದೆ, ಸಾಕಷ್ಟು ಕೋಟ್ಯಾಂತರ ರೂಪಾಯಿ ವ್ಯಾಲ್ಯೂ ಇರ್ತದೆ ಬೆಳೆಗೆಲ್ಲ. ಇವರು ಆ ರೀತಿ ಪ್ಲ್ಯಾನ್ ಮಾಡ್ಕೋಬೇಕು, ಮುಂದಿನ ವರ್ಷ ಯಾವ್ದು ಬೆಳೆ ಹಾಕಬೇಕು, ಅದು ಬೀಜ ನಾನು ನನ್ನಲ್ಲೇ ಮಾಡ್ಕೊಳ್ಳೋಕೆ ಸಾಧ್ಯತೆ ಇದೆಯಾ, ಇದರ ಯಾವ ಮೂಲದಿಂದ ತೆಗೆದುಕೋಬೇಕು, ಆ ರೀತಿ ಪ್ಲ್ಯಾನ್ ಮಾಡ್ಕೊಂಡು ಹೊಂದೋಗಬೇಕು. ನಾನು ಈಗಿನೇ ಹೇಳ್ದಂಗೆ ಏನಾಗುತ್ತೆ, ನೇರ ತಳಿಗಳಲ್ಲಿ ಅವರೇ ಬೀಜೋತ್ಪಾದನೆ. ಇವಾಗ ಎಲ್ಲ ರೈತರು ಬೀಜೋತ್ಪಾದನೆ ಮಾಡ್ಕೊಳ್ದೇವ್ರು ಪರವಾಗಿಲ್ಲ. ಇವಾಗ ಎಲ್ಲ ಕಡೆ ಕೆಲವು ನಮ್ಮ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ಸ್ ಅಂತ ಬಂದಿದೆ, ಕೆಲವು NGOs ಎಲ್ಲ ಸ್ಟಾರ್ಟ್ ಆಗಿದೆ. ಅವರು ಮಾಡಿಕೊಟ್ರು ಒಂದು ವಿಲೇಜ್ ಇರ್ಬೋದು, ಒಂದು ಪಂಚಾಯಿತಿ ಲೆವೆಲಲ್ಲಿ ಮಾಡಿಕೊಂಡು ಅವ್ರ ಮಟ್ಟದಲ್ಲೇ ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡ್ರೆ ಇಷ್ಟೊಂದು ಪ್ರಾಬ್ಲಮು ಆಗೋದಿಲ್ಲ. ಅವ್ರಿಗೆ ಬೇಕಾದ ಬೀಜಗಳನ್ನು ಅವರೇ ಗುಣಮಟ್ಟವನ್ನು ಬೀಜೋತ್ಪಾದನೆ ಮಾಡ್ಕೊಳ್ಳೋಕ್ಕೆ ಸಾಕಷ್ಟು ಸವಲತ್ತುಗಳಿದೆ.
1: ಈಗ ಇನ್ನೊಂದು ಪ್ರಶ್ನೆ ತಾವು, ಯಾಕಂದರೆ ಸಾಕಷ್ಟು ವರ್ಷದಿಂದ ಬೀಜ ವಿಜ್ಞಾನಿಯಾಗಿ ಕೆಲಸವನ್ನು ಮಾಡಿದ್ದೀರಿ. ನನ್ನ ಅನುಭವದಲ್ಲಿ ರೈತರ ಒಂದು ಮಾತುಗಳಿಂದ ತಿಳಿದು ಬರೋದೇನಂತಂದರೆ, ಎಲ್ಲ ಒಂದು ಹೈಬ್ರಿಡ್ಗಳು ಖಾಸಗಿ ಕಂಪನಿಯವರ ಕಪಿಮುಷ್ಟಿಯಲ್ಲಿದ್ದಾವೆ. ಆದರೆ ಈ ಸರ್ಕಾರಿ ಸಂಘ ಸಂಸ್ಥೆಗಳು ಹೈಬ್ರಿಡ್ ಬೀಜೋತ್ಪಾದನೆ ಉತ್ಪಾದನೆ ಮಾಡಲಿಕ್ಕೆ ರೈತರಿಗೆ ಕೊಡಲಿಕ್ಕೆ ಅಷ್ಟು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತಾ ಇಲ್ಲ. ಕಾರಣಗಳೇನಿರ್ಬೋದು, ಯಾಕೆ ವಿಶ್ವವಿದ್ಯಾಲಯಗಳು ಈ ಒಂದು ಹೆಚ್ಚಿನ ಮಟ್ಟದಲ್ಲಿ ಹೈಬ್ರಿಡ್ ಬೀಜಗಳಿರ್ಬೋದು, ಈ ಬಿಟಿ ಹತ್ತಿ ಇರ್ಬೋದು, ಮೆಣಸಿನಕಾಯಿ ಇರ್ಬೋದು, ಈ ಭಾಗದಲ್ಲಿ ಬೆಳೆಯತಕ್ಕಂಥ ಸೂರ್ಯಕಾಂತಿ ಇರ್ಬೋದು, ಸಜ್ಜೆ ಇರ್ಬೋದು, ಆಮೇಲೆ ಹೈಬ್ರಿಡ್ ಜೋಳ ಇರ್ಬೋದು, ಈ ಭಾಗಕ್ಕೆ ಯಾವ ಯಾವ ರೈತರು ಸಂಕರಣ ತಳಿಗಳನ್ನು ಬೆಳೀತಿದ್ದಾರೆ ಆ ತಳಿಗಳ ಬೀಜೋತ್ಪಾದನೆ ಆಗಬೇಕು ಹೆಚ್ಚಿನ ಪ್ರಮಾಣದಲ್ಲಿ. ಇದಕ್ಕೆಲ್ಲ ಯಾಕೆ ಅಷ್ಟು ಬರ್ತಾ ಇಲ್ಲ ಸರ್ಕಾರಿ ಸಂಸ್ಥೆ?
0: ನೀವು ಹೇಳೋದ್ರಲ್ಲಿ ನಿಜ ಇದೆ. ಬಟ್ಟು ಸಾರ್ವಜನಿಕ ಸಂಸ್ಥೆಗಳು ಏನು ಪಬ್ಲಿಕ್ ಸೆಕ್ಟರ್ KSSC ಇರ್ಬೋದು, NSC ಇರ್ಬೋದು, ಯೂನಿವರ್ಸಿಟಿಗಳು ಇರೋದು, ಅವ್ರೇನಾಗಿದೆ ಒಂದು ಸರ್ವಿಸ್ ಅಂತ ಮಾಡ್ತಾರೆ, ಸೇವೆ ಅಂತ ಮಾಡೋದ್ರಿಂದ ಅಲ್ಲಿ ಲಾಭಕ್ಕಿಂತ ಏನಾಗುತ್ತೆ ಜಾಸ್ತಿ ಕ್ವಾಂಟಿಟಿ ಇರೋ ಬೆಳೆಗಳು, ಈಗ ಭತ್ತ ಇರ್ಬೋದು, ಕಡಲೆ ಇರ್ಬೋದು, ಈ ತೊಗರಿ ಇರ್ಬೋದು, ಇದಕ್ಕೆ ಜಾಸ್ತಿ ಒತ್ತು ಕೊಡ್ತಾ ಇದ್ದಾರೆ.
1: ವಿಶೇಷವಾಗಿ ನೋಡಿರಿ, ಹೆಚ್ಚಿನ ಒಂದು ಹೈಬ್ರಿಡ್ ತಳಿಗಳು ಬಿಡುಗಡೆ ಆಗಬೇಕು ಹೆಚ್ಚಿನ ಪ್ರಮಾಣದಲ್ಲಿ. ಅದಕ್ಕೆಲ್ಲ ಸಂಶೋಧನೆಗೆ ಹೆಚ್ಚು ಅನುದಾನವನ್ನು ಸರ್ಕಾರಗಳು ಒದಗಿಸ್ಬೇಕಂತಕ್ಕಂಥ ಒಂದು ವಿಚಾರ ನಮ್ಮದು. ಈಗ ನೋಡಿ, ತಾವು 30 ವರ್ಷ ಈ ಒಂದು ಸಂಸ್ಥೆಯಲ್ಲಿ ವಿಶ್ವವಿದ್ಯಾಲಯದಲ್ಲಿ ಕೆಲಸವನ್ನು ಮಾಡಿದಿರಿ, ಬೀಜ ವಿಜ್ಞಾನಿಯಾಗಿ ಕೆಲಸ ಮಾಡಿದಿರಿ, ವಿಸ್ತರಣಾ ತಜ್ಞರಾಗಿ ಸಹ ಕೆಲಸ ಮಾಡಿದಿರಿ, ರೈತರೊಂದಿಗೆ ಸಾಕಷ್ಟು ಕೆಲಸವನ್ನು ಮಾಡಿದಿರಿ. ತದನಂತರ ನೀವು ಬೆಂಗಳೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಆಡಳಿತಾತ್ಮಕ ಹುದ್ದೆ ಕುಲಸಚಿವರಾಗಿ ಹೋದ್ರಲ್ಲಿಂದ ಹೇಗೆ ಅನಿಸ್ತು ನಿಮಗೆ? ಅಲ್ಲಿ ಕುಲಸಚಿವರಂದರೆ ಅಲ್ಲಿ ಕಂಪ್ಲೀಟಾಗಿ ಒಂಥರ ಆಡಳಿತಾತ್ಮಕ ಕೆಲಸಗಳು ಬರ್ತವೆ, ಇಲ್ಲಿ ರೈತರೊಂದಿಗೆ ಕೆಲಸ ಮಾಡಿದಿರಿ, ಯಾವ ರೀತಿ ವ್ಯತ್ಯಾಸ ಆಯ್ತು ನಿಮಗೆ?
0: ನನಗೆ ಯಾಕೆ ಅಂದರೆ ನಾನು ಖಾಸಗಿ ಮತ್ತು ಈ ಕಲ್ಯಾಣ ಕರ್ನಾಟಕದಲ್ಲಿ ವಿವಿಧ ಹುದ್ದೆಗಳಲ್ಲಿ ಕೆಲಸ ಮಾಡಿದ್ರಿಂದ ಕುಲಸಚಿವರಾಗಿ ಹೋದಾಗ ನನಗೇನಾಗುತ್ತೆ, ಸರ್ಕಾರ ಮಟ್ಟದಲ್ಲಿ ವಿವಿಧ ಸಭೆಗಳಿರ್ಬೋದು, ಬೇರೆ ಬೇರೆ ಯೋಜನೆಗಳನ್ನ ಪ್ರೆಸೆಂಟೇಷನ್ಸ್ ಇರ್ಬೋದು, ಅಷ್ಟು ನನಗೆ ತೊಂದರೆ ಆಗಿಲ್ಲ. ಯಾಕೆಂದರೆ ನನಗೆ ಈಗಾಗಲೇ ಎಕ್ಸ್ಪೋಸರ್ ಇಲ್ಲಿ ಡೆವಲಪ್ಮೆಂಟ್ ಆಗಿದ್ದರಿಂದ. ಅದ್ರ ಜೊತೆಗೆ ನನಗೇನು ಇವಾಗ ನಾನಿಲ್ಲಿ ರೈತರ ಬಗ್ಗೆ ಏನು ಒಡನಾಟ ಇತ್ತು ಅದೇ ಥರದ ಯೋಜನೆಗಳನ್ನು ಅಲ್ಲೂ ನಾನು ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲಿ ಇವಾಗ ನಾವಲ್ಲಿ ಮುಂಗಾರು ಆಂದೋಲನ ಅಂತ ಶುರು ಮಾಡಿದ್ದೀವಿ, ಅದು ರೈತರಿಗೆ ಮನವರಿಕೆ ಮಾಡ್ಕೋಬೇಕು. ಇಲ್ಲಿ ಏನು ಬೀಜ ದಿನೋತ್ಸವ ಅಂತ ಮಾಡ್ತಾಯಿದ್ದು, ಆ ರೀತಿ ಅಲ್ಲಿ ಬೀಜ ಆಂದೋಲನ ಅಂತ ಮಾಡ್ತಾಯಿದ್ದು. ಅದೇ ರೀತಿ ಏನಾಗಿದೆ ಇವಾಗ ಅಡ್ಮಿಷನ್ಸಲ್ಲಿ ನಾವು ಏನಾಗಿದೆ, ರೈತರ ಮಕ್ಕಳಿಗೆ 50% ರಿಸರ್ವೇಷನ್ ಇದೆ, ಅದನ್ನು ನಾವು ಹೆಚ್ಚು ಒತ್ತು ಕೊಟ್ಟು ಅದನ್ನು ರೈತರ ಮಕ್ಕಳಿಗೆ ಯಾವ ರೀತಿ ಡಾಕ್ಯುಮೆಂಟ್ಸ್ ಕೊಡಬೇಕು, ಅವ್ರು ಯಾವ ರೀತಿ ಅಪ್ಲೈ ಮಾಡಿ ಸೀಟ್ ತೊಗೋಬೇಕು, ಅದ್ರ ಬಗ್ಗೆ ಓರಿಯೆಂಟೇಷನ್ ಪ್ರೋಗ್ರಾಮ್ಸ್ ಅಂತ ಇಂಟ್ರೂ ಮಾಡಿದು, ರೈತ್ರಿಗೆ ಅನುಕೂಲ ಆಗೋದು. ನೆಕ್ಸ್ಟ್ ಏನಾಗುತ್ತೆ, ನಾವು ಒಂದು ಎಲ್ಲೆಲ್ಲಿ ಯಾವ್ಯಾವ ಕೋರ್ಸಸ್ಗಳಿದೆ, ಅಗ್ರಿಕಲ್ಚರ್ ಕೋರ್ಸಸ್ ಇದೆ, ಯಾವ ಥರ ಜಾಬ್ ಅಪರ್ಚುನಿಟೀಸ್ ಇದೆ, ಎಲ್ಲೆಲ್ಲಿ ಹೋಗ್ಬೋದು ಅನ್ನೋದಕ್ಕೆ ಒಂದು ಕಂಪಲೇಷನ್ ಮಾಡಿದೆ, ಅಗ್ರಿಕಲ್ಚರ್ ಎಜುಕೇಷನ್ ಇನ್ ಇಂಡಿಯಾ ಆ್ಯಂಡ್ ಇಟ್ಸ್ ಕ್ಯಾರಿಯರ್ಸ್ ಅಪರ್ಚುನಿಟಿ. ಅಗ್ರಿಕಲ್ಚರ್ ಎಜುಕೇಷನ್ ಇಲ್ಲಿವರೆಗೂ ಯಾವುದು ಕಂಪಲೇಷನ್ ಇರಲ್ಲ, ಒಂದು ದೊಡ್ಡ ಪುಸ್ತಕದಲ್ಲಿ ಮಾಡುವಾಗ ಇವಾಗ ಯಾರು ರೈತರು ಮಕ್ಕಳಿರ್ಬೋದು ಬೇರೆ ಬೇರೆ ಇರೋದು, ಅದನ್ನು ಮಾಡೋಕ್ಕೆ ಸಾಧ್ಯತೆ ಆಯಿತು. ಅದೇ ರೀತಿ ನಮಗೇನಾಗಿದೆ, ಸರ್ಕಾರದ ಮಟ್ಟದಲ್ಲಿ ಯಾವುದೇ ಇರ್ಬೋದು, ನಮ್ಮ ಕಲ್ಯಾಣ ಕರ್ನಾಟಕ ಇರ್ಬೋದು, ಬೇರೆ ಬೇರೆ ಕಡೆಯಲ್ಲಿ ಎಲ್ಲ ಮೀಟಿಂಗ್ನಲ್ಲಿ, ಅದು ಮೀಟಿಂಗ್ನ ಎಲ್ಲ ವಿಶ್ವವಿದ್ಯಾಲಯಗಳನ್ನ ಏನು ಐಟಮ್ಸ್ ಇದೆ, ಹೊಸ ಕಾಲೇಜ್ ಪ್ರಾರಂಭಕ್ಕಿರ್ಬೋದು, ಸಂಶೋಧನಾ ಕೇಂದ್ರಕ್ಕೆ ಹೆಚ್ಚು ಒತ್ತು ಕೊಡೋಕ್ಕಿರ್ಬೋದು, ಬೇರೆ ಬೇರೆ ವಿಷಯಗಳನ್ನು, ಯಾಕೆಂದರೆ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಸಚಿವರು ಮೆಂಬರ್ ಸೆಕ್ರೆಟರಿ ಇರ್ತಾರೆ, ಎಲ್ಲ ವಿಶ್ವವಿದ್ಯಾಲಯದ ಎಕ್ಸ್ಪರ್ಟ್ ಕಮಿಟಿ ಇರ್ಬೋದು ಬೇರೆ ಬೇರೆ ಇರೋದ್ರಿಂದ, ಅದರಿಂದ ನನಗೆ ಸಾಕಷ್ಟು ಅನುಕೂಲನೂ ಆಯಿತು. ಆಮೇಲೆ ನಾನು ಎಲ್ಲ ರಾಜ್ಯದ ಮಟ್ಟದಲ್ಲಿ ಇವೆಲ್ಲ ಸಭೆಗಳನ್ನ ನಡೆಸೋಕ್ಕೆ ಒಂದು ಅಪರ್ಚುನಿಟಿ ಸಿಕ್ತು ಅಂತ ಹೇಳ್ತೀನಿ ನಾನು.
1: ಇಲ್ಲಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಏನು ಒಂದು ಏಳು ಬೀಳುಗಳಂದರೆ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಅಚೀವ್ಮೆಂಟ್ ಮಾಡ್ಬೇಕಾದ್ರೆ ಸಾಕಷ್ಟು ತೊಂದರೆಗಳು ಬರ್ತವೆ. ನಿಮ್ಮ ಒಂದು ಅವಧಿಯಲ್ಲಿ, ನಿಮ್ಮ ಒಂದು ಸರ್ವಿಸ್ ಅವಧಿಯಲ್ಲಿ ಏನೋ ಅಂತ ಹೇಳ್ಕೊಳ್ಳುವಂಥ ತೊಂದರೆಗಳು ಬಂದದ್ದು ಎಲ್ಲ ಸಪೋರ್ಟಿವ್ ಆಗಿ ಆತ ನಿಮಗೆ, ಅಥವಾ ಕೆಲವೊಂದು ನೆಗೆಟಿವ್ ಪಾಯಿಂಟ್ ಬಂದೋ ಹೇಗೆ?
0: ಅಲ್ಲಲ್ಲ, ಇವಾಗ ಒಂದು ಪ್ರಾಬ್ಲಮ್ ಅಂದರೆ ಯಾವುದೇ ಕೆಲಸ ಮಾಡಬೇಕಾದ್ರೆ ಎಲ್ಲನೂ ಒಂದೇ ಸಮ ಇರೋದಿಲ್ಲ.
1: ಹೌದು,
0: ಅದನ್ನು ನಾವು ಯಾವ ರೀತಿ ಮ್ಯಾನೇಜ್ ಮಾಡ್ಕೊಳ್ತೀವಿ. ಇವಾಗ ನಾನು ಒಂದು ಎಕ್ಸಾಂಪಲ್ ನಾನು ಹೇಳ್ಬಿಡ್ತೀನಿ, ಇವಾಗ ಕಲ್ಲು ಮೂರ್ತಿ ಆಗಬೇಕಾದ್ರೆ ಅದು ತಡ್ಕೊಳ್ಳೋ ಶಕ್ತಿನೇ ಇರಬೇಕಾಗುತ್ತೆ. ಅದೇ ರೀತಿ ನಮಗೇನಾಗಿದೆ, ವಿಶ್ವವಿದ್ಯಾಲಯ ಆದಾಗ ಇಲ್ಲಿ ಸಂಪನ್ಮೂಲನ ಕೊರತೆನೂ ಇತ್ತು, ಆಮೇಲೆ ನಮಗೆ ಇವಾಗ ಬೀಜೋತ್ಪಾದನೆ ಅಂತ ಇದು 24/7 ಒಂದು ಸ್ವಲ್ಪ ಇಲ್ಲಿ ಕೆಲಸ ಮಾಡಬೇಕಾದ್ರೂ ಜನಗಳು ಅಷ್ಟು ನಮಗೆ ಸಪೋರ್ಟ್ ಆಗ್ತಾ ಇರಲಿಲ್ಲ. ಅದ್ರ ಜೊತೆಗೆ ಕೋವಿಡ್ ಬಂದಾಗ ಎಲ್ಲ ಯೂನಿಟ್ ಬಂದಾದರೂ ನಮ್ಮ ಯೂನಿಟ್ ರನ್ ಮಾಡಬೇಕಾಯ್ತು, ಯಾಕೆ ಬೀಜ ಕೊಡಬೇಕಾಯಿತು. ಆಮೇಲೆ ಈ ಭಾಗದಲ್ಲಿ ನಿಮ್ಗೆ ಗೊತ್ತಿದ್ದ ಹಾಗೆ ಟೆಂಪ್ರೇಚರು 40 ಮೇಲೆ ಇರ್ತದೆ, ಬಟ್ ಬೀಜೋತ್ಪಾದನೆ ಮಾಡೋರು ಆ ಟೈಮ್ನಲ್ಲಿ ಸಂಸ್ಕರಣಾ ಘಟಕ ಇರ್ಬೋದು ಬೇರೆ ಬೇರೆ ಎಲ್ಲ ಬಂದ್ ಮಾಡಲ್ಲ. ಅವೆಲ್ಲ ಚಾಲೆಂಜಸ್ ಇದ್ದರೂ ಸಹ ನಮ್ಮ ಏನು ಇವಾಗ ಕೃಷಿ ಕಾರ್ಮಿಕರು ಇರ್ಬೋದು, ವಿಜ್ಞಾನಿಗಳಿರ್ಬೋದು, ಆಮೇಲೆ ಎಲ್ಲ ಅಧಿಕಾರಿಗಳು ವಿಶ್ವವಿದ್ಯಾಲಯ ಕುಲಪತಿ ಇರ್ಬೋದು, ಬೇರೆ ಬೇರೆ ಸಂಶೋಧನಾ ವಿಸ್ತರಣಾ ನಿರ್ದೇಶಕರು ಇರ್ಬೋದು, ಬೇರೆ ಎಲ್ಲರೂ ಸಹ ವಿಜ್ಞಾನಿಗಳು ಒಂದು ಈ ಭಾಗದಲ್ಲಿ ಏನಾಗುತ್ತೆ, ನಾವು ವಿಶ್ವವಿದ್ಯಾಲಯನ ರೈತರ ವಿಶ್ವವಿದ್ಯಾಲಯ ಅಂತ ಮಾಡಬೇಕು ಅಂತ ಯೋಜನೆ, ಇದರಿಂದ ಸ್ವಲ್ಪ ಚಾಲೆಂಜಸ್ ಇತ್ತು, ಅದನ್ನು ನಾವು ಅಚೀವ್ ಮಾಡೋಕ್ಕೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ.
1: ಇನ್ನೊಂದು ಪ್ರಮುಖವಾದದ್ದು ಬೀಜ ಘಟಕದಲ್ಲಿ ತಾವು ಬೀಜ ದಿನಾಚರಣೆ ಅಂತೇಳಿ ಹಾಕಿದ್ರಿ, ಕಲ್ಪನೆಯನ್ನು ಹುಟ್ಟು ಹಾಕಿದ್ರಿ. ಹಿಂಗಾರು ಬೀಜ ದಿನೋತ್ಸವ ಮತ್ತು ಮುಂಗಾರು

0: ದಿನೋತ್ಸವ ಅಂತಕ್ಕಂಥದ್ದು ಇದು ರೈತರ ಒಂದು ಮನದಲ್ಲಿ ಇನ್ನೂವರೆಗೆ ಇದೆ. ಇದು ಹಿಂಗಾರು ಬೀಜ ದಿನೋತ್ಸವ ಚಾಲು ಆಗತ್ತೆ, ಅಲ್ಲಿಗೆ ಹೋಗ್ಬೇಕು ಬರ್ಬೇಕು ಅಂತಕ್ಕಂಥದ್ದು ರೈತರು ಹೇಳ್ತಿರ್ತಾರೆ. ಇದು ಕಲ್ಪನೆ ಹೇಗೆ ಬಂತು ಈ ದಿನೋತ್ಸವ ಮಾಡ್ಬೇಕಂತಕ್ಕಂಥದ್ದು?
1: ಇದು ಒಂದು, ನಾವು ವಿಶ್ವವಿದ್ಯಾಲಯ ರಾಯಚೂರಿನ ಪ್ರಾರಂಭ ಮಾಡಿದಾಗ ನಮ್ಮದು ಒಂದೇನಾಗಿದೆ, ಇದು ಒಂದು ರಾಜ್ಯದಲ್ಲಿ ರೈತರ ವಿಶ್ವವಿದ್ಯಾಲಯ ಆಗಬೇಕು ಅಂತ ಇತ್ತು. ರೈತರ ವಿಶ್ವವಿದ್ಯಾಲಯ ಆಗಬೇಕು, ರೈತರಿಗೆ ಏನು ಬೇಕಾಗಿದೆ? ಮುಂಗಾರಿಗೆ ನಮ್ಮಂತೆ ಅವನಿಗೆ ಮಾಹಿತಿ ಬೇಕಾಗಿದೆ, ಬೀಜ ಬೇಕಾಗುತ್ತೆ, ಯಾವ ರೀತಿ ಮಾಡಬೇಕು, ಯಾವ ಬೆಳೆ ಹಾಕಬೇಕು ಅಂತ ಮಾಡ್ತಿಲ್ಲ. ಆ ನಿಟ್ಟಿನಲ್ಲಿ ನಾವೊಂದು ಯೋಜನೆ ಹಾಕ್ಕೊಂಡು ಎಲ್ಲ ಸಂಶೋಧನಾ ಕೇಂದ್ರ ಇರ್ಬೋದು, ಕೃಷಿ ವಿಜ್ಞಾನ ಕೇಂದ್ರಗಳಿರ್ಬೋದು, ಮುಂಗಾರಿನಲ್ಲಿ ಒಂದು ದಿವಸ ಮುಂಗಾರು ಬೀಜ ದಿನೋತ್ಸವ ಅಂತ, ಹಿಂಗಾರಿನಲ್ಲಿ ಒಂದು ದಿವಸ, ಮುಂಗಾರಿನಲ್ಲಿ ಮೇ 25ಕ್ಕೆ ಮಾಡ್ತಾ ಇದ್ದೀವಿ, ಹಿಂಗಾರಿನಲ್ಲಿ ಸೆಪ್ಟೆಂಬರ್ 25 ಮಾಡಬೇಕು ಅಂತ ಮಾಡಿದಾಗ ಇದು ರಾಷ್ಟ್ರ ಮಟ್ಟದಲ್ಲಿ ಹೆಚ್ಚು ಮನ್ನಣೆ ಸಿಕ್ಕಿದೆ. ಬಟ್ ಒಂದು ನಾನು ಇವಾಗ ನಮ್ಮ ವಿಶ್ವವಿದ್ಯಾಲಯ ಇರ್ಬೋದು, ಕೃಷಿ ಇಲಾಖೆ ಇದನ್ನು ಹೆಚ್ಚು ಮಟ್ಟದಲ್ಲಿ ಎಲ್ಲ ಕಡೆಯೂ ಸ್ವಲ್ಪ ಎಫೆಕ್ಟಿವ್ ಮಾಡಿಕೊಂಡು ಎಲ್ಲ ಸಂಸ್ಥೆಗಳು, ವಿಶ್ವವಿದ್ಯಾಲಯ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ಕೃಷಿ ವಿಜ್ಞಾನ ಕೇಂದ್ರ ಇರ್ಬೋದು, ಬೇರೆ ಬೇರೆ ಕರ್ನಾಟಕ ರಾಜ್ಯ ಬೀಜ ನಿಗಮ, ರಾಷ್ಟ್ರೀಯ ಬೀಜ, ಎಲ್ಲರೂ ಸೇರಿಕೊಂಡು ಒಂದು ಹೆಚ್ಚು ಪ್ರಮಾಣದಲ್ಲಿ ಮಾಡಿದ್ರೆ ಏನಾಗುತ್ತೆ, ಒಂದು ಮಾಹಿತಿ ಸರಿಯಾಗಿ ಕೊಟ್ಟಾಗ ಏನಾಗುತ್ತೆ, ಅವನಿಗೆ ರೈತನಿಗೆ ಅನುಕೂಲ ಆಗುತ್ತೆ. ಆಮೇಲೆ ಬೆಳೆ ಯಾವುದೋ ಬೆಳೆ ಬೆಳೆದು ಲಾಸ್ ಆಗದೆ ಇರೋದು, ಗುಣಮಟ್ಟದ ಬೀಜ ಎಲ್ಲಿ ಸಿಗುತ್ತೆ, ಯಾವ ಬೆಳೆ ಬೆಳಿಬೇಕು, ನೆಕ್ಸ್ಟು ಯಾವ ರೀತಿ ಸಾಯಿಲ್ ಸ್ಟ್ರಕ್ಚರ್ ಇರ್ಬೋದು, ಗುಣಮಟ್ಟ ಅದನ್ನೆಲ್ಲ ಕಾಪಾಡ್ಕೊಳ್ಳೋಕ್ಕೆ ಒಂದು ಮಾಹಿತಿ ಕೊಡೋಕ್ಕೆ ಒಂದು ಅನುಕೂಲ ಆಗೋದು ಒಂದು ದೊಡ್ಡ ಯೋಜನೆ ಅಂತ ಅಂದ್ಕೊಂಡಿದ್ದೀನಿ.
0: ಇತ್ತೀಚೆಗೆ ನೋಡಿರಿ, ಸಾಕಷ್ಟು ವಿದ್ಯಾರ್ಥಿಗಳು ಕೃಷಿ ಶಿಕ್ಷಣಕ್ಕೆ ಬರ್ತಾ ಇದ್ದಾರೆ. ಆದರೆ ಕೃಷಿ ಶಿಕ್ಷಣ ನೋಡ್ಬೇಕು, ಅವರೆಲ್ಲ ಪರ್ಸೆಂಟೇಜ್ ಎಲ್ಲ ಭಾಳಷ್ಟು ಮಾಡ್ತಾರೆ. ಆದರೆ ಏನು ನಾವು ಪ್ರಾಯೋಗಿಕ ಜ್ಞಾನದ ಬಗ್ಗೆ ಅಷ್ಟು ಹುಡುಗರು ಆಸಕ್ತಿ ತೋರಿಸ್ತಾ ಇಲ್ಲ ಅಂತ ಅನಿಸುತ್ತೆ. ಈ ಕೃಷಿ ಶಿಕ್ಷಣದಲ್ಲಿ ಪ್ರಾಯೋಗಿಕ ಜ್ಞಾನದ ಬಗ್ಗೆ ತಮ್ಮ ಅಭಿಪ್ರಾಯ, ಯಾವ ರೀತಿ ಇಲ್ಲಿ ಪ್ರಾಯೋಗಿಕ ಜ್ಞಾನ ಕೆಲಸಕ್ಕೆ ಬರುತ್ತೆ ಅಂತ ಹೇಳ್ತೀರಿ?
1: ಇವಾಗ ಕೃಷಿ ಅಂದರೆ ಪ್ರಾಯೋಗಿಕವಾಗೇ ಇರಬೇಕು.
0: ಹೌದು.
1: ಈ ನಿಟ್ಟಿನಲ್ಲಿ ಏನಾಗಿದೆ, ಇವಾಗ ಅಲ್ಲಿ ಒಂದು ರಾವೆ ಪ್ರೋಗ್ರಾಮ್ ಅಂತ, ರೂರಲ್ ಅಗ್ರಿಕಲ್ಚರ್ ವರ್ಕ್ ಎಕ್ಸ್ಪೀರಿಯೆನ್ಸ್ ಅಂತ ಒಂದು ಮ್ಯಾಂಡೇಟ್ರಿ ಮಾಡಿದ್ದಾರೆ. ಅದ್ರ ಜೊತೆಗೆ ನಾವು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನೆಲ್ಲ ಇದು ಮಾಡಿದ್ಮೇಲೆ ಅಲ್ಲಿ ಒಂದು ಎರಡು ಪ್ರೋಗ್ರಾಮ್ ನಾವು ಇದ್ರ ಜೊತೆಗೆ ಏನು ಅವರು ICAR ನಿಯಮಗಳ ಪ್ರಕಾರ ಥಿಯರಿ ಇವೆಲ್ಲ ಪ್ರಾಕ್ಟಿಕಲ್ ಕಲ್ತಿರ್ತಾರೆ, ಅದ್ರ ಜೊತೆಗೆ ಒಂದು ಕ್ರಾಸ್ ಲರ್ನಿಂಗ್ ಅಂದ್ಬಿಟ್ಟು. ಕ್ರಾಸ್ ಲರ್ನಿಂಗ್ ಅಂದರೆ ಇವಾಗ ರಾಯಚೂರಿನಲ್ಲಿದ್ದವರು ಭೀಮರಾಯನಗುಡಿಗೆ ಒಂದು ವಾರ ಹೋಗಬೇಕಾಗುತ್ತೆ, ಭೀಮರಾಯನಗುಡಿಗವರು ಬೀದರ್ಗೆ ಒಂದು ವಾರ, ಈ ರೀತಿ ಬೇರೆ ಬೇರೆ ಸೆಂಟರ್ನಲ್ಲಿ 1 ವೀಕ್ ಎಕ್ಸ್ಪೋಜರ್ ಅಂತ ಒಂದು ಪ್ರಾಕ್ಟಿಕಲ್ ಇದು. ಅದೇ ರೀತಿ ಇನ್ನೊಂದೇನಾಗಿದೆ, ಫಿನಿಷಿಂಗ್ ಸ್ಕೂಲ್ ಅಂತ ಹೇಳ್ತೀವಿ ನಾವು. ಇವಾಗ ಏನಾಗಿದೆ, ಸಾಕಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ಬರ್ತವೆ, ಅದಕ್ಕೆ ನಮ್ಮ ಹುಡುಗರು ವಿಂಟ್ರು ಹೋಗ್ಬೇಕಾದ್ರೆ ಯಾವ ರೀತಿ ತಯಾರಾಗಬೇಕು. ಪ್ರತಿಭಾ ಪುರಸ್ಕಾರ ಅಂತ ಮಾಡಿದಾಗ ಒಬ್ಬ ಹುಡುಗಿ IAS 43ನೇ ರ್ಯಾಂಕ್ ಬಂದಿದೆ. ಅವ್ರು ನೋಡಿದ್ರೆ ಫಾದರು ಕಡು ಬಡತನದಿಂದ ಬಂದಿರೋ ಇದು, ಅಂಥವ್ರಿಗೆ ಮಾರ್ಗದರ್ಶಕ ಕೊಡಬೇಕು ಅಂತ ನಾವು ಒಂದು 15 ದಿನ ಬೇರೆ ಬೇರೆ ಕಂಪ್ನಿ ಇರ್ಬೋದು, ಬ್ಯಾಂಕ್ ಎಕ್ಸಾಮ್ ಹೆಂಗೆ ತೊಗೊಳ್ಳೋದು, ಬೇರೆ ಬೇರೆ ಕಂಪ್ನಿಗೆ ಹೋಗ್ಬೇಕಾದ್ರೆ ಯಾವ ರೀತಿ ಮಾಡಬೇಕು, ಆಮೇಲೆ ಸ್ವಂತ ಹೋಗಿದ್ದು ಉದ್ಯೋಗ ಮಾಡ್ಕೋಬೇಕಾದ್ರೆ ಏನು ಮಾಡ್ಕೋಬೇಕು, ಆ ರೀತಿ ಪ್ರೋಗ್ರಾಮ್ನ ಇಂಟ್ರೊಡ್ಯೂಸ್ ಮಾಡಿ ಆ ರೀತಿ ಈ ಪ್ರೋಗ್ರಾಮ್ನಲ್ಲೂ ಬರಬೇಕಾಗುತ್ತೆ ಇವಾಗೆಲ್ಲ.
0: ಇನ್ನು ಕೆಲಸ ಮಾಡ್ತಕ್ಕಂಥ ವಿಜ್ಞಾನಿಗಳು, ವಿಸ್ತರಣಾ ತಜ್ಞರು ಯಾವ ರೀತಿ ರೈತರೊಂದಿಗೆ ಕೆಲಸ ಮಾಡಿದರೆ ರೈತರ ಮನಸ್ಸನ್ನು ಗೆಲ್ಲಬೋದು ಅಂತ ಹೇಳ್ತಿರ್ತಾವೆ?
1: ಒಂದು, ನಾವು ಕೃಷಿ ವಿಶ್ವವಿದ್ಯಾಲಯಕ್ಕೆ ಬಂದಾಗ ನಮಗೆಲ್ಲರಿಗೂ ಗೊತ್ತಿರಬೇಕಾಗುತ್ತೆ, ನಾವು ರೈತರ ಸಲುವಾಗಿ ಅವ್ರಿಗೋಸ್ಕರ ನಾವು ಕೆಲಸ ಮಾಡ್ತಾ ಇರೋದು. ಅದರಿಂದ ಏನಾಗಿದೆ, ವ್ಯವಸ್ಥೆನಲ್ಲಿ ಏನಾಗಿದೆ, ಇವಾಗ ಪ್ರಮೋಷನ್ ಆಗಬೇಕಾದ್ರೆ ಒಂದು ಸ್ಕೋರ್ ಕಾರ್ಡು ಎಲ್ಲ ರೀತಿ ಮಾನದಂಡಗಳು ಮಾಡಿರ್ತಾರೆ. ಅದ್ರ ಜೊತೆಗೂ ನಾವು ರೈತರಿಗೋಸ್ಕರ ಏನು ಪ್ರಾಕ್ಟಿಕಲ್ ಆಸ್ಪೆಕ್ಟ್ ಅವನ ತೊಂದರೆ ಏನಿದೆ, ಸಂಶೋಧನೆ ಮಾಡಬೇಕಾ, ರೈತರು ನಮ್ಮ ಭಾಗದಲ್ಲಿ ಯಾವ ಬೆಳೆ ಮುಖ್ಯವಾಗಿದೆ, ಯಾವ ಬೆಳೆನಲ್ಲಿ ಸಂಶೋಧನೆ ಮಾಡ್ಕೋಬೇಕು, ಅದ್ರ ಬಗ್ಗೆ ಹೆಚ್ಚು ಮಾಡಬೇಕು. ಆಮೇಲೆ ಇವಾಗ ಸಂಶೋಧನಾ ಮಾಸ್ಟರ್ ಡಿಗ್ರಿ ಇರ್ಬೋದು, PhD ಹುಡುಗರುಗಳು ಕೊಡಬೇಕಾದಾಗ ರಿಸರ್ಚ್ ಕೊಡುವಾಗ ಯಾವುದೋ ಒಂದು ಪಬ್ಲಿಕೇಶನ್ ಮಾಡೋ ಬದಲು ರೈತರು ನಮ್ಮ ಲೋಕಲ್ ಸಮಸ್ಯೆಗಳಿಗೆ ಅಬ್ಜೆಕ್ಟಿವ್ಸ್ ಏನು ಕೊಡ್ತಾರೆ ಅದರೊಳಗೆ ನೋಡಿಕೊಂಡು ನಾವು ರಿಸರ್ಚ್ ಪ್ರೋಗ್ರಾಮ್ ಕೊಡಬೇಕು. ಆಮೇಲೆ ಎಲ್ಲ ಇದರಲ್ಲಿ ಏನಾಗುತ್ತೆ, ನಾವು ಒಂದು ಎಲ್ಲ ಅಲರ್ಟ್ನಲ್ಲಿ ನಾವು ಏನಾಗಿದೆ, ಇದು ಒಂದು ರೈತರ ವಿಶ್ವವಿದ್ಯಾಲಯ ಇದೆ, ಕೃಷಿ ಇವರಿಗೆ ಏಳಿಗೆಗಾಗಿ ಮಾಡಬೇಕಾಗಿದೆ, ನಾವು ಬರೀ ಟೀಚಿಂಗು ರಿಸರ್ಚ್ ಎಕ್ಸ್ಟೆನ್ಷನ್ ಅಂತ ಮೂರಲ್ಲ, ಎಲ್ಲ ಇದರಲ್ಲೂ ನಾವು ಮಾಡಬೇಕು ಅನ್ನೋದು ಒಂದು ಮನೋಭಾವ ಬರಬೇಕಾಗತ್ತೆ. ಆಮೇಲೆ ನಮ್ಮೆಲ್ಲೂ ಏನಾಗುತ್ತೆ, 8 ಗಂಟೆಗೆ ಅಷ್ಟೇ ಮಾಡಿದ್ರೆ ಕೆಲಸ ಆಗೋದಿಲ್ಲ. ಯಾವಾಗ ರೈತರಿಗೆ ಸಮಸ್ಯೆ ಬರ್ತದೆ ಅದ್ರ ಬಗ್ಗೆ ಏನು ಸ್ಪಂದನೆ ಮಾಡೋ ಮನೋಭಾವ ಬೇಕಾಗತ್ತೆ. ಒಂದು ಈ ಭಾಗದಲ್ಲಿ ನಾನು ಏನಾಗುತ್ತೆ, ಇದು ಟ್ರೆಡಿಷನ್ ಅನ್ಕೋಬೋದು, ನನ್ನ ಅನುಭವ ಅಂದರೆ ರಾಯಚೂರಿನಲ್ಲಿ ರಾಘವೇಂದ್ರ ಸ್ವಾಮಿ ಅವ್ರದ್ದು ಇರ್ಬೋದು, ಈ ಬಸವಣ್ಣವ್ರದ್ದು ಏನಾಗಿದೆ ಅದ್ರ ಬಗ್ಗೆ ಸಾಕಷ್ಟು ಇದೆ. ಒಂದು ಕಾಯಕ ಮಾಡಿದಾಗ ಅವ್ರಿಗೆ ಏನಾಗಿದೆ, ಡೆಫಿನೆಟ್ಟಾಗಿ ಅದೊಂದು ಪ್ರತಿಫಲ ಸಿಗುತ್ತೆ. ಆ ನಿಟ್ಟಿನಲ್ಲಿ ಅವ್ರು ಮಾಡಿದಾಗ ಏನಾಗುತ್ತೆ, ಅದಕ್ಕೆ ನಾನೇ ಉದಾಹರಣೆ ಅಂತ ಹೇಳ್ತೀನಿ. ಯಾವುದೇ ನೋಡಿದ ಕಾಯಕ ಮಾಡಿದಾಗ ನಿಮ್ಗೆ ಏನೇನು ಬೇಕು ಎಲ್ಲ ಹುದ್ದೆ ಇರ್ಬೋದು ಬೇರೆ ಬೇರೆ ಸಿಗುತ್ತೆ. ಅದನ್ನು ಈ ಏನು ಹೊಸ ವಿಜ್ಞಾನಿಗಳಿರ್ಬೋದು ಇವೆಲ್ಲ ಬರ್ತಾ ಇದ್ದಾರೆ, ಆಮೇಲೆ ವಿದ್ಯಾರ್ಥಿಗಳಿರೋದು, ಬರೀ ನಾವು ಜಾಬೇ ಮಾಡಬೇಕು ಅನ್ನೋದು ಬದಲು ಎಲ್ಲರೂ ಒಂದು ನಮ್ಮಿಂದ ಬೇರೆಯವರಿಗೆ ಅನುಕೂಲ ಆಗಬೇಕು, ರೈತರಿಗೆ ಅನುಕೂಲ ಆಗಬೇಕು, ಸಮಾಜದಲ್ಲಿ ಇರೋರವರಿಗೆಲ್ಲ ಅನುಕೂಲ ಆಗಬೇಕು.

0: ನೀರುಗಳನ್ನ ಸೋರಿಸ್ಕೊಳ್ಳೋ ಚೆನ್ನಾಗಿದೆ. ಸ್ವಲ್ಪ ಏನಾಗಿದೆ, ಇಂಟಿಗ್ರೇಟೆಡ್ ಫಾರಿನ್ ಸಮಗ್ರ ಕೃಷಿ ಅಂತೀವಿ, ಅದ್ರ ಬಗ್ಗೆ ಒತ್ತು ಕೊಡ್ಬೇಕಾಗುತ್ತೆ. ಇವಾಗ ಏನಾಗುತ್ತೆ, ಒಂದು ಬೆಳೆ ಬೆಳೆ ಚೆನ್ನಾಗಿ ಬಂತು ಅಂದಾಗ ಎಲ್ಲರೂ ಕಾಟನ್
1: ಹಾಕೋದು,
0: ಎಲ್ಲರೂ ಚಿಲ್ಲಿ ಹಾಕ್ತಾರೆ. ಅದ್ರ ಜೊತೆಗೆ ಏನಾಗಿದೆ, ಬೇರೆ ಬೇರೆ ನಾವು ಕಾಂಪೊನೆಂಟ್, ಇವಾಗ ಡೈರಿ ಇರ್ಬೋದು, ಫಿಶರೀಸ್ ಇರ್ಬೋದು, ಅವಕ್ಕೂ ಸ್ಕೋಪ್ ಇದೆ. ಇವಾಗ ಎಲ್ಲ ಕಡೆ ಪ್ಯಾಡಿ ಲ್ಯಾಂಡ್ ಎಲ್ಲ ಸಲೈನ್ ಆಗಿ ಅದನ್ನ ವೇಸ್ಟ್ ಆಗ್ತದೆ, ಆ ಸಲ ಇದನ್ನೆಲ್ಲ ಯೂಸ್ ಮಾಡ್ಕೊಳ್ಳೋಕೆ ಸಾಧ್ಯತೆ ಇದೆ. ಒಂದು ಸಮಗ್ರ ಕೃಷಿ ಆಗಬೇಕು. ಇನ್ನೊಂದು ಏನಾಗಿದೆ, ಈ ಭಾಗದಲ್ಲಿ ಇವಾಗ ಚಿಲ್ಲಿ ಚೆನ್ನಾಗಿ ಬರೋ ಮೆಣಸಿನ್ಕಾಯಿನ ಸಾಕಷ್ಟು ಬೆಳೀತಾ ಇದ್ದಾರೆ, ಆಮೇಲೆ ಕಾಟನ್ ಬೆಳೀತಾ ಇದ್ದಾರೆ. ಇವಾಗ ನಾನು ಸರ್ಕಾರ ಇರ್ಬೋದು, ಬೇರೆ ಬೇರೆ ಇದರಲ್ಲಿ ನಾನು ಹೇಳೋದಂದ್ರೆ ಅದ್ರ ಬಗ್ಗೆ ಒಂದು ಸಾಕಷ್ಟು ಇಂಡಸ್ಟ್ರೀಸ್ ಇರ್ಬೋದು, ವ್ಯಾಲ್ಯೂ ಅಡಿಷನ್ ಮಾಡಿದಾಗ ನಮ್ಮ ಭಾಗದ ಈ ಭಾಗದ ರೈತರುಗಳಿಗೆ ಒಂದು ಒಳ್ಳೆ ಬೆಲೆ ಸಿಗುತ್ತೆ, ಆಮೇಲೆ ಸಾಕಷ್ಟು ಎಂಪ್ಲಾಯ್ಮೆಂಟ್ ಸಿಗುತ್ತೆ. ಅದ್ರ ಬಗ್ಗೆನೂ ಯೋಚನೆ ಮಾಡಬೇಕು ಅಂತ ನನ್ನ ಸಲಹೆ.
1: ಈಗ ನೋಡಿ, ತಾವು ಸಾಕಷ್ಟು ಕೃಷಿಯಲ್ಲಿ ಅನುಭವ ಇದೆ, ಜೊತೆಗೆ ವಿಶೇಷವಾಗಿ ಬೀಜ ವಿಜ್ಞಾನದಲ್ಲಿ ಸಾಕಷ್ಟು ಮಾಹಿತಿ ತಮ್ಮಲ್ಲಿ ಲಭ್ಯ ಇದೆ, ಒಂದು ಜ್ಞಾನ ಭಂಡಾರ ಅಂತ ಹೇಳ್ಬೋದು. ವಿಶೇಷವಾಗಿ ಬೀಜದ ಬಗ್ಗೆ ಎಲ್ಲೋ ನಮಗನಿಸುತ್ತೆ, ನಿವೃತ್ತಿ ಆದಮೇಲೆ ನಿಮ್ಮ ಜ್ಞಾನ ಒಂದು ಕಡೆ ಎಲ್ಲೋ ಮನೆಯಲ್ಲಿ ಮೂಲೆಯಲ್ಲಿ ಹೋಗಿ ಕುಂತು ಬಿಡುತ್ತೇನೋ ಅಂತಕ್ಕಂಥ ಒಂದು ನಿರಾಶೆ. ನಿಮ್ಮ ಜ್ಞಾನ ನೀವು ನಿವೃತ್ತಿಯನ್ನು ಹೊಂದಿದ ಮೇಲೂ ಸಹ ರೈತರಿಗೆ ಸಿಗಬೇಕು, ಉಪಯೋಗ ಆಗಬೇಕು ಅಂತಕ್ಕಂಥದ್ದು ಎಲ್ಲರ ಆಶಯವಾಗಿರುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ತಾವು ಮುಂದಿನ ಯೋಜನೆ ಏನು, ಯಾವ ರೀತಿ ಇನ್ನೂ ರೈತರಿಗೆ ಸ್ಪಂದನೆ ಮಾಡಬೇಕಂತೇಳಿ ಪ್ಲ್ಯಾನ್ ಹಾಕ್ಕೊಂಡಿರಿ, ಯಾವ ರೀತಿ ಇದೆ ನಿಮ್ಮದು?
0: ಒಂದು ನಾನೇನಾಗಿದೆ, ನೀವು ಹೇಳ್ದಂಗೆ ವೃತ್ತಿಯಿಂದ ಅಷ್ಟೇ ನಿವೃತ್ತಿಯು ಅಂತಾಗ್ದೇನೆ ಆಗ್ದೀನಿ. ನನ್ನ ಪ್ರೊಫೆಷನಲ್ ಇರ್ಬೋದು, ನನ್ನ ಇದರಿಂದ ಯಾವತ್ತೂ ನಿವೃತ್ತಿ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ಏನಾಗಿದೆ, ನಾವೊಂದು ಸರ್ವೀಸಸ್ನ ರೈತರಿಗಿರ್ಬೋದು, ಗ್ರಾಮೀಣ ಉದ್ಯೋಗದಲ್ಲಿ ಯುವಕರಿಗಿರ್ಬೋದು, ಯಾರು ಎಲ್ಲೂ ನಾವೊಂದು ನೆಟ್ವರ್ಕ್ ಬರ್ತಾ ಇಲ್ಲ, ಆ ಜನಕ್ಕೆ ಅನುಕೂಲ ಮಾಡಬೇಕು ಅಂತ ಒಂದು ಯೋಜನೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಏನಾಗುತ್ತೆ, ನಮ್ಮ ಎಸ್ಪೆಷಲಿ ನಮ್ಮ ಕಲ್ಯಾಣ ಕನ್ನಡ, ನನಗೆ ಹೇಳೋದಾದರೆ ಇದೊಂದು ನನಗೆ ಕರ್ಮಭೂಮಿ ಇದ್ದಂಗೆ. ಈ ಭೂಮಿಗೆ ಯಾವಾಗ ಬೇಕಾದ್ರೆ ಯಾವ ರೀತಿ ಮಾಡಬೇಕು, ಇವನ್ ಸರ್ಕಾರದ ಮಟ್ಟದಲ್ಲಿ ಇರ್ಬೋದು, ಇವಾಗ ಎನ್ ಜಿ ಒ ಇರ್ಬೋದು, ಎ ಪಿ ಎಸ್ ಅವರು ಯಾವಾಗ ಬರ್ತಾಗ ಯಾವ ಕಮಿಟಿನಲ್ಲಿ, ವಿಶ್ವವಿದ್ಯಾಲಯಗಳಿರ್ಬೋದು, ಅವರು ನಮ್ಮ ಜ್ಞಾನಗಳು ಬೇಕು ಅಂದಾಗ ನಮಗೆ ಯಾವಾಗೂ ನಾನು 24/7 ಲಭ್ಯತೆ ಇರ್ತೀನಿ. ಆಮೇಲೆ ನನಗೆ ಸಾಧ್ಯವಾದಷ್ಟು ಯಾರು ನಮ್ಮ ಕಾಂಟ್ಯಾಕ್ಟ್ ಮಾಡ್ತಾರೆ, ನಮಗೇನು ಮಾಹಿತಿ ಇದೆ, ನಮ್ಮದು ಉದ್ದೇಶ ಅಷ್ಟೇ, ಈ ಭಾಗದ ಜನಕ್ಕೆ ಅನುಕೂಲ ಆಗಬೇಕು. ಇವಾಗ ಏನು ಕೆಳಮಟ್ಟದಲ್ಲಿ ರೂರಲ್ ಇದರಲ್ಲಿ ನಾವು ಹಿಂದುಳಿದ ಭಾಗ್ಯ ಅಂತ, ಇವ್ರಿಗೆ ಒಂದು ಉದ್ಯೋಗ, ಸ್ವಂತ ಉದ್ಯೋಗ ಮಾಡಿಕೊಂಡು ಅವರು ಇದು ಮಾಡಬೇಕು. ಆಮೇಲೆ ಕೃಷಿನಲ್ಲೂ ಸಾಕಷ್ಟು ವಿದ್ಯಾಭ್ಯಾಸ ಮಾಡಿದವ್ರಿಗೆ ಒಳ್ಳೆಯ ಅಪರ್ಚುನಿಟೀಸ್ ಇದೆ ಬೇರೆ ಬೇರೆ ಮಟ್ಟದಲ್ಲಿ ಹೋಗೋಕ್ಕೆ, ಅವ್ರಿಗೊಂದು ಮಾರ್ಗದರ್ಶನವಾಗಿ ಇರಬೇಕು ಅಂತ ಯೋಜನೆ ಇಟ್ಕೊಂಡಿದ್ದೀನಿ.
1: ಒಳ್ಳೆಯದು ಡಾಕ್ಟರ್ ಬಸವೇಗೌಡ್ರೆ, ನಿಮ್ಮ ಒಂದು ಕರ್ಮಭೂಮಿ ಇದು ರಾಯಚೂರು ಅಂತಂದರೆ ಒಂದು ಕರ್ಮಭೂಮಿ. ಯಾಕಂದರೆ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ 30 ವರ್ಷ ಸತತವಾದ ಸೇವೆಯನ್ನು ಸಲ್ಲಿಸಿ ಅದರಲ್ಲೂ ವಿಶೇಷವಾಗಿ ರೈತರೊಂದಿಗೆ ಸ್ಪಂದನೆಯನ್ನು ಮಾಡಿ ರೈತರಿಗೆ ಉತ್ತಮ ಬೀಜಗಳನ್ನ ಕೊಡೋದ್ರಲ್ಲಿ ಬೀಜ ಘಟಕವನ್ನು ಸ್ಥಾಪನೆ ಮಾಡಿದಂಥ ಯಶಸ್ಸು ತಮಗೆ ಸಲ್ತದೆ. ತಾವು ವಯೋನಿವೃತ್ತಿಯನ್ನು ಹೊಂತ ಇದ್ದೀರಿ, ಆದರೆ ತಮ್ಮ ಒಂದು ಜ್ಞಾನ ಸದಾ ನಮ್ಮ ರೈತರಿಗೆ ಸಿಗ್ತಾ ಇರಲಿ. ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಸಂಸ್ಥೆ ಮುಖಾಂತರ ಇರ್ಬೋದು, ಯಾವುದೇ ಒಂದು ಸರ್ಕಾರದ ಸಂಸ್ಥೆ ಇರ್ಬೋದು ಅಥವಾ ಖಾಸಗಿ ಸಂಸ್ಥೆಗಳ ಮುಖಾಂತರ, ನಿಮ್ಮ ಅಪಾರವಾದಂಥ ಧ್ಯಾನ ನಮ್ಮ ಎಲ್ಲ ರೈತರಿಗೆ ಸಿಗುವಂತಾಗಲಿ, ಜೊತೆಗೆ ತಮ್ಮ ನಿವೃತ್ತಿಯ ಒಂದು ಜೀವನ ಸುಖಮಯವಾಗಿರಲಿ ಅಂತೇಳಿ ನಮ್ಮ ಎಲ್ಲ ರೈತರ ಪರವಾಗಿ, ಜಿಲ್ಲೆಯ ರೈತರ ಪರವಾಗಿ, ಆಕಾಶವಾಣಿ ಕೆಲವರ ಪರವಾಗಿ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ವಿಚಾರವನ್ನು ಹಂಚಿಕೊಳ್ಳೋದಕ್ಕೆ ಎಲ್ಲ ರೈತರ ಪರವಾಗಿ, ಕೆಲವರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ. ನಮಸ್ಕಾರ.
2: ಇದುವರೆಗೆ ಕೃಷಿ ಕ್ಷೇತ್ರದ ಬೀಜ ವಿಭಾಗದಲ್ಲಿ ಸೇವೆ ಸಲ್ಲಿಸಿದ ಬೀಜ ವಿಜ್ಞಾನಿ ವಯೋನಿವೃತ್ತಿಯಾದ ಡಾಕ್ಟರ್ ಬಸವೇಗೌಡ ಅವರೊಡನೆ ಸಂದರ್ಶನವನ್ನು ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ವಿಜಿ ಬಾವಲತ್ತಿ, ನಿರ್ವಹಣೆ ವೆಂಕಟೇಶ್ ಬಿವಿನ ಬೆಂಚಿ. ಈಗ ಕೇಳಿ, ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವಂತಹ ದಿನದ ಪೇಟೆ ಧಾರಣೆಯನ್ನು ಕನಿಷ್ಠ ಮತ್ತು ಗರಿಷ್ಠ ದರಗಳಲ್ಲಿ ಒಣಮೆಣಸಿನಕಾಯಿ ಸ್ಥಳೀಯ 5,000 ರೂಪಾಯಿಗಳು, ಭತ್ತ ಹಳೆ ಸೋನ ಮಸೂರಿ 3,247 ರೂಪಾಯಿಯಿಂದ 4,800 ರೂಪಾಯಿ, ಅಕ್ಕಿ 2,650 ರೂಪಾಯಿ, ಸೂರ್ಯಕಾಂತಿ 8,150 ರೂಪಾಯಿ, ಕಡಲೆಕಾಳು 5,996 ರೂಪಾಯಿ, ಹತ್ತಿ ಹೈಬ್ರಿಡ್ 8,150 ರೂಪಾಯಿಯಿಂದ 9,500 ರೂಪಾಯಿಗಳು, ನೆಲಗಡಲೆ ಶೇಂಗಾ 4,599 ರೂಪಾಯಿಯಿಂದ 6,879 ರೂಪಾಯಿ, ಭತ್ತ ಸೋನಾ ಮಸೂರಿ 2,629 ರೂಪಾಯಿ, ತೊಗರಿ ಕೆಂಪು 7,409 ರೂಪಾಯಿಗಳು, ಮೆಕ್ಕೆಜೋಳ 2,350 ರೂಪಾಯಿಯಿಂದ 2,400 ರೂಪಾಯಿ, ಭತ್ತ ಸೋನಾ ಮಸೂರಿ 4,361 ರೂಪಾಯಿ, ರಾಗಿ 3,200 ರೂಪಾಯಿಯಿಂದ 3,300 ರೂಪಾಯಿಗಳು. ಇದುವರೆಗೆ ಮಾರುಕಟ್ಟೆ ಮಾನ್ವಿ ರಾಯಚೂರು ಹಾಗೂ ಅಗರಿ ಬೊಮ್ಮನಹಳ್ಳಿ ಅವರು ಕಳಿಸಿರುವಂತಹ ದಿನದ ಪೇಟೆ ಧಾರಣೆಯನ್ನು

ಕನಿಷ್ಠ ಮತ್ತು ಗರಿಷ್ಠ ದರಗಳಲ್ಲಿ ಕೇಳಿದ್ರಿ. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ಗುಮ್ಗೇರಿ ಗ್ರಾಮದ ನಾಗಪ್ಪ ಮತ್ತು ಸಂಗಡಿಗರಿಂದ ಹಂತಿ ಪದಗಳು.

0: ಇದುವರೆಗೆ ಕುಷ್ಟಗಿ ತಾಲೂಕಿನ ಗುಮ್ಗೇರಿ ಗ್ರಾಮದ ನಾಗಪ್ಪ ಮತ್ತು ಸಂಗಡಿಗರಿಂದ ಹಂತಿ ಪದಗಳನ್ನು ಕೇಳಿದ್ರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:34 ವಾಣಿಜ್ಯ ಪ್ರಕಟಣೆ. ಸರಿಯಾಗಿ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ ಬೆಂಗಳೂರು ಕೇಂದ್ರದಿಂದ.
1: ಆಯುಷ್ ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:00

ಮೂವತ್ತು ನಿಮಿಷಕ್ಕೆ ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ಬ್ಯಾಂಕರ್ಸ್ ಬುಕ್ಸ್ ಎವಿಡೆನ್ಸ್ ಮಸೂದೆ 2026ಕ್ಕೆ ಸಂಸತ್ತು ಅಂಗೀಕಾರ. ಪೆಟ್ರೋಲ್ನೊಂದಿಗೆ ಎಥೆನಾಲ್ ಮಿಶ್ರಣ ಶೇಕಡಾ 20ಕ್ಕಿಂತ ಹೆಚ್ಚಿಸಲು ಸರ್ಕಾರ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ, ಕೇಂದ್ರ ಸಚಿವ ಸುರೇಶ್ ಗೋಪಿ ಸ್ಪಷ್ಟನೆ. ಲೋಕಸಭೆಯಲ್ಲಿ ಇಂದು ನ್ಯಾಯಮಂಡಳಿ ಸುಧಾರಣಾ ಮಸೂದೆ 2026 ಮಂಡನೆ. ವಂದೇ ಮಾತರಂಗೆ 150 ವರ್ಷಗಳು, 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಮುಖ ಅಂಶ, ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಮಾಹಿತಿ. ವಾರ್ತೆಗಳ ವಿವರ. ಬ್ಯಾಂಕರ್ಸ್ ಬುಕ್ಸ್ ಎವಿಡೆನ್ಸ್ ಮಸೂದೆ 2026ನ್ನು ಸಂಸತ್ತು ಅಂಗೀಕರಿಸಿದೆ. ರಾಜ್ಯಸಭೆಯು ಇಂದು ಈ ಮಸೂದೆಯನ್ನು ಅನುಮೋದಿಸಿದೆ. ಲೋಕಸಭೆ ಈಗಾಗಲೇ ಮಸೂದೆಯನ್ನು ಅಂಗೀಕರಿಸಿದೆ. ಪ್ರಸ್ತುತ ಬ್ಯಾಂಕಿಂಗ್ ವ್ಯವಸ್ಥೆಯ ಅವಶ್ಯಕತೆಗಳನ್ನು ಪೂರೈಸಲು ಕಾನೂನು ಚೌಕಟ್ಟನ್ನು ಆಧುನೀಕರಿಸುವ ಗುರಿಯನ್ನು ಹೊಂದಿರುವ ಮಸೂದೆಯನ್ನು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿದರು. ಮಸೂದೆಯ ಮೇಲಿನ ಚರ್ಚೆಗೆ ಉತ್ತರಿಸಿದ ಅವರು, ಈ ಮಸೂದೆಯು ಸುಧಾರಣಾ ಕ್ರಮವಾಗಿದ್ದು ಇದು ದೇಶವು ವೇಗವಾಗಿ ಮುಂದುವರಿಯಲು ಸಹಾಯ ಮಾಡುತ್ತದೆ ಎಂದು ಹೇಳಿದರು. ಬ್ಯಾಂಕರ್ಸ್ ಬುಕ್ಸ್ ಎವಿಡೆನ್ಸ್ ಕಾಯ್ದೆಯನ್ನು 1891ರಲ್ಲಿ ರೂಪಿಸಲಾಯಿತು. ಆಗ ಬ್ಯಾಂಕಿಂಗ್ ವ್ಯವಸ್ಥೆಗಳು ಸಂಪೂರ್ಣವಾಗಿ ಕಾಗದ ಆಧಾರಿತವಾಗಿದ್ದವು. ಇಂದು ಭಾರತ ತನ್ನ ಆರ್ಥಿಕತೆಯನ್ನು ಡಿಜಿಟಲೀಕರಣಗೊಳಿಸುವಲ್ಲಿ ಗಮನಾರ್ಹ ಪ್ರಗತಿ ಸಾಧಿಸಿದೆ ಎಂದರು. ಬ್ಯಾಂಕಿಂಗ್ ಮತ್ತು ಹಣಕಾಸು ವಹಿವಾಟುಗಳನ್ನು ಈಗ ಹೆಚ್ಚಾಗಿ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಿಂದ ನಡೆಸಲಾಗುತ್ತಿದೆ. ಇದನ್ನು ಸಾಮಾನ್ಯವಾಗಿ ಮೊಬೈಲ್ ಫೋನ್ನಲ್ಲಿ ಸರಳ ಕ್ಲಿಕ್ ಮೂಲಕ ಪ್ರವೇಶಿಸಬಹುದು. ಇಂತಹ ಸನ್ನಿವೇಶದಲ್ಲಿ ಈ ಪ್ರಗತಿಗಳಿಗೆ ಅನುಗುಣವಾಗಿ ದೇಶದ ಕಾನೂನು ಚೌಕಟ್ಟು ವಿಕಸನಗೊಳ್ಳುವುದು ಅತ್ಯಗತ್ಯ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಪ್ರತಿಪಾದಿಸಿದರು. ಪೆಟ್ರೋಲ್ನೊಂದಿಗೆ ಎಥೆನಾಲ್ ಮಿಶ್ರಣವನ್ನು ಶೇಕಡಾ 20ಕ್ಕಿಂತ ಹೆಚ್ಚಿಸಲು ಸರ್ಕಾರ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಖಾತೆ ರಾಜ್ಯ ಸಚಿವ ಸುರೇಶ್ ಗೋಪಿ ಸ್ಪಷ್ಟಪಡಿಸಿದ್ದಾರೆ. ರಾಜ್ಯಸಭೆಯಲ್ಲಿ ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಅವರು, ಹೆಚ್ಚಿನ ಎಥೆನಾಲ್ ಮಿಶ್ರಣ ಕುರಿತು ಯಾವುದೇ ಭವಿಷ್ಯದ ನಿರ್ಧಾರವನ್ನು ವಿವರವಾದ ವೈಜ್ಞಾನಿಕ ಮತ್ತು ತಾಂತ್ರಿಕ ಅಧ್ಯಯನಗಳು ಹಾಗೂ ಆಟೋಮೊಬೈಲ್ ತಯಾರಕರು, ತೈಲ ಮಾರುಕಟ್ಟೆ ಕಂಪನಿಗಳು ಸೇರಿದಂತೆ ಎಲ್ಲಾ ಸಂಬಂಧಿತ ಪಾಲುದಾರರೊಂದಿಗೆ ಸಮಾಲೋಚನೆಯ ನಂತರವೇ ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದರು. ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಕಾರ್ಯಕ್ರಮವನ್ನು ನೀತಿ ಆಯೋಗ, ಆಟೋಮೊಬೈಲ್ ತಯಾರಕರು, ತೈಲ ಮಾರುಕಟ್ಟೆ ಕಂಪನಿಗಳು ಮತ್ತು ತಾಂತ್ರಿಕ ಸಂಸ್ಥೆಗಳನ್ನು ಒಳಗೊಂಡ ಹಂತ ಹಂತವಾಗಿ ವೈಜ್ಞಾನಿಕವಾಗಿ ಮೌಲ್ಯೀಕರಿಸಿದ ಮತ್ತು ಸಮಾಲೋಚನಾ ಪ್ರಕ್ರಿಯೆಯ ಮೂಲಕ ಜಾರಿಗೆ ತರಲಾಗಿದೆ ಎಂದು ಸಚಿವರು ಹೇಳಿದರು. ಎಂಜಿನ್ ಬಾಳಿಕೆ, ಹೊರಸೂಸುವಿಕೆ ಮತ್ತು ಇಂಧನ ದಕ್ಷತೆಯಂತಹ ನಿಯತಾಂಕಗಳನ್ನು ಒಳಗೊಂಡ ವ್ಯಾಪಕ ಪ್ರಯೋಗಾಲಯ ಅಧ್ಯಯನಗಳು ಮತ್ತು ಪ್ರಾಯೋಗಿಕ ಪ್ರಯೋಗಗಳು ನಿಗದಿತ ಮಾನದಂಡಗಳ ಅಡಿಯಲ್ಲಿ ಇ20 ಬಳಕೆಗೆ ಸುರಕ್ಷಿತವಾಗಿದೆ ಎಂದು ದೃಢಪಡಿಸಿವೆ. ವಾಹನಗಳು ಇ20 ಕಾರಣದಿಂದಾಗಿ ಕಾರ್ಯಕ್ಷಮತೆಯಲ್ಲಿ ಯಾವುದೇ ಗಮನಾರ್ಹ ವ್ಯತ್ಯಾಸ ಅಥವಾ ಅಸಹಜ ಸವೆತ ಇಲ್ಲ ಎಂಬುದನ್ನು ಅಧ್ಯಯನಗಳು ತಿಳಿಸಿವೆ ಎಂದು ಸಚಿವ ಸುರೇಶ್ ಗೋಪಿ ವಿವರಿಸಿದರು. ನ್ಯಾಯಮಂಡಳಿ ಸುಧಾರಣಾ ಮಸೂದೆ 2026ನ್ನು ಇಂದು ಲೋಕಸಭೆಯಲ್ಲಿ ಮಂಡಿಸಲಾಯಿತು. ಮೊದಲ ಮುಂದೂಡಿಕೆಯ ನಂತರ ಮಧ್ಯಾಹ್ನ 12 ಗಂಟೆಗೆ ಸದನ ಮತ್ತೆ ಸೇರಿದಾಗ ಕೇಂದ್ರ ಕಾನೂನು ಮತ್ತು ನ್ಯಾಯ ಖಾತೆ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘಾವಾಲ್ ಅವರು ವಿರೋಧ ಪಕ್ಷದ ಗದ್ದಲದ ನಡುವೆಯೇ ನ್ಯಾಯಮಂಡಳಿ ಸುಧಾರಣಾ ಮಸೂದೆ 2026ನ್ನು ಮಂಡಿಸಿದರು. ಈ ಮಸೂದೆಯು ದಕ್ಷತೆಯನ್ನು ಸುಧಾರಿಸುವುದು, ಸ್ವಾತಂತ್ರ್ಯ ಪಾರದರ್ಶಕತೆ ಮತ್ತು ಅರ್ಹತೆಗಳಲ್ಲಿ ಏಕರೂಪತೆಯನ್ನು ಖಚಿತಪಡಿಸುವುದು, ವಿವಿಧ ನ್ಯಾಯಮಂಡಳಿಗಳ ಅಧ್ಯಕ್ಷರು ಮತ್ತು ಸದಸ್ಯರ ಸೇವೆಯ ನೇಮಕಾತಿ ಹಾಗೂ ನ್ಯಾಯಮಂಡಳಿಗಳ ಆಡಳಿತ ಮತ್ತು ಕಾರ್ಯನಿರ್ವಹಣೆಯನ್ನು ಖಚಿತಪಡಿಸುವುದು ಇದರ ಗುರಿಯಾಗಿದೆ. ರಾಷ್ಟೀಯ ನ್ಯಾಯಮಂಡಳಿ ಸ್ಥಾಪಿಸಲು ಸಹ ಈ ಶಾಸನವು ಪ್ರಸ್ತಾಪಿಸುತ್ತದೆ. ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಸಚಿವ ಜಿ ಕಿಶನ್ ರೆಡ್ಡಿ ಅವರು ಗಣಿ ಮತ್ತು ಖನಿಜಗಳ ಅಭಿವೃದ್ದಿ ಮತ್ತು ನಿಯಂತ್ರಣ ತಿದ್ದುಪಡಿ ಮಸೂದೆ 2026ನ್ನು ಮಂಡಿಸಿದರು. ಮಸೂದೆಯು ಗಣಿ ಮತ್ತು ಖನಿಜಗಳ ಅಭಿವೃದ್ದಿ ಮತ್ತು ನಿಯಂತ್ರಣ ಕಾಯ್ದೆ 1957ಕ್ಕೆ ಮತ್ತಷ್ಟು ತಿದ್ದುಪಡಿ ತರಲು ಪ್ರಯತ್ನಿಸುತ್ತದೆ. ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಅವರು ಕೇರಳ ಹೆಸರು ಬದಲಾವಣೆ ಮಸೂದೆ 2026ನ್ನು ಮಂಡಿಸಿದರು.

0: ಈ ಮಸೂದೆಯು ಕೇರಳ ರಾಜ್ಯದ ಹೆಸರನ್ನು ಬದಲಾಯಿಸುವ ಗುರಿಯನ್ನು ಹೊಂದಿದೆ. ಕೇಂದ್ರ ಸಹಕಾರ ಖಾತೆ ರಾಜ್ಯ ಸಚಿವ ಮುರಳೀಧರ್ ಮೊಹೋಲ್ ಅವರು ರಾಷ್ಟೀಯ ಸಹಕಾರ ಅಭಿವೃದ್ದಿ ನಿಗಮ ತಿದ್ದುಪಡಿ ಮಸೂದೆ 2026 ಮಂಡಿಸಿದರು. ಈ ಮಸೂದೆಯು 1962 ರಾಷ್ಟೀಯ ಸಹಕಾರ ಅಭಿವೃದ್ದಿ ನಿಗಮ ಕಾಯ್ದೆಗೆ ಮತ್ತಷ್ಟು ತಿದ್ದುಪಡಿ ತರುವ ಗುರಿ ಹೊಂದಿದೆ. ನಂತರ ಪೀಠಾಸೇನಾಧಿಕಾರಿ ಸಂಧ್ಯಾ ರೇ ಅವರು ವಿರೋಧ ಪಕ್ಷದ ಸದಸ್ಯರು ತಮ್ಮ ಸ್ಥಾನಗಳಿಗೆ ಹಿಂತಿರುಗಿ ಸದನವನ್ನು ಕಾರ್ಯನಿರ್ವಹಿಸಲು ಅವಕಾಶ ನೀಡುವಂತೆ ಮನವಿ ಮಾಡಿದರು. ನೀಟ್ ವಿಷಯದ ಕುರಿತು ವಿದ್ಯಾರ್ಥಿಗಳ ಪ್ರತಿಭಟನೆಯ ಸಮಯದಲ್ಲಿ ಪೊಲೀಸ್ ಕ್ರಮದ ಆರೋಪದ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಪ್ರತಿಕ್ರಿಯೆ ನೀಡಬೇಕು ಎಂದು ಪ್ರತಿಪಕ್ಷ ಸದಸ್ಯರು ಒತ್ತಾಯಿಸಿದರು. ಗದ್ದಲ ಮುಂದುವರೆದಂತೆ ಪೀಠಾಸೀನಾಧಿಕಾರಿಗಳು 2 ಗಂಟೆಯವರೆಗೆ ಸದನವನ್ನು ಮುಂದೂಡಿದರು. ಇದಕ್ಕೂ ಮೊದಲು 11 ಗಂಟೆಗೆ ಸದನ ಸಭೆ ಸೇರಿದಾಗ ಪೀಠಾಸೇನಾಧಿಕಾರಿ ಎನ್ಕೆ ಪ್ರೇಮಚಂದ್ರನ್ ಪ್ರಶ್ನೋತ್ತರ ಅವಧಿಯನ್ನು ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದರು. ಆದರೆ ಪ್ರತಿಪಕ್ಷಗಳ ಗದ್ದಲದಿಂದಾಗಿ ಕಲಾಪವನ್ನು 12 ಗಂಟೆಯವರೆಗೆ ಮುಂದೂಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕಲಾಪ ಸುಗಮವಾಗಿ ನಡೆಯಲು ಸಹಕರಿಸುವಂತೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರು ಇಂದು ವಿವಿಧ ಪಕ್ಷಗಳ ನಾಯಕರಿಗೆ ವೈಯಕ್ತಿಕವಾಗಿ ಮನವಿ ಮಾಡಿದ್ದಾರೆ. ಸಂಸತ್ ಭವನದಲ್ಲಿ ನಡೆದ ವ್ಯವಹಾರ ಸಲಹಾ ಸಮಿತಿ ಸಭೆಯಲ್ಲಿ ಸದನದಲ್ಲಿ ಉಂಟಾಗಿರುವ ಬಿಕ್ಕಟ್ಟಿನ ಬಗ್ಗೆ ಅವರು ಬೇಸರ ವ್ಯಕ್ತಪಡಿಸಿದರು. ಪ್ರಶ್ನೋತ್ತರ ವೇಳೆಯನ್ನ ನಡೆಸಲು ಹಾಗೂ ಪ್ರಮುಖ ಮಸೂದೆಗಳ ಮೇಲಿನ ಚರ್ಚೆಯಲ್ಲಿ ಭಾಗವಹಿಸಲು ಸದನದ ಕಲಾಪಕ್ಕೆ ಅವಕಾಶ ನೀಡುವಂತೆ ವಿಪಕ್ಷಗಳ ನಾಯಕರಿಗೆ ಭಾವುಕರಾಗಿ ಮನವಿ ಮಾಡಿದರು. ಜನರಿಗೆ ಸಂಬಂಧಿಸಿದ ವಿಷಯಗಳನ್ನು ಸಮಗ್ರವಾಗಿ ಮತ್ತು ಫಲಪ್ರದವಾಗಿ ಚರ್ಚಿಸಲು ಸದನದ ಕಲಾಪಗಳು ಸುಗಮವಾಗಿ ಹಾಗೂ ವ್ಯವಸ್ಥಿತವಾಗಿ ನಡೆಯಲು ಎಲ್ಲಾ ಪಕ್ಷಗಳು ಸಹಕರಿಸುವಂತೆ ಲೋಕಸಭಾಧ್ಯಕ್ಷರು ಕೋರಿದರು. ಇತ್ತೀಚಿನ ವಿದ್ಯಾರ್ಥಿಗಳ ಪ್ರತಿಭಟನೆ ಮತ್ತು ಸಂಬಂಧಿತ ವಿಷಯಗಳ ಕುರಿತು ಸಂಸತ್ತಿನಲ್ಲಿ ವಿವರವಾದ ಚರ್ಚೆಗೆ ಸರ್ಕಾರ ಸಿದ್ದವಾಗಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಹೇಳಿದ್ದಾರೆ. ವ್ಯವಹಾರ ಸಲಹಾ ಸಮಿತಿ ಸಭೆಯ ನಂತರ ಸಂಸತ್ತಿನ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪ್ರತಿಯೊಂದು ವಿಷಯಕ್ಕೂ ಪ್ರತಿಕ್ರಿಯಿಸಲು ಸಿದ್ದರಿದ್ದಾರೆ, ನಾಗರಿಕರಿಗೆ ಸತ್ಯಗಳನ್ನು ತಿಳಿದುಕೊಳ್ಳುವ ಹಕ್ಕಿದೆ ಎಂದರು. ಪ್ರತಿಪಕ್ಷಗಳು ಕಲಾಪಕ್ಕೆ ಅಡ್ಡಿಪಡಿಸುವುದನ್ನು ನಿಲ್ಲಿಸಬೇಕು ಎಂದು ಮನವಿ ಮಾಡಿದ ಅವರು, ಕೇಂದ್ರ ಸರ್ಕಾರ ಎಂದಿಗೂ ಸಂಸತ್ತಿನ ಚರ್ಚೆಗಳಿಂದ ಹಿಂದೆ ಸರಿದಿಲ್ಲ ಎಂದು ಹೇಳಿದರು. ಈ ವರ್ಷದ 80ನೇ ಸ್ವಾತಂತ್ರ್ಯ ದಿನಾಚರಣೆಯು ಯುವಶಕ್ತಿ ಮತ್ತು 2047 ವೇಳೆಗೆ ವಿಕಸಿತ ಭಾರತ ನಿರ್ಮಿಸಲು ಯುವ ಭಾರತದ ಕೊಡುಗೆ ಜೊತೆಗೆ ರಾಷ್ಟೀಯ ಗೀತೆ ವಂದೇ ಮಾತರಂನ 150 ವರ್ಷಗಳ ಸ್ಮರಣಾರ್ಥವಾಗಿದೆ. ನವದೆಹಲಿಯಲ್ಲಿ ಇಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್, ಐತಿಹಾಸಿಕ ಕೆಂಪುಕೋಟೆಯಿಂದ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಆಚರಣೆ ನಡೆಯಲಿದೆ. ಪ್ರಧಾನಿಯವರು ರಾಷ್ಟ ಧ್ವಜಾರೋಹಣ ನೆರವೇರಿಸಿ ದೇಶವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಎಂದು ಹೇಳಿದರು. ವಂದೇ ಮಾತರಂನ 150 ವರ್ಷಗಳ ಸ್ಮರಣಾರ್ಥ ಈ ವರ್ಷದ ಆಚರಣೆಯ ಪ್ರಮುಖ ಅಂಶವಾಗಿದೆ. ಮೊದಲ ಬಾರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಕೆಂಪು ಕೋಟೆಯಿಂದ ರಾಷ್ಟೀಯ ಗೀತೆಯನ್ನು ಹಾಡಲಾಗುತ್ತದೆ. ಸುಮಾರು 2500 ಎನ್ಸಿಸಿ ಕೆಡೆಟ್ಗಳು ಮತ್ತು ಮೈಭಾರತ್ ಸ್ವಯಂ ಸೇವಕರು ಜ್ಞಾನಪಥ್ನಲ್ಲಿ ವಂದೇ ಮಾತರಂ ರಚನೆಯನ್ನ ರಚಿಸುತ್ತಾರೆ ಎಂದು ತಿಳಿಸಿದರು. ವಂದೇ ಮಾತರಂ ಸರ್ವಿಸ್ ಬ್ಯಾಂಡ್ಗಳೊಂದಿಗೆ ಕೆಂಪುಕೋಟೆಯಲ್ಲಿ ಸಾಮೂಹಿಕವಾಗಿ ಹಾಡಲಾಗುತ್ತದೆ. ಪ್ರಧಾನಮಂತ್ರಿಯವರ ಭಾಷಣದ ನಂತರ ಎನ್ಸಿಸಿ ಕೆಡೆಟ್ಗಳು ಮತ್ತು ಮೈಭಾರತ್ ಸ್ವಯಂ ಸೇವಕರು ರಾಷ್ಟಗೀತೆಯನ್ನು ಹಾಡುತ್ತಾರೆ. ನಂತರ ರಾಷ್ಟಗೀತೆಯನ್ನು ಹಾಡುತ್ತಾರೆ ಎಂದು ವಿವರಿಸಿದರು. ಸಮಾರಂಭದಲ್ಲಿ MI-17 ಹೆಲಿಕಾಪ್ಟರ್ಗಳು ಭಾಗವಹಿಸಲಿದ್ದು, ವೈಮಾನಿಕ ಪ್ರದರ್ಶನದಲ್ಲಿ ರಾಷ್ಟಧ್ವಜ ಮತ್ತು 150 ವರ್ಷಗಳ ವಂದೇ ಮಾತರಂ ಸ್ಮರಣಾರ್ಥ ವಿಶೇಷ ಬ್ಯಾನರ್ ಪ್ರದರ್ಶಿಸಲಾಗುತ್ತದೆ ಎಂದು ರಾಜೇಶ್ ಕುಮಾರ್ ಸಿಂಗ್ ಮಾಹಿತಿ ನೀಡಿದರು. ಹರ್ಗರ್ ತಿರಂಗ ಅಭಿಯಾನ ದೇಶದ ಸಾಮೂಹಿಕ ಶಕ್ತಿಯ ಪ್ರತಿಬಿಂಬವಾಗಿದ್ದು, ವಿಕಸಿತ ಭಾರತ ನಿರ್ಮಾಣದ ಸಂಕಲ್ಪದಲ್ಲಿ ನಾಗರಿಕರನ್ನು ಒಗ್ಗೂಡಿಸುತ್ತದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬ್ಯಾಂಕರ್ಸ್ ಬುಕ್ಸ್ ಎವಿಡೆನ್ಸ್ ಮಸೂದೆ 2026 ಸಂಸತ್ತು ಅಂಗೀಕಾರ. ಪೆಟ್ರೋಲ್ನೊಂದಿಗೆ ಎಥೆನಾಲ್ ಮಿಶ್ರಣ 20%ಕ್ಕಿಂತ ಹೆಚ್ಚಿಸಲು ಸರ್ಕಾರ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ. ಕೇಂದ್ರ

0: ಸಚಿವ ಸುರೇಶ್ ಗೋಪಿ ಸ್ಪಷ್ಟನೆ. ಲೋಕಸಭೆಯಲ್ಲಿ ಇಂದು ನ್ಯಾಯಮಂಡಳಿ ಸುಧಾರಣಾ ಮಸೂದೆ 2026 ಮಂಡನೆ. ವಂದೇ ಮಾತರಂಗೆ 150 ವರ್ಷಗಳು, 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಮುಖ ಅಂಶ, ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಮಾಹಿತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:45. ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ಹುಡುಗಾಟ ಚಿತ್ರದ ಗೀತೆಗೆ ಹಾಡಿದ್ದಾರೆ ನರೇಶ್ ಅಯ್ಯರ್ ಹಾಗೂ ಚಿತ್ರ. ಸಂಗೀತ ಸಂಯೋಜನೆ ಜಸ್ಸಿ ಗಿಫ್ಟ್, ಸಾಹಿತ್ಯ ಜಯಂತ್ ಕೈಗಿಣಿ.

ಈಗ ಕೇಳಿ ಏಕ್ಲವ್ಯ ಚಿತ್ರದ ಗೀತೆಗೆ ಹಾಡಿದ್ದಾರೆ ಪ್ರೇಮ್ ಹಾಗೂ ಅನುರಾಧ ಭಟ್. ಸಂಗೀತ ಸಂಯೋಜನೆ ಅರ್ಜುನ್ ಜನ್ಯ, ಸಾಹಿತ್ಯ ಮಂಜುನಾಥ್ ಪಿಎಸ್.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆ ಗೀತೆಯನ್ನು ಕೇಳಿ ಬರೋಣ. ಚೌಕ ಚಿತ್ರದ ಗೀತೆಗೆ ಹಾಡಿದ್ದಾರೆ ಅನುರಾಧ ಭಟ್, ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ಸಂಯೋಜನೆ ಅರ್ಜುನ್ ಚನ್ಯಾ.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದ್ರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 8 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ರಾಯಚೂರು, ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ ಕೇಳಿ. ಮನೆ ಮನೆಯಲ್ಲಿ ಏನ್ ಬಸಣ್ಣ,
2: ಏ ಬಾಮ್ಮ,
1: ಏನು ಬಿಸಿಯಾಗಿ ಹೊಂಟು ಬಿಟ್ಟಿದ್ದಿ. ಬಡ ಬಡ ಬಡ ಬಡ ಇದು ಹೊಲಕ್ಕೆ ಮಳೆ ಒಂಚೂರು ಆಗ್ಬಿಟ್ಟದ. ಈಗ ನೀನು ಏನು ಸಂತೋಷಕ್ಕೆ ಮಿತಿ ಇಲ್ಲ, ಮ್ಯಾರಿ ಇಲ್ಲ. ಅದು ಎತ್ತ ಹಿಡ್ಕೊಂಡೇನೆ ದನ ದನ ದನ ಮುಂಜಾನೆ ಎದ್ದು ಕೂಡಲೇ ಹೊಂಟು ಬಿಟ್ಟೇನೆ. ಬುತ್ತಿ ತೊಗೊಂಬರ್ತಾಳೆ ಹೇಳ್ತಿ ಹೆಂಗಿದ್ರು.
2: ಹೌದು, ಮತ್ತೆ ರೈತರು ಕೆಲಸ ಅದನ್ನೆಲ್ಲಮ್ಮ. ರೈತರು ಬದುಕಬೇಕಂದ್ರೆ ಹೊಲದಲ್ಲಿ ಕೆಲಸ ಮಾಡಬೇಕು, ಬೆಳಿಬೇಕು. ಬೆಳೆ ಬೆಳೆದ್ರೆ ನಾವು ಬೆಳಿತೀವಿ, ನಾವು ಉಳಿತೀವಿ, ಮತ್ತೆ ಎಲ್ಲರೂ ಉಳಿತಾರಂತ. ಜಗತ್ತಿಗೆ ಅನ್ನ ಆಗ್ತೀವಿ, ಬಟ್ ನಮ್ಗೆ ಅನ್ನ ಇರೋಂಗಿಲ್ಲ. ಆ ಪರಿಸ್ಥಿತಿಯಲ್ಲಿ ಈಗ ರೈತರ ಪರಿಸ್ಥಿತಿ ಐತೆ ನೋಡುಗ. ಮಳೆ ಕಡಿಮೆ ಆಗತ್ತದ, ಮಳೆ ಏನಾದರೂ ಬೆಳೆದ್ರೆ
1: ಮುಂಗಾರಂತೂ
2: ಹೋಗ್ಬಿಡ್ತು, ಭಾಳ ಕಷ್ಟ ಆಗತ್ತದ. ಈಗ ಮುಂಗಾರು ಏನಾದರೂ ಬಂದಿದ್ರೆ ಅವು ಕಾಳುಗಳು ಇವು ಬೆಳಿತಿದ್ವು.
1: ಸಂಧ್ಯಾಕ ಬಂದಾಳಪ್ಪ ಇವತ್ತು.
2: ಹೌದಲ್ಲ,
1: ಈ ಭೆಟ್ಟಿಯಾಗದ ಬಹಳ ಕಷ್ಟ. ನೀ ಹೊಲ್ದಾಗ ಇರ್ತಾವ ಅಂತೀಯಲ್ಲ,
2: ಮನೆ
1: ಕೆಲಸ ಮನೆ ಕೆಲಸ ಅಂತಳಕಿ.
2: ಹೆಣ್ಮಕ್ಳು ಹಂಗೆ ಬರೇ ಮನೆ ಕೆಲಸ ಮನೆ ಕೆಲಸ ಅಂತಿರ್ತಾರ.
1: ಏ ಬಾರವ ಸಂದೆ, ಏನು ಏನ್ ನಡ್ಸಿದಿ, ಏನ್
2: ಬಾ ಮಾ ಸಂದೆ.
3: ಬಂದೆ ನೋಡ್ರಿ, ಏನಿಲ್ಲ, ನೀವು ಮಳಿ ಬಗ್ಗೆ ಮಾತಾಡ್ತಿದ್ರಿ. ಮಳಿ ಇಲ್ಲ ಅಂತಂದ್ರೆ ಏನ್ ತ್ರಾಸ ಆಗ್ತದ ಅಂತ ಎಲ್ಲಾರ್ಗು ಗೊತ್ತದ.
1: ಮತ್ತೆ ಮಳಿ ಇಲ್ಲ ಅಂದ್ರೆ ಬೆಳಿ ಇಲ್ಲ, ಬೆಳಿ ಇಲ್ಲ ಅಂದ್ರೆ ಕಾಡ್ ಇಲ್ಲ. ನೋಡು, ಕಾಡ್ ಇಲ್ಲ ಅಂದ್ರೆ ಕಾಡಿನಾಗ ಎಲ್ಲ ಪ್ರಾಣಿಗಳು ನಾಡಿಗೆ ಬರ್ತಾವ ಅಂತ ಇಷ್ಟೇ ರೈತ ಮಹಿಳೆಯರ್ದು ರೈತ ಅಂತ ಅದೇ ಚಿಂತೆ.
3: ಈಗ ಕಾಡಿಂದ ಪ್ರಾಣಿಗಳು ನಾಡಿಗೆ ಬರ್ತಾವ ಅಂತ ಹೇಳಿದ್ರಲ್ಲ, ಅದೇ ರೀತಿ ಕಾಡಿನ ರಾಜ ಅಂತ ಹೇಳಿ ಏನ್ ಅನಿಸ್ಕೋತದ ಸಿಂಹ, ಅದನ್ನ ನಾವು ಕಾಡಿನ ರಾಜ ಅಂತ ಹೇಳ್ತೀವಿ. ಇವತ್ತ 10 ಆಗಸ್ಟ್, 10 ಆಗಸ್ಟ್ ಪ್ರತಿ ವರ್ಷ ಕೂಡ ಸಿಂಹಗಳ ದಿನ ಅಂತ ಹೇಳಿ ಆಚರಣೆ ಮಾಡ್ತೀವಿ. ಸಿಂಹ ಯಾಕೆ ಬೇಕು ಅಂತಂದ್ರೆ ಪರಿಸರ ಸಮತೋಲನವನ್ನ ಕಾಪಾಡಲಿಕ್ಕೆ ಪರಭಕ್ಷಕವು ಕೂಡ ಬೇಕಾಗುತ್ತೆ.
1: ಹೌದಲ್ಲ,
3: ಸಿಂಹ ಅನ್ನೋದು ಪರಭಕ್ಷಕ,
1: ಬೇರೆ ಪ್ರಾಣಿಗಳನ್ನ ತಿಂದು
3: ಬದುಕ್ತದೆ. ವಿಶ್ವ ಸಿಂಹ ದಿನದ ಅಂಗವಾಗಿ ಏಷ್ಯಾಟಿಕ್ ಸಿಂಹಗಳ ಜೀವನ, ಅವುಗಳ ಸಾಮಾಜಿಕ ನಡವಳಿಕೆ, ಅವುಗಳ ಸಂರಕ್ಷಣೆ ಅಗತ್ಯವನ್ನ ನಾವಿವತ್ತಿನ ದಿನ ತಿಳ್ಕೊಬೇಕಾಗ್ತದೆ. ಸಿಂಹಗಳು ಎಷ್ಟು ಗಾಂಭೀರ್ಯತೆಯಿಂದ ಕೂಡಿರ್ತಾವ, ಅದ್ರ ಶಕ್ತಿ ಹೆಂಗದ ಅನ್ನೋದು ಎಲ್ಲರೂ ಗೊತ್ತದ. ಅದಕ್ಕೆ ಅದನ್ನೇನಂತೀವಿ ನಾವು, ಕಾಡಿನ ರಾಜ ಅಂತ ಹೇಳಿ ಕರಿತೀವಿ. ಸಾಮಾನ್ಯವಾಗಿ ಜನರು ಸಿಂಹಗಳು ದಟ್ಟ ಅರಣ್ಯಗಳಲ್ಲಿ ವಾಸಿಸ್ತವೆ ಅಂತ ಭಾವಿಸಿದ್ರು ಕೂಡ ಹುಲ್ಲುಗಾವಲುಗಳಲ್ಲೂ ಕೂಡ, ಕುರುಚಲು ಕಾಡುಗಳಲ್ಲೂ ಕೂಡ ಸಿಂಹಗಳಿರ್ತಾವಂತ ಕಂಡು ಬರ್ತವೆ. ಭಾರತದಲ್ಲಿ ಏಷ್ಯಾಟಿಕ್ ಸಿಂಹಗಳ ಪ್ರಮುಖ ನೆಲೆ ಯಾವುದಪ್ಪ ಅಂದ್ರೆ ಗುಜರಾತಿನ ಗಿರ್ ರಾಷ್ಟ್ರೀಯ ಉದ್ಯಾನವನ. ಸಿಂಹಗಳು ಸಾಮಾಜಿಕ ಪ್ರಾಣಿಗಳಾಗಿದ್ದು ಫ್ರೈಡ್ ಎಂಬ ಗುಂಪುಗಳಲ್ಲಿ ಇವುಗಳು ವಾಸಿಸ್ತವೆ. ಹಲವಾರು ಹೆಣ್ಣು ಸಿಂಹಗಳು, ಅವುಗಳ ಮರಿಗಳು ಹಾಗೂ ಒಂದು ಅಥವಾ ಹೆಚ್ಚಿನ ಗಂಡು ಸಿಂಹಗಳು ಕೂಡ ಅದರಲ್ಲಿರ್ತವೆ. ಆದರೆ ಬೇಟೆಯಾಡುವಂತಹ ಜವಾಬ್ದಾರಿ ಯಾರ್ದು ಹೇಳ್ರಿ? ಹೆಣ್ಣು ಸಿಂಹದ್ದೇ. ಅದನ್ನ ಸಿಂಹಿಣಿ ಅಂತ ಹೇಳಿ ಕರಿತವ. ಅವೇ ಬೇಟೆಯಾಡಿ ಕೊಡ್ತವಂತೆ ತನ್ನ ಗಂಡು ಸಿಂಹಗೆ ಮತ್ತು ತನ್ನ ಮರಿಗಳಿಗೆ. ಹೆಣ್ಣು ಸಿಂಹಗಳೇ ಬೇಟೆ,
1: ಅಷ್ಟು ಬಲಯುತ ಇರ್ತಾವಂತ,
3: ಅದಕ್ಕೆ ಸಿಂಹಿಣಿ ಅಂತ ಹೇಳಿ ಕರೆಯೋದು. ಆಗಸ್ಟ್ 10 ತಾರೀಕು ವಿಶ್ವ ಸಿಂಹ ದಿನ ಅಂತ ಹೇಳಿ ಆಚರಣೆ ಮಾಡ್ತೀವಿ. ಅದ್ಭುತ ಜೀವಿಗಳ ಸಂರಕ್ಷಣೆ ಅಗತ್ಯತೆಯನ್ನ ನೆನಪಿಸುವ ಮಹತ್ವ ದಿನ ಇದಾಗಿದೆ. ಕಾಡಿನ ರಾಜನ ಘರ್ಜನೆ ಮುಂದಿನ ಪೀಳಿಗೆಗಳಿಗೂ ಕೂಡ ಕೇಳಿಸಬೇಕು ಅಂತಂದ್ರೆ ವನ್ಯಜೀವಿ ಸಂರಕ್ಷಣೆಯತ್ತ ನಮ್ಮ ಕಾಳಜಿ, ಜವಾಬ್ದಾರಿ ಮತ್ತು ಬದ್ಧತೆ ಇನ್ನಷ್ಟು ಹೆಚ್ಚಾಗಬೇಕು ಅನ್ನುವಂಥದ್ದು ಈ ದಿನದ ವಿಶೇಷತೆ. ನಾವೆಲ್ಲ ಅದ್ರ ಕಡೆ ನಿಗಾ ವಹಿಸಬೇಕು, ಕಾಡುಗಳನ್ನು ಉಳಿಸಬೇಕು.
1: ನೋಡು ಸಂಧ್ಯಕ್ಕ, ನೀನು ವನ್ಯಜೀವಿಗಳ ಸಂರಕ್ಷಣೆ ಮಾಡಬೇಕು ನಮ್ಮೆಲ್ಲರ ಪ್ರಜೆಗಳ ಕರ್ತವ್ಯ ಅಂತ ಹೇಳಿದೆ. ವನ್ಯಜೀವಿಗಳ ಸಂರಕ್ಷಣೆ ಮಾಡ್ಬೇಕಂದ್ರೆ ಕಾಡು ಜಾಸ್ತಿ ಇರಬೇಕು ಅಂತ ಅರ್ಥ. ನಾವೇನ್ ಮಾಡ್ಲಿಕ್ಕತ್ತೀವಿ, ಕಾಡನ್ನೆಲ್ಲ ನಾಡು ಮಾಡ್ಲಿಕ್ಕತ್ತೀವಿ, ಕಾಂಕ್ರೀಟ್ ಕಾಡು ಮಾಡ್ಲಿಕ್ಕತ್ತೀವಿ. ಕಾಡಲ್ಲಿರುವಂತಹ ಪ್ರಾಣಿಗಳೆಲ್ಲ ಏನ್ ಮಾಡ್ತವೆ, ಮತ್ತೆ ಅಲ್ಲಿ ಜಾಗ ಇಲ್ಲ ಅಂದ್ಕೊಂಡು ನಾಡಿಗೆ ಬರ್ತಾವ, ಅವು ಎಲ್ಲ ನಾಶ ಆಗ್ಲಿಕ್ಕತ್ತಾವ. ಕೆಲವೊಂದು ಪ್ರಾಣಿಗಳು ಬಹಳಷ್ಟು ಅಳಿವಿನ ಅಂಚಿನೊಳಗವ ಅಂತ ಸಹಿತ ಹೇಳ,
2: ಪಕ್ಷಿಗಳು ಕೂಡ ಅಳಿವಿನ ಅಂಚಿನಲ್ಲಿದಾವ ಅಂತ ನಾವು ಕೇಳಿದೀವಿ.
1: ಮತ್ತೆ ಅವಕ್ಕೆ ಕಾಡೇ ಬೇಕಲ್ಲಪ್ಪ,
2: ಕಾಡೇ ಬೇಕಲ್ಲ. ಈಗ ನಾವು
1: ಅಲ್ಲ ನೋಡು ಬಸಣ್ಣ, ಇದ್ರೊಳಗ ಇನ್ನೂ ಒಂದು ವಿಶೇಷ ಸುದ್ದಿ ಅದ ನೋಡು. ಸಿನ್ನೂರಿನ ಬಂಗಾರಿ ಕ್ಯಾಂಪ್ನೊಳಗ ಕಲ್ಯಾಣ ಚಾಲುಕ್ಯರ ಕಾಲದ 2 ಶಾಸನಗಳು ಪ್ರತ್ಯೇಕ.
2: ಗ್ರಾಮದ ಸುಮಂಗಲಮ್ಮ ರುದ್ರಪ್ಪ ಎಚ್ ಅವರ ಹೊಲದಲ್ಲಿ ಕಣ ಶಿಲೆಯ ಶಾಸನ 10

0: ಸಾಲುಗಳಿಂದ ರಚಿತವಾಗ್ಯದಂತಿದ್ದು
1: ಕನ್ನಡದಲ್ಲೇ
0: ಐತಂತ. ಇದು ಕನ್ನಡ ಭಾಷೆ ಮತ್ತು ಕನ್ನಡ ಲಿಪಿಯಲ್ಲೇ ಐತಂತ. ಈ ಶಾಸನ ಕ್ರಿಸ್ತ ಶಕ 12ನೇ ಶತಮಾನಕ್ಕೆ ಸೇರಿದ್ದು ಅಂತ ಕಂಡು ಬಂದವರು. ಅಂದ್ರೆ ಕಲ್ಯಾಣ ಚಾಲುಕ್ಯರ ಅರಸರ ಇಮ್ಮಡಿ ಜಗದೇಕ ಮಲ್ಲ ಅಂದ್ರೆ 1139 ಮತ್ತು 1144 ಒಂದು ಅವಧಿಯಲ್ಲಿ ಇರತಕ್ಕಂತ ಒಂದು ಶಾಸನ
1: ರಚನೆ ಆಗಿರುವಂತಹ.
0: ಹೌದು ನೋಡಮ್ಮ, ಇದರಲ್ಲಿ ರಾಜರ ಪ್ರತಾಪ ಚಕ್ರವರ್ತಿ ಎಂದು ಉಲ್ಲೇಖ ಆಗಿದೆ ಈ ಶಾಸನದಲ್ಲಿ.
1: ಕನ್ನಡ ಲಿಪಿಯನ್ನು ಮತ್ತೆ ಮುಂದುವರ್ಕೊಂಡು ಏನೇನದ ಅನ್ನೋದ್ರ ಬಗ್ಗೆ ಈ ದೇವರಸ ಮಾನ ಅಮ್ನು ಪಮ್ನುಗಳೊಂದಿಗೆ ಶಾಸನವನ್ನ ಬರೆದವನು ಕಲ್ಲು ಕುಟಿಗ ತಿಮ್ಮೋಜನೆಂದು ಉಲ್ಲೇಖ ಆಗ್ಯದ. ಸಾರಿ, ಅವರಿಂದ ಶಾಸನ ಉಲ್ಲೇಖ ಆಗ್ಯದಂತದ್ದು ಈಗ ಸ್ಥಳೀಯರು ಏನ್ ಮಾಡ್ಲಿಕ್ಕತ್ತಾರಂತ ಬಸವಣ್ಣ ಅದನ್ನ ಪೂಜೆ ಮಾಡ್ಲಿಕ್ಕತ್ತಾರಂತ. ಅಂದ್ರೆ ಒಂದು ದೇವರ ಸಿಕ್ಕಂಗೆ ಅಂತ ಹೇಳಿದ್ರು. ನೋಡು, ನಮ್ಮ ಶಾಸನಗಳು ಏನಿದಾವಲ್ಲಪ್ಪ, ಇವು ನಮ್ಮ ಈಗ 12ನೇ ಶತಮಾನದೊಳಗಿದ್ದಂತಹ ಒಂದು ಬಸವಣ್ಣನ ಕಾಲದೊಳಗೆ ಆಸುಪಾಸಿನಲ್ಲಿ ರಚನೆ ಆಗಿರುವಂತಹ ಒಂದು ಶಾಸನ ನಮ್ಮ ಹತ್ರ ಸಿಕ್ಕದ ಅಂತ ಹೇಳಿದ್ರೆ ಅದು ನಮ್ಮ ರಾಯಚೂರಿನ
0: ಸಿಂಧನೂರಿನಲ್ಲಿ ಸಿಕ್ಕದಂದ್ರೆ
1: ವಿಷಯ.
0: ಈಗ ನಾವು ನಿಜವಾಗ್ಲು ಆಗಿನ ಕಾಲದಲ್ಲಿ ಬಸವಣ್ಣನ ಕಾಲದಲ್ಲಿ ಎಷ್ಟು ಚೆನ್ನಾಗಿ ಇದೆ ಕರ್ನಾಟಕವನ್ನು ನೋಡ್ಕೊಂಡು ಹೋದ್ರು ಅವರು. ಯಾವುದೇ ಜಾತಿ ಮತ
1: ಇದ್ರು ಅಂತ ಹೇಳ್ತೀವಿ, ಅಂತಹ ಸಂದರ್ಭದಲ್ಲಿ
0: ಕೂಡ
1: ಶಾಸನಗಳ ರಚನೆ ಆಗ್ಯಾವಂದ್ರ ಅವರು ಬುದ್ಧಿಮಟ್ಟ ಹೆಂಗಿತ್ತು ಅಂತ ಯೋಚನೆ ಮಾಡಬೇಕು.
0: ನಾವು ಹಿಂದಿನ ಕಾಲಕ್ಕೆ ಹೋದಾಗ ನಮ್ಮ ಒಂದು ಇತಿಹಾಸಕಾರರನ್ನು ನೋಡಿದಾಗ ನಮ್ಮ ರಾಜರನ್ನು ಅವರ ಒಂದು ಆಡಳಿತವನ್ನು ನೋಡಿದಾಗ ಮತ್ತು ಅವರ ಧರ್ಮದ ವಿಚಾರಗಳನ್ನು ನೋಡಿದಾಗ ಅಲ್ಲಿ ಯಾವುದೇ ರೀತಿಯ ಕಲಹಗಳಾಗಲಿ ಮತ್ತು ಹಿಂಸೆಗಳಾಗಲಿ ಧರ್ಮ ಧರ್ಮಗಳ ಮಧ್ಯೆ ಜಗಳಗಳಾಗಲಿ ನಾವು ಕಾಣಂಗಿಲ್ಲ.
1: ಏನದಲ್ಲ ಅದೇ ಧರ್ಮ.
0: ಹೌದು,
1: ಶ್ರೇಷ್ಠ ಕನಿಷ್ಠ ಪ್ರಶ್ನೆ ಅಲ್ಲ, ನೀನ್ ಹೆಂಗ್ ಬಾಳ್ತಾ ಇದೀಯ ಬೇರೆಯವರೊಂದಿಗೆ ಅನ್ನೋದೇ ದೊಡ್ಡ ಧರ್ಮ.
0: ಮಾನವ ಮಾನವೀಯತೆನೇ ಧರ್ಮ. ಅದನ್ನು ಬಿಟ್ಟರೆ ಈಗ ನೋಡಿ, ನಾವು ದಿನನಿತ್ಯ ಪತ್ರಿಕೆಗಳಲ್ಲಿ ಓದ್ತೀವಿ, ದಿನನಿತ್ಯ ಜಗಳಗಳು ನೋಡ್ತೀವಿ, ಅದೇ ನಮ್ಮ ಭಾರತ
1: ಶ್ರೇಷ್ಠತೆ.
0: ಜಗತ್ತಿಗೆ ಒಂದು ವಿಶೇಷವಾದ ಒಂದು ಭಾರತ ವಿಶೇಷವಾಗಿ ನಿಲ್ತಕ್ಕಂಥ ವಿಚಾರ ಬಂದಾಗ ಭಾರತ ವಿಭಿನ್ನವಾಗಿ ಕಾಣಿಸ್ತದೆ. ನೋಡ್ರಿ ಎಷ್ಟು ಧರ್ಮಗಳಿದಾವೆ ಇಲ್ಲಿ, ಎಷ್ಟು ಜಾತಿಗಳಿದಾವ, ಎಷ್ಟೋ ಜಾತಿಗಳಿದ್ರು ಕೂಡ ಬೇರೆ ಬೇರೆ ಧರ್ಮಗಳಿದ್ರು ಕೂಡ ಎಲ್ಲರೂ ನಾವೆಲ್ಲರೂ ಒಂದೇ, ಭಾರತೀಯರ ಒಂದೇ ಅನ್ನುವಂಥ ಒಂದು ಸ್ವಾಮಿ ವಿವೇಕಾನಂದರವರು ನಮಗೆ ತುಂಬ ಮಾದರಿ
1: ಆಗ್ತಾರೆ,
0: ಆದರ್ಶವಾಗಿ ಕಾಣ್ತಾರೆ. ಯಾಕಂದರೆ ಯುವಕರನ್ನು ಒಂದು
1: ಅಂತಾರಾಷ್ಟ್ರೀಯ ಯುವ ದಿನವನ್ನು ಪ್ರತಿ ವರ್ಷ August 12 ಆಚರಣೆಯನ್ನು ಮಾಡ್ತಾರೆ. ವಿಶ್ವಸಂಸ್ಥೆಯ ಜಾಗತಿಕ ಜಾಗೃತಿ ದಿನ ಯುವ ಜನರ ಸಮಸ್ಯೆಗಳು ಮತ್ತು ಸಮಾಜದಲ್ಲಿ ಅವರ ಪಾತ್ರವನ್ನು ಈ ದಿನ ಗುರುತಿಸಲಾಗ್ತದೆ. ಇನ್ನು ಹಿನ್ನೆಲೆಯ ಬಗ್ಗೆ ಹೇಳೋದಾದರೆ, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು 1999 August 12 ಅಂತಾರಾಷ್ಟ್ರೀಯ ಯುವ ದಿನ ಅಂತ ಘೋಷಣೆಯನ್ನು ಮಾಡಿತು. ಯುವ ಜನರ ಹಕ್ಕುಗಳು ಮತ್ತು ಅಭಿವೃದ್ಧಿಗೆ ಒತ್ತು ನೀಡಲು ಈ ದಿನ ಆರಂಭವನ್ನು ಮಾಡಲಾಯಿತು. ಯುವಕರ ಧ್ವನಿಯನ್ನು ಜಾಗತಿಕ ಮಟ್ಟದಲ್ಲಿ ಕೇಳಿಸೋದು, ಉದ್ಯೋಗ ಶಿಕ್ಷಣ ಮತ್ತು ಆರೋಗ್ಯದ ಬಗ್ಗೆ ಗಮನ ಹರಿಸೋದು, ದೇಶದ ಮತ್ತು ಪ್ರಪಂಚದ ಅಭಿವೃದ್ಧಿಯಲ್ಲಿ ಯುವಕರ ಶಕ್ತಿಯನ್ನು ಬಳಸಿಕೊಳ್ಳುವುದು ಈ ದಿನದ ಆಚರಣೆಯ ಮುಖ್ಯ ಉದ್ದೇಶ ಅಂತ ಹೇಳಬಹುದು. ಇನ್ನು 2026 ಅಂತಾರಾಷ್ಟ್ರೀಯ ಯುವ ದಿನರ ಘೋಷವಾಕ್ಯವನ್ನು ಹೇಳೋದಾದರೆ, ವಿಭಿನ್ನ ಸನ್ನಿವೇಶಗಳು ಸಾಮಾನ್ಯ ಆಕಾಂಕ್ಷೆಗಳು ಅನ್ನುವಂಥದ್ದು. ಪ್ರಪಂಚದಾದ್ಯಂತ ಯುವ ಜನರು ಎದುರಿಸುತ್ತಿರುವ ಬಡತನ, ಹವಾಮಾನ ಬದಲಾವಣೆ ಹಾಗೂ ಸೀಮಿತ ಆರ್ಥಿಕ ಅವಕಾಶಗಳಂತಹ ವಿಭಿನ್ನ ಸವಾಲುಗಳ ನಡುವೆಯೂ ಅವರ ಸಮಾನ ಆಕಾಂಕ್ಷೆಗಳಾದ ಘನತೆ, ಉದ್ಯೋಗ ಮತ್ತು ಸುಸ್ಥಿರ ಭವಿಷ್ಯವನ್ನು ಗುರುತಿಸುವುದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಯುವ ದಿನಾಚರಣೆ ಆಚರಣೆಯ ಹಾಗೂ ವಿಚಾರಗಳನ್ನು ತಿಳಿಯೋದಕ್ಕೆ ಈ ದಿನ ಹೆಚ್ಚು ಮಹತ್ವವನ್ನು ಕೊಡ್ತದೆ ಅಂತ ಹೇಳಬಹುದು.
0: ಯುವಕರಲ್ಲಿ ಎಂಥ ಶಕ್ತಿ ಇರ್ತದೆ, ಆ ಶಕ್ತಿಯನ್ನು ಬಳಸ್ಕೊಂಡ್ರೆ ಖಂಡಿತ ಜಗತ್ತಿನಲ್ಲಿ ಉನ್ನತ ಸ್ಥಾನದಲ್ಲಿ ನಾವು ನಿಲ್ತೀವಿ ಅನ್ನುವಂಥ ಸಂದೇಶವನ್ನು ಸ್ವಾಮಿ ವಿವೇಕಾನಂದರು ಕೊಟ್ಟರು. ಆ ಸಂದೇಶ ಇಟ್ಕೊಂಡು ಇವತ್ತಿನ ಯುವ ದಿನಾಚರಣೆ ಬಗ್ಗೆ ಮಾತಾಡುವಾಗ ಅಂತಾರಾಷ್ಟ್ರೀಯ ಯುವ ದಿನಾಚರಣೆ ಆಚರಣೆ ಮಾಡ್ತಾಯಿದ್ದೀವಿ. ಜಗತ್ತಿನ ಎಲ್ಲ ಯುವಕರು ಅವರ ಸಮಸ್ಯೆಗಳ ಬಗ್ಗೆ, ಅವರ ಒಂದು ಸ್ಥಾನಮಾನಗಳ ಬಗ್ಗೆ ನಾವು ಮಾತಾಡುವಾಗ ನಮ್ಮ ಭಾರತದಷ್ಟೇ ನಾವು ಆಲೋಚನೆ ಮಾಡಿದಾಗ ನಮ್ಮ ಯುವಕರು ಎಲ್ಲಿದ್ದಾರೆ, ನಮ್ಮ ಯುವಕರು ಏನು ಮಾಡ್ತಾಯಿದ್ದಾರೆ, ನಮ್ಮ ಯುವಕರ ಸಮಸ್ಯೆಗಳೇನು, ಯುವಕರಿಗೆ ಎಷ್ಟು ಸವಾಲುಗಳಿದಾವೆ ಅಂತ ಮಾತಾಡ್ಕೊಂಡು ಹೋದಾಗ ಭಾಳ ಒಂಥರ
1: ಬೇಜಾರಾಗ್ಬಿಡ್ತದೆ. ಯಾಕಂತ ಬೇಜಾರಾಗ್ತದೆ ಅಂದ್ರೆ ಬಸವಣ್ಣ, ಯುವ ಜನರ ಶಕ್ತಿ ಹೆಂಗಿರ್ತದಂತ ನಮ್ಮ ಹಿರಿಯರು ಹೇಳ್ತಾರೆ. ಏನಂದ್ರೆ ಕಲ್ಲು ತಿಂದು ಕಲ್ಲು ಕಲಗಿಸಿಕೊಳ್ಳುವಂತಹ ಶಕ್ತಿ ಇರುವಂತಹ ಯುವಕರು ಅಂತ ಹೇಳ್ತೀವಿ ನಾವು. ಇಂಥ ಯುವಕರ ಪಡೆ ನಮ್ಮ ದೇಶದೊಳಗೆ ಏನದಲ್ಲ ಅದು ಬಹು ಪ್ರಮಾಣನೇ ಅದ. ಒಂದು ಅಂಕಿಅಂಶ ಪ್ರಕಾರ ನೋಡಿದ್ರೆ 50%ಕ್ಕಿಂತ ಜಾಸ್ತಿ ಯುವಕರಿದ್ದಾರೆ ಅಂತ ಹೇಳ್ತಾರೆ. ಇಷ್ಟೊಂದು ಶಕ್ತಿ ಇರುವಂತಹ ನಮ್ಮ ದೇಶ, ನಮ್ಮ ಯುವಕರು ಏನೆಲ್ಲ

0: ಪ್ರಾರ್ಥನೆ ಮಾಡಬಹುದು, ಬರೀ ನಮ್ಮ ಪಾಪ್ಯುಲೇಷನ್ ಜಾಸ್ತಿ ಇದೆ ಅಂತ ಚಿಂತೆ ಮಾಡೋದು ಬೇಕಾಗಿಲ್ಲ. ಅವರು ಮನಸ್ಸು ಮಾಡಿದ್ದೇ ಆದ್ರೆ ನಮ್ಮ ಯುವಕರು ನಮ್ಮ ದೇಶವನ್ನ ಎಲ್ಲ ರಂಗದಲ್ಲಿ ಮೊದಲನೇ ಸ್ಥಾನ ನಿಲ್ಲಿಸುವಂತ ಶಕ್ತಿ ಅವರಿಗಿದೆ. ಆದ್ರೆ ಅವರು ಯೋಚನೆ ಮಾಡಬೇಕು, ಅವ್ರು ಯಾವ ತರ ತಮ್ಮ ಜೀವನವನ್ನು ನಡೆಸಬೇಕು, ತಮ್ಮ ಒಳ್ಳೆ ಜೀವನದ ಮುಖಾಂತರ ನಮ್ಮ ದೇಶಕ್ಕೆ ಹೆಂಗೆ ಕೊಡುಗೆ ಆಗಬೇಕು ಅನ್ನುವಂತ ಯೋಚನೆಯನ್ನ ಅವ್ರು ಮಾಡಿದರೆ ನಮ್ಮ ದೇಶ ಯಾವುದ್ರಲ್ಲೂ ಹಿಂದೆ ಬೀಳಲಿಕ್ಕೆ ಸಾಧ್ಯ
1: ಇಲ್ಲ.
2: ಯುವಕರು ಎಲ್ಲದರಲ್ಲೂ ಮುಂದಿದ್ದಾರೆ ಅಂತ ಹೇಳ್ತೀವಿ. ಮುಂದಿರ್ಲಿಕ್ಕೆ ಶಿಕ್ಷಣ
0: ಬೇಕು,
2: ಶಿಕ್ಷಣ ಕೂಡ ಒಂದು ಮೂಲಭೂತವಾಗಿರುವಂತಹ
1: ಕಾರಣ ಶಿಕ್ಷಣ.
2: ಈ ಶಿಕ್ಷಣವನ್ನ ಒದಗಿಸ್ಲಿಕ್ಕೆ ಗ್ರಂಥಾಲಯ, ಶಿಕ್ಷಣವನ್ನು ಒದಗಿಸ್ಲಿಕ್ಕೆ ಗ್ರಂಥಾಲಯನೂ ಬೇಕು. ಈಗಾದರೆ ಫೋನ್ಗಳಲ್ಲಿ ಎಲ್ಲ ಸಿಗ್ತದೆ ನಮ್ಗೆ, ಆದರೆ ನಾವು ಸಣ್ಣವರಿದ್ದಾಗ ನಾವೆಲ್ಲ ಲೈಬ್ರರಿಗೆ ಹೋಗ್ತಿದ್ವಿ. ಅಲ್ಲೆಲ್ಲ August 12 ದಿನ ರಾಷ್ಟ್ರೀಯ ಗ್ರಂಥಪಾಲಕರ ದಿನ ಅಂಥೇಳಿ ಜ್ಞಾನದ ಬೆಳಕನ್ನು ಚೆಲ್ಲುವಂತಹ ದಿನ ಅಂತ ಹೇಳ್ಬೋದು. ಅಲ್ಲಿ ಹಲವಾರು ಥರದ ಬುಕ್ಸ್ ಇರ್ತವೆ, ಅದೆಲ್ಲ ಒಂದು ರಂಗದಲ್ಲಿ ಸೇವೆ ಸಲ್ಲಿಸಿದಂಥದ್ದು ಎಲ್ಲ ರೀತಿಯ ಒಂದು ವಿಷಯಗಳನ್ನು ಅಡಗಿಕೊಂಡಿರುವಂತಹ ಬುಕ್ಗಳನ್ನು ನಾವು ಲೈಬ್ರರಿಲಿ ನೋಡ್ಲಿಕ್ಕೆ ಸಿಗ್ತದೆ. ಅಂತಹ ದಿನ ಯಾವುದಪ್ಪ ಅಂತಂದರೆ August 12 ರಾಜ್ಯಾದ್ಯಂತ ಇದನ್ನ ಆಚರಣೆ ಮಾಡಲಾಗ್ತದೆ. ಬೆಳಕಿನ ದೇಗುಲ ಅಂತಂದ್ರೆ ಅದು ಲೈಬ್ರರಿ ಗ್ರಂಥಾಲಯ ಅಂತಾನೂ ಕೂಡ ಹೇಳಬಹುದು.
1: ನೋಡಮ್ಮ, ಗ್ರಂಥಾಲಯಗಳ ಮೂಲಕ ಸಾಕಷ್ಟು ಮಹನೀಯರು ಇವತ್ತು ನಮ್ಮ ಜಗತ್ತಿಗೆ ಒಂದು ಬೆಳಕನ್ನು ಕೊಟ್ಟಿದ್ದಾರೆ. ಗ್ರಂಥಾಲಯಗಳು ನಮ್ಗೆ ಜ್ಞಾನವನ್ನು ಕೊಡ್ತವೆ, ಜಗತ್ತಿನ ಜ್ಞಾನವನ್ನು ನಾವು ಗ್ರಂಥಾಲಯಗಳ ಮೂಲಕ ಪಡೆಯಬಹುದು. ಅಷ್ಟು ಪುಸ್ತಕಗಳು ಗ್ರಂಥಾಲಯಗಳಲ್ಲಿ ಸಿಗ್ತಾವೆ. ಆ ಗ್ರಂಥಾಲಯಕ್ಕೆ ಹೋಗುವವರ ಸಂಖ್ಯೆ ಕಡಿಮೆ ಆಗಿದೆ. ಈಗ ವಿಶೇಷವಾಗಿ ಗ್ರಂಥಾಲಯಕ್ಕೆ ಯಾರು ಮುಖ ಮಾಡಬೇಕಾಗಿತ್ತು ಅಂದರೆ ಯುವಕರು ಮುಖ ಮಾಡಬೇಕಾಗಿತ್ತು, ಮಹಿಳೆಯರು ಮುಖ ಮಾಡಬೇಕಾಗಿತ್ತು, ಮಕ್ಕಳು ಗ್ರಂಥಾಲಯದಲ್ಲಿ ಇರಬೇಕಾಗಿತ್ತು. ಇವತ್ತು ಮಹಿಳೆಯರು ಮಕ್ಕಳು ಯುವಕರು ಎಲ್ಲಿದ್ದಾರೆ ಅಂದರೆ ಮೊಬೈಲ್ಗಳಲ್ಲಿ ಮುಳುಗೋಗಿದ್ದಾರೆ. ವಿಶೇಷವಾಗಿ ಯುವಜನಾಂಗ ಮೊಬೈಲ್ಗಳಲ್ಲಿ ಮುಳುಗೋಗಿದ್ದಾರೆ. ಮೊಬೈಲ್ಗಳಲ್ಲಿ ಏನು ನೋಡ್ತಾರಂತ ನಿಮ್ಗೆ ಗೊತ್ತಿದೆ, ಏನನ್ನು ಅಗರಿಸ್ಕೊಳ್ತಾರೆ, ಏನನ್ನು ನೋಡ್ತಾರೆ, ಏನನ್ನು ತಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ತಾರೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಾಗತ್ತದ. ಆದರೆ ಗ್ರಂಥಾಲಯಕ್ಕೆ ಮತ್ತು ಗ್ರಂಥಾಲಯಗಳಲ್ಲಿ ಸಿಗ್ತಕ್ಕಂಥ ಪುಸ್ತಕಗಳ ಬಗ್ಗೆ ಯಾರಿಗೂ ಕೂಡ ಅರಿವಿಲ್ಲ. ಇತ್ತೀಚಿನ ಯುವಕರಿಗೆ ಪುಸ್ತಕಗಳನ್ನು ಓದುವಂಥ ವ್ಯವಧಾನವೂ ಇಲ್ಲ,
2: ಕಡಿಮೆ
1: ಅಭ್ಯಾಸನೂ ಉಳಿಸ್ಕೊಂಡಿಲ್ಲ. ನಾವು ಇಂದಿನ ಒಂದು 10-20 ವರ್ಷಗಳ ಕೆಳಗಡೆ ನಮಗೆ ಯಾವ ಮೊಬೈಲ್ ಇರಲಿಲ್ಲ, ನಮ್ಮ ಗ್ರಂಥಾಲಯಗಳಿಗೆ ನಮಗೆಲ್ಲ ಸಾಥ್ ಕೊಡ್ತಿದ್ದವು. ಗ್ರಂಥಾಲಯಗಳು ಹೋಗಿ ನಮಗೆ ಬೇಕಾಗಂಥ ಜ್ಞಾನವನ್ನು ಪಡ್ಕೊಳ್ಳುವಂಥ ಅವಕಾಶ ಇತ್ತು. ಈಗ ಹಂಗಿಲ್ಲ, ಜಗತ್ತಿನಲ್ಲಿ ಎಲ್ಲ ಜ್ಞಾನವನ್ನು ಕೆಲವು ಕ್ಷಣಗಳಲ್ಲಿ ಮೊಬೈಲಲ್ಲಿ ನೋಡುವಂಥ ಒಂದು ಅವಕಾಶ ಸಿಕ್ಕದ. ಆದರೆ ಭಾಳ ಸಲ ನೋಡ್ತೀವಿ ಯುವಕರು ಯಾವುದಾದ್ರೂ ಒಂದು ಹೊಸತನ ಯುವಕರಲ್ಲಿ ಕಾಣಿಸ್ತಾ ಇಲ್ಲ, ಬರೀ ಟೈಮ್ ಪಾಸ್, ಟೈಮ್ ವೇಸ್ಟ್ ಮಾಡ್ತಕ್ಕಂಥದ್ದು ಬಹಳ ಜನ ಯುವಕರು ಮಾಡಕತ್ತಾರ.
0: ಈಗ ಹೊಸತನ ಅಂತ ಹೇಳಿದೆ ಬಸಣ್ಣ ನೀನು, ಈ ಹೊಸತನ ಅನ್ನೋದು ಅವ್ರು ಏನಾದ್ರೂ ಒಂದು ಅಚೀವ್ಮೆಂಟ್ ಮಾಡ್ಬೇಕು ಅಂತ ಗೋಲ್ ಇಟ್ಕೊಂಡು ಹೋದಾಗ ಮಾತ್ರ ಅವ್ರಿಗೆ ಬೇರೆ ಬೇರೆ ಬೇರೆ ಬೇರೆ ದಾರಿಗಳು ಕಾಣಿಸ್ಲಿಕ್ಕೆ ಸಾಧ್ಯ
1: ಆಗ್ತದೆ.
0: ಅವರು ಯಾವುದೋ ಗೋಲುಗಳೇ ಇಲ್ಲಾರ್ದೆ ಸುಮ್ಮನೆ ಏನೋ ಒಂದು ಉಡಾಫೆಯಿಂದ ಜೀವನ ಮಾಡಿಬಿಟ್ರೆ ಏನಾಗ್ಬಿಡ್ತದ? ಅವರು ನಮ್ಮ ಒಂದು ಫ್ಯಾಮಿಲಿಗೆ ಮಾತ್ರ ಅವರು ಪ್ರಾಬ್ಲಮ್ ಆಗಲ್ಲ, ಅವರು ಇಡೀ ಒಂದು ದೇಶಕ್ಕೂ ಪ್ರಾಬ್ಲಮ್ ಆಗ್ತಾರೆ.
1: ನೋಡಮ್ಮ ರಮ್ಮ, ಈಗ ಮುಖ್ಯವಾಗಿ ಈ ತರ ಒಂದು ಯುವಕರು ಆಗ್ಲಿಕ್ಕೆ ಮುಖ್ಯ ಕಾರಣ ಏನು ಹೇಳು? ಮುಖ್ಯ ಕಾರಣ ನನಗನ್ಸೋದು ಎಜುಕೇಷನ್, ಶಿಕ್ಷಣ,
0: ಬೆಳವಣಿಗೆ ಹಂತನೇ
1: ಹಂತ. ಬೆಳವಣಿಗೆ ಹಂತದಲ್ಲಿ ಅವರಿಗೆ ಒಳ್ಳೆಯ ಒಂದು ಶಿಕ್ಷಣ ಸಿಗ್ತಾ ಇಲ್ಲ. ಅವರು 8ನೇ ಕ್ಲಾಸ್ ಓದ್ತಿರ್ತಾರೆ, 10ನೇ ಕ್ಲಾಸ್ ಓದ್ತಾರೆ, ಅಲ್ಲಿಗೆ ಮುಗಿದೋಯ್ತು ಅವ್ರಿಗೆ ಶಿಕ್ಷಣ. ಎಷ್ಟು ಓದಿದ್ರೆ ಏನಾಯ್ತು ಬಿಡ್ರಿ, ನೌಕರಿ ಸಿಗಂಗಲ್ಲ ಅನ್ನುವಂಥ ಒಂದು ನಿರಾಶೆ ಭಾವ. ಅಂದರೆ ನೌಕರಿಗಾಗಿ ಓದುವಂಥ ಪರಿಸ್ಥಿತಿ ಈಗಿನ ಯುವಕರಲ್ಲಿ ಬಂದದ. ಮತ್ತು ತಂದೆ ತಾಯಿಗಳೇ ಜ್ಞಾನಾರ್ಜನೆಗಾಗಿ ಓದಬೇಕು ಅನ್ನುವಂಥದ್ದು ಇಲ್ಲ. ಯಾರಲ್ಲೇ ಜ್ಞಾನ ಇರ್ತದೆ ಅವರಲ್ಲಿ ತಾನಾಗೆ ಉದ್ಯೋಗ ಸಿಗ್ತದೆ ಮತ್ತು ಆರ್ಥಿಕವಾಗಿ ಹೆಂಗೆ ಬೆಳಿಬೇಕಂತೇಳಿ ಜ್ಞಾನ ಹೇಳ್ಕೊಡ್ತದೆ. ಇವರು ಮುಖ್ಯವಾಗಿ ಓದೋ ಅಂತಂದರೆ ಏನು ತಗೊಂಡ್ರೆ ಅಂದರೆ ಕೆಲಸ. ನಾನು ಓದಿದರೆ ನನಗೆ ಕೆಲಸ ಸಿಗ್ತದಿಲ್ಲ, ನಾನು ಓದಿದರೆ ಕೆಲಸ ಸಿಗಂಗಿಲ್ಲ ಅಂದರೆ ನಾನು ಯಾಕೆ ಓದಬೇಕು ಅನ್ನುವ ಮಟ್ಟಕ್ಕೆ ಈಗಿನ ಯುವಕರು ಬಂದಾರ, ತಂದೆ ತಾಯಿಗಳು ಬಂದಾರ. ಹಂಗಾಗಿ ಹಳ್ಳಿಗಳಲ್ಲಿ ನೋಡಮ್ಮ, ನೀನು ಬೇಕಿದ್ರೆ ನಮ್ಮ ಹಳ್ಳಿಗೆ ಬಾ, ನಾನು ತೋರಿಸ್ತೀನಿ. 10ನೇ ಕ್ಲಾಸ್ ಮೇಲೆ ಯಾರು ಓದಕ್ಕೆ ಹೋಗ್ತಾ ಇಲ್ಲ, ಅಲ್ಲಿಂದ 1% ಜನ ಸಿಗಂಗಿಲ್ಲ. ನೀವು PG ಓದಿದವರು ಅಥವಾ ಡಿಗ್ರಿ ಓದಿದವರು 1% ಕೂಡ ಸಿಗಂಗಿಲ್ಲ ಅಂತ ಒಂದು ಪರಿಸ್ಥಿತಿ ಐತೆ.
2: ಸಂಪಾದನೆ ಅಂತಂದ್ರೆ ಅದು ಬರೀ ಹಣ ಸಂಪಾದನೆ
1: ಅನ್ಕೊಂಡ್ಬಿಟ್ಟಿದಾರೆ.
2: ಜ್ಞಾನ ಸಂಪಾದನೆ ಅನ್ನೋದು ಇಂದಿನ ಯುವಕರಲ್ಲಿ ಆ ಒಂದು ಮನಸ್ಥಿತಿ ಇಲ್ಲ.
1: ಇಲ್ಲ ಇಲ್ಲ ಇಲ್ಲ.
2: ಹಿಂಗಾಗಿ ಯುವಕರು ಏನೇನು ಮಾಡಬೇಕು ಅಂತಂದರೆ, ನಮ್ಮ ವಿವೇಕಾನಂದರು ಹೇಳಿದ ಮಾತು, ಹೇಳಿ ಎದ್ದೇಳಿ ಗುರಿ ಮುಟ್ಟುವರೆಗೂ ನಿಲ್ಬೇಡ್ರಿ. ಅಂತಹ ಒಂದು ಮನೋಸ್ಥೈರ್ಯ ನಮ್ಮ ಯುವಕರಲ್ಲಿ ಬೇಕು. ಇನ್ನು ನಮಗೆ ವಿಶ್ವ ಅಂಗಾಂಗ ದಿನ ಅಂತ ಬರುತ್ತೆ, ಇದರಲ್ಲೂ ಕೂಡ ನಮ್ಮ ಯುವಕರೇ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಅವರೇ ಒಂದು ಹಿರಿಯರಲ್ಲಾಗಿರಬಹುದು ಅಥವಾ ಸ್ಕೂಲ್ ಲೆವೆಲಲ್ಲಿ ಹೋಗಿ ಈ ಅಂಗಾಂಗ ದಿನದ ಮಹತ್ವ ಏನು ಅನ್ನೋದನ್ನು ಮುಂದೆ ಅವ್ರು ನಿಂದಿರಬೇಕು. ಯಾಕಂತಂದರೆ ಬಿಸಿ ರಕ್ತ, ಅವರು ಓಡಾಡಿ ಮಾಡುವಂತಹ ಕೆಲಸವನ್ನು ಹಿರಿಯರು ಮಾಡಲಿಕ್ಕಾಗಲ್ಲ, ತುಂಬ ಚಿಕ್ಕವರು ಕೂಡ ಮಾಡಲಿಕ್ಕಾಗೋದಿಲ್ಲ. ನಮ್ಮ ದೇಶ ಮುಂದುವರಿಬೇಕು ಅಂತಂದರೆ ಯುವಕರು

0: ಗಮನ ಹರಿಸಿ ಅದರ ಹತ ಆ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದು.
1: ನಿಜವಾಗಲೂ ಈ ಥರ ಒಂದು ಪ್ರಜ್ಞೆ ಅನ್ನುವಂಥದ್ದು ಎಲ್ಲರಲ್ಲಿ ಬರಬೇಕು. ಈಗ ನೋಡಮ್ಮ ರಮ, ಸಂದೇ ಹೇಳ್ದಂಗೆ ಯುವಕರಲ್ಲಿ ಅಂಗಾಂಗ ದಾನ ಮಾಡುವಂಥ ಒಂದು ಪ್ರಜ್ಞೆ ಬರಬೇಕು. ಯಾಕೆ ಅಂಗಾಂಗ ದಾನ ಮಾಡಬೇಕಂದ್ರೆ ನಮ್ಮ ಅಂಗ ಮತ್ತೊಬ್ಬರಿಗೆ ಜೀವ ಕೊಡ್ತಕ್ಕಂಥದ್ದು, ಮತ್ತೊಬ್ಬರಿಗೆ ಬೆಳಕನ್ನು
2: ಕೊಡ್ತಕ್ಕಂಥದ್ದು, ಮತ್ತೊಬ್ಬರಿಗೆ ತೊಂದರೆ ಇರ್ತದೆ ಅಂತವ್ರಿಗೆ ನೇತ್ರದಾನ
1: ಮಾಡಬಹುದು.
2: ಈಗ ಹೆಂಗ್ ಇದು ಆಗ್ಬಿಟ್ಟದ ಅಂತ ಹೇಳಿದ್ರೆ, ಈ ಚರ್ಮ ಸಹಿತ ಒಂದು ದಾನ ಮಾಡಬಹುದು,
1: ಹೌದು,
2: ಕಿಡ್ನಿ ದಾನ ಮಾಡಬಹುದು. ನಿಮಗೆ ಗೊತ್ತಿರೋ ಹಂಗೆ ಎಷ್ಟು ಒಂದು ಸಂದರ್ಭದೊಳಗ
1: ಬ್ರೈನ್ ಡೆತ್
2: ಆಗುತ್ತೆ ಅಂತ ತಕ್ಷಣನೇ ಒಂದು ನಮ್ಮ ಮಾಧ್ಯಮದಲ್ಲಿ ನಾವು ನೋಡ್ತಾ ಇರ್ತೀವಿ. ಬಹಳ ಕ್ವಿಕ್ ಆಗಿ ಅದನ್ನ ಲಿಫ್ಟ್ ಮಾಡಿ ಬೇರೆ ಕಡೆ ಎಲ್ಲಿ ಅವಶ್ಯಕತೆ ಇರ್ತದೆ ಅದನ್ನೆಲ್ಲ ತೋರಿಸ್ತಾ ಇರ್ತಾರೆ. ಅವಾಗ ಒಂದೊಂದ್ಸಲ ರೋಮಾಂಚನ ಆಗಂಗಿಲ್ಲ, ಬಸವಣ್ಣನಿ ಚಿತ್ರಗಳನ್ನು ನೋಡ್ತಾ ಇರುವಾಗ.
1: ನಮ್ಮ
2: ಟೆಕ್ನಾಲಜಿ ಇಷ್ಟು ಮುಂದುವರೆದಲ್ಲ, ಮುಂದುವರೆದನ್ನ ನಾವು ಸದುಪಯೋಗ ಮಾಡ್ಕೊಳ್ಬೇಕಲ್ಲ ಅನ್ನುವಂಥದ್ದು ನಮ್ಗೆ ಇನ್ನೊಂದ್ ಸ್ವಲ್ಪ ಉತ್ಸುಕತೆ ಜಾಸ್ತಿ ಆಗ್ತದೆ ಅಂತ.
1: ನೋಡಮ್ಮ, ವಿಜ್ಞಾನ ತುಂಬಾ ಬೆಳೆದದ. ಈಗ ಹೇಳಿದೆಲ್ಲ, ನಮ್ಮ ದೇಹದ ಅಂಗಾಂಗಗಳು ಕೆಲವೇ ಕೆಲವು ನಿಮಿಷಗಳಲ್ಲಿ, ಕೆಲವೇ ಕೆಲವು ಗಂಟೆಗಳಲ್ಲಿ ಸತ್ತ ವ್ಯಕ್ತಿ ಅಂಗಾಂಗಗಳು ಮತ್ತೊಬ್ಬರಿಗೆ ಹಾಕುವಂಥ ಒಂದು ಆಧುನಿಕ ಒಂದು ತಂತ್ರಜ್ಞಾನ ಬಂದದ. ಜೊತೆಗೆ ವೈದ್ಯಕೀಯ ರಂಗ ತುಂಬಾ ಕ್ರಾಂತಿ ಮಾಡಿಬಿಟ್ಟದ. ಈಗ ಕಣ್ಣುಗಳು ಮತ್ತೊಬ್ಬರಿಗೆ ಕಣ್ಣನ್ನು ದಾನ ಮಾಡಿದ್ರೆ ಕಣ್ಣುಗಳು ಬರ್ತವೆ. ಆಮೇಲೆ ಹೃದಯ ದಾನ ಮಾಡ್ತಾರೆ, ಕಿಡ್ನಿ ದಾನ ಮಾಡ್ತಾರೆ. ನೋಡ್ರಿ ಎಷ್ಟು ಮುಂದುವರ್ತದ ನಮ್ಮ ವಿಜ್ಞಾನ ಅಂತೇಳಿ. ಜೊತೆಗೆ ಇನ್ನೊಂದು ರಮ, ನಾವು ಇಷ್ಟೆಲ್ಲ ಮಾತಾಡ್ತೀವಿ, ನಾವು ಭಾರತದಲ್ಲಿ ಯಾವತ್ತೂ ಬರೀ ಯಾವುದೋ ಮೂಢನಂಬಿಕೆಯಲ್ಲಿ ಬಿದ್ದು ಹೋಗಿ ಒದ್ದಾಡ್ತಿರ್ತೀವಿ. ಅದು ಮಾಡಿದೆ ಇದು ಮಾಡಿದೆ, ಅಲ್ಲಿ ಹೋಯ್ತು ಇಲ್ಲಿ ಹೋಯ್ತು, ಆ ದೇವಸ್ಥಾನ ಈ ದೇವಸ್ಥಾನ ಇದರಲ್ಲೇ ಮುಳುಗೋಗಿರ್ತೀವಿ.
2: ನಿಂಬೆಹಣ್ಣು
1: ಕಟ್ಟು ರೋಡಲ್ಲಿ ಇಡೋದು,
2: ಅವನಿಗೆ ಹಾಕಿ ಬೇವಿನ ತಪ್ಪಲ ಇಟ್ಟು ರೋಡ್ ಮಧ್ಯ ಮೂರು ರೋಡ್ಗಳ ಮಧ್ಯದಲ್ಲಿ
1: ಇಟ್ಬಿಡೋದು,
2: ಇಂಥವೇ ಕೆಲಸ.
1: ಯಾವ್ದಾದ್ರು ಒಬ್ಬ ಊರಲ್ಲಿ ಒಬ್ಬ ಯುವಕ ಚೆನ್ನಾಗಿ ಬೆಳೆದಾನಂದ್ರೆ ಅವನ್ನ ಹೆಂಗಾದ್ರೂ ತುಳಿಬೇಕಲ್ಲ, ಅವನ್ ಏನನ್ನು ಮಾಡಿಸೋದು, ಅವನಿಗೆ ಏನಾದರೂ ಮಾಟ ಮಾತ್ರ ಮಾಡಿಸೋದು. ನಮ್ ಭಾರತದಲ್ಲಿ ಇದೇ ತುಂಬ. ಆದ್ರೆ
2: ಇದೆಲ್ಲ
1: ಬಿಟ್ಟು ಅದಕ್ಕೆ ಬೇರೆ ದೇಶದಲ್ಲಿ ನೋಡಿ, ಈಗ ಚಂದ್ರನ ಮೇಲೆ ಕಾರ್ಖಾನೆ ನಿರ್ಮಾಣ ಮಾಡಲಿಕ್ಕೆ ಸ್ಪೇಸ್ ಎಕ್ಸ್ ಯೋಜನೆ ಆಯೋಜನೆ ಮಾಡ್ರಂತ ನೋಡ್ರಿ. ಎಲ್ಲ ಎಲನ್ ಮಸ್ಕ್, ಈಗ ವಾಷಿಂಗ್ಟನ್, ಬೇರೆ ಬೇರೆ ಅಂದ್ರೆ ಅಮೆರಿಕದಂತ ದೊಡ್ಡ ದೊಡ್ಡ ವಿಜ್ಞಾನದಲ್ಲಿ ಮುಂದುವರ್ತಕ್ಕಂಥ ದೇಶಗಳು ಅಡ್ವಾನ್ಸ್ ಆಗಿ ಏನು ಅಚೀವ್ ಮಾಡ್ತಾವೆ ಅಂದರೆ, ಚಂದ್ರನ ಮೇಲೆ ಹೋಗಬೇಕು, ಚಂದ್ರನಲ್ಲಿ ಕಾರ್ಖಾನೆ ಮಾಡಬೇಕು, ಚಂದ್ರನ ಮೇಲೆ ನಾವು ಜೀವನ ಮಾಡಬೇಕು. ಈ ಥರ ಆಲೋಚನೆ ಮಾಡಿದ್ರೆ ನಮ್ಮ ದೇಶದಲ್ಲಿ ನಾವು ಇನ್ನೊಬ್ಬರನ್ನ ಹೆಂಗೆ ತುಳಿಬೇಕು, ಅವ್ರನ್ನ ಹೆಂಗೆ ಮೋಸ ಮಾಡಬೇಕು, ಆಮೇಲೆ ಅವ್ರನ್ನ ನಿಂಬೆಕಾಯಿ ಕಟ್ಟೋದ್ರಿಂದ ಅವ ದೇವ್ರನ್ನ ದೇವ್ರಿಗೆ ಏನಕ್ಕೆ ಬೇಡ್ಕೊಳ್ತೀವಿ ಅಂದ್ರೆ ಅವ್ನು ಕೆಟ್ಟ ಹೋಗಲಿ ಅನ್ನೋ ಬೇಡಿಕೆ
2: ಬಲಿ
1: ಕೊಡ್ತೀನಿ, ಅವನು ಎರಡು ಕಣ್ಣು ದೇವ್ರನ್ನ ಅನ್ನೋ ಒಂದು ಕುರಿ ಬಲಿ ಕೊಡ್ತೀನಿ, ನಿನಗೆ ಬೇಗ ಬಲಿ ಕೊಡ್ತೀನಿ ಅವನ್ನ. ಅದರಲ್ಲಿ ಅದರಲ್ಲಿ ನಮ್ಮ ಭಾರತ ಇದ್ರೆ ಇವರೆಲ್ಲ ಬೇರೆ ಬೇರೆ ದೇಶದವರು ಚಂದ್ರನ ಮೇಲೆ ಸ್ಪೇಸ್ ಮಾಡಿಕೊಂಡು ಅಲ್ಲಿ ಕಾರ್ಖಾನೆ ಮಾಡಿ ಯೋಜನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂದರೆ ನಿಜವಾಗಲೂ ಭಾಳ ಮೆಚ್ಚುವಂಥದ್ದು. ನೋಡಮ್ಮ, ಈಗ ಎಲನ್ ಮಸ್ಕ್ ಅನ್ನುವಂಥ ಒಬ್ಬ ಸ್ಪೇಸ್ ಎಕ್ಸ್ ಯೋಜನೆಯನ್ನು ಮಾಡಲಿಕ್ಕೆ ಮುಂದೆ ಬಂದನಂತೆ. ಏನಂತಂದರೆ ಬಹುತೇಕ ಇದನ್ನು ರೋಬೋಟ್ಗಳಿಂದ ನಿರ್ವಹಣೆ ಮಾಡಲಿಕ್ಕೆ ಆತ ಯೋಜನೆ ಹಾಕ್ಕೊಂಡನಂತ ನೋಡ್ರಿ. ಆತ CEO ಎಲನ್ ಮಸ್ಕ್ ಅಂತೇಳಿ. ಅವರು ಆಗಸ್ಟ್ 4 ಮೊನ್ನೆ ಒಂದು ಕಂಪ್ನಿಯ ಮೊದಲೇ ಒಂದು ತ್ರೈಮಾಸಿಕ ಒಂದು ಗಳಿಕೆಯ ಒಂದು ಸಂದರ್ಭದಲ್ಲಿ ವಿವರಣೆ ಕೊಟ್ಟನಂತ. ಏನಂದರೆ, ಭೂಮಿಯ ಆಚೆಗೂ ಮೂಲ ಸೌಕರ್ಯಗಳನ್ನು ನಿರ್ಮಿಸುವ ಮಹತ್ವಾಕಾಂಕ್ಷೆಯತ್ತ ಕೆಲಸ ಮಾಡುತ್ತಿದ್ದ ಸ್ಪೇಸ್ ಎಕ್ಸ್ ಅಂತ ಇದೇನಲ್ಲ, ಅದು ಚಂದ್ರನ ಮೇಲ್ಮೈಗೆ ದೊಡ್ಡ ಪ್ರಮಾಣದ ಉಪಕರಣಗಳು ಮತ್ತು ವಸ್ತುಗಳನ್ನು ಕಳಿಸಲು ಉದ್ದೇಶ ಹೊಂದಿದೆ ಅಂತೇಳಿ ಹೇಳ್ಕೊಣ. ನಾವು ಆತ ಹೇಳ್ತಾನಂತ, ನಾವು ಅಂದರೆ ಆತ ಚಂದ್ರನ ಮೇಲೆ ಕಾರ್ಖಾನೆಗಳನ್ನು ನಿರ್ಮಿಸಲಿದ್ದೇವೆ, ರೋಬೋಟ್ಗಳು ಅದಕ್ಕೆ ಸಹಾಯ ಮಾಡ್ತವೆ ನೋಡ್ರಿ ಎಂದು ಎಲನ್ ಮಸ್ಕ್ ಅಂದ್ರಂತ. ಚಂದ್ರನ ಮೇಲಿನ ಪ್ರಸ್ತಾಪಿತ ಕಾರ್ಖಾನೆಗಳು ಆರಂಭದಲ್ಲಿ ಸ್ಪೇಸ್ ಎಕ್ಸ್ನ ಸ್ಟಾರ್ ಮೈಂಡ್ ಕೃತಕ ಬುದ್ಧಿಮತ್ತೆ ಉಪಗ್ರಹ ನಕ್ಷತ್ರ ಪುಂಜಕ್ಕಾಗಿ ಘಟಕಗಳನ್ನು ನಿರ್ಮಿಸಲು ಕೆಲಸ ಮಾಡಲಿವೆ ನೋಡ್ರಿ. ರೋಬೋಟ್ಗಳು ನಾವೀಗೇನು AI ತಂತ್ರಜ್ಞಾನ ಬಳಸ್ಕೊಳ್ತೀವಿ, ಇವೆಲ್ಲವನ್ನು ಇನ್ನೂ ಅಡ್ವಾನ್ಸ್ ಆಗಿ ನಾವು ಮಾಡ್ಕೊಳ್ಬೇಕಂದ್ರೆ ನಾವು ಚಂದ್ರನ ಮೇಲೇ ಒಂದು ಉಪಗ್ರಹಗಳನ್ನು ಹಾಕ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು. ಘಟಕಗಳನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತೇಳಿ ಹೇಳ್ಕೊಂಡ್ರೆ ಮತ್ತು ನಾವೆಲ್ಲಿದ್ದೀವಿ ಇವೆಲ್ಲ ನೋಡ್ರಿ. ಈ ಥರ ಚಂದ್ರ ನಾವು ಅಂತೀವಿ, ಚಂದ್ರ ಅಂದ ತಕ್ಷಣ ನಾವೆಲ್ಲ ಪೂಜೆ ಮಾಡ್ತೀವಿ.
2: ಚಂದ್ರ
1: ಪುಣ್ಯ,
2: ಚಂದ್ರ ಮೇಲಿದ್ದಾನೆ,
1: ಚಂದ್ರ ಮೇಲಿದ್ದವ ಮೇಲೆ ಚಂದ ಮಾಮ ಬಂದ ದೂರ ಇದ್ದಾನ ಚಂದ ಮಾಮ, ಮತ್ತೆ ಹುಣ್ಣಿಮೆ ದಿನ ಚಂದ್ರನ ಪೂಜೆ ಮಾಡ್ತೀವಿ. ನಾವು ಚಂದ್ರನನ್ನು ನಾವು ದೈವತ್ವಕ್ಕೆ ಏರಿಸ್ಕೊಂಡು ಆತನನ್ನು ಪೂಜೆ ಮಾಡ್ತೀವಿ.

0: ಆದರೆ ಇವತ್ತು ಬೇರೆ ಬೇರೆ ದೇಶಗಳು ವಿಜ್ಞಾನಿಗಳು ಚಂದ್ರನ ಮೇಲಿನ ಕಾರ್ಖಾನೆಗಳು ಮಾಡ್ತಾರೆ, ಚಂದ್ರನ ಮೇಲೆ ಇಳಿದು ಅಲ್ಲಿ ಜೀವನ ಮಾಡಬೇಕಂತ ಆಲೋಚನೆ ಮಾಡ್ತಾರಂದರೆ ಅವ್ರಿಗೆ ನಮ್ಗೆ ಎಷ್ಟು ವ್ಯತ್ಯಾಸ ಅದು ನೋಡ್ರಿ.
1: ಅಂಗಾಂಗದಾನದ ಬಗ್ಗೆ ಇನ್ನೊಂದು ಸ್ವಲ್ಪ ಹೇಳೋಣ. ಕಟ್ ಮಾಡಿ ಅಂಗಾಂಗಗಳು ಎಷ್ಟವ ಗೊತ್ತಾ, 14 ಅಂಗಗಳನ್ನು ದಾನ ಮಾಡ್ಬೋದಂತ. ಯಾವ್ದು ನೋಡ್ರಿ, ಯಾವ್ದು ಇದ ತೆಗೆದು ಬಿಡ್ರಿ. ಅಂಗದಾನ ಅಂದ್ರೇನು ಅಂತಂದ್ರೆ ಒಬ್ಬ ವ್ಯಕ್ತಿಯಿಂದ ಅಂಗಗಳನ್ನ ತೆಗೆದು, ಅಂಗಾಂಗದಾನ ಅಂದ್ರೆ ಅಂಗಾಂಗದಾನ ಏನು ಅಂತಂದ್ರೆ ಅಂಗಗಳನ್ನ ಒಬ್ಬ ವ್ಯಕ್ತಿಯಿಂದ ಅಂಗಾಂಗಗಳನ್ನು ತೆಗೆದು ಇನ್ನೊಬ್ಬ ವ್ಯಕ್ತಿಗೆ ಶಸ್ತ್ರಚಿಕಿತ್ಸೆಯ ಮೂಲಕ ಇಡುವ ಪ್ರಕ್ರಿಯೆ. ಯಕೃತ್ತು, ಮೂತ್ರಪಿಂಡ, ಮೇಧೋಜೀರಕ ಗ್ರಂಥಿ ಮತ್ತು ಹೃದಯವನ್ನು ಒಳಗೊಂಡಂತೆ ಅನೇಕ ಅಂಗಾಂಗಗಳನ್ನು ದಾನ ಮಾಡಬಹುದು. ಯಕೃತ್ತು, ಮೂತ್ರಪಿಂಡ, ಮೇಧೋಜೀರಕ ಗ್ರಂಥಿ, ಹೃದಯ, ಶ್ವಾಸಕೋಶ, ಕರುಳು, ಕಾರ್ನಿಯ, ಮಧ್ಯಮ ಕಿವಿ, ಚರ್ಮ, ಮೂಳೆ, ಮೂಳೆ ಮಜ್ಜೆ, ಹೃದಯ ಕವಾಟಗಳು, ಸಂಯೋಜಕ ಅಂಗಾಂಶ, ನಾಳೆಯ ಸಂಯೋಜಿತ ಅಲೋಗ್ರಾಫ್ಟ್ಗಳು, ನಾಳೆಯ ಸಂಯೋಜಿತ ಅಲೋಗ್ರಾಫ್ಟ್ಗಳು. ಅಂಗಾಂಗದಾನದ ವಿವಿಧ ಪ್ರಕಾರಗಳು ಏನಪ್ಪಾ ಅಂತಂದ್ರೆ, ವ್ಯಕ್ತಿಯ ಮರಣದ ನಂತರ ಅಥವಾ ಅನಾರೋಗ್ಯದ ರೋಗಿಗಳಿಗೆ ಹೊಸ ಜೀವನವನ್ನು ಪಡೀಲಿಕ್ಕೆ ಸಹಾಯ ಮಾಡ್ತದೆ. ಎಲ್ಲ ಅಂಗಗಳನ್ನು ಕಸಿ ಮಾಡಿ ಬಳಸಬಹುದು. ಆಮೇಲೆ ಎಲ್ಲ ವಯಸ್ಸಿನವರು ಕೂಡ ಅಂಗಾಂಗ ದಾನಗಳನ್ನು ಮಾಡಬಹುದು. 80 ಹರಿಯದವರು ಕೂಡ ಈ ಅಂಗಾಂಗಗಳ ದಾನವನ್ನು ಮಾಡಬಹುದಂತೆ.
0: ದೇಶದ ಬಗ್ಗೆ ನಾವೆಲ್ಲ ಬಹಳ ಗೌರವದಿಂದ ಮಾತಾಡುವಂತ ಸಾಕಷ್ಟು ಸಂದರ್ಭಗಳು ಬರ್ತವ.
2: ಅಲ್ಲ, ಇನ್ನೇನು ನೋಡ್ ಬಸಣ್ಣ, ಇನ್ನೇನು ಸ್ವಾತಂತ್ರ್ಯ ದಿನಾಚರಣೆ ಬಂತಪ್ಪ.
0: ಹೌದಲ್ಲ,
2: ಸ್ವಾತಂತ್ರ್ಯ ದಿನಾಚರಣೆ ಬಂತು. ಸ್ವಾತಂತ್ರ್ಯಕ್ಕಾಗಿ ಮಡಿದವರನ್ನ ನೆನೆಸ್ತೀವಿ, ಸೈನಿಕರನ್ನ ನೆನೆಸ್ತೀವಿ, ಗಾಂಧೀಜಿಯವರ ನೆನೆಸ್ತೀವಿ.
0: ಗಾಂಧೀಜಿಯವರಷ್ಟೆಲ್ಲ ದೇಶಕ್ಕಾಗಿ ಹೋರಾಡಿದಂತ ಅವರು, ದೇಶಕ್ಕಾಗಿ ಮಾಡಿದಂಥವ್ರನ್ನ ಅವತ್ತಿನ ದಿನ ನಾವೆಲ್ಲರೂ ನೆನಪು ಮಾಡ್ಕೊಳ್ತೀವಿ. ಸ್ವಾತಂತ್ರ್ಯಕ್ಕಾಗಿ ಎಷ್ಟು ಬಲಿದಾನಗಳು ಮಾಡಿದ್ದಾರೆ, ಎಷ್ಟು ಜನ ಬಲಿದಾನಗಳಾಗಿದ್ದಾವೆ. ಬ್ರಿಟಿಷರನ್ನು ದೇಶದಿಂದ ಓಡಿಸ್ಲಿಕ್ಕೆ ಎಷ್ಟು ಹೋರಾಟಗಳಾಗಿದ್ದಾವೆ, ಎಷ್ಟು ತ್ಯಾಗಗಳನ್ನು ಮಾಡಿದ್ದಾರೆ, ರಕ್ತಪಾತ ಆಗಿದೆ. ಅಂಥ ಒಂದು ರಕ್ತ ಚರಿತ್ರೆಯ ಬಗ್ಗೆ ನಾವು ಅವತ್ತು ಮಾತಾಡುವಂಥದ್ದು ನೆನಪು ಮಾಡ್ಕೊಳ್ತಕ್ಕಂಥದ್ದು. ಯಾಕಂದರೆ ನಮ್ಮ ಹಿರಿಯರು ನಮಗೆ ಕೊಟ್ಟಂಥ ಒಂದು ಸ್ವಾತಂತ್ರ್ಯ ಏನಿದೆಯಲ್ಲ, ಅದು ಸುಮ್ಮನೆ ಬಂದಿಲ್ಲ. ಅದು ಸುಮ್ಮನೆ ನಮ್ಗೆ ಸ್ವಾತಂತ್ರ್ಯ ಬಂದಿಲ್ಲ, ಸಾಕಷ್ಟು ಜನರ ಒಂದು ತ್ಯಾಗ ಬಲಿದಾನಗಳ ಒಂದು ಕಾರಣಕ್ಕಾಗಿ ನಮ್ಗೆ ಸ್ವಾತಂತ್ರ್ಯ ಬಂದದ. ಹಂಗಾಗಿ ನಮ್ಮ ಆ ಸ್ವಾತಂತ್ರ್ಯವನ್ನು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಂತಂದ್ರೆ ನಾವು ಕೇವಲ ಭಾಷಣ ಮಾಡಿದ್ರೆ ಸ್ವಾತಂತ್ರ್ಯ ಉಳಿಯಲ್ಲ. ಸ್ವಾತಂತ್ರ್ಯ ಅಂದರೆ ನಮ್ಮ ದೇಶದವರು ಈಗ ನಮ್ಮನ್ನು ಆಳ್ತಾರೆ, ನಮ್ಮ ದೇಶದ ಜನ ನಮ್ಮನ್ನು ಆಳ್ತಾರೆ.
1: ಸಂಭ್ರಮದ ದಿನ ನಮಗೆ August 15 ಅಂತಂದರೆ ಝಂಡಾ ಊಂಚ ರಹೇ ಹಮಾರ ವಿಜಯಿ ವಿಶ್ವ ತಿರಂಗಾ ಪ್ಯಾರ, ಅಷ್ಟು ಸುಂದರವಾಗಿರುವಂತಹ ನಮ್ಮ ಧ್ವಜದ ಬಣ್ಣಗಳು, ಕೇಸರಿ, ಬಿಳಿ, ಹಸಿರು, ಅಶೋಕ ಚಕ್ರ, ಒಂದೊಂದು ಬಣ್ಣಕ್ಕೆ ಒಂದೊಂದು ಅರ್ಥವನ್ನು ನಮ್ಮ ಒಂದು ಭಾರತದಲ್ಲಿ ಹೇಳ್ತೀವಿ ನಾವು. ತ್ಯಾಗಕ್ಕೆ ಕೇಸರಿ ಅಂತ ಹೇಳ್ತೀವಿ, ಶಾಂತಿಗೆ ಬಿಳಿ ಬಣ್ಣ ಅಂತ ಹೇಳ್ತೀವಿ, ಪ್ರಗತಿಗೆ ಹಸಿರು ಬಣ್ಣ, 24 ಗೆರೆಗಳು ಪ್ರತೀಕ ಪ್ರಗತಿಯ ಚಕ್ರ ಅಂತ ಹೇಳ್ತೀವಿ. 1947 August 15 ಬ್ರಿಟಿಷರ ಆಳ್ವಿಕೆಯಿಂದ ನಮ್ಮ ದೇಶ ಮುಕ್ತಿ ಪಡೆಯಿತು. ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್ ಸೇರಿದಂತೆ ಅನೇಕ ನಾಯಕರ ಅಹಿಂಸಾತ್ಮಕ ಹಾಗೂ ಸಶಸ್ತ್ರ ಹೋರಾಟದ ಫಲವಾಗಿ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು. ಅಂದಿನಿಂದ ಪ್ರತಿ ವರ್ಷ ನಾವು August 15 ರಾಷ್ಟ್ರೀಯ ಹಬ್ಬವಾಗಿ ಆಚರಣೆ ಮಾಡ್ತೀವಿ. ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ನಡೆದ ದೀರ್ಘಕಾಲದ ಹೋರಾಟ ನೆನಪು ಮಾಡ್ಕೋತೀವಿ. ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದ ಅಹಿಂಸಾ ಹೋರಾಟಗಳು, ಎಷ್ಟೊಂದು ಅಹಿಂಸೆ ಹೋರಾಟಗಳನ್ನ ಮಾಡಿದ್ರು. ಆಮೇಲೆ 1947 ಜಾರಿಗೆ ಬಂದ ಭಾರತೀಯ ಸ್ವತಂತ್ರ ಕಾಯ್ದೆಯ ಬಗ್ಗೆ ನೆನಪು ಮಾಡ್ಕೋತೀವಿ. ಆಮೇಲೆ 1947 August 14 ಮಧ್ಯರಾತ್ರಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಐತಿಹಾಸಿಕ ಭಾಷಣ ಮೊದಲಿಗೆ ನಮಗೆ ನೆನಪಾಗುವಂಥದ್ದು. ಅವತ್ತು ನಾವೇನು ತ್ರಿವರ್ಣವನ್ನು ನಾವು ಏರಿಸಿದ್ವಿ ಕೆಂಪು ಕೋಟೆಯ ಮೇಲೆ, ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಪ್ರತಿ ವರ್ಷ ಹಾಗೇನೆ ನಡೀತಾ ಇದೆ ಈ ಒಂದು ಸಂಪ್ರದಾಯ. ಇದು ಒಂದು ನಮ್ಮ ರಾಷ್ಟ್ರೀಯ ಹಬ್ಬಕ್ಕೆ ಸರಿ. ಅವತ್ತಿನ ದಿನ ನೋಡಿ, ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ ಒಂದು ಸಂತೋಷ ಅವರ ಮುಖದಲ್ಲಿ ಇರುತ್ತೆ. ಬಹಳ ಉತ್ಸಾಹದಿಂದ ಅವರು ತಯಾರಾಗ್ತಾರೆ, ತಮ್ಮ ತಮ್ಮ ಸ್ಕೂಲ್ಗಳಿಗೆ ಹೋಗ್ತಾರೆ, ಒಳ್ಳೆ ರೀತಿಯಿಂದ ಆಚರಣೆ ಮಾಡ್ತಾರೆ. ಈ ಒಂದು ಸ್ವಾತಂತ್ರ್ಯ ಎಲ್ಲ ರಂಗದಲ್ಲೂ ಎಲ್ಲರಿಗೂ ಕೂಡ ಸಿಗಲಿ, ಮಹಿಳೆಯರು ಇನ್ನೂ ಮೇಲ್ ಬರಲಿ, ನಿರುದ್ಯೋಗ ಸಮಸ್ಯೆ ಏನಂತಾರೆ ಅಳಸಿ ಹೋಗಲಿ ಅನ್ನುವಂತಹ ಒಂದು ಸದಾಶಯನ ಇಟ್ಕೊಳ್ಳೋಣ ಅಂತ.
0: ನೋಡಮ್ಮ, ಒಳ್ಳೆ ಒಂದು ಮಾತನ್ನು ಹೇಳಿದೆ. ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂಥ ಒಂದು ದಾರಿಯಲ್ಲಿ ನಾವು ಹೋಗಬೇಕು. ಆ ಒಂದು ದಾರಿಯನ್ನು ನಮ್ಮನ್ನು ಆಳ್ತಕ್ಕಂಥವರು, ಪ್ರಜ್ಞಾಪೂರ್ವಕವಾಗಿ ನಮ್ಮನ್ನು ಆಳ್ತಕ್ಕಂಥವರು ಸರಿಯಾದ ದಾರಿಯಲ್ಲಿ ಹೋದರೆ ಖಂಡಿತ ಇವೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ. ಅವರು ತಮ್ಮ ಸ್ವಾರ್ಥಕ್ಕಾಗಿ ದೇಶವನ್ನು ಆಳ್ತಾ ಹೋದರೆ ನಮ್ಗೆ ಯಾವ ಪರಿಹಾರ ಸಿಗಂಗಿಲ್ಲ.

0: ಉದ್ಯೋಗ ಇರ್ತದೆ, ಅನಕ್ಷರತೆ ಹಂಗೆ ಇರ್ತದೆ, ಬಡತನ ಇರ್ತದೆ, ಎಲ್ಲ ಸಮಸ್ಯೆಗಳು ಹಂಗೆ ಉಳ್ಕೊಳ್ತಾವೆ. ಏನು ಅಭಿವೃದ್ಧಿ ಆಗಲಿಕ್ಕೆ ಕಷ್ಟ ಆಗ್ತದೆ.
1: ಈ ಒಂದು ಆಗಸ್ಟ್ 15ನೇ ದಿನ ನಾವು ದೇವ್ರ ಹತ್ರ ಹೇಗೆ ನಾವು ಪ್ರಾರ್ಥನೆ ಮಾಡ್ತೀವಿ, ಅದೇ ನಮ್ಮ ತ್ರಿವರ್ಣ ಧ್ವಜದ ಮುಂದೆ ನಿಂತು ನಾವು ಕೂಡ ಪ್ರಾರ್ಥನೆ ಮಾಡೋಣ, ಈ ಸಮಸ್ಯೆಗಳೆಲ್ಲ ತೊಲಗಲಿ ನಮ್ಮ ದೇಶದಿಂದ ಅಂತ ಹೇಳಿ. ನಮ್ಮ ಮನೆಯಲ್ಲೂ ಕೂಡ ನಾನು ಒಂದು ತ್ರಿವರ್ಣ ಧ್ವಜವನ್ನು ಹಾರಿಸ್ತಾ ಇದ್ದೀನಿ. ಮೋದಿಯವರ ಒಂದು ಮಾತಿನಂದೆ ಹರ್ ಘರ್ ತಿರಂಗ ಅಂತ ಹೇಳಿ, ನೀವು ಕೂಡ ನಿಮ್ಮ ಮನೆಯ ಮೇಲೆ ಧ್ವಜವನ್ನು
0: ಹಾರಿಸಬೇಕು. ಸ್ವಲ್ಪ ಎಚ್ಚರಿಕೆಯಿಂದ ಧ್ವಜವನ್ನು ಹಾರಿಸಿದ್ರೆ ಒಳ್ಳೇದು.
1: ಎಚ್ಚರ
0: ವಹಿಸಬೇಕು.
2: ನೀನು ಮಾತಾಡ್ಕೇತ ಕೂತ್ರ ಬಹಳಷ್ಟು ಟೈಮ್ ಹೋಗ್ಬಿಡ್ತದೆ ನನಗೆ.
0: ಹೌದು,
2: ಕೆಲಸ ಹಂಗೆ ಕೂತವ್ರಮ್ಮ ನಡಿ ನಡಿ ಚಾ ಮಾಡಿ ಜಲ್ದಿ ಅಂತ ಅಂತಿರ್ತೀರಿ. ಈಗ ಅದಕ್ಕೆ ನಿಂಗೆ ಅನ್ನದ ಬೇಡ ಅಂತ ಚಾ ಮಾಡಿಟ್ಟ ಬಂದ್ಬಿಟ್ಟಿ.
0: ಚಲೋ ಮಾಡಿದ,
2: ಚಾ ಕುಡಿದು ಎಲ್ಲರೂ ಮನೆಗೆ ಹೋಗೋಣ. ನಡಿ ಹೋಗ್ಬರೋಣ ಮತ್ತೆ.
1: ಆಯ್ತು ಆಯ್ತು, ಹೋಗ್ಬರೋಣ.
3: ಇದುವರೆಗೆ ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆಯನ್ನು ಕೇಳಿದಿರಿ. ಚರ್ಚೆಯಲ್ಲಿ ಭಾಗವಹಿಸಿದವರು
4: ವೆಂಕಟೇಶ್ ಬೇವಿನ ಬೆಂಚಿ,
3: ಸಂಧ್ಯಾ ಕುಪನೇಶಿ ಮತ್ತು ರಮಾ ಕುಲಕರ್ಣಿ.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಬಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆ ಆಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡಬಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ. ಪ್ರಾಣಿ ಸಂಕುಲ, ಗಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 8:30. ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ಕೊರಟಗೆರೆ ಗ್ರಾಮದ ಯಮನಪ್ಪ ಭಜಂತ್ರಿ ಮತ್ತು ಸಂಗಡಿಗರಿಂದ ಜಾನಪದ ಗೀತೆಗಳು.

0: ಇದುವರೆಗೆ ಕುಷ್ಟಗಿ ತಾಲೂಕಿನ ಕೊರಡುಕೆರೆ ಗ್ರಾಮದ ಯಮನಪ್ಪ ವಜಂತ್ರಿ ಮತ್ತು ಸಂಗಡಿಗರಿಂದ ಜಾನಪದ ಗೀತೆಗಳನ್ನು ಕೇಳಿದ್ರಿ. 8:45 ಸಮಾಚಾರ ಸಂಧ್ಯೆ, 9:00 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
1: क्या आप परेशानियों से घिरे हैं? मन भारी है और कोई रास्ता नजर नहीं आ रहा? याद रखिए, समाधान आपके पास है. टेलीमानस के निशुल्क नंबर 1-4-4-1-6 पर कॉल करें. कहीं से भी कभी भी 24 घंटे यह सुविधा.

ಸೂರ್ದಾಸ್ ಅವರು ರಚಿಸಿರುವಂತಹ ಈ ಭಜನೆಯನ್ನ ಜಿಬಿ ಅನುಷಾ ಅವರ ಧ್ವನಿಯಲ್ಲಿ ಕೇಳಿದಿರಿ. ಇನ್ನು ಮುಂದೆ ಕೇಳಿ ತೂ ದಯಾಳು ಅನ್ನುವಂತಹ ಒಂದು ಭಜನೆಯನ್ನ ತುಳಸಿದಾಸ್ ಅವರ ರಚನೆಯಲ್ಲಿ.

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು ನಮ್ಮ ಕನ್ನಡ ನಾಡು.
1: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
0: ನಮ್ಮ ಕನ್ನಡ.

0: ಆಕಾಶವಾಣಿ ಬೆಂಗಳೂರು.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 9:30. ವೇಷಗಾರರ ಆಟ, ಸುಂದ ಉಪಸುಂದ ಕಥೆಯ ಸನ್ನಿವೇಶ, ಪ್ರಸ್ತುತಿ ಚಿನ್ನಪ್ಪ ಮತ್ತು ತಂಡದವರು.

ನಾರಾಯಣ. ತಿರುಗುತ್ತದೆ ಕಾಲಚಕ್ರ, ಕಾಲಗತಿ ಕಳಗಾಗುವುದು ಕರ್ಮಜಾಲದ ಮುಳ್ಳಿನಿಂದ. ಹಿಂದೆ ಅನ್ನುವುದು ನಾಳೆ ಇಲ್ಲ, ನಾಳೆ ಅನ್ನುವುದು ಹಿಂದೆ ಇಲ್ಲ. ಹೊಸದೊಂದು ರೂಪಮೈ ತೋರ್ತದೆ ಈ ಪೃಥ್ವಿಯಲ್ಲಿ. ನಾರಾಯಣ ನಾರಾಯಣ ನಾರಾಯಣ. ಆ ಭಸ್ಮಾಸುರನಿಗೆ ಪರಮೇಶ್ವರಿಗೆ ಕದನ ಬಚ್ಚದ ಅಲ್ಲಿನೂ ಸ್ವಲ್ಪವಾಯಿತು ಈ ನಾರ್ಥನಿಗೆ. ನಾರಾಯಣ ನಾರಾಯಣ ನಾರಾಯಣ. ಆ ಕಂಸಾಸುರನಿಗೆ ಕೃಷ್ಣನಿಗೆ ಕದನ ಬಚ್ಚದ ಅಲ್ಲಿನೂ ಸ್ವಲ್ಪವಾಯಿತು ಈ ನಾರ್ಥನಿಗೆ. ನಾರಾಯಣ ನಾರಾಯಣ ನಾರಾಯಣ. ಆ ನಂತರ ಜಟಾಸುರನಿಗೆ ಭೀಮನಿಗೆ ಕದನ ಬಚ್ಚಿದೆ ಅಲ್ಲಿನೂ ಸ್ವಲ್ಪವಾಯಿತು ಈ ನಾರ್ಥನಿಗೆ. ನಾರಾಯಣ ನಾರಾಯಣ. ಸುರತಾಪುರ ಎಂಬ ಪಟ್ಟಣದಲ್ಲಿ ನಿಕುಂಭಾಸುರ ಮಕ್ಕಳಾದ ಸುಂದ ಮತ್ತು ಉಪಸುಂದ ಮಹಾರಾಜನು ಸಕಲ ವೈಭೋಗದಿಂದ ಮೆರೆತಿರುವರು. ಆ ನಂತರ ನಮ್ಮ 33 ಕೋಟಿ ದೇವಾನ ದೇವತರಲ್ಲ, ಅವರ ಕೈಯಲ್ಲೇ ಸಿಕ್ಕೆ ಮೀಲಮಿಲನೆ ಒದ್ದಾಡ್ತಿರುವರು. ನಾರಾಯಣ ನಾರಾಯಣ ನಾರಾಯಣ. ಅವರಿಗೆ ಹೊರ ಕೊಟ್ಟಂತವರು ಯಾರು? ಆ ಬ್ರಹ್ಮನು. ಬೇಗನೆ ಆ ಬ್ರಹ್ಮನ ಬಳಿಗೆ ನಾನು ಹೋಗಿ ಬರ್ತಾ ಇದ್ದೇನೆ. ನಾರಾಯಣ ನಾರಾಯಣ.

ತಾಯಾರ ದ್ರೌಪದೇವಿ, ನಮ್ಮ ತಂದೆಯಾರು ನಿಕುಂಭಾಸುರ, ನಮ್ಮದು ಸುರತಾಪುರಿ ಎಂಬ ಪಟ್ಟಣ. ವಿಧೇ ಭವನ ದೇವಿತ್ರ ಕಾಟವನ ಬೆಚ್ಚಗಡಿಬಿನಿ ತಿರುಗುತ್ತಾ ಕಾಡಿನಲ್ಲಿ ಕಾಡು ಗಣಿಸ್ಕೊಂಡು ನಿಂತಿದ್ದೇವೆ. ಇರಲಿ, ಬೇಗ ನಮ್ಮ ತಮ್ಮನನ್ನು ಬರಮಾಡಿಸ್ತಾ ಇದ್ದೇನೆ.

0: ಅಣ್ಣ ಹಗ್ಗ ಜನನೆ ಹೊಂದಿಸು ಸುಭಸ್ತ ಬಲಿತ ಮಾ ಮೇಲೆ ಕೆಳಮಂತನಾಗು ಅಣ್ಣ ರೂಪ ಸುಂದರನನ್ನ ಕರಿಸಿದ ಕಾರಣವೇನು
1: ಅಮ್ಮ ವಿ ದೇವಾನ ದೇವತ ಕಾಟವನ ಬಳ ಬಚ್ಚಾಯ್ತದ್ರ ಕೋಸಂಡ ಕರಿಸಿದ ಕಾರಣ
0: ಅಣ್ಣ ಯಾವ ದೇವಾನ ದೇವತರು ಏನು ಮಾಡಬಲ್ಲರನ್ನ ಈಗಿಂದಲೀಗೆ ನನ್ನ ಹಪ್ಪಣೆವನ ದೈ ಪಾಲಿಸಿ ಬಿಡು ಎನ್ನ ಹೇಳಿಗದಲಿಂದ್ರೆ ಗುಡ್ಡೆ ಗಗನ ಕರೆಸವ ರಕ್ತವನ ತಂದ ನನ್ನ ಪಾದಂಗೆ ಹೊಂದಿಸು
1: ಶಾಂತನಾಗು ತಮ್ಮ ಶಾಂತನಾಗು
0: ಅಣ್ಣ ಎಲ್ಲಿವರೆಗೆ ನಿನ್ನ ಶಾಂತಿ ಎಲ್ಲಿವರೆಗೆ ನಿನ್ನ ದೊರೆತಿ ಹೋದರು ವೀಗಿಂದ್ರಿಗೆ ಹಪ್ಪಣನ ದೈಪಾಲಿಸು ಎನ್ನ ಹೇಳ ಗದಲಿಂದ್ರೆ ಗುಡ್ಡೆ ಗಗನೆ ಕಾಸು ರಕ್ತವನ ತನ್ನ ಪಾದಂಗೆ ಬಂದು
1: ಶಾಂತನಾಗುತ್ತಮ್ಮ ನಮ್ಮ ಪಟ್ಟಣಕ್ಕೆ ಮಾಮನಿಗಳು ಬರ್ತಾ ಇದ್ದರೆ ಬರಲಿ ಬರಲಿ
0: ಆಗಲೇ ಅಣ್ಣ ಬೇಗನೆ ಇಬ್ಬರು ಕೂಡ ಹೋಗೋಣ ನಾಟ್ ನಮ್ಮನೆ

0: ಏನು ತಮ್ಮ, ನಮ್ಮ ಪಟ್ಟಣಕ್ಕೆ ಮಾಮೂಲಿಗಳು ಬಂದಂತೆ ಕಾಣುತ್ತದೆ, ಬೇಗನೆ ಹೊರಡು ಹೋಗೋಣ.
1: ಅಣ್ಣ, ಯಾವ ಮಾಮೂಲಿಗಳು ಬರ್ತಾ ಇದ್ರೆ ನಮ್ಮ ಪಟ್ಟಣಕ್ಕೆ ಬೇಗನೆ ನಡಿ.
2: ನಾರಾಯಣ ನಾರಾಯಣ ನಾರಾಯಣ.
0: ನಮೋ ನಮ ಮಾಮೂಲಿಗಳಿಗೆ.
2: ಆದ್ರ ಸುಂದೋಪ ಸುಂದ ಸುಭಮಸ್ತವಾಗಲಿ ಮೇಲೆ ಕೇಳುವಂತನಾಗ.
0: ನಮೋ ನಮ ಮಾಮೂಲಿಗಳಿಗೆ. ಉಪಸುಂದ ಸುಭಮಸ್ತವಾಗಲಿ ಮೇಲೆ ಕೇಳುವಂತನಾಗ. ಮಾಮೂಲಿಗಳೇ, ನಮ್ಮ ಪಟ್ಟಣಕ್ಕೆ ಬಂದ ಕಾರಣವೇನಂತ ಕೇಳಬಹುದು.
2: ನಾರಾಯಣ ನಾರಾಯಣ ನಾರಾಯಣ. ಈ ಮೂರು ಲೋಕವನ್ನು ತಿರುಗುತ್ತಾ ನಿಮ್ಮ ಬಳಿ ಬಂದ ಕಾರಣವೇನೆಂದ್ರೆ ನಿಮಗೊಂದು ಉಪದೇಶ ಮಾತ್ರ ತಿಳಿಸಲಿಕ್ಕೆ ಬಂದಿದ್ದೇನೆ. ನಾರಾಯಣ
0: ನಾರಾಯಣಿಗಳೇ, ಅದು ಯಾವ ಉಪದೇಶವನ್ನು ಬೇಗನೆ ಬೇಳುವಂತನಾಗು.
2: ನಾರಾಯಣ ನಾರಾಯಣ ನಾರಾಯಣ. ಆದ್ರೆ ಈ 33 ಕೋಟಿ ದೇವಾನ ದೇವತರಲ್ಲಿ ನಿಮ್ಮ ಪ್ರಚಾರ ಬೆಳಗ್ತಾ ಇದ್ದಾರೆ. ನಾರಾಯಣ ನಾರಾಯಣ ನಾರಾಯಣ.
1: ಮಾಮೂಲಿಗಳೇ, ನಮ್ಮ ಪಟ್ಟಣಕ್ಕೆ ಬಂದ ಕಾರಣವೇನೆ ಬೇಗನೆ ಹೇಳುವಂತನಾಗು.
2: ಆದರೂ ನಮ್ಮ 33 ಕೋಟಿ ದೇವಾನ ದೇವತರಲ್ಲಿ ನಿಮ್ಮ ಪ್ರಚಾರ ಬೆಳಗ್ತಾ ಇದ್ದಾರೆ. ಆದರೂ ಒಬ್ಬನೇ ಪಣವನ್ನು ತೊಟ್ಟಿದ್ದಾನೆ. ನಾರಾಯಣ ನಾರಾಯಣ.
0: ಯಾರು ಪಣವನ್ನು ತೊಟ್ಟಿದ್ದು?
2: ಯಾರು ಅಲ್ಲವೋ, ಶ್ರೀಕೃಷ್ಣನು ನಿಮ್ಮ ರುಂಡ ಹಬ್ಬದ ಕಡಿದು ಚಂಡ ಹಾಡುವಂತ ಪಣವನ್ನ ತೊಟ್ಟಿದ್ದಾನೆ. ನಾರಾಯಣ ನಾರಾಯಣ.
1: ಸರಿ, ಯಾವ ಶ್ರೀಕೃಷ್ಣನ ಪಣವನ್ನ ತೊಟ್ಟಿದ್ದಾನೆ? ಅವನ ನಮ್ಮ ಕೈಯಲ್ಲಿ ಸಿಕ್ಕಿ ಅವನು ದೊಕ್ಕಿದೆ. ಅವನ ಪಟ್ ಪಡೆ ಧ್ರುವನಿಗೆ ಅಪ್ಪಳಿಸಾವತಿಯನ್ನು ಕೊಡುವೆ.
2: ನಾರಾಯಣ ನಾರಾಯಣ ನಾರಾಯಣ ನಾರಾಯಣ ನಾರಾಯಣ ನಾರಾಯಣ.
0: ಶ್ರೀಕೃಷ್ಣನಲ್ಲಿರುವ ಬೇಗನೆ ಹೇಳುವಂತನಾಗು.
2: ಆದರೂ ಈ ರೂಪವನ್ನು ರಾಜರೂಪವನ್ನು ಅಡಗಿಸಿ ಸನ್ಯಾಸ ರೂಪದಿಂದ ಹೋಗಬೇಕು.
0: ಏನು ನಾರ್ಥಮುನಿಗಳೇ, ಬೇಡ ಬೇಡ ನಾರ್ಥರೇ, ಯಾವ ಲೋಕದಲ್ಲಿದ್ದಾನು?
2: ಆದರೂ ನಿಜವಾಗಿ ಬ್ರಹ್ಮನ ಬಳಿ ವರವನ್ನು ಪಡೆದ ಮೇಲೆ ಮುಂದಿನ ಆಲೋಚನೆ ನಾನು ಇನ್ನೂ ಹೇಳ್ತಾ ಇದ್ದೇನೆ.
0: ಏನು ನಾರ್ಥಮುನಿಗಳೇ, ನಾವು ಈಗಿಂದಲೂ ಬ್ರಹ್ಮನ ಮೇಲೆ ವರವನ್ನು ಪಡೆಯಬೇಕೆ? ಆಗಲೇ ಬೇಗನೆ ಹೇಳ್ತಾ ಇದ್ದೇವೆ.
2: ನಾರಾಯಣ ನಾರಾಯಣ, ಬೇಗನೆ ಹೋಗಿ ಬನ್ನಿ. ನಾರಾಯಣ.
0: ಅಮ್ಮ,
1: ಅಣ್ಣ,
0: ನಾನು ಹೇಗೆ ಕಾಣುವ ನಿನ್ನ ಕಣ್ಣಿಗೆ?
1: ನೀನು ಸೇಮಿ ಸನ್ಯಾಸ ರೂಪ ಕಣ್ಣಂತೆ ಕಾಣುತ್ತದೆ ನನ್ನ ಕಣ್ಣಿಗೆ ಅಣ್ಣ.
0: ಆಗಲಿ ತಮ್ಮ, ನೀರು ಬೀದಿ ಮೇಲೆ ಬಿಕಾರಿ ಕಂಡಂತಾಗುತ್ತದೆ. ಬೇಗನೆ ಬ್ರಹ್ಮನ ಮೇಲೆ ಹೋಗೋಣ ನೋಡಿ.
1: ಬೇಗನೆ ನಡಿ, ನಾವು ಹೋಗೋಣ.
3: ಓಂ ಪರಬ್ರಹ್ಮಾಯ ನಮಃ. ಓಂ ಪರಬ್ರಹ್ಮಾಯ.

0: ಅಮ್ಮ ಅಣ್ಣ ಹರಿಯನಂದ್ರೆ ಸಾಮಾನ್ಯದವನಲ್ಲ.
1: ಹೌದಣ್ಣ.
0: ಮಾಯಿ ರೂಪದಿಂದ ಬಂದ ಭಂಗ ಮಾಡ್ತೀನಿ, ಕಣ್ಣ ತೆಗೆದು ನೋಡಬೇಡ.
1: ಇಲ್ಲವಣ್ಣ, ಕಣ್ಣ ತೆಗೆದು ನೋಡು.
0: ಆಗಲಿ ತಮ್ಮ, ಆಗಲಿ.
1: ನಾನು ನಿಜವಾಗಿ ಬ್ರಹ್ಮದೇವರೇ ಬಂದಿದ್ದೇನೆ.
0: ತಮ್ಮ
1: ಅಣ್ಣ
0: ಹಾ, ನಿಜವಾಗಲಿ ಬ್ರಹ್ಮದೇವರೇ ಬಂದಂತೆ ಕಾಣುತ್ತದೆ.
1: ಓಂ ನಿಜವಾಗಲಿ ಬ್ರಹ್ಮದೇವರೇ.
0: ಬ್ರಹ್ಮದೇವರೇ, ನಮಗೆ ಗಾಳಿಯಿಂದಲೂ ಮರಣವಿಲ್ಲ, ಚಳಿಯಿಂದಲೂ ಮರಣವಿಲ್ಲ, ಭೂಜ್ಯೋತಿಯಿಂದಲೂ ಮರಣವಿಲ್ಲ, ಆಕಾಶದಿಂದಲೂ ಮರಣವಿಲ್ಲ, ಆಯುಷ್ಟ ಬಲಸಕ ಮರಣೆ.
1: ನೀವಿಬ್ಬರು ಒಂದೇ ತಾಯಿ ಮಕ್ಕಳು, ಒಂದೇ ರೀತಿ ನಂಗೆ ಕಾಣುತ್ತಿದ್ರ ಬಂದು. ಎಲ್ಲಿಂದಲೂ ಮರಣವಿಲ್ಲ, ನಿಮ್ಮ ಅಹಂಕಾರಕ್ಕೆ ನಿಮ್ಮ ಮರಣ.
0: ತಮ್ಮ
1: ಅಣ್ಣ
0: ಹಾ, ಬ್ರಹ್ಮನ ಏನಂತ ಬರೀದ್ದಾನೆ?
1: ಏನು ಏನು ಬರೆದಿದ್ದೇನೆ ನೋಡಣ್ಣ.
0: ನಮ್ಮ ಅಹಂಕಾರ ಹೆಚ್ಚಾದ ಕೂಡಲೇ ನಮ್ಮ ಮರಣ. ನಮಗೆ ಅಹಂಕಾರ ಹೆಚ್ಚಾಗದಿಲ್ಲ, ನಮಗೆ ಮರಣ ಬರಲಿ. ತಮ್ಮ ಬೇಗನೆ ನಡೆಯ ಹೋಗೋಣ ಮುಂದಕ್ಕೆ.
1: ಅಣ್ಣ ಉತ್ತ ಬ್ರಹ್ಮನು, ನಮ್ಮ ಕೈಯಲ್ಲಿ ನಾವೇ ಮರಣ ಎಂದಿಗೂ ಸಾಧ್ಯವಾದ ಮಾತು.
0: ಹೌದು ತಮ್ಮ.
1: ಹೇಗೆ ಬೇಗನೆ ಹರಿನನ್ನ ಹುಡುಕುತ್ತಾ ಹೋಗೋಣ.
0: ಹೋ ಮಂದೆ ತಾಯಿ ಮಕ್ಕಳು, ನಮಗೇನು ಕಾದೋಟ ಬರಲಿಲ್ಲ, ಕೊಲೆ ಆಗಲಿಲ್ಲ. ಓಂ ಹರಿನನ್ನ ಹುಡುಕುತ್ತಡಿ ಹೋಗೋಣ.
1: ಹೇಗೆ ಹರಿನನ್ನ ಹುಡುಕುತ್ತ
0: ಓಂ ನಡಿ.
1: ಅಣ್ಣ
0: ಹೋ ಮರಿಯನು,
1: ಹರಿನನ್ನು ಹಿಡ್ಕೊಂಡು ಬಂದಿದ್ದೇನೆ.
0: ಹೌದು,
1: ಇವನ ಯಮ ಪಿತೃಗೆ ಬಿಡು ಬಿಡು ಹೋಗ್ರಿ.
0: ಹೇಗೆ ಮರಣ ಹಿಡ್ಕೊಂಡು ಬಾ.
1: ಅಣ್ಣ ಯಮಧರ್ಮನ
0: ನಿನ್ನ ಎಣ್ಣೆ ತೆಲಿದ್ದಳೆ ಶ್ಯಾಮ ರಾಬಾವಿಯಿಂದ ಮೇಲೆ ನಮ್ಮ ದೋರ ಭಾಗದಲ್ಲಿ ಇರಬೇಕು. ಹೋಮ್ ಯಮ ಪಿತೃಗೆ ಬಿಡು ಬಿಡು ಹೋಗ್ರಿ. ಹೋಮ್ ಮರಣ ಮುಂದಕ್ಕೆ ಹೋಗೋಣ.

0: ನಮೋ ನಮೋ ಬ್ರಹ್ಮದೇವರೇ. ಸುಮ್ಮಸ್ವಾಗಲೇ ಪೂಜ್ಯರೇ ಮೇಲೆ ಕೇಳುವಂತ ನಾವು ಆದರೂ ನಾರಾಯಣ ನಾರಾಯಣ ನಾರಾಯಣ ಈ ಮೂರು ಲೋಕವನ್ನು ತಿರುಗುತ್ತ ನಿನ್ನ ಬಳಿ ಬಂದ ಕಾರಣವೇನೆಂದರೆ ಸುರುತಾಪುರೆಂಬ ಪಟ್ಟಣದಲ್ಲಿ ನಿಕುಂಭಾಸುರ ಮಕ್ಕಳಾದ ಸುಂದ ಮತ್ತು ಪಸುಂದ ಮಹಾರಾಜನು ಸಕಲ ವೈಭೋಗದಿಂದ ಮೆರಿತಾ ಇದ್ದರೆ ನಮ್ಮ 33 ಕೋಟಿ ದೇವಾನ ದೇವತರವರ ಕೈಯಲ್ಲೇ ಸಿಕ್ಕಿ ಮಿಲಮಿಲನೆ ಒದ್ದಾಡ್ತಿರುವರು. ಆದರೂ ಅವರಿಗೆ ವರವು ಯಾವ ವರವು ದಯಪಾಲಿಸಿದ್ದರೆ
1: ಪೂಜ್ಯರೇ ನಿಕುಂಭಾಸುರ ಮಕ್ಕಳಾದ ಸುಂದಾರೂಪ ಸುಂದರಿಗೆ ಅವರಿಬ್ಬರಿಗೆ ವರವನ್ನು ಆನೆಯೇ ದಯಪಾಲಿಸಿದೆ.
0: ನಾರಾಯಣ ನಾರಾಯಣ ಯಾವ ರೀತಿ ವರವನ್ನು ದಯಪಾಲಿಸಿದ್ದೀರಿ?
1: ಅವರ ಕೈಯಲ್ಲಿ ಅವರಿಗೆ ಮರಣಂತ ನಾನು ವರವನ್ನು ದಯಪಾಲಿಸಿದ್ದೇನೆ.
0: ಆದರೂ ಸಾಧ್ಯವಾದ ಮಾತು ಬ್ರಹ್ಮದೇವರೇ. ನಾರಾಯಣ ನಾರಾಯಣ ನಾರಾಯಣ.
1: ಪೂಜ್ಯರೇ ವರವು ಕೊಟ್ಟಂತವರು ನಾವು, ಇದರ ಮೇಲೆ ನಿಮ್ಮದೇ ಒಂದು ಉಪಾಯ ಅಲ್ಲವೇ?
0: ಹಾಗಲ್ಲವೂ ಬ್ರಹ್ಮದೇವರೇ, ವರವು ಕೊಟ್ಟಿದ್ದರು ನೀವೇ, ನಿಮ್ಮದೇ ಉಪಾಯವೇನು?
2: ನಾರಾಯಣ.
1: ಹಾಗಾದರೆ ನನ್ನ ಕೊನೆಯ ಬ್ರಹ್ಮಸ್ತವನ್ನು ತಗೊಂಡು ಹೋಗಿ.
0: ನಾರಾಯಣ.
1: ಆ ಬ್ರಹ್ಮಸ್ಥಲಿದ್ದಲ್ಲಿ ಹೆಣ್ಣಂದ್ರೆ ಒಂದು ಕಿಲೋತ್ಮನ ಉದ್ಭವಿಸಬಹುದು.
0: ನಾರಾಯಣ ನಾರಾಯಣ.
1: ಆ ಕಿಲೋತ್ಮನಿಂದ ಅವರಿಬ್ಬರ ಅಣ್ಣ ತಮ್ಮರ ಕೊಲೆ ಆಗುತ್ತಾ ಇದ್ದಾರೆ ಪೂಜ್ಯರೇ.
0: ಆದರೂ ನಿನ್ನ ಕೊನೆಯ ಬ್ರಹ್ಮಸ್ಥಲಿಂದ ಕಿಲೋತ್ಮನ ಉತ್ಪನ್ನ ಆಗ್ತಾ ಇದ್ದಾಳೆ. ಆ ಕಿಲೋತ್ಮನಿಂದಲೂ ಸುಂದ ಮತ್ತು ಪಸುಂದ ಮಹಾರಾಜರ ಕೊಲೆ ಆಗುವುದು ನಿಜ.
1: ನಿಜ
0: ಬ್ರಹ್ಮದೇವರು, ನಾ ಬರ್ತಾ ಇದ್ದೇನೆ.
1: ನಮ್ಮ ಬ್ರಹ್ಮಸ್ಥವನ್ನೇ ತೆಗೆದು.
0: ನಾರಾಯಣ ನಾರಾಯಣ ನಾರಾಯಣ.

0: ಪೂಜ್ಯರೇ, ಶುಭಮಸ್ತವಾಗಲೇ ಸುಂದ ಮಹಾರಾಜನೇ. ಮೇಲೆ ಕೇಳವಂತನ
1: ನಾರ್ಥಮುನಿಗಳೇ,
0: ನಮೋ ನಮ ಪೂಜ್ಯರೇ, ನಿಮಗೆ ಒಂದು ಶುಭಮಸ್ತವಾಗಲು ಉಪಸುಂದ ಮಹಾರಾಜನೇ. ಮೇಲೆ ಕೇಳವಂತನ
1: ನಾರ್ಥಮುನಿಗಳೇ,
0: ಹಾ ಬ್ರಹ್ಮನ ಮೇಲೆ ವರವನ್ನು ಪಡೆದು ಬಂದಿದ್ದೇವೆ ನಾವು.
2: ನಾರಾಯಣ ನಾರಾಯಣ, ಹಾ ಬ್ರಹ್ಮನು ಯಾವ ವರವು ದಯ ಪಾಲಿಸಿದ್ದಾನೆ?
0: ನಾರ್ಥಮುನಿಗಳೇ, ನಮ್ಮ ಅಹಂಕಾರ ಎತ್ತಾದ ಕೂಡಲೇ ನಮ್ಮ ಮರಣ ಅಂತ ದಯ.
2: ನಾರಾಯಣ ನಾರಾಯಣ, ಆದರೂ ಸೂರ್ಯ ಹುಟ್ಟುವಾಗಲೂ ನಿಮ್ಮ ಮರಣವಿಲ್ಲ.
0: ಇಲ್ಲ ನಾರ್ಥಮುನಿಗಳೇ.
2: ಆನಂತರ ಸೂರ್ಯ ಮುಳುಗುವಾಗಲೂ ನಿಮ್ಮ ಮರಣವಿಲ್ಲ. ಗಾಳಿಯಿಂದಲೂ ನಿಮ್ಮ ಮರಣವಿಲ್ಲ.
0: ಇಲ್ಲ
2: ಚಳಿಯಿಂದಲೂ ನಿಮ್ಮ ಮರಣವಿಲ್ಲ. ಆದರೂ ನಿಮ್ಮ ಅಹಂಕಾರ ಹೆಚ್ಚಾಗಿದ ಕೂಡಲೇ ನಿಮ್ಮ ಮರಣ. ಆದರೂ ಎಂದಿಗೂ ಸಾಧ್ಯ ಅದು. ಒಂದೇ ತಾಯಿ ಗರ್ಭದಲ್ಲಿ ಜನಿಸಲು ಸುಂದ ಮತ್ತು ಪಸುಂದ ಮಹಾರಾಜನು. ನಾರಾಯಣ ನಾರಾಯಣ, ಆದರೂ ನಮ್ಮ 33 ಕೋಟಿ ದೇವಾನ ದೇವತೆ ನಿಮ್ಮ ಕೈಯಲ್ಲಿ ಸಿಕ್ಕಂಗೆ ಕಾಣುತ್ತದೆ.
0: ನಾರ್ಥಮುನಿಗಳೇ, ನಿಮ್ಮ 33 ಕೋಟಿ ದೇವಾನ ದೇವತೆ ನನ್ನ ಕೈಯಲ್ಲಿ ಸಿಕ್ಕಂಗೆ ಆಗುತ್ತದೆ.
2: ನಾರಾಯಣ ನಾರಾಯಣ,
0: ದೇವೇಂದ್ರ ಯಮಧರ್ಮ ಶ್ಯಾಮಲಾಭಾವಿ ಹಕ್ಕಲಿಕ್ಕ ಪಾಲಕರೆಲ್ಲ ಸಿಕ್ಕಿದ್ದಾರೆ.
2: ಆದರೆ ಇನ್ನ ಒಬ್ಬನೇ ಸಿಕ್ಕರೆ
0: ಆ ಹರಿಯನು ನನ್ನ ಕೈಯಲ್ಲಿ ಸಿಕ್ಕರೆ ನಾರ್ಥಮುನಿಗಳೇ ನೆರೆ.

0: ನಾರಾಯಣ ನೆರೆಯೇಕೆ ಪ್ರಜೆಗಳೇ ಮತ್ತು ಇಲಿಯಾಗಿ ಹೋಗ್ತಾ ಇದ್ದೇನೆ ಆ ಹರಿಯನು.
1: ಹೌದು ನಾರ್ಥಮನಿಗಳೇ,
0: ಹೌದು ಹರಿಯನ್ ಇಲ್ಲೇ ಇದ್ದಾನೆ.
1: ಎಲ್ಲಿ ಇದ್ದಾನೆ ನಾರ್ಥರೇ?
0: ಇದ್ದಾನೆ.
1: ಎಲ್ಲಿ?
0: ಆದರೂ ಆಕಾಶದಲ್ಲಿ.
1: ಇಲ್ಲ ನಾರ್ಥರೇ.
0: ನಾರಾಯಣ ಈ ಭೂಲೋಕದಲ್ಲಿ.
1: ಇಲ್ಲ.
0: ಆದರೂ ನನ್ನ ಹೃದಯದಲ್ಲಿದ್ದಾನೆ ಹರಿ. ನಾರಾಯಣ ನಾರಾಯಣ
1: ಹೃದಯನ ಶೀಳಿ ಬಿಡುವೆ ನಾರ್ಥರೇ.
0: ದುಡುಕಬೇಡರ ಪ್ರಜೆಗಳೇ, ನಾರಾಯಣ ನಾರಾಯಣ. ಆದರೂ ನಂದನವನದಲ್ಲಿದ್ದಾನೆ ಆ ಹರಿಯನು.
1: ಏನು ನಾರ್ಥರೇ, ಹರಿಯನು ನಂದನವನದಲ್ಲಿದ್ದಾನೆ. ತಮ್ಮ ಬೇಗನೆ ಹೋಗಿ ಬಾ.
2: ಬೇಗನೆ ಹುಡುಕುತ್ತಾ ಹೋಗ್ತಾ ಇದೆ
1: ನಾರ್ಥರೇ. ಯಾವ ಲೋಕದಲ್ಲಿ ಯಾವ ಸುದ್ದಿ ನಾರ್ಥರೇ?
0: ನಾರಾಯಣ ನಾರಾಯಣ ನಾರಾಯಣ. ಆದರೂ ನಿಕುಂಭಾಸುರ ಮಕ್ಕಳಾದ ಸುಂದ ಉಪಸುಂದ ಮಹಾರಾಜನ ವೀರಾದಿ ವೀರರು ಸೂರಹಾದಿ ಸೂರರು ಪುರುಷರಂತಿದ್ದಾರೆ.
1: ಭಲೆ ಭಲೆ ನಾರ್ಥರೇ ಭಲೆ.
0: ಆದರೂ ಒಂದು ಕುಸ್ತಿ ಆಟದಲ್ಲಿ ಆದ್ರೆ ವೀರಾದಿ ವೀರನು.
1: ನಾನೇ ಮುಂದು.
0: ಒಂದು ಸರಮನಿ ಆಟದಲ್ಲಿ ಆದ್ರೆ ವೀರಾದಿ.
1: ನಾನೇ ಮುಂದು.
0: ಒಂದು ಪಗಡಿ ಆಟದಲ್ಲಿ ಆದ್ರೆ ವೀರಾದಿ ವೀರ.
1: ನಾನೇ ಮುಂದು.
0: ಆದರೂ ನಿನ್ನ ರೂಪವಿದೆ, ಪವಿತ್ರವಾದ ರೂಪವಿದೆ. ನಿನ್ನ ಕಣ್ಣುಗಳಿವೆ ಕಾಮನಬಿಲ್ಲಿನಂತೆ ನಾರಾಯಣ ನಾರಾಯಣ. ನಿನ್ನ ಹಲ್ಲುಗಳಿವೆ ದಾಳಿಂಬಿ ಬೀಜದಂತೆ ನಾರಾಯಣ ನಾರಾಯಣ. ನಿನ್ನ ತುಟಿಗಳಿವೆ ತೊಂಡಿ ಹಣ್ಣಿನಂತೆ ನಾರಾಯಣ. ಆದರೂ ನಿನ್ನ ರೂಪಕ್ಕೆ ಒಬ್ಬ ತಕ್ಕವಾದ ಒಂದು ಸ್ತ್ರೀಯಳನ್ನು ಮದುವಾಗಲು.
1: ಮದುವೆ ಸುದ್ದಿ ನೆಟ್ಟರೆ ನನಗೆ ಮದುವೆ ಬೇಕಾಗಿಲ್ಲ.
0: ಹಾಗಲ್ಲವೂ, ನಿನ್ನ ಮದುವಾದ ಮೇಲೆ ನಿನ್ನ ಶಕ್ತಿ ಸಾಮರ್ಥ್ಯವು ನಿನ್ನ ಭುಜದಲ್ಲಿ ಉಕ್ಕೇರಿ ಬರುವಾಗ ಆನಂತರ ಈ 33 ಕೋಟಿ ದೇವಾನ ದೇವತರೆಲ್ಲ ನಿನ್ನ ಕೈಲಿ ವಶವಾಗ್ತಾ ಇದ್ದಾರೆ.
1: ಏನು ನಾರ್ಥರೇ, ನನಗೆ ಮದುವಾದ ಮೇಲೆ ನಿನ್ನ ಶಕ್ತಿ ಸಾಮರ್ಥ್ಯ ಕೇರಿ ಬರ್ತದೆ?
0: ಹೌದು,
1: ಈ ದೇವಾನ ದೇವತನ ಕೈಲಿ ವಶವಾಗುವರು. ಇದಕ್ಕೆ ಕಣ್ಣಿಲ್ಲಿರಬಹುದು.
0: ಅಮರ ಲೋಕದಲ್ಲಿದ್ದಾಳೆ ಕಿಲೋತ್ಮಿ, ಅವಳ ಕಣ್ಣಿದ್ದಾವೆ ನಿನ್ನ ಕಣ್ಣಿನಂತೆ.
1: ನಾರ್ಥರೇ, ಅವಳ ಕಣ್ಣು
0: ಕಾಮನವಿಲ್ಲಿನಂತೆ,
1: ಅವಳ ತುಟಿಗಳು
0: ತೊಂಡಿ ಹಣ್ಣಿನಂತೆ,
1: ಅವಳ ಕುಚ್ಚುಗಳು
0: ಅಯ್ಯೋ ಮಾವಿನ ಹಣ್ಣಿನಂತೆ,
1: ಅವಳ ರೆಟ್ಟಿಗಳು
0: ಬಾಳಿಯ ದಂಡಿನಂತೆ,
1: ಅವಳ ತುಡಿಗಳು
0: ಕಾದಿನ ಕಂಬದಂತೆ.
1: ಸುಂದರಿ ಸುಂದರಿ
0: ನಾರಾಯಣ, ನಿಮ್ಮ ಮಾಮುನಿಗಳನ್ನ
1: ಕ್ಷಮಿಸಬೇಕು. ಮಾಮುನಿಗಳೇ
0: ಕ್ಷಮಿಸ್ತಾ ಇದ್ದೇನೆ. ನಾರಾಯಣ ನಾರಾಯಣ.
1: ನಾರ್ಥ ಮನಿಗಳೇ, ಈ ಸುದ್ದಿ ನಮ್ಮ ತಮ್ಮನ ತಿಳಿಸಬೇಡ, ಹೀಗೆ ಬರಡಬಹುದಿಲ್ಲ.
0: ಈ ಸುದ್ದಿಯನ್ನು ನಿಮ್ಮ ತಮ್ಮನ ಮುಂದೆ ತಿಳಿಸಿದ್ದಲ್ಲ, ಹೀಗೆ ಹೋಗ್ತಾ ಇದ್ದೆ. ನಾರಾಯಣ ನಾರಾಯಣ.
2: ನಾರ್ಥರೇ, ಹರಿಯನು ಕೈಯಲ್ಲಿ ಸಿಗುತ್ತಾನಂತ ಹೇಳಿದ್ರೆ ಎಲ್ಲಿರಬಹುದು ಹರಿಯನು?
0: ಹರಿಯನು ಅಯ್ಯೋ, ನಿಮ್ಮ ಗದಾ ರಬ್ಬಾಟಕ್ಕೆ ಹರಿಯನು ಹಂಜಿ ಹೊಡೆಯೋಗಿದ್ದಾನೆ.
2: ನನ್ನ ಗದದ ರಬ್ಬಾಟಿಗೆ ಮಾಯವಾಗಿ ಹೊರಡೋಗಿದ್ದರೆ ಹರಿಯನು. ನಾರ್ಧರೇ, ಇನ್ನ ಯಾವ ಲೋಕದಲ್ಲಿ ಯಾವ ಸುದ್ದಿಗಳ ನಾರ್ಧರೇ?
0: ಆದರೂ ಯಾವ ಲೋಕದಲ್ಲಿ ಆದರೂ ಯಾವ ಸುದ್ದಿ ಇಲ್ಲವೋ ನಾರಾಯಣ ನಾರಾಯಣ. ಹರಿಯನು ನಿನ್ನ ಕೇಳಿ ದೊರಕಬೇಕಾದ್ರೆ ಇದಕ್ಕೊಂದು ಉಪಾಯವನವಿದೆ.
2: ಯಾವ ಉಪಾಯವನ್ನೇ ಹೇಳುವಂತ ನಾನು?
0: ಆದರೂ ಹರಿಯನು ಒಬ್ಬನೇಕೆ ನಮ್ಮ 33 ಕೋಟಿ ದೇವಾನ ದೇವತರಲ್ಲಿ ನನ್ನ ಕೈಲಿ ವಶವಾಗ್ತಾ ಇದ್ದೆ.
2: ನಾರ್ಥಮುನಿಗಳೇ, ಹರಿಯನೊಬ್ಬವನನ್ನ ಕೈಯಲ್ಲಿ ಸಿಕ್ಕರೆ ನಿಮ್ಮ 33 ಕೋಟಿ ದೇವಾನ ದೇವತರನ್ನ ಕೈಯಲ್ಲಿ ಸಿಕ್ಕಂತೆ ಕಾಣುತ್ತವೆ.
0: ಅಯ್ಯೋ ನಾರಾಯಣ ನಾರಾಯಣ, ಹರಿಯನು ಸಿಗುತ್ತಾ ಇದ್ರೆ ನಿನ್ನ ಮದುವಾದ ಮೇಲೆ ಹರಿಯನು ನಿನ್ನ ಕೈಯಲ್ಲಿ ದೊರಕ್ತಾ ಇದ್ದೆ.
2: ನಾರ್ಥಮುನಿಗಳೇ, ಮದುವೆ ಸುದ್ದಿಯನ್ನ ನನ್ನ ಮುಂದೆ ಹೆಚ್ಚಿದರೆ ಉರಿ ಮಂಡಲಿಗೆ ಬೆಂಕಿ ಹಚ್ಚಿದಂಗೆ ಹೋಗುತ್ತದೆ. ನಾರ್ಥರೇ, ಮದುವೆ ಬೇಡ. ಅರಿಯನು ಸಿಕ್ಕ ಮೇಲೆ 33 ಕೋಟಿ ದೇವಾನ ದೇವತರು ಸಿಕ್ಕ ಮೇಲೆ ನಮ್ಮಿಬ್ಬರನ್ನ ತಮ್ಮನೆ ಮದುವಾಗಲೇಬೇಕು.
0: ಹಾಗಲ್ಲವೋ, ನಿನ್ನ ಮದುವಾದ ಮೇಲೆ ನಿನ್ನ ಶಕ್ತಿ ಸಾಮರ್ಥ್ಯವು ನಿನ್ನ ಬುದ್ಧದಲ್ಲಿ ಉಕ್ಕೇರಿ ಬರುವಾಗ ಆನಂತರ ಈ 33 ಕೋಟಿ ದೇವಾನ ದೇವತರೆಲ್ಲ ನಿನ್ನ ಕೈಲಿ ವಶವಾಗ್ತಾ ಇದ್ದಾರೆ.
2: ನಾರ್ಥ ಮುನಿಗಳೇ, ಮದುವಾದ ಮೇಲೆ ನನ್ನ ಶಕ್ತಿ ಸಾಮರ್ಥ್ಯವು ಕೇರಿ ಬರುತ್ತದೆ. ಆದರೂ ಈ ಭೂಮಿಯಲ್ಲಿ ಅಡಿಗೋಗುತ್ತಿರುವುದು ನನ್ನ ಶಕ್ತಿ ಸಾಮರ್ಥ್ಯ.
0: ನಿಜವಿದೆ
2: ನಾರ್ಥ ಮುನಿಗಳೇ, ಅದಕ್ಕೂ ತಕ್ಕವಾದ ಶ್ರೀಹಳಿಯಲ್ಲಿದ್ದಾಳೆ.
0: ಅಮರ ಲೋಕದಲ್ಲಿದ್ದಾಳೆ ಕಿಲೋತ್ಮಿ, ನಿನ್ನ ಧ್ಯಾನದಲ್ಲಿ ಇದ್ದಾಳೆ ನಾರಾಯಣ.
2: ಅಮರ ಲೋಕದ ಕಿಲೋತ್ಮಿ ನನ್ನ ಧ್ಯಾನದೊಳಗಿದ್ದಾಳೆ. ಅವಳ ಕಣ್ಣು ಹೇಗಿದ್ದೇವೆ?
0: ಕಾಮನಬಿಲ್ಲಿನಂತೆ ನಾರಾಯಣ.
2: ಅವಳ ತುಟಿ ಹೇಗಿದೆ?
0: ತೊಂಡಿ ಹಣ್ಣಿನಂತೆ.
2: ಅವಳ ಕುಚ?
0: ಅಯ್ಯೋ ಮಾವಿನ ಹಣ್ಣಿನಂತೆ ನಾರಾಯಣ ನಾರಾಯಣ.
2: ಅವಳ ರಟ್ಟಿ
0: ಕಾದಿನ ಕಂಬದಂತೆ.
2: ಆ ಸುಂದರಿ
0: ನಾರಾಯಣ, ನಿಮ್ಮ ಮಾಮುನಿಗಳು
2: ಕ್ಷಮಸು ಮಹಾಮುನಿಗಳೇ.
0: ಆ ಕ್ಷಮಿಸ್ತಾ ಇದ್ದೇನೆ. ಈ ಸುದ್ದಿಯನ್ನು ನಿಮ್ಮ ಅಣ್ಣ ನಮ್ದು ತಿಳಿಸಬೇಕು.
2: ಪೂಜ್ಯರೆ, ಈ ಸುದ್ದಿ ನಮ್ಮ ಅಣ್ಣನವನ್ನ ತಿಳಿಸಬೇಡಿ. ಈಗ ಹೋಗಿ ನೆನಪು.
0: ಹಾಗೆ ಆಗಲಿ, ಹೀಗೆ ಹೋಗ್ತಾ ಇದ್ದೇನೆ. ನಾರಾಯಣ ನಾರಾಯಣ ನಾರಾಯಣ.
1: ಓಂ ತುಡಿ ಮೇಲೆ
0: ಸ್ವಸ್ಥವಾಗಲಿ ಸುಂದ ಮಹಾರಾಜನೆ. ಮೇಲೆ ಕೇಳುವಂತನಾಗು.
1: ನಾರ್ಥ ಮುನಿಗಳೇ, ಸ್ತ್ರೀಯಳಲ್ಲಿದ್ದಾಳೆ.
0: ಆದರೂ ನಿಮ್ಮ ಮಾಮನಿಗಳು ಅಮರ ಲೋಕದಲ್ಲಿದ್ದಾಳೆ ಕಿಲೋ.
1: ಅಮರ ಲೋಕದಲ್ಲಿ ಬೇಗನೆ ಕರೆದುಕೊಂಡು ಬಾ, ಹೋಗು.
0: ಬೇಗನೆ ಹೋಗ್ತಾ ಇದ್ದೇನೆ.
2: ನಾರಾಯಣ ನಾರಾಯಣ ನಾರಾಯಣ.
1: ಅಣ್ಣ ತಮ್ಮ, ಆ ಮರದ ಮೇಲೆ ಹಣ್ಣು ನೋಡಿ ಎಷ್ಟು ಚಂದವಾಗಿ ಕಾಣಬಹುದು.
2: ಹಣ್ಣ ಎಷ್ಟು ಚಂದವಾಗಿ ಕಾಣುತ್ತಿರಬಹುದು.
1: ಬೇಗ ಹಸು ಅಂತ ನಾವು
2: ಹಸುವನ್ನು ಬಾಳೆ ಮೀರಿದೆ. ಬೇಗಿನ ಹಣ್ಣುವನ್ನು ತೆಗೆದುಕೊಂಡು
0: ಜೈ ಭುವನೇಶ್ವರಿ.
2: ನಮೋ ನಮೋ ಪೂಜ್ಯರೇ.
0: ಶುಭಮಸ್ತವಾಗಲಿ ಕಿಲೋತ್ಮಿ. ಆದರೂ ಈ 3 ಲೋಕದ ನಿನ್ನ ಕರೆಸಿದ ಕಾರಣವೇನೆಂದರೆ ನಿಕುಂಭಾಸುರ ಮಕ್ಕಳಾದ ಸುಂದ ಮತ್ತು ಉಪಸುಂದ ಮಹಾರಾಜನ ಸಕಲ ವೈಭವದಿಂದ ಮರಿತಾ ಇದ್ದರೆ ಕಿಲೋತ್ಮಿ. ಅವರ ಕೊಲೆ ಆಗುವುದು ನಿನ್ನಿಂದಲೇ.
2: ನಿಜ ಪೂಜ್ಯರೇ, ಅವರನ್ನು ನಾನು ಯಾವ ರೀತಿ ಕೊಲೆ ಮಾಡಬೇಕು?
0: ಆದ್ರೂ ನಿನ್ನ ಭರ್ತನಾಟ ನೋಡಿ ಕೊಲೆ ಆಗ್ತಾ ಇದ್ರೆ ಕಿಲೋತ್ಮಿ. ಬೇಗನೆ ಹೋಗಿ ಬನ್ನಿ
2: ಪೂಜ್ಯರೇ. ನನ್ನ

0: ಯಾವರಿಗೆ ಬೇಕಾಗಿದೆ ನನ್ನ ಹಣ್ಣವನ ಅಣ್ಣ? ಹಣ್ಣನ ಬೇಡ, ಹಣ್ಣು ರುಚಿ ಕಂಡವ ನೀನು, ಹಣ್ಣು ರುಚಿ ಕಂಡವ ನಾನು. ಅಣ್ಣ ಹಣ್ಣು ಅನ್ನು ನಾನು ಗೆದ್ದು ತಂದಿರವನು, ಹಣ್ಣು ನನ್ನವನು ನೀನು ಮುಟ್ಟಬೇಡ.
1: ಸುಂದರ ನಾನು ನಿನ್ನನ್ನೇ ಮೆಚ್ಚುತ್ತ ಬಂದೆ.
0: ನನ್ನನ್ನು ಮೆಚ್ಚುತ್ತ ಬಂದಿಯಾ? ಭಯಪಡಬೇಡ ಕಾಮಿ ರೂಪೆ, ಬೇಕಾದ ವೇಷ ಧರಿಸಬಲ್ಲವೇ ಶುಂದ ಮಹಾರಾಜನು. ನೀನೇನು ಭಯಪಡಬೇಡ.
1: ಕಿರೋತ್ಮಿ ಯಾರನ್ನ ಪ್ರೀತಿಸ ಬಂದಿ? ಅಮರ ಲೋಕದವಳು ಕಿರೋತ್ಮಿ, ನಾನು ನಿನ್ನನ್ನೇ ಮೆಚ್ಚುತ್ತ ಬಂದೆ.
0: ಓಂ ನನ್ನವಳಾಗಿ ಬಂದಿಯಾ, ನನ್ನನ್ನು ಪ್ರೀತಿಸು. ನೀನು ನನ್ನ ತೊಡೆ ಮೇಲೆ ಇದ್ದು ಹೂ ಮಾಲಿನ ಧರಿಸು. ಆದರೂ ಈಗಿಂದಲೇ ಆಡುತ್ತಲೇ ಬಾಡುತ್ತಲೇ ಅಮರ ಅವಧ್ಯಮ್ಮ ನಗರಕ್ಕೆ ಹೊರಡೋಗೋಣ.
1: ಯಾರು ಉಪಸಂದ? ಆ ದೇವೇಂದ್ರ ಪಣಿಮಠಕ ಧರಿಸಿದ್ದು ಯಾರು?
0: ನಾನೇ ಕಿರೋತ್ಮಿ.
1: ಆ ಯಮಧರ್ಮ ಚಂದ್ರ
0: ನಾನೇ.
1: ಸುಂದ ನಾನು ನಿನ್ನವಳಾಗವೆ.
0: ನನ್ನವಳಾಗವಿಯಾ? ಬಾ ಸುಂದರಿ ಬಾ.
1: ಆಮೇಲೆ ನೀ
0: ಓಂ ಸುಂದರಿ ಅವರವಳಾಗುವೆ.
1: ನೀವಿಬ್ಬರು ಒಂದೇ ರೀತಿ ಕಾಣುತ್ತಿರಬಹುದು, ನೀವಿಬ್ಬರು ಒಂದೇ ತಾಯಿ ಮಕ್ಕಳು. ಹಾಗಾದ್ರೆ ನೀವಿಬ್ಬರಲ್ಲಿ ಗದಬಿದ್ದದಲ್ಲಿ ಯಾರಿಗೆಲ್ಲವರು ಅವರನ್ನು ನಾನು ಪ್ರೇಮಗೊಳಿಸ್ತಾ ಇದ್ದೇನೆ?
0: ಕೇಳಿದೆ ತಮ್ಮ, ಗದಬಿದ್ದಕ್ಕೆ ಚಿದ್ದನಾಗಿಲ್ಲವಯ್ಯ.
1: ಕೇಳಿದೆ ಅಣ್ಣ, ಗದಬಿದ್ದಂದ್ರೆ ಬೇಡಣ್ಣ.
0: ಹೋದರೆ ಹೆಣ್ಣನ್ನು ನನಗೆ ಒಪ್ಪಿಸು, ನೀನು ಬೇರೆ ಮದುವನ. ಯಾರಿಗೆ ಬೇಕು ನಿನ್ನ ಹಾಳು ಮದುವನ್ನು? ಹೆಣ್ಣು ನನ್ನವಳು, ಗದಬಿದ್ದಕ್ಕೆ ಚಿತ್ತನಾಗಿದೆ.
1: ಸ್ವಾಧ್ಯವಾದ ಮಾತು ಅಣ್ಣ, ಹೆಣ್ಣು ನನ್ನವಳು ಮುಟ್ಟಬೇಡ. ಸುಂದ ರೂಪ ಸುಂದ, ನೀವಿಬ್ಬರು ಗದಬಿದ್ದದಲ್ಲಿ ಗೆದ್ದು ಬಂದ್ರೆ ನಾನು ನಿನ್ನೇ
0: ಪ್ರೇಮಿ.
1: ಸುಂದರಿ ಬೇಗನೆ ಗದಬಿದ್ದದಲ್ಲಿ ಗೆದ್ದು ಬರ್ತಾ ನನ್ನವಳಾಗು.
0: ಸುಂದರಿ ಸ್ವಲ್ಪ ಮರಿಯಾಗು, ಗದಬಿದ್ದಕ್ಕೆ ಚಿತ್ತನಾಗಿ ನಿಲ್ತಾ ಇದ್ದೇನೆ.
1: ಸ್ವಲ್ಪ
0: ಮರಿಯಾಗು,
1: ಸಾಕು ನಿಮ್ಮ ಗದಬಿದ್ದವೇ ಸಾಕು.
0: ಕಿಲೋತ್ಮಿ ನಾನು ಗೆದ್ದು ಬಂದಿದ್ದೇನೆ. ಕಿಲೋ
1: ಯಾರು ಗೆದ್ದಿಲ್ಲವೋ ಸುಂದರ ರೂಪ ಸುಂದರ?
0: ಕಿಲೋತ್ಮಿ ನಾನು ಗೆದ್ದಿದ್ದೇನೆ.
1: ಆಹಾ, ಯಾರು ಗೆದ್ದಿಲ್ಲವೋ? ಈ ಮುಷ್ಟಬಿದ್ದದಲ್ಲಿ ಯಾರಿಗೆಲ್ಲವರು ಅವರನ್ನು ನಾನು ಪ್ರೇಮಗೊಳಿಸ್ತಾ ಇದ್ದೇನೆ.
0: ಓ ಮುಷ್ಟಬಿದ್ದ ಕೆಚ್ಚಿದ್ದನಾಗವಿಯ?
1: ಹೌದು,
0: ಮುಷ್ಟಬಿದ್ದ ಕೆಚ್ಚಿದ್ದನಾಗಿರಲು.
1: ಅಣ್ಣ ಮುಷ್ಟಬಿದ್ದನೆ ಬೇಡ, ಹೆಣ್ಣನ್ನು ನನ್ನವಳಾಗು.
0: ಏನು ಹೆಣ್ಣು ನನ್ನವಳು? ಅರ್ಧ ನನಗೆ ಹೇಳಿದ್ರೆ ತಮ್ಮ.
1: ಓ ನಾರ್ಧ ಮನೆಗಳು ನನಗೆ ಹೇಳಿದ್ದಾರೆ ಅಣ್ಣ, ಬೇಡ.
0: ಆ ನಾರ್ಧನ ಕೆಲ ಕೀಟಿಗೆ ಕೊಲಗಾಕ್ತನು ನನಗೆ ಹೇಳಿದ್ದಾರೆ ತಮ್ಮ.
1: ಅಣ್ಣ ನಾರ್ಧನ ಅಂದ್ರೆ ಸೋಮಾನಿದವನಲ್ಲ. ಹೋದರೂ ನಾರ್ಧನು ನನಗೆ ಹೇಳಿದ್ದಾನೆ.
2: ಇದುವರೆಗೆ ವೇಷಗಾರರ ಆಟ ಸುಂದ ಉಪಸುಂದ ಕಥೆಯ ಸನ್ನಿವೇಶವನ್ನು ಕೇಳಿದ್ರಿ. ಪ್ರಸ್ತುತಿ ಚಿನ್ನಪ್ಪ ಮತ್ತು ತಂಡದವರು. ಈಗ ಕೇಳಿ ಭಾವಗೀತೆಗಳನ್ನು. ರಾಜು ಅನಂತಸ್ವಾಮಿ ಅವರ ಧ್ವನಿಗೆ ಸಾಹಿತ್ಯ ನೀಡಿದ್ದಾರೆ ಪೋತಿ ನರಸಿಂಹಾಚಾರ್.

ಇದುವರೆಗೆ ಒಂದು ಭಾವಗೀತೆಯನ್ನು ಕೇಳಿದ್ರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 10 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ ಕೇಳಿಬರುವುದು.

ಆಕಾಶವಾಣಿ ಇದುವರೆಗೂ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸತ್ ಸದನದ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿ ಮುದ್ರಣ ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು. ಇದೀಗ ಗೀತ ಪಲ್ಲವ, ಕ್ಷಮಿಸಿ, ಗೀತ ಚಂದ್ರಿಕೆ, ಮೆಲೋಡಿ ಟೈಮ್, ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಸಮಯ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 10:20. ಈಗ ಕೇಳಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳೋಣ, ಹಮ್ ಆಪ್ಕೆ ಕೌನ್ ಚಿತ್ರದ ಗೀತೆಗೆ ಹಾಡಿದ್ದಾರೆ ಲತಾ ಮಂಗೇಶ್ಕರ್. ಸಂಗೀತ ಸಂಯೋಜನೆ ರಾಮ್ ಲಕ್ಷ್ಮಣ್, ಸಾಹಿತ್ಯ ದೇವ್ ಕೊಹ್ಲಿ.

ಈಗ ಕೇಳಿ ಮೊಹಬ್ಬತ್ತಿನ ಚಿತ್ರದ ಗೀತೆಗೆ ಹಾಡಿದ್ದಾರೆ ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಲತಾ ಮಂಗೇಶ್ಕರ್. ಸಂಗೀತ ಸಂಯೋಜನೆ ಜಟಿಲ್ ಲಲಿತ್, ಸಾಹಿತ್ಯ ಆನಂದ್ ಭಕ್ಷಿ.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯ ಗೀತೆಯನ್ನು ಕೇಳಿ ಬರೋಣ. ದೀವಾನಾ ಮಸ್ತಾನ ಚಿತ್ರದ ಗೀತೆಗೆ ಹಾಡಿದ್ದಾರೆ ಅಲ್ಕಾ ಯಾಜ್ಞಿಕ್, ಸಂಗೀತ ಸಂಯೋಜನೆ ಲಕ್ಷ್ಮೀಕಾಂತ್ ಪ್ಯಾರಲಲ್, ಸಾಹಿತ್ಯ ಆನಂದ ಪಕ್ಷಿ.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದ್ರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

ನಂತರ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. ಇದುವರೆಗೆ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮದ ಮುಖ್ಯಾಂಶಗಳನ್ನು ಕೇಳಿದ್ರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 11:11. ಇಲ್ಲಿಗೆ ನಮ್ಮ ನಿಲಯದಿಂದ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಮತ್ತೆ ಭೇಟಿಯಾಗೋಣ ನಿಲಯದ ನಾಳೆ ಬೆಳಗಿನ ಪ್ರಸಾರ ಕಾರ್ಯದಲ್ಲಿ. ಎಂದಿನಂತೆ 5:55 ಅಲ್ಲಿಯವರೆಗೆ ರೂಪಾಗೆ ನಮಸ್ಕಾರ, ಶುಭರಾತ್ರಿ, ಜೈ ಹಿಂದ್.